0: ಮೈಸೂರು ಎಫ್ಎಂ 100.6, ಸಮಯ 6:01. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ. ಇದು ಆತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಹಳ್ಳಿ ಹಾಡು, ಭಾಗವಹಿಸುತ್ತಾರೆ ನಿಟ್ರೆ ಮಹದೇವಸ್ವಾಮಿ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 3:30 ಮಕ್ಕಳ ಮಂಟಪ, ಮಕ್ಕಳ ಸಾಹಿತ್ಯ ರಂಗ, ಮಕ್ಕಳ ಪತ್ರಗಳನ್ನಾಧರಿಸಿದ ಸಾಹಿತ್ಯ ಕಾರ್ಯಕ್ರಮ. ಪ್ರಸ್ತುತಿ ಬಿಜಿ ಕವಿತಾ ಹಾಗೂ ಚಿನ್ಮಯಿ ಕೆಎಸ್. 4:00 ನಾಟಕ ಅಂತರಾತ್ಮ ನೀಡಿದ ಕಣ್ಬೆಳಕು, ರಚನೆ ವನಮಾಲಾ ಆಚಾರ್, ನಿರ್ದೇಶನ ಎಲ್ ಶೇಷಪ್ರಭ. 4:30 ನೆನಪಿನಂಗಳ, ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಬೇಂದ್ರೆ ಕೃಷ್ಣಪ್ಪ ಎಂದೇ ಹೆಸರಾದ ಹಿರಿಯ ಬರಹಗಾರರಾದ ಡಾಕ್ಟರ್ ಜಿ ಕೃಷ್ಣಪ್ಪ ಅವರೊಂದಿಗೆ ಆನಂದ್ ಪಾಟೀಲ್ ಅವರು ನಡೆಸಿದ್ದ ಸಂವಾದದ ಮೊದಲ ಭಾಗವನ್ನು ಆಲಿಸುವಿರಿ. 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ಬೆಂಗಳೂರು ಕೇಂದ್ರದ ವಿಜ್ಞಾನದ ಮುನ್ನಡೆ. 6:50 ಕೃಷಿ ರಂಗ, ಸಮಗ್ರ ಸಾವಯವ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಕ್ಕಳಾದ ಅನುಪಮಾ ಗೌತಮ್ ಮತ್ತು ರಾಘವೇಂದ್ರ ರಾವ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರ ಸಹ ಪ್ರಸಾರದಲ್ಲಿ.
1: ದಿಸ್ ಈಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸುಭದ್ರ ರಾಮಚಂದ್ರನ್. The Union Cabinet has approved a draft bill to set up fast-track courts to ensure stricter punishment in cases of paper leaks and exam malpractices. The Cabinet meeting chaired by Prime Minister Narendra Modi at the Parliament House complex approved the draft bill. Sources told Akashwani News that the proposed legislation is expected to be introduced in the Parliament next week. In a video message yesterday, Prime Minister Modi had announced about bringing a bill with provisions of strong action.

ಲೋಕ ಸರ್ವಜ್ಞ ಶಕ್ತನಥ ವತ್ಸಲ ಸರ್ವಶೇಷಿನ್ ಸ್ವಾಮಿಂ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನಥ ವತ್ಸಲ

0: ಇದುವರೆಗೆ ಗೀತಾರಾಧನಾ ಭಕ್ತಿ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ 6:30 ಇನ್ನು ಮುಂದೆ ಚಿಂತನಾ ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ.
2: ಆಟ ಎನ್ನುವುದು ಮಕ್ಕಳ ಜೀವನದ ಅತ್ಯಂತ ಮುಖ್ಯ ಭಾಗ. ಆಟದಿಂದ ದೇಹಕ್ಕೆ ಚೈತನ್ಯ, ಮನಸ್ಸಿಗೆ ಸಂತೋಷ ಮತ್ತು ಜೀವನಕ್ಕೆ ಉತ್ಸಾಹ ಸಿಗುತ್ತದೆ. ಹಳೆಯ ಕಾಲದಲ್ಲಿ ಮಕ್ಕಳು ಮೈದಾನದಲ್ಲಿ ಓಡಾಡಿ ಆಟವಾಡುತ್ತಿದ್ದರು. ಕಬ್ಬಡ್ಡಿ, ಲಗೋರಿ, ಕುಂಟೆಬಿಲ್ಲಿ, ಚಿನ್ನಿದಾಂಡು, ಗಿಲ್ಲಿದಾಂಡು, ಕಣ್ಣುಮುಚ್ಚಾಲೆ, ಖೋಖೋ, ಗುಂಡಾ, ಇಂತಹ ಆಟಗಳು ಮಕ್ಕಳ ಬಾಲ್ಯವನ್ನು ಸುಂದರವಾಗಿಸಿದ್ದವು. ಆದರೆ ಇಂದಿನ ಕಾಲದಲ್ಲಿ ಆಟಗಳ ರೂಪವೇ ಬದಲಾಗಿದೆ. ಈಗಿನ ಮಕ್ಕಳ ಆಟಗಳಲ್ಲಿ ಮೊಬೈಲ್, ವಿಡಿಯೋ ಗೇಮ್, ಆನ್ಲೈನ್ ಆಟಗಳು ಮತ್ತು ಡಿಜಿಟಲ್ ಜಗತ್ತು ಹೆಚ್ಚು ಕಾಣಿಸುತ್ತಿದೆ. ಮಕ್ಕಳು ಹೊರಗೆ ಓಡುವುದಕ್ಕಿಂತ ಮೊಬೈಲ್ ಪರದೆಯ ಮುಂದೆ ಹೆಚ್ಚು ಸಮಯ ಕಳೆಯುತ್ತಿದ್ದಾರೆ. ಇದರಿಂದ ದೇಹದ ಚಟುವಟಿಕೆ ಕಡಿಮೆಯಾಗಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಆಟ ಎಂದರೆ ಕೇವಲ ಸಮಯ ಕಳೆಯುವುದಲ್ಲ, ಅದು ಕಲಿಕೆಯ ಒಂದು ಭಾಗ. ಆಟದಿಂದ ಮಕ್ಕಳಲ್ಲಿ ನಾಯಕತ್ವ, ಸ್ನೇಹ, ಸಹಕಾರ, ತಾಳ್ಮೆ ಮತ್ತು ಸಮಸ್ಯೆ ಪರಿಹಾರ ಮಾಡುವ ಗುಣಗಳು ಬೆಳೆಯುತ್ತವೆ. ಆದರೆ ಇಂದಿನ ಅನೇಕ ಡಿಜಿಟಲ್ ಆಟಗಳು ಮಕ್ಕಳನ್ನು ಒಂಟಿತನದ ಕಡೆಗೆ ಕರೆದೊಯ್ಯುತ್ತಿವೆ. ಒಬ್ಬ ಬಾಲಕ ಶಾಲೆಯಿಂದ ಮನೆಗೆ ಬಂದ ತಕ್ಷಣ ಮೊಬೈಲ್ ಹಿಡಿದು ಗೇಮ್ ಆಡಲು ಕುಳಿತುಕೊಳ್ಳುತ್ತಿದ್ದ. ತಾಯಿ ಹಲವು ಬಾರಿ ಹೊರಗೆ ಹೋಗಿ ಆಟವಾಡು ಎಂದು ಹೇಳಿದರೂ ಅವನು ಕೇಳುತ್ತಿರಲಿಲ್ಲ. ಒಂದು ದಿನ ಅವನ ಓಣಿಯ ಸ್ನೇಹಿತ ಬಂದು ಬಾರೋ ಆಟವಾಡೋಣ ಎಂದಾಗ ಮೊದಲಿಗೆ ಆಸಕ್ತಿ ಇಲ್ಲದೆ ಸುಮ್ಮನೆ ಕೂತ ಆ ಬಾಲಕ ಆಮೇಲೆ ಗೆಳೆಯನ ಮಾತಿಗೆ ಓಗೊಟ್ಟು ಮತ್ತೆ ಬಾ ನಾನು ನಿನಗೆ ಒಂದು ಆಟ ಕಲಿಸುತ್ತೇನೆ ಎಂದಾಗ

0: ಅವರು ಮನೆಯವರೆಗೆ ಕರೆದುಕೊಂಡು ಹೋಗಿ ನಾಲ್ಕು ಸ್ನೇಹಿತರು ಸೇರಿ ಲಗೋರಿ ಆಟ ಆಡಿದರು. ಮೊದಲಿಗೆ ಬಾಲಕ ಆಸಕ್ತಿ ತೋರಿಸಲಿಲ್ಲ. ಆದರೆ ಕೆಲವೇ ನಿಮಿಷಗಳಲ್ಲಿ ಅವನು ಓಡಾಡಿ ಸಂತೋಷದಿಂದ ಆಟವಾಡಲು ಶುರು ಮಾಡಿದ. ಆಸಕ್ತಿ ಇಲ್ಲದವರಿಗೂ ಆಟ ಆಸಕ್ತಿ ತುಂಬುತ್ತದೆ. ಮಕ್ಕಳಿಗೆ ನಿಜವಾದ ಆಟದ ಅನುಭವ ಸಿಕ್ಕರೆ ಅವರು ಸಂತೋಷದಿಂದ ಅದರಲ್ಲಿ ತೊಡಗುತ್ತಾರೆ. ಇಂದಿನ ಆಟಗಳಲ್ಲಿ ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ. ಕೆಲವು ಡಿಜಿಟಲ್ ಆಟಗಳು ಮಕ್ಕಳಲ್ಲಿ ಚಿಂತನೆ ಮತ್ತು ತಂತ್ರಜ್ಞಾನ ಜ್ಞಾನವನ್ನು ಹೆಚ್ಚಿಸಬಹುದು. ಆದರೆ ಅವು ಮಿತಿಯಲ್ಲಿ ಇದ್ದರೆ ಮಾತ್ರ ಒಳ್ಳೆಯದು. ಹೆಚ್ಚು ಸಮಯ ಮೊಬೈಲ್ ಆಟಗಳಲ್ಲಿ ಕಳೆಯೋದರಿಂದ ಕಣ್ಣಿನ ಸಮಸ್ಯೆ, ಕೋಪ, ನಿದ್ರಾ ಕೊರತೆ ಮತ್ತು ಏಕಾಗ್ರತೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಪೋಷಕರು ಮಕ್ಕಳ ಜೊತೆ ಆಟವಾಡುವುದು ಬಹಳ ಮುಖ್ಯ. ಮಕ್ಕಳಿಗೆ ಕೇವಲ ಮೊಬೈಲ್ ಬೇಡ ಎಂದು ಹೇಳುವುದರಿಂದ ಸಾಲದು. ಅವರಿಗೆ ಪರ್ಯಾಯವಾಗಿ ಒಳ್ಳೆಯ ಆಟಗಳನ್ನು ಪರಿಚಯಿಸಬೇಕು. ವಾರಕ್ಕೆ ಒಂದು ದಿನ ಕುಟುಂಬದ ಜೊತೆ ಹೊರಾಂಗಣ ಆಟ, ಸೈಕಲ್ ಸವಾರಿ ಅಥವಾ ಪಾರ್ಕಿಗೆ ಹೋಗುವ ಅಭ್ಯಾಸ ಬೆಳೆಸಬಹುದು. ಶಾಲೆಗಳಲ್ಲಿಯೂ ಆಟಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ಇಂದಿನ ಅನೇಕ ಮಕ್ಕಳು ಅಂಕಗಳಿಗೆ ಮಾತ್ರ ಓಡಾಡುತ್ತಿದ್ದಾರೆ. ಆದರೆ ಆಟವಿಲ್ಲದ ಬಾಲ್ಯ ಸಂಪೂರ್ಣವಾಗುವುದಿಲ್ಲ. ದೇಹ ಆರೋಗ್ಯವಾಗಿದ್ದರೆ ಮಾತ್ರ ಮನಸ್ಸು ಚೆನ್ನಾಗಿ ಕೆಲಸ ಮಾಡುತ್ತದೆ. ಹಳೆಯ ಆಟಗಳಲ್ಲಿ ಮಕ್ಕಳಿಗೆ ಪ್ರಕೃತಿಯ ಸಂಪರ್ಕ ಇತ್ತು. ಮಣ್ಣಿನಲ್ಲಿ ಓಡಾಡುವುದು, ಮರ ಹತ್ತುವುದು, ಸ್ನೇಹಿತರ ಜೊತೆ ಜಗಳ ಮಾಡಿ ಮತ್ತೆ ಒಂದಾಗುವುದು, ಇವೆಲ್ಲ ಜೀವನ ಪಾಠಗಳಾಗಿದ್ದವು. ಈಗಿನ ಮಕ್ಕಳಿಗೆ ಈ ಅನುಭವಗಳು ಕಡಿಮೆಯಾಗುತ್ತಿವೆ. ಆದ್ದರಿಂದ ನಾವು ಹಳೆಯ ಆಟಗಳ ಸೌಂದರ್ಯವನ್ನು ಮತ್ತೆ ಮಕ್ಕಳಿಗೆ ಪರಿಚಯಿಸಬೇಕು. ಡಿಜಿಟಲ್ ಜಗತ್ತು ಬೇಕು, ಆದರೆ ಅದರ ಜೊತೆ ನಿಜವಾದ ಜೀವನದ ಆಟಗಳು ಅಗತ್ಯ. ಕೊನೆಗೆ ಹೇಳುವುದಾದರೆ, ಆಟ ಎನ್ನುವುದು ಮಕ್ಕಳ ಹಕ್ಕು. ಅದು ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಆಧಾರ. ಈಗಿನ ಆಟಗಳಲ್ಲಿ ತಂತ್ರಜ್ಞಾನ ಇದ್ದರೂ ಮಾನವೀಯತೆ ಮತ್ತು ಸಂತೋಷ ಕಳೆದು ಹೋಗಬಾರದು. ಮೊಬೈಲ್ ಆಟಗಳು ಸಮಯ ಕಳೆಯಬಹುದು, ಆದರೆ ನಿಜವಾದ ಆಟಗಳು ಜೀವನ ಕಟ್ಟುತ್ತವೆ.
1: ಇದುವರೆಗೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಕೇಳುಗರೇ ಗಮನಿಸಿ, ಈ ಬೆಳಿಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ನಮ್ಮೂರ ಹೆಸರು ಕಾರ್ಯಕ್ರಮ ಮೂಡಿಬರುವುದು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸ್ವ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಪುರಂದರದಾಸರ ರಚನೆಗಳನ್ನು ಆಲಿಸಲಿದ್ದೀರಿ. ಈಗ ವೇಳೆ 6:35.
1: ಆಕಾಶವಾಣಿ ಮೈಸೂರು.

0: ಉಪಯೋಗಿಸುವುದು ಸಾಕಾಗೋದಿಲ್ಲ. ಮಳೆಯ ನಿರೀಕ್ಷೆಯ ಜೊತೆಗೆ ಸಿಗುವ ಪ್ರತಿಯೊಂದು ಹನಿ ನೀರನ್ನು ಉಳಿಸಿಕೊಳ್ಳುವ ಜಾಣ್ಮೆಯನ್ನು ನಾವು ಬೆಳೆಸ್ಕೋಬೇಕು. ಇದು ಕೇವಲ ರೈತರ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯನೂ ಹೌದು. ಭೂಗರ್ಭದ ನೀರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅದೇ ನಮ್ಮ ಬದುಕಿನ ಅಡಿಪಾಯ. ನಾವು ಇಂದು ಬಳಸ್ತಾ ಇರುವಂತಹ ನೀರು ಸಾವಿರಾರು ವರ್ಷಗಳಿಂದ ಸಂಗ್ರಹವಾಗಿರುವಂತಹ ಸಂಪತ್ತು. ಅದನ್ನು ನಾವು ಅತಿಯಾಗಿ ಬಳಸ್ತಿದ್ದೇವೆ, ಆದರೆ ಮರಳಿ ತುಂಬಿಸುವ ಕೆಲಸವನ್ನು ಮಾಡ್ತಾ ಇಲ್ಲ. ಇದರಿಂದ ಭೂಗರ್ಭದ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿತಿದೆ. ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಸಂಕಷ್ಟಕ್ಕೆ ಕಾರಣ ಆಗಬಹುದು. ನಗರಗಳಲ್ಲಿ ಸಾವಿರಾರು ಖಾಲಿ ನಿವೇಶನಗಳಿವೆ. ಮಳೆ ಬಂದಾಗ ನೀರು ರಸ್ತೆಗಳಲ್ಲಿ ಹರಿದು ಚರಂಡಿ ಸೇರುತ್ತದೆ, ಈ ನೀರು ವ್ಯರ್ಥವಾಗುತ್ತದೆ. ಇಂಥ ಸ್ಥಳಗಳಲ್ಲಿ ಸರಳವಾದ ಸುರಕ್ಷಿತವಾದ ಮಳೆ ನೀರು ಇಂಗಿಸುವ ಗುಂಡಿಗಳನ್ನು ನಿರ್ಮಿಸಿದರೆ ಲಕ್ಷಾಂತರ ಲೀಟರ್ ನೀರು ಭೂಮಿಗೆ ಮರಳುತ್ತೆ. ಇದು ದೊಡ್ಡ ವೆಚ್ಚದ ಕೆಲಸ ಅಲ್ಲ, ಸ್ವಲ್ಪ ಜಾಗೃತಿ ಮತ್ತು ಇಚ್ಛಾಶಕ್ತಿ ಇದ್ದರೆ ಸಾಕು. ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಕೆರೆಗಳು, ಕುಂಟೆಗಳು, ಕಾಲುವೆಗಳು ಇವೆ, ಆದರೆ ಅವುಗಳಲ್ಲಿ ಹಲವಾರು ನಿರ್ಲಕ್ಷ್ಯದಿಂದ ತುಂಬಿಕೊಂಡಿವೆ ಮತ್ತು ಹಾಳಾಗಿವೆ. ಅವುಗಳನ್ನು ಪುನರುಜ್ಜೀವನಗೊಳಿಸುವುದು ಅತ್ಯಂತ ಅಗತ್ಯ. ಕೆರೆಗಳು ತುಂಬಿದರೆ ಭೂಗರ್ಭದ ನೀರು ತುಂಬುತ್ತದೆ, ಬಾವಿಗಳು ಜೀವಂತ ಆಗ್ತವೆ, ಕೃಷಿಗೆ ನೀರು ಲಭ್ಯವಾಗುತ್ತೆ. ನಮ್ಮ ಪೂರ್ವಜರು ನಿರ್ಮಿಸಿದ ಈ ಜಲಸಂಪತ್ತನ್ನು ನಾವು ಕಾಪಾಡ್ಕೋಬೇಕು. ಪ್ರಕೃತಿ ನಮ್ಮನ್ನು ಎಂದಿಗೂ ಕೈಬಿಡೋದಿಲ್ಲ, ಆದರೆ ಪ್ರಕೃತಿಯೊಂದಿಗೆ ನಾವು ಕೈಜೋಡಿಸ್ಬೇಕು. ಮಳೆಯ ಹನಿಯನ್ನು ಗೌರವಿಸಿದ್ರೆ ಬರದ ಭಯ ಕಡಿಮೆ ಆಗುತ್ತೆ. ಮಣ್ಣನ್ನು ಪ್ರೀತಿಸಿದರೆ ಬೆಳೆ ನಮ್ಮನ್ನು ಕೈ ಹಿಡಿಯುತ್ತೆ. ರೈತನನ್ನು ಗೌರವಿಸಿದರೆ ರಾಷ್ಟ್ರ ಸಮೃದ್ಧ ಆಗುತ್ತೆ. ಇಂದು ಈ ಕ್ಷಣದಿಂದಲೇ ನಾವು ಒಂದು ನಿರ್ಧಾರ ತೆಗೆದುಕೊಳ್ಳೋಣ. ನಮ್ಮ ಮನೆಗಳಲ್ಲಿ ಮಳೆ ನೀರು ಸಂಗ್ರಹಣೆ ಆರಂಭಿಸೋಣ. ನಮ್ಮ ಊರಿನ ಕೆರೆಗಳನ್ನು ಪುನರುಜ್ಜೀವನಗೊಳಿಸೋಣ. ರೈತರಿಗೆ ಸೂಕ್ತ ಬೆಳೆ ಆಯ್ಕೆ ಮಾಡಲು ಪ್ರೋತ್ಸಾಹಿಸೋಣ ಮತ್ತು ಪ್ರತಿಯೊಂದು ಹನಿ ನೀರನ್ನು ಉಳಿಸುವ ಸಂಕಲ್ಪ ಮಾಡೋಣ. ಇದು ಕೇವಲ ಮಾತಲ್ಲ, ಇದು ನಮ್ಮ ಬದುಕಿನ ಅವಶ್ಯಕತೆ. ಬನ್ನಿ, ನಾವು ಎಲ್ಲರೂ ಸೇರಿ ಒಂದು ಚಿಕ್ಕ ಹೆಜ್ಜೆ ಇಡೋಣ. ಈ ಒಂದು ಹೆಜ್ಜೆ ನಾಳೆಯ ದೊಡ್ಡ ಬದಲಾವಣೆಗೆ ಕಾರಣ ಆಗುತ್ತೆ. ನೀರನ್ನು ಉಳಿಸಿ, ಮಣ್ಣನ್ನು ಕಾಪಾಡಿ, ರೈತರನ್ನು ಬೆಂಬಲಿಸಿ. ಇದೇ ನಮ್ಮ ಕರ್ತವ್ಯ, ಇದೇ ನಮ್ಮ ಭವಿಷ್ಯ.
1: ಹರಿತೇ ಜಗತ್ತು
2: ಸಸ್ಯ ವೈದ್ಯರ ಕಿವಿ ಮಾತು ಕಾರ್ಯಕ್ರಮ ಆಲಿಸಿದಿರಿ.
3: ಮರವಾಗೆಲೆವೋ ಜೀವವೇ ಮರವಾದು.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
1: ನಿಮ್ಮ ಬೆಳೆಗಳಿಗೆ ವೈರಸ್ ಕಾಟವಿದೆಯೇ?
2: ಪವರ್ ಪ್ಲಸ್ ಬಳಸಿ
1: ಬೆಳೆಗೆ ಸಾರ,
2: ರೋಗ ದೂರ,
1: ಬೆಳೆ ಚಂದ,
2: ರೈತನ ಮೊಗವಂದ.
1: ರೈತನ ನಂಬಿಕೆಗೆ ಮತ್ತೊಂದು ಹೆಸರೇ
2: ಪವರ್ ಪ್ಲಸ್.
1: ಸಂಪರ್ಕಿಸಿ
2: ಗ್ರೀನ್ ಲೈಫ್ ಕ್ರಾಪ್ಟೆಕ್, ವಿಜಯನಗರ 3ನೇ ಹಂತ, ಮೈಸೂರು.
1: ಮೊಬೈಲ್ ಸಂಖ್ಯೆ 9880627279.
2: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಈಗ ವೇಳೆ 6:40.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ
7: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
8: ಸಿರಿಗನ್ನಡ ದೇವಿಯ ಮುಕುಟ
1: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು KL ಪದ್ಮಿನಿ ಹೆಗಡೆ. ಪದಪರಿಚಯ.
9: ಇವತ್ತಿನ ಒಂದು ಪದ ಸವಿ. ಇದನ್ನು ಕ್ರಿಯಾಪದವಾಗಿಯೂ ಬಳಸುತ್ತೇವೆ, ನಾಮಪದವಾಗಿಯೂ ಬಳಸುತ್ತೇವೆ. ಕ್ರಿಯಾಪದವಾಗಿ ಇದರ ಅರ್ಥ ರುಚಿ ನೋಡು, ಪರೀಕ್ಷಿಸು, ಆಸ್ವಾದಿಸು, ತಿನ್ನು, ಮೆಲ್ಲು, ಕುಡಿ, ಸುಖ ಸಂತೋಷ ಮುಂತಾದುವುದನ್ನು ಅನುಭವಿಸು ಎಂದು. ನಾಮಪದವಾಗಿ ಇದರ ಅರ್ಥ ಹಾಲು, ರುಚಿ, ಸಿಹಿ ಸ್ವಾದ, ಸತ್ವಯುತ ಸಾರ, ಮಧುರವಾದದ್ದು, ರಸವತ್ತಾದದ್ದು, ಹಿತವಾದದ್ದು, ಪ್ರಿಯವಾದದ್ದು, ಸೊಗಸಾದದ್ದು, ಸಂಗೀತ, ಸಾಹಿತ್ಯ ಇತ್ಯಾದಿಗಳ ಮಾಧುರ್ಯ, ಆಸೆ, ಚಪಲ, ಬಯಕೆ, ಆನಂದ, ನಲಿವು, ಪ್ರಿಯನಾದ ಹಿತಕರನಾದ ವ್ಯಕ್ತಿ, ಆಯುಧ ಮುಂತಾದವುಗಳ ಹೊಡೆತದ ಪ್ರಭಾವ, ಪರಿಣಾಮ. ಸವಿ ಸವಿ ಎನ್ನುವ ದ್ವಿರುಕ್ತಿ ಪದದ ಅರ್ಥ ತೀವ್ರತೆಯನ್ನು ಸೂಚಿಸುತ್ತದೆ. ಉದಾಹರಣೆಗೆ

0: ಸವಿಸವಿಯಾದ ಅಡಿಗೆ. ಈ ಪದದ ರೂಪಾಂತರಗಳಲ್ಲಿ ಒಂದಾದ ಸವಿಗೋಲ ಎಂದರೆ ಕಬ್ಬಿನ ಬಿಲ್ಲನ್ನು ಉಳ್ಳವನು ಮನ್ಮಥ. ಸವಿಗೆಯ್ಮೆ ವಾಡು ಎಂದರೆ ಹಿತವಾದ ಕ್ರೀಡೆಯನ್ನು ಕುರಿತ ಹಾಡು. ಸವಿಗದಿರ್ ಎಂದರೆ ಇನಿದಾದ ಕಿರಣ. ಸವಿಜೇವಣ ಎಂದರೆ ರಸವತ್ತಾದ ಊಟ. ಇನ್ನೊಂದು ಪದ ನಗ. ಇದು ಹಲವು ವಿಭಿನ್ನ ಅರ್ಥಗಳಲ್ಲಿ ಬಳಕೆಯಾಗಿರುವ ನಾಮಪದ. ಇದಕ್ಕೆ ಒಡವೆ, ಆಭರಣ, ಸರಕುಗಳ ಕಟ್ಟು, ಹಡಗು, ಒಂದು ಬಗೆಯ ಸುಗಂಧ ದ್ರವ್ಯ, ಚಲಿಸದೇ ಇರುವುದು, ಸ್ಥಾವರ, ಪರ್ವತ, ಬೆಟ್ಟ, ಮರ, 7 ಎಂಬ ಸಂಖ್ಯೆಯ ಸಂಕೇತ, 27 ಅಂಕೆಗಳುಳ್ಳ ಸಂಖ್ಯೆ ಎಂದೆಲ್ಲ ಅರ್ಥ ಇವೆ. ಇದರ ರೂಪಾಂತರ ಪದಗಳಲ್ಲಿ ನಗಜಾರಮಣ ಈಶ್ವರನ ಕಡೆಗೆ, ನಗಧರ ಕೃಷ್ಣನ ಕಡೆಗೆ, ನಗಪಗೆ ಪರ್ವತಗಳ ಶತ್ರು ಇಂದ್ರನ ಕಡೆಗೆ ಬೆರಳು ಮಾಡುತ್ತದೆ. ನಗಮನೆ ಎಂಬುದು ವಿಶಿಷ್ಟ ಪದ. ಇದರ ಅರ್ಥ ಆಭರಣಗಳನ್ನು ಇಡುವ ಮನೆ, ಖಜಾನೆ. ಮನುಷ್ಯರಿಗಾಗಿ ಒಂದು ಮನೆ ಇರುವಂತೆ ಆಭರಣಗಳಿಗೂ ಒಂದು ಮನೆ. ತುಂಬಾ ಸುಂದರವಾದ ಕಲ್ಪನೆ. ನಗರಂಜಿತ ಇನ್ನೊಂದು ವಿಶಿಷ್ಟ ಪದ. ಇದು ಕೃತಿ ಛಂದಸ್ಸಿಗೆ ಸೇರಿದ ಪಾದದಲ್ಲಿ 20 ಅಕ್ಷರಗಳುಳ್ಳ ಒಂದು ವೃತ್ತದ ಹೆಸರು.
1: ತಪ್ಪು ಒಪ್ಪು.
0: ಆಗ ಎಂದರೆ ಪಾಪ, ಅಪರಾಧ. ಹಾಗ, ಪಾಗ ಸಮಾನಾರ್ಥಕ ಪದಗಳು. ಇವುಗಳ ಅರ್ಥ ಹಣವೆಂಬ ನಾಣ್ಯದ ಬೆಲೆಯ 4ನೆಯ ಒಂದು ಭಾಗ. ಹಾಗಾಗಿ ಆಗ ಎನ್ನುವಾಗ ಹಾಗ ಎಂದಾಗಲಿ, ಹಾಗ ಎನ್ನುವಾಗ ಆಗ ಎಂದಾಗಲಿ ಹೇಳಿದರೆ ತಪ್ಪು ಪ್ರಯೋಗ ಆಗುತ್ತದೆ.
1: ಸುಮಧುರ.
0: ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು ಎನ್ನುವ KS ನರಸಿಂಹಸ್ವಾಮಿಯವರ ಕವಿತೆಯನ್ನು ಈಗ ಕೇಳೋಣ.

ಇಲ್ಲಿ ನಿದ್ದೆ ಬಂದು ಕಣ್ಣು ಮುಚ್ಚಿ ಮುಚ್ಚಿ ಹೋಗುತ್ತಿದ್ದರೂ ನಿದ್ದೆ ಮಾಡುವುದಿಲ್ಲ ಎಂದು ತೊಟ್ಟಿಲಿನಲ್ಲಿ ಬಗೆ ಬಗೆಯಾಗಿ ಕೊಸರಾಡುವ ಮಗುವಿನ ಮತ್ತು ಅದನ್ನು ನಿದ್ರೆ ಮಾಡುವಂತೆ ಮನವೊಲಿಸುವುದನ್ನು ಜೋಗುಳವಾಗಿಸುವ ತಾಯಿ, ಈ ಇಬ್ಬರ ಚಿತ್ರ ಇದೆ. ಮಗು ಹೊದಿಸಿದ ಹೊದಿಕೆಯನ್ನು ಕಿತ್ತು ಹಾಕಿದೆ. ಒಮ್ಮೆ ಆ ಪಕ್ಕ, ಇನ್ನೊಮ್ಮೆ ಈ ಪಕ್ಕ ಎಂದು ಪುನಃ ಪುನಃ ಹೊರಳಾಡುತ್ತಿದೆ. ಆ ನಂತರದಲ್ಲಿ ಎದ್ದೆದ್ದು ತಲೆ ಇದ್ದ ಜಾಗದಲ್ಲಿ ಕಾಲುಗಳನ್ನಿಟ್ಟು, ಕಾಲುಗಳಿದ್ದ ಜಾಗದಲ್ಲಿ ತಲೆಯನ್ನು ಇಟ್ಟು ಮಲಗುವ ರೀತಿಯನ್ನು ಅದಲು ಬದಲು ಮಾಡುತ್ತಾ ತೊಟ್ಟಿಲಿನಲ್ಲಿ ಸುತ್ತುತ್ತಿದೆ. ಆದರೂ ಅಮ್ಮ ಮಗು ಮಲಗಲೇಬೇಕೆಂದು ಜೋ ಜೋ ಎಂದು ಜೋರಾಗಿ ತೂಗುತ್ತಲೇ ಇದ್ದಾಳೆ. ಮಗು ತಾನು ನಿದ್ರಿಸುವುದಿಲ್ಲ ಎಂದು ಹಠ ಮಾಡುತ್ತಲೇ ಇದೆ. ಯಾರಿಗಾದರೂ ನಿದ್ರೆ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಅತ್ಯವಶ್ಯ. ಆರೋಗ್ಯಕರವಾಗಿ ಬೆಳೆಯಬೇಕಾದ ಮಗುವಿಗಂತೂ ಮತ್ತೂ ಅತ್ಯವಶ್ಯ. ಇದನ್ನು ಭಾವಿಸುವ ಅಮ್ಮ ಮಗು ಮಲಗಿ ನಿದ್ರಿಸಿದರೆ ಏನಾಗುತ್ತದೆ ಎನ್ನುವುದನ್ನು ಮಗುವಿಗೆ ಇಷ್ಟವಾಗುವ ವಿಷಯಗಳ ಮೂಲಕ ಹೇಳಿ ಮಲಗಿಸುವ ಮನೋವೈಜ್ಞಾನಿಕ ವಿಧಾನ ಅನುಸರಿಸುವುದನ್ನು ಈ ಕವಿತೆ ಹೇಳುತ್ತಿದೆ.

0: ಮಕ್ಕಳಿಗೆ ನಕ್ಷತ್ರಗಳ ಹಾಗೆ ಹೊಳೆಯುವ ಚಿತ್ರಗಳಿರುವ ಅಂಗಿ ಎಂದರೆ ಬಲು ಇಷ್ಟ. ಅದನ್ನು ಮಕ್ಕಳು ಪುನಃ ಪುನಃ ಮುಟ್ಟಿ ಮುಟ್ಟಿ ನೋಡಿ ಸಂತೋಷ ಪಡುತ್ತಾರೆ. ಹಾಗೆಯೇ ಚಂದ್ರ ಮಕ್ಕಳ ಪಾಲಿಗೆ ಪ್ರಿಯನಾದ ಮಾಮ. ಬೆಳದಿಂಗಳಿನಂತಹ ಚಂದ್ರನ ತಂಗಿಯರು ಮಕ್ಕಳು ಇರುವಲ್ಲಿಗೇ ಬರುತ್ತಾರೆ. ಮಕ್ಕಳ ಹೆಸರು ಹಿಡಿದು ಮಾತಾಡಿಸುತ್ತಾರೆ. ಬಣ್ಣ ಬಣ್ಣದ ಬಗೆ ಬಗೆಯ ಪರಿಮಳದ ಹೂ ಮುಡಿಸುತ್ತಾರೆ. ಸಿಹಿಯಾದ ಹಾಲನ್ನು ಕುಡಿಯಲು ಕೊಡುತ್ತಾರೆ ಎಂದಾದರೆ ಅದಕ್ಕಿಂತ ಸುಖಕರವಾದದ್ದು ಮತ್ತೆ ಯಾವುದು ಮಕ್ಕಳಿಗೆ? ಮಕ್ಕಳಿಗೆ ವೀಣೆಯ ಝೇಂಕಾರ, ಮಧುವನ್ನು ಸಂಗ್ರಹಿಸುವ ಜೇನಿನ ಗುಯಿಗುಡುವಿಕೆಯಂತೆ ಆಕರ್ಷಕ, ಇವೆಲ್ಲ ನಿದ್ರೆ ಮಾಡುವ ಮಗುವಿಗೆ ಮಾತ್ರ ದೊರೆಯುತ್ತದೆ ಎನ್ನುವ ತಾಯಿಯ ಹಾಡಿನ ಸೊಲ್ಲು ಮಗು ಕಾಣಬಹುದಾದ ಸುಂದರ ಕನಸೂ ಹೌದು, ವಾಸ್ತವದಲ್ಲಿ ತಾಯಿ ತಂದೆಯರಿಂದ ದೊರೆಯಬಹುದಾದ ಮುದ್ದಿನ ಕೊಡುಗೆಯೂ ಹೌದು. ಇಲ್ಲಿ ನಿದ್ದೆ ಬರುವಳು ಹೊದ್ದು ಕದ್ದು ಎನ್ನುವುದೊಂದು ಮುಖ್ಯವಾದ ಸಾಲು. ನಿದ್ರೆ ಯಾವಾಗ ಬಂದಿತು, ಹೇಗೆ ಬಂದಿತು ಎನ್ನುವುದು ಯಾರಿಗೂ ಗೊತ್ತಾಗುವುದಿಲ್ಲ. ಅಷ್ಟು ವೇಗವಾಗಿ ಮತ್ತು ತೀವ್ರವಾಗಿ ನಿದ್ರೆ ಆವರಿಸುತ್ತದೆ. ಹಾಗೆಯೇ ಮಗುವು ನಿದ್ರಿಸಲಿ ಎನ್ನುವ ಕಳಕಳಿ ಇಲ್ಲಿಯದು.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು KL ಪದ್ಮಿನಿ ಹೆಗಡೆ.
2: ಶ್ರೀಗಂಧರ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
3: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: FM 100.6 ಆಕಾಶವಾಣಿ ಮೈಸೂರು, ಸಮಯ 6:50. ಈಗ ರೈತರಿಗೆ ಸಲಹೆ.
5: ಏನು ರಂಗ, ಕೈಗೆ ಬ್ಯಾಂಡೇಜು
6: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
7: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಒಂದು ಮನೆ ಅಂತಂದರೆ ಅಲ್ಲಿ ಎಲ್ಲ ವಯಸ್ಸಿನ ಜನರು ಇರ್ತಾರೆ. ಆದರೆ ಒಂದು ತೋಟ ಅಂತಂದರೆ ಅಲ್ಲಿ ಒಂದೇ ವಯಸ್ಸಿನ ಮರಗಳು ಮಾತ್ರ ಇರ್ತವಲ್ಲ, ಯಾಕೆ ಅಂತ ಒಬ್ಬರು ಕೃಷಿಕರು ಪ್ರಶ್ನೆ ಮಾಡಿದ್ರು. ಈಗ ಅವರು ಹೇಳಿದ್ರು, ನೋಡಿ, ಈಗ ನೀವು ಒಂದು ತೆಂಗಿನ ತೋಟಕ್ಕೆ ಹೋಗಿ, ಅಲ್ಲಿ ಒಂದೇ ವಯಸ್ಸಿನ ತೆಂಗಿನ ಮರಗಳಿರ್ತವೆ. ಅಡಿಕೆ ತೋಟಕ್ಕೆ ಹೋಗಿ, ಅಲ್ಲೂ ಅಷ್ಟೆ, ಒಂದೇ ವಯಸ್ಸಿನ ಅಡಿಕೆ ಮರಗಳಿರ್ತವೆ. ಅದೇ ಈಗ ನಮ್ಮ ಮನೆಗಳಿಗೆ ಬನ್ನಿ, ಇಲ್ಲಿ ವಯಸ್ಸಾದಂತಹ ನಮ್ಮ ತಂದೆ ತಾಯಿ ಇರ್ತಾರೆ, ನಾವಿದ್ದೀವಿ, ನಮ್ಮ ಮಕ್ಕಳಿದ್ದಾರೆ, ಅವ್ರ ಮಕ್ಕಳು ಮೊಮ್ಮಕ್ಕಳಿದ್ದಾವೆ, ಇನ್ನು ತೊಟ್ಲಲ್ಲಾಡುವಂತಹ ಕಂದಮ್ಮಗಳು ಕೂಡ ಇದ್ದಾವೆ. ಈಗ ಒಂದು ಕುಟುಂಬ, ಕೃಷಿ ಕುಟುಂಬ ಅಂದರೆ ಎಲ್ಲ ವಯಸ್ಸಿನ ಮನುಷ್ಯರು ಇರ್ತೀವಿ, ಹಾಗೆ ತೋಟದಲ್ಲೂ ಕೂಡ ಎಲ್ಲ ವಯಸ್ಸಿನ ಮರಗಳು ಇರಬೇಕಲ್ವೇ ಅನ್ನೋದು ಅವರ ವಾದ. ಈಗ ಕುಟುಂಬ ಪರಿಪೂರ್ಣ ಆಗೋದು ಯಾವಾಗ? ಎಲ್ಲ ವಯಸ್ಸಿನ ಜನ ಇದ್ದಾಗ. ತೋಟ ಪರಿಪೂರ್ಣ ಆಗೋದು ಯಾವಾಗ? ಒಂದೇ ಜಾತಿಯ ಮರಗಳು ಎಲ್ಲ ವಯಸ್ಸಿನವು ಇದ್ದಾಗ ಅನ್ನೋದು ಅವರ ಅನುಭವದ ವಿಚಾರ. ಈಗ ನೀವು ಹಾಗೆ ಆಲೋಚನೆ ಮಾಡ್ತಾ ಬನ್ನಿ, ಒಂದು ಅಡಕೆನ ಮನುಷ್ಯನ ಅರ್ಧ ಆಯಸ್ಸಿಗೆ ಹೋಲಿಸ್ಬೋದು, ತೆಂಗಿನ ಮರಗಳು ಮನುಷ್ಯನಿಗೆ ಹೋಲಿಕೆ ಆಗ್ತವೆ, ಯಾಕೆಂದರೆ ಅವುಗಳ ಆಯಸ್ಸು 100 ವರ್ಷ, ಅಡಿಕೆ 60, 70, 80 ವರ್ಷ ಇರ್ತವೆ, ಇಲ್ಲ ಅಂತಲ್ಲ, ಆದರೆ ಸರಾಸರಿ ಆಯಸ್ಸು 50 ವರ್ಷ. ಅದರಲ್ಲಿ ಅವು ತಮ್ಮ 3ನೇ ವರ್ಷಕ್ಕೆ ಫಸಲಿಗೆ ಬಂದರೂ ನಿಲ್ಲೋದು 6 ವರ್ಷಕ್ಕೆ, 10 ವರ್ಷದಿಂದ 40 ವರ್ಷದವರೆಗೆ ಸರಿಸುಮಾರು 30 ವರ್ಷಗಳ ಕಾಲ ಬಹಳ ಉತ್ತಮವಾದ ಫಸಲನ್ನು ಕೊಡ್ತವೆ. ಈಗ ಅಡಿಕೆ ತೋಟ ಅಂತಂದರೆ ಅಲ್ಲಿ 40 ವರ್ಷದ ಮರಗಳು ಕೂಡ ಇರಬೇಕು, 30 ವರ್ಷದ್ದು ಇರಬೇಕು, 20 ವರ್ಷದ್ದು ಇರಬೇಕು, 10 ವರ್ಷದ್ದು ಇರಬೇಕು, 4-5 ವರ್ಷದ್ದು ಇರಬೇಕು, ಸಸಿಗಳು ಕೂಡ ಇರಬೇಕು. ಇರೋದರಿಂದ ಆಗೋ ಅನುಕೂಲಗಳೇನು? ವಯಸ್ಸಾದಂತಹ ಮರಗಳೇನಿದಾವಲ್ಲ, ಇವು ನಿಮಗೆ ಬಿತ್ತನೆಗೆ ಕಾಯಿಗಳನ್ನು ಒದಗಿಸ್ತವೆ. ಭಾಳ ಸರಳ, ಯಾಕೆಂದರೆ ನೀವು ಅಡಿಕೆಯಿಂದ ಫಸಲನ್ನು ಪಡೆದುಕೊಂಡಷ್ಟೇ ಸಸಿಗಳನ್ನು ಮಾಡಿ ಮಾರಾಟ ಮಾಡಿ ಆದಾಯವನ್ನು ಪಡ್ಕೋಬೋದು, ನಿಮ್ಮ ತೋಟ ಉತ್ತಮವಾಗಿದ್ದರೆ. ಬಿತ್ತನೆ ಕಾಯನ್ನು ಕೊಡುವಂತಹ ಮರಗಳಾಗಿ ವಯಸ್ಸಾದಂತಹ ಮರಗಳನ್ನು ಇಟ್ಕೋಬೋದಾ? ಇನ್ನು ಮಧ್ಯ ವಯಸ್ಸಿನ ಮರಗಳಲ್ಲಿ ನಿಮಗೆ ಒಳ್ಳೆಯ ಇಳುವರಿ ಬರ್ತಾ ಇರುತ್ತೆ, ಹಾಗಾಗಿ ಯಾವುದೇ ರೀತಿಯ ಆಲೋಚನೆ ನೀವು ಮಾಡಬೇಕಾಗಿಲ್ಲ. ಇನ್ನು ಕಿರು ವಯಸ್ಸಿನ ಗಿಡಗಳು ಅದರ ಪಕ್ಕದಲ್ಲೇ ಇರಬೇಕು, ಅಂದರೆ ವಯಸ್ಸಾದಂತಹ ಮರಗಳ ಪಕ್ಕದಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಇರುವಂತಹ ಮರಗಳಿರಬೇಕು. ಯಾಕೆ ಈ ವಿಚಾರ ಅನುಭವಿ ರೈತರು ಹೇಳ್ತಾರೆ ಅಂತಂದರೆ, ಸಾಮಾನ್ಯವಾಗಿ ಅಡಿಕೆ ತೋಟದಲ್ಲಿ ಎಲೆ ಹಂಬಿರುತ್ತೆ, ಎಲ್ಲ ಮರಗಳಿಗೂ ಎಲೆ ಹಂಬನ್ನು ಹಬ್ಬಿಸಿರೋದಿಲ್ಲ, ಸ್ವಲ್ಪ ವಯಸ್ಸಾದಂತಹ ಮರಗಳಿಗೆ ಎಲೆ ಹಂಬು ಹಬ್ಬಿರುತ್ತೆ. ಯಾವುದೋ ಕಾರಣಕ್ಕೆ ಆ ಮರ ಮುರಿದು ಬಿತ್ತೋ, ಕೀಟ ರೋಗದ ಬಾಧೆಗೆ ತುತ್ತಾಗಿ ಒಣಗಿ ಹೋಯಿತೋ, ಆಗ ಮರದ ಜೊತೆ ಹಂಬನ್ನು ಕೂಡ ನೀವು ಕಳ್ಕೋಬೇಕಾಗತ್ತೆ. ಅದರ ಬದಲು ಅದರ ಪಕ್ಕದಲ್ಲೇ ಒಂದು ಒಳ್ಳೆಯ ಆರೋಗ್ಯಯುತವಾದ ಮತ್ತೊಂದು ಮರ ಇದ್ದರೆ ಆ ಹಂಬನ ನಿಧಾನವಾಗಿ ತೆಕ್ಕೆ ಬಿಡಿಸಿ ಈ ಮರಕ್ಕೆ ಕಟ್ಬಿಡ್ಬೋದು. ಆಗ ಹಂಬುಳಿಯುತ್ತೆ, ಮರ ಹೋಗ್ಬೋದು, ಆದರೆ ಪಕ್ಕದಲ್ಲಿ ಇನ್ನೊಂದು ಮರ ರೆಡಿ ಇರುತ್ತೆ. ಹಾಗಾಗಿ ಒಂದಷ್ಟು ಪ್ರವರ್ಧಮಾನಕ್ಕೆ ಬರ್ತಾ ಇರುವಂತಹ ಮರಗಳಿದ್ದರೆ ಈ ತರಹ ನಿಮಗೆ ಪ್ರಯೋಜನ ಆಗುತ್ತೆ. ಕೆಲವೊಂದಷ್ಟು ಬಾರಿ ನೀವು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರೂ ಕೆಲವು ಮರಗಳು ಆದಾಯವನ್ನು ಕೊಡ್ತಾ ಇರೋದಿಲ್ಲ, ಒಳ್ಳೆ ಇಳುವರಿ ಬರ್ತಿರೋದಿಲ್ಲ, ಆವಾಗ ನಿರ್ದಾಕ್ಷಿಣ್ಯವಾಗಿ ಆ ಮರಗಳನ್ನು ನೀವು ತೆಗಿಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಇರುವಂತಹ ಈ ಮರಗಳಿಂದ ಇಳುವರಿಯನ್ನು ನೀವು ಸರಿದೂಗಿಸ್ಕೋಬೋದು. ಕೀಟ ಆಗಲಿ ರೋಗ ಆಗಲಿ ಬಂದರೆ ಬೇರೆ ಬೇರೆ ವಯಸ್ಸಿನ ಮರಗಳಿರೋದ್ರಿಂದ ಅವು ಒಂದೇ ಸಾರಿಗೆ ಎಲ್ಲ ಮರಗಳಿಗೂ ಹರಡೋದಿಲ್ಲ. ಹೀಗಾಗಿ ಜೀವ ವೈವಿಧ್ಯತೆಯ ಜೊತೆಗೆ ಆ ಮರಗಳ ವಯಸ್ಸಿನ ವೈವಿಧ್ಯತೆಯೂ ಇದ್ದರೆ ತುಂಬಿದ ಕುಟುಂಬದ ಸಂಸಾರದಂತೆ ತುಂಬಿದ ಮರಗಳ ವಿವಿಧ ವಿಭಿನ್ನ ವಯಸ್ಸಿನ ಸುಂದರವಾದ ತೋಟನೂ ಕೂಡ ಆಗುತ್ತೆ. ಹಾಗಾಗಿ ಈ ಬಾರಿ ಅಡಿಕೆ ತೋಟ ಮಾಡುವಾಗ ಅಥವಾ ತೆಂಗಿನ ತೋಟ ಮಾಡುವಾಗ ಈ ಅಂಶವನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ.
4: ರೈತರಿಗೆ ಸಲಹೆ ಕೇಳಿದಿರಿ. ಈಗ ಸಂಸ್ಕೃತ ವಾರ್ತೆಗಳು ದೆಹಲಿ
9: ಕೇಂದ್ರವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಕೇಂದ್ರೀಯ ಮಂತ್ರಿಮಂಡಲಿನ ಪ್ರಶ್ನಪತ್ರಸ್ಯ ಗೋಪ್ಯತಾಭಂಗ ಪ್ರಕರಣೇಷು ಪರೀಕ್ಷಾಸು ಅನುಚಿತ ಸಾಧನ ಪ್ರಯೋಗಸ್ಯ ಚ ಪ್ರಕರಣೇಷು ಚ ದ್ರುತ ನ್ಯಾಯಾಲಯಾನಾಂ ಸ್ಥಾಪನಾಯ ಸಹೈವ ದೋಷೇಭ್ಯಃ ಕಠೋರ ದಂಡ ವಿಧಾನಂ ಸುನಿಶ್ಚೇತುಂ ಪ್ರಾರೂಪ ವಿಧೇಯಕಂ ಅನುಮೋದಿತಂ. ಸಂಸತ್ ಭವನ ಪರಿಸರೆ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಅಧ್ಯಕ್ಷತಾಯಾಂ ಸಂಪನ್ನೆ ಮಂತ್ರಿಮಂಡಲೀಯೋಪವೇಶನೆ ಏತತ್ ಪ್ರಾರೂಪ ವಿಧೇಯಕಂ ಅನುಮೋದಿತಂ. ಸೂತ್ರಣಾಂ ಅನುಸಾರೇಣ ಪ್ರಸ್ತಾವಿತಂ ವಿಧೇಯಕಂ ಆಗಾಮಿ ಸಪ್ತಾಹೆ ಸಂಸದಿ ಪ್ರಸ್ತುತಂ ಭವಿಷ್ಯತಿ. ಅಸ್ಮಿನ್ ಮಧ್ಯೆ ಪರೀಕ್ಷಾ ಪರಿಷ್ಕಾರಾಣಾಂ ದಿಶಿ ಮಹತ್ವಪೂರ್ಣ ಪದಕ್ಷೇಪೇಣ ರಾಷ್ಟ್ರೀಯ ಪರೀಕ್ಷಾಭಿಕರಣೇನ ಸಪ್ತಚತ್ವಾರಿಂಶತ್ ಅಧಿಕಾರಿಣಃ ಸೇವಾತಃ ನಿಷ್ಕಾಸಿತಃ. ಅಭಿಕರಣೇನ ಮಹಾಪ್ರಬಂಧಕ ಸ್ತರಸ್ಯ ವರಿಷ್ಠ ವ್ಯಾವಸಾಯಿಕ ಪದಾನಾಂ ತಥಾ ಸಂಘಲೋಕ ಸೇವಾಯೋಗಸ್ಯ ಪ್ರತಿಭಾ ಸೇತು ಇತಿ ಪಟಲ ಮಾಧ್ಯಮೇನ ಷೋಡಶ ಯುವ ವ್ಯಾವಸಾಯಿಕಾನಾಂ ನಿಯುಕ್ತಿಯೈ ಆವೇದನಾನಿ ಆಮಂತ್ರಿತಾನಿ ವಿಜ್ಞಾಪನಾನಿ ಅಪಿ ಪ್ರಕಾಶಿತಾನಿ. ಅಭಿಕರಣೇನ ವಿಜ್ಞಪ್ತೌ ಉಕ್ತಂ ಯತ್ ಏತಾನಿ ಸರ್ವಾಣಿ ಉಪಾಯಾನಿ ಪ್ರೊಫೆಸರ್ ಕೆ ರಾಧಾಕೃಷ್ಣನ್ ಇತ್ಯೇತಸ್ಯ ಅಧ್ಯಕ್ಷತಾಯಾಂ ನಿರ್ಮಿತೋಚ್ಚಸ್ತರೀಯ ವಿಶೇಷಜ್ಞ ಸಮಿತೇಃ ಅನುಶಂಸಾನುಸಾರಂ ಕ್ರಿಯಮಾಣಾನಿ ಸಂತಿ. ಕೇಂದ್ರೀಯ ಮಂತ್ರಿಣೋ ಜೆಪಿ ನಡ್ಡಾ ಡಾಕ್ಟರ್ ಜಿತೇಂದ್ರ ಸಿಂಹ ಚ ನವದೆಹಲ್ಯಾಂ ಸಿಜೆಪಿ ಇತ್ಯೇತಸ್ಯ ಪ್ರತಿನಿಧಿಮಂಡಲೇನ ಸಹ ಅಮಿಲತಾಂ. ಉಪವೇಶನಾನಂತರಂ ವಾರ್ತಾಹರಾನ್ ಸಂಬೋಧಯನ್ ಶ್ರೀ ನಡ್ಡಾ ಅವದತ್ ಯತ್ ಪರೀಕ್ಷಾ ವ್ಯವಸ್ಥಾ ಪರಿಷ್ಕಾರ ಸಂಬದ್ಧಾ ಪ್ರತಿನಿಧಿಮಂಡಲಸ್ಯ ಯಾಚನಾಃ ಪ್ರಶಾಸನೇನ ಧೈರ್ಯೇಣ ಗಂಭೀರತಯಾ ಚ ಶ್ರುತಾಃ. ತೇನೋಕ್ತಂ ಯತ್ ಪ್ರತಿನಿಧಿಮಂಡಲೇನ ತ್ರಯಃ ಪ್ರಮುಖಾಃ ಪ್ರಸ್ತಾವಾಃ ಪ್ರಸ್ತುತಾಃ ಪ್ರಶ್ನಪತ್ರಸ್ಯ ಗೋಪ್ಯತಾಭಂಗಸ್ಯ ನಿವಾರಣಾಯ ಕತಿಪಯಾಃ ಪರಿಷ್ಕಾರೋಪಾಯ

0: ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: తెలుగు కార్యక్రమాలు వినాలని ఉందా? మన తెలుగు కార్యక్రమాలు కూడా న్యూస్ ఆన్ ఏఐఆర్ యాప్ లో లభ్యమవుతుంది.
3: నా స్వరము నీ స్వరము సంగమమై మన స్వరంగా అవతరించి.
4: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
3: സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
0: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളു ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಚಿತ್ರದುರ್ಗದ ಬರಪೀಡಿತ ಪ್ರದೇಶಗಳಿಗೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ, ಖುದ್ದು ಪರಿಶೀಲನೆ. ಭಾರತ ಸೆಮಿಕಂಡಕ್ಟರ್ ಮಿಷನ್. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಸ್ಥಾಪನೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ಸಚಿವ ಪ್ರಹ್ಲಾದ್ ಜೋಶಿ ಕೃತಜ್ಞತೆ. ಇಂದು ದೇವಶಯನಿ ಆಷಾಢ ಏಕಾದಶಿ. ವಾರಕರಿ ಸಂತರಿಂದ ನಾಡಿನಾದ್ಯಂತ ವಿಠಲ ರುಕ್ಮಾಯಿ ಮಂದಿರಗಳಲ್ಲಿ ವಿಶೇಷ ಪೂಜೆ. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದ ತಮ್ಮ ಹಿರಿಯ ಸಹೋದ್ಯೋಗಿಗಳೊಂದಿಗೆ ಚಿತ್ರದುರ್ಗ ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಇಂದು ಬೆಳಗ್ಗೆ ಭೇಟಿ ನೀಡಿ ಖುದ್ದು ಅವಲೋಕಿಸಲಿದ್ದಾರೆ. ಬಳಿಕ ಮಧ್ಯಾಹ್ನ 12:30ಕ್ಕೆ ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠದ ಅನುಭವ ಮಂಟಪದಲ್ಲಿ ಬೆಂಗಳೂರು ಕಂದಾಯ ವಿಭಾಗದ ವಿವಿಧ ಜಿಲ್ಲೆಗಳ ಅಭಿವೃದ್ದಿ ಕಾಮಗಾರಿಗಳು ಹಾಗೂ ಅನುಷ್ಠಾನದ ಪ್ರಗತಿಯನ್ನು ಅಧಿಕಾರಿಗಳೊಂದಿಗೆ ಪರಿಶೀಲಿಸಲಿದ್ದಾರೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸೆಮಿಕಾನ್ ಯೋಜನೆಗೆ 1,27,000 ಕೋಟಿ ರೂಪಾಯಿ ಮೊತ್ತದ ಅನುದಾನ ಲಭಿಸಿದ್ದು, ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆ ನಿರ್ಮಾಣಕ್ಕೆ ಹೊಸ ವೇಗ ದೊರೆಯಲಿದೆ ಎಂದು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ

0: ಕಲ್ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಮಂತ್ರಿ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರನ್ನು ಅಭಿನಂದಿಸಿದ್ದಾರೆ. ಬಳ್ಳಾರಿ ಕುಂತಕಲ್ ನೂತನ ರೈಲು ಮಾರ್ಗ ನಿರ್ಮಾಣದಿಂದ 99 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲಿದೆ. 7 ಲಕ್ಷ ಜನರಿಗೆ ಅನುಕೂಲವಾಗಲಿದೆ. ರೈಲ್ವೆ ಜಾಲ 46 ಕಿಲೋಮೀಟರ್ ವಿಸ್ತರಣೆಯಾಗಲಿದ್ದು ಆರ್ಥಿಕ ಅಭಿವೃದ್ದಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಗಾಗಿ ಮೈ ಭಾರತ್ ಉಪಕ್ರಮದಡಿ ಪ್ರಸಕ್ತ ಸಾಲಿಗೆ ಕ್ರಿಯಾ ಯೋಜನೆ ಸಿದ್ದಗೊಂಡಿದೆ. ಜಿಲ್ಲಾಧಿಕಾರಿ ಭಂವರ್ ಸಿಂಗ್ ಮೀನಾ ಅಧ್ಯಕ್ಷತೆಯಲ್ಲಿ ಜರುಗಿದ ಮೈ ಭಾರತ್ ಸಲಹಾ ಕೇಂದ್ರದ ಸಭೆಯಲ್ಲಿ ಜಿಲ್ಲಾ ಯುವಜನ ಸೇವಾ ಅಧಿಕಾರಿ ಐಶ್ವರ್ಯ ಶ್ರೀನಿವಾಸ್ ಈ ವಿಷಯ ತಿಳಿಸಿದರು. ವಿಕಸಿತ ಭಾರತ ಪಾದಯಾತ್ರೆ, ನಶೆ ಮುಕ್ತ ಭಾರತ್ ಅಭಿಯಾನ, ನಾಯಕತ್ವ ಶಿಬಿರಗಳು, ಜನಜಾಗೃತಿ ಕಾರ್ಯಕ್ರಮಗಳು, ಸ್ವಚ್ಛತಾ ಅಭಿಯಾನ, ಸ್ವ ಉದ್ಯೋಗ ತರಬೇತಿ ಕಾರ್ಯಕ್ರಮಗಳನ್ನು ಯೋಜಿಸಲಾಗಿದೆ ಎಂದರು. ಕೊಡಗು ಜಿಲ್ಲೆಯ ಯುವ ಜನರಿಗೆ ಭಾರತ್ ಡಿಜಿಟಲ್ ವೇದಿಕೆಯಡಿ ಯುವ ಕಲ್ಯಾಣ ಯೋಜನೆಗಳು, ಕೌಶಲ್ಯಾಭಿವೃದ್ದಿ ತರಬೇತಿ ಶಿಬಿರ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ತಿಳಿಸಿದ್ದಾರೆ. ಮಾದಕ ದ್ರವ್ಯ ವ್ಯಸನದಿಂದ ಯುವ ಸಮುದಾಯ ದೂರವಿರಬೇಕು. ಅವುಗಳ ಸರಬರಾಜು ತಡೆಗೆ ಶಾಸನಬದ್ದ ವ್ಯವಸ್ಥೆ ಸಮನ್ವಯದಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದು ಬೆಳಗಾವಿ ಜಿಲ್ಲೆ ಪ್ರಧಾನ ಸತ್ರ ನ್ಯಾಯಾಧೀಶ ಮಂಜುನಾಥ್ ನಾಯಕ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮಾದಕ ದ್ರವ್ಯ ಸಾಗಣೆ ಹಾಗೂ ಬಳಕೆ ತಡೆಗಟ್ಟುವಿಕೆ ಸಮಾಲೋಚನಾ ಸಭೆ ಉದ್ಘಾಟಿಸಿ ಮಾತನಾಡಿದರು.
1: ವ್ಯಸನಕ್ಕೆ ಮಕ್ಕಳು ಒಳಗಾಗದೇ ಇರುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಕೆಲವು ಅಂಗಗಳು ಮಾಡಬೇಕಾಗಿದೆ. ಮುಖ್ಯವಾಗಿ ನಮ್ಮ ಯುವ ಜನರನ್ನ ನಾವು ಕೇಂದ್ರೀಕರಣಗೊಳಿಸಬೇಕಾಗಿದೆ. ಜಿಲ್ಲೆಯ ಹೈಸ್ಕೂಲು ಮತ್ತು ಪಿಯು ಕಾಲೇಜುಗಳಲ್ಲಿ ಮಕ್ಕಳಿಗೆ ಮಾದಕದ್ರವ್ಯ ವ್ಯಸನದ ಬಗ್ಗೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಕ್ರಮಗಳನ್ನ ಏರ್ಪಡಿಸುವರಿದ್ದೇವೆ. ಮುಂದಿನ ದಿನಗಳಲ್ಲಿ NDPS ಕಾಯ್ದೆಯಲ್ಲಿ ಕಲಂ 35 ಮತ್ತು ಕಲಂ 54 ಅಡಿಯಲ್ಲಿ ಪೂರ್ವ ಭಾವನೆ ಇದೆ. ಇದರ ದುರುಪಯೋಗ ಆಗಬಾರದು ಎನ್ನುವ ಕಾರಣಕ್ಕಾಗಿ ಆ ಕಾಯ್ದೆಯಲ್ಲಿ ಹಲವಾರು ತಾಂತ್ರಿಕ ವಿಚಾರಗಳನ್ನು.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಮತದಾರರ ಅರ್ಜಿ ನಮೂನೆ ವಿತರಣೆ ಕಾರ್ಯ ಶೇಕಡ 100% ಪೂರ್ಣಗೊಂಡಿದ್ದು ಶೇಕಡ 69.74% ನಮೂನೆಗಳ ಗಣಕೀಕರಣ ಸಂಪನ್ನಗೊಂಡಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರ ಅರ್ಜಿಗಳನ್ನು ವಿತರಿಸಲಾಗಿದೆ. ಈ ಪೈಕಿ 11,62,000 ಅರ್ಜಿಗಳು ಶೇಕಡ 87.09% ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ಆಷಾಢ ಏಕಾದಶಿ. ಪಂಢರಪುರದಲ್ಲಿ ದೇವಶಯನಿ ಆಷಾಢ ಏಕಾದಶಿ ಪ್ರಯುಕ್ತ ಇಂದಿನಿಂದ 4 ವಿಶೇಷ ಪೂಜೆ ಉತ್ಸವಗಳು ನಡೆಯಲಿವೆ. ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ಸೇರಿದಂತೆ ದೇಶದ ವಿವಿಧ ಮೂಲೆಗಳಿಂದ ಲಕ್ಷಾಂತರ ವಾರಕರಿ ಸಂತರು ಸಂತ ಜ್ಞಾನೇಶ್ವರ, ಸಂತ ತುಕಾರಾಮರ ಪಾದುಕೆಗಳನ್ನು ಹೊತ್ತ ದಿಂಡಿಗಳೊಂದಿಗೆ ಪಾದಯಾತ್ರೆ ಮೂಲಕ ಪಂಢರಪುರ ತಲುಪಿದ್ದಾರೆ. ಚಂದ್ರಭಾಗ ನದಿಯಲ್ಲಿ ಮಿಂದು ಶ್ರೀ ವಿಠಲ ರುಕ್ಮಾಯಿ ದರ್ಶನ ಪಡೆಯುತ್ತಿದ್ದಾರೆ. ಧಾರವಾಡ ಹಾಗೂ ಶಿವಮೊಗ್ಗದ ಸಂತ ನಾಮದೇವ ಸಿಂಪಿ ಸಮಾಜ ಶ್ರೀ ವಿಠಲ ರುಕ್ಮಾಯಿ ಮಂದಿರದಲ್ಲಿ ಇಂದು ಆಷಾಢ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಆಯೋಜಿಸಿದೆ. ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಪ್ರಸಾರವಾಗಲಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಆಕಾಶವಾಣಿ, ದೂರದರ್ಶನದ ಎಲ್ಲಾ ವಾಹಿನಿ ಸೇರಿದಂತೆ ನ್ಯೂಸ್ ಆನ್ ಏರ್ ಆಪ್, ಯೂಟ್ಯೂಬ್, MyGov.in ಮೂಲಕ ಮನದ ಮಾತು ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಅನುವಾದ ಮನದ ಮಾತು ಬಿತ್ತರಗೊಳ್ಳಲಿದ್ದು ನಾಳೆ ರಾತ್ರಿ 8 ಕನ್ನಡ

0: ಅವತರಣಿಕೆ ಮರುಪ್ರಸಾರವಾಗಲಿದೆ. ಗ್ಲಾಸ್ಕೋದಲ್ಲಿ ಆರಂಭಗೊಂಡ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಉದ್ದ ಜಿಗಿತ ವಿಭಾಗದಲ್ಲಿ ಬೆಂಗಳೂರಿನ ಲೋಕೇಶ್ ಸತ್ಯನಾಥನ್ ಪಾಲ್ಗೊಂಡಿದ್ದಾರೆ. ವಿಶೇಷಚೇತನ ಕ್ರೀಡಾಪಟುಗಳ ವಿಭಾಗದಲ್ಲಿ ಒಟ್ಟು 4 ಜನ ಕ್ರೀಡಾಪಟುಗಳು ಕರ್ನಾಟಕದಿಂದ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ ಎಂದು ರಾಜ್ಯ ವಿಶೇಷಚೇತನರ ಕ್ರೀಡಾ ಸಂಸ್ಥೆ ಉಪಾಧ್ಯಕ್ಷ ಪದ್ಮಶ್ರೀ ಕೆವೈ ವೆಂಕಟೇಶ್ ತಿಳಿಸಿದ್ದಾರೆ.
1: ಕಾಮನ್ವೆಲ್ತ್ ನಡೀತಾ ಇದೆ ಗ್ಲಾಸ್ಕೋಲೆಯಲ್ಲಿ. ಭಾರತ ತಂಡದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯವರುಗಳು ತುಂಬಾ ಜನ ಪ್ರತಿನಿಧಿಸ್ತಾ ಇದ್ದಾರೆ. ಅದರಲ್ಲೂ ಅಥ್ಲೆಟಿಕ್ಸ್ ಅಲ್ಲಿ ನಮ್ಮ ಲೋಕೇಶ್ ಅವರು ಪ್ರತಿನಿಧಿಸ್ತಾರೆ, ತುಂಬಾ ಸಂತೋಷ. ಅದು ಅವರು ಲಾಂಗ್ ಜಂಪ್ ಅಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಅವ್ರಿಗೆ ನಾನು ಶುಭ ಕೋರಿಸ್ತೀನಿ. ನಮ್ಮ ದೇಶಕ್ಕೆ ಒಂದು ಪದಕ ತಂದ್ರೆ ನಮ್ಮ ರಾಜ್ಯಕ್ಕೆ, ಜಿಲ್ಲೆಗೆ, ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಕೀರ್ತಿ ತಂದಂತಾಗತ್ತೆ. ಇದರಲ್ಲಿ ನಮ್ಮ ವಿಕಲಚೇತನರು ಭಾಗವಹಿಸ್ತಾ ಇದ್ದಾರೆ, ನಾರ್ಮಲ್ ಅವರು ಭಾಗವಹಿಸ್ತಾ ಇದ್ದಾರೆ.

0: ಇಬ್ಬರಿಗೂ ಒಳ್ಳೆ ಒಳ್ಳೇದಾಗಿ ನಮ್ಮ ದೇಶಕ್ಕೆ ಒಳ್ಳೆ ಪದಕಗಳು ಸುರಿಮಳೆ ತರಲಿ ಅಂತ ಹೇಳ್ತಾ ನಮ್ಮ ಭಾರತದ ಕ್ರೀಡಾಪಟುಗಳಿಗೆ ಶುಭ ಕೋರ್ತಾ ಇದ್ದೀನಿ.
1: ಪ್ರಸಕ್ತ 2026-27 ಸಾಲಿನ ಮುಂಗಾರು ಹಾಗೂ ಹಿಂಗಾರು ಹಂಗಾಮುಗಳಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ಕೇಂದ್ರ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಡಕೆ ಹಾಗೂ ಕಾಳು ಮೆಣಸು ಬೆಳೆಗಳನ್ನು ಸಹ ಸೇರ್ಪಡೆಗೊಳಿಸಿದೆ. ಪ್ರತಿ ಹೆಕ್ಟೇರ್ ಅಡಕೆಗೆ 6,400 ರೂಪಾಯಿ ಹಾಗೂ ಕಾಳು ಮೆಣಸಿಗೆ 2,350 ರೂಪಾಯಿ ಬೆಳೆ ವಿಮೆ ಪ್ರೀಮಿಯಂ ರೈತರು ಪಾವತಿಸಬೇಕಿದೆ. ಈ ತಿಂಗಳ 31 ಹೆಸರು ನೋಂದಾಯಿಸಲು ಕೊನೆ ದಿನ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಇಂದು ಬೆಳಗ್ಗೆ 7 ಗಂಟೆಯಿಂದ ರೈತ ಸಂತೆ ಆಯೋಜಿಸಿದೆ. ಬಿತ್ತನೆ ಬೀಜ, ರೇಷ್ಮೆ ಕೃಷಿಯ ಉಪ ಉತ್ಪನ್ನ, ತೋಟಗಾರಿಕೆ ಉಪಕರಣ ಹಾಗೂ ತಾಜಾ ಹಣ್ಣು ತರಕಾರಿ, ಮೌಲ್ಯವರ್ಧಿತ ಸಿರಿಧಾನ್ಯ ಪದಾರ್ಥ, ಗುಣಮಟ್ಟದ ರಾಜಮುಟಿ ಅಕ್ಕಿ, ತಾಜಾ ಅಣಬೆ ಖರೀದಿಸಬಹುದು. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯಲ್ಲಿ ಮಣ್ಣಿನ ಫಲವತ್ತತೆ ಸಂರಕ್ಷಣೆ ಹಾಗೂ ರೈತರ ಆದಾಯ ಹೆಚ್ಚಿಸಲು ಕೃಷಿ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ಯೋಜಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಗಿತ್ತೆ ಮಾಧವ ವಿಠಲರಾವ್ ಸೂಚಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಕಳೆದ 6 ತಿಂಗಳುಗಳಲ್ಲಿ 20 ನಕಲಿ ವೈದ್ಯರ ವಿರುದ್ದ ಕ್ರಮ ಕೈಗೊಂಡು 2,20,000 ದಂಡ ಆಕರಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರದುರ್ಗದ ಬರಪೀಡಿತ ಪ್ರದೇಶಗಳಿಗೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ, ಖುದ್ದು ಪರಿಶೀಲನೆ. ಭಾರತ ಸೆಮಿಕಂಡಕ್ಟರ್ ಮಿಷನ್, ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಸ್ಥಾಪನೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ಸಚಿವ ಪ್ರಹ್ಲಾದ್ ಜೋಶಿ ಕೃತಜ್ಞತೆ. ಇಂದು ದೇವಶಯನಿ, ಆಷಾಢ ಏಕಾದಶಿ. ವಾರಕರಿ ಸಂತರಿಂದ ನಾಡಿನಾದ್ಯಂತ ವಿಠಲ ರುಕ್ಮಾಯಿ ಮಂದಿರಗಳಲ್ಲಿ ವಿಶೇಷ ಪೂಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 7:15:45. ಈಗ ಭಾವಗೀತೆಗಳು. ಗಾಯಕಿ ದಿವ್ಯಾ ರಾಘವನ್. ಮೊದಲಿಗೆ IIM ನಾಗರಾಜ್ ಅವರ ಕವನ ಯಾರವನು ಸಖಿ ಹೇಳೆ ನಿನ್ನಿರುಳಿನಲ್ಲಿ ಬಂದೆನ್ನ ಸೂರೆಗೊಂಡವನು.

ಈಗ ಕೇಳೋಣ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವಿತೆ ನಿನ್ನ ಪ್ರೀತಿಯ ಹುಚ್ಚು ಸೆಳವಿನಲ್ಲಿ ಸಿಕ್ಕಿ ಏನಾದೆನೋ ಇನಿಯ ಏನಾದೆನೋ.

ಕೇಳುಗರೆ ಗಮನಿಸಿ, ಈ ಸಂಜೆ 6:50ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಸಾವಯವ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಕ್ಕಳಾದ ಅನುಪಮ ಗೌತಮ್ ಮತ್ತು ರಾಘವೇಂದ್ರ ರಾವ್. ಪ್ರಸ್ತುತಿ ಎನ್ಕೆ ಶಿವಮೂರ್ತಿ. ಎಫ್ಎಂ 100.6 ಆಕಾಶವಾಣಿ ಮೈಸೂರು, ಸಮಯ 7:30. ಸೇವಾ ವಾಹಿನಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಮೈಸೂರಿನ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಮಹಾನಗರ ಪಾಲಿಕೆ ಮತ್ತು ಶ್ರೀ ಹಡಪದ ಅಪ್ಪಣ್ಣ ಜಯಂತ್ಯುತ್ಸವ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಹಡಪದ ಅಪ್ಪಣ್ಣ ಜಯಂತಿ 2026 ಕಾರ್ಯಕ್ರಮವನ್ನು ಇದೇ ತಿಂಗಳ 29 ತಾರೀಕು ಬುಧವಾರ ಬೆಳಿಗ್ಗೆ 11:30 ಕಿರು ರಂಗಮಂದಿರ ಕರ್ನಾಟಕ ಕಲಾ ರಂಗಮಂದಿರ ಆವರಣ ಮೈಸೂರು ಇಲ್ಲಿ ವೇದಿಕೆ ಕಾರ್ಯಕ್ರಮದೊಂದಿಗೆ ಜರುಗುವುದು. ಈ ಪ್ರಯುಕ್ತ ಬೆಳಿಗ್ಗೆ 10:30 ವಚನ ಗಾಯನವನ್ನು ಏರ್ಪಾಟು ಮಾಡಲಾಗಿದೆ. ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಈ ಮೂಲಕ ಕೋರಲಾಗಿದೆ. 2026 ಸಾಲಿನ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆನ್ಲೈನ್ ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಇದೇ ತಿಂಗಳ 31 ತಾರೀಕು. ವೆಬ್ಸೈಟ್ ವಿಳಾಸ https://schooleducation.karnataka.gov.in. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಲು ದೂರವಾಣಿಯ ಸಂಖ್ಯೆ 08212490025 249002. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಹಾಗೂ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಜಿಲ್ಲಾಡಳಿತ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ದಿನಾಂಕ 31-7-2026 ಅಂದರೆ ಇದೇ ತಿಂಗಳ 31 ತಾರೀಕಿನ ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿಯ ಸಂಖ್ಯೆ ಕೋಡ್ ಸಹಿತ 08212-249011.
4: ಸೇವಾ ವಾಹಿನಿ ಕೇಳಿದಿರಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:34 ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆಗಳು, ಬಳಿಕ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ, ಸಮಯ 7:35 ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನ ಅತ್ಯಮೂಲ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪರೀಕ್ಷಾ ಅಕ್ರಮಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯಗಳ ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದ ಅಪರಾಧಗಳ ತನಿಖೆಗೆ ದೆಹಲಿ ಪೊಲೀಸರಿಂದ ವಿಶೇಷ ಕಾರ್ಯಪಡೆ ರಚನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಝಂಡು ಕುಮಾರ್ಗೆ ಕಂಚು. ಹರಾರೆಯಲ್ಲಿಂದು ಎರಡನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ಮುಖಾಮುಖಿ. ವಾರ್ತೆಗಳ ವಿವರ: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರೊಮಾನಿಯಾದ ಬುಕಾರೆಸ್ಟ್ ಯೂನಿವರ್ಸಿಟಿ ಆಫ್ ಎಕನಾಮಿಕ್ ಸ್ಟಡೀಸ್ ಅವರ ವಿಶಿಷ್ಟ ಸಾರ್ವಜನಿಕ ಸೇವೆ, ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಗೆ ಬದ್ಧತೆ ಮತ್ತು ಭಾರತ ರೊಮಾನಿಯಾ ಸಂಬಂಧಗಳನ್ನು ಬಲಪಡಿಸುವಲ್ಲಿ ನೀಡಿದಂತಹ ಕೊಡುಗೆಗಳನ್ನು ಗುರುತಿಸಿ ಗೌರವ ಡಾಕ್ಟರ್ ಹಾನೋರಿಸ್ ಕೌಸಾ ಎಂಬ ಗೌರವ ಬಿರುದನ್ನು ನೀಡಲಾಗಿದೆ. ಗೌರವವನ್ನು ಸ್ವೀಕರಿಸಿದ ರಾಷ್ಟ್ರಪತಿಯವರು ಪ್ರಶಸ್ತಿಯನ್ನು ಭಾರತದ 1.4 ಶತಕೋಟಿ ಜನರಿಗೆ ಅರ್ಪಿಸಿದ್ದಾರೆ ಮತ್ತು ಇದು ಉಭಯ ದೇಶಗಳ ಜನರ ನಡುವಿನ ನಿರಂತರ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶಿಕ್ಷಣವನ್ನು ತಮ್ಮ ಜೀವನದ ಏಕೈಕ ಅತ್ಯಂತ ಪರಿವರ್ತಕ ಶಕ್ತಿ ಎಂದು ಬಣ್ಣಿಸಿದ್ದಾರೆ. ಕಾಲೇಜಿಗೆ ಹಾಜರಾದ ತನ್ನ ಹಳ್ಳಿಯ ಮೊದಲ ಹುಡುಗಿಯಿಂದ ಭಾರತದ ರಾಷ್ಟ್ರಪತಿಯಾಗುವವರೆಗೆ ತಮ್ಮ ಪ್ರಯಾಣವನ್ನು ಸ್ಮರಿಸಿದ ಅವರು, ಶಿಕ್ಷಣವು ಶ್ರೇಷ್ಠ ಸಮಾನತೆ ಮತ್ತು ನ್ಯಾಯಯುತ ಹಾಗೂ ಅಂತರ್ಗತ ಸಮಾಜದ ಖಚಿತ ಅಡಿಪಾಯವಾಗಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನವು ಬುದ್ಧಿವಂತಿಕೆ, ನೈತಿಕತೆ ಮತ್ತು ಸಹಾನುಭೂತಿಯಿಂದ ಮಾರ್ಗದರ್ಶಿಸಲ್ಪಡುತ್ತದೆ ಎಂದು ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ವಿಶ್ವವಿದ್ಯಾಲಯಗಳು ಹೊಂದಿವೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ರೊಮಾನಿಯಾ ನಡುವಿನ ಆಳವಾದ ಸಾಂಸ್ಕೃತಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಬಿಂಬಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 100 ಶತಮಾನದ ಹಿಂದೆ ರವೀಂದ್ರನಾಥ ಟ್ಯಾಗೋರ್ ಅವರು ಬುಕಾರೆಸ್ಟ್ಗೆ ಭೇಟಿ ನೀಡಿದ್ದನ್ನು ಮತ್ತು ರೊಮಾನಿಯನ್ ಕವಿ ಮೇಹೈ ಎಮಿನೆಸ್ಕು ಮತ್ತು ವಿದ್ವಾಂಸ ಮೆರ್ಸಿಯಾ ಎಲಿಯಾಡೆ ಅವರ ಮೇಲೆ ಭಾರತೀಯ ತತ್ವಶಾಸ್ತ್ರದ ಪ್ರಭಾವವನ್ನು ಸ್ಮರಿಸಿದರು. ಜಂಟಿ ಸಂಶೋಧನೆ, ಅಧ್ಯಾಪಕರು ಮತ್ತು ವಿದ್ಯಾರ್ಥಿ ವಿನಿಮಯದ ಮೂಲಕ ಹೆಚ್ಚಿನ ಶೈಕ್ಷಣಿಕ ಸಹಯೋಗವನ್ನು ಅವರು ಪ್ರೋತ್ಸಾಹಿಸಿದರು ಮತ್ತು ಕೃತಕ ಬುದ್ಧಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳು ಸೇರಿದಂತೆ ರೊಮಾನಿಯಾಕ್ಕೆ ITEC ತರಬೇತಿ ಸ್ಲಾಟ್ಗಳ ಸಂಖ್ಯೆಯನ್ನು ಭಾರತವು ದ್ವಿಗುಣಗೊಳಿಸಿದೆ ಎಂದು ಘೋಷಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆಯನ್ನು ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸಂಸತ್ ಭವನದ ಸಂಕೀರ್ಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯು ಕರಡು ಮಸೂದೆಗೆ ಅನುಮೋದನೆ ನೀಡಿದೆ. ಪ್ರಸ್ತಾವಿತ ಶಾಸನವನ್ನು ಮುಂದಿನ ವಾರ ಸಂಸತ್ತಿನಲ್ಲಿ ಪರಿಚಯಿಸುವ ನಿರೀಕ್ಷೆ ಇದೆ ಎಂದು ಮೂಲಗಳು ತಿಳಿಸಿವೆ. ಕಾಗದ ಸೋರಿಕೆ ಪ್ರಕರಣಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳುವ ನಿಬಂಧನೆಗಳೊಂದಿಗೆ ಮಸೂದೆಯನ್ನು ತರುವುದಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ವಿಡಿಯೋ ಸಂದೇಶದಲ್ಲಿ ಘೋಷಣೆ ಮಾಡಿದ್ದರು. ಈ ನಡುವೆ ಗಂಭೀರ ಪರೀಕ್ಷಾ ಸುಧಾರಣೆಗಳನ್ನು ತರುವ ಪ್ರಮುಖ ಪ್ರಯತ್ನದಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ 47 ಅಧಿಕಾರಿಗಳನ್ನು ಸೇವೆಯಿಂದ ವಜಾಗೊಳಿಸಿದೆ. ಮೂಲಗಳ ಪ್ರಕಾರ ಈ ಕೆಲವು ಅಧಿಕಾರಿಗಳ ವಿರುದ್ಧ ಕಾನೂನು ಮತ್ತು ಕ್ರಿಮಿನಲ್ ಕ್ರಮಗಳನ್ನು ಸಹ ತೆಗೆದುಕೊಳ್ಳಲಾಗುವುದು. ಇದು ಕಾಗದ ಸೋರಿಕೆಯ ಬಗ್ಗೆ ವಿವಾದದಲ್ಲಿರುವಂತಹ ಎನ್ಟಿಎಯ ಸಂಪೂರ್ಣ ಕೂಲಂಕುಷ ಪರಿಶೀಲನೆಯ ಭಾಗವಾಗಿದೆ. ಸಾರ್ವಜನಿಕ ಪರೀಕ್ಷೆಗಳು ಕಾಯ್ದೆ 2024 ಅಡಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಇತರ ಪರೀಕ್ಷೆಗೆ ಸಂಬಂಧಿಸಿದ ಅಪರಾಧಗಳಿಗೆ ಸಂಬಂಧಿಸಿದಂತಹ ಅಪರಾಧಗಳನ್ನು ತನಿಖೆ ಮಾಡಲು ದೆಹಲಿ ಪೊಲೀಸರು ವಿಶೇಷ ಕಾರ್ಯಪಡೆ ಎಸ್ಟಿಎಫ್ ಅನ್ನು ರಚಿಸಿದ್ದಾರೆ. ವಿವಿಧ ಅಧಿಕಾರಿಗಳು ನಡೆಸುವ ಸಾರ್ವಜನಿಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಅಪರಾಧಗಳ ಬಗ್ಗೆ ತ್ವರಿತ, ವೃತ್ತಿಪರ ಮತ್ತು ಸಮಗ್ರ ತನಿಖೆಯನ್ನು ನಡೆಸುವ ಜವಾಬ್ದಾರಿಯನ್ನು ಕಾರ್ಯಪಡೆ ಹೊಂದಿರುತ್ತದೆ ಎಂದು ದೆಹಲಿ ಪೊಲೀಸರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇವುಗಳಲ್ಲಿ ಕೇಂದ್ರ ಲೋಕಸೇವಾ ಆಯೋಗ, ಸಿಬ್ಬಂದಿ ಆಯ್ಕೆ ಆಯೋಗ, ರೈಲ್ವೆ ನೇಮಕಾತಿ ಮಂಡಳಿಗಳು, ಬ್ಯಾಂಕಿಂಗ್ ಸಿಬ್ಬಂದಿ ಆಯ್ಕೆ ಸಂಸ್ಥೆ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಮತ್ತು ಕೇಂದ್ರ ಸರ್ಕಾರದ ಸಚಿವಾಲಯಗಳು ಅಥವಾ ಇಲಾಖೆಗಳು ಮತ್ತು ಸಿಬ್ಬಂದಿ ನೇಮಕಾತಿಗಾಗಿ ಅವುಗಳ ಲಗತ್ತಿಸಲಾದ ಮತ್ತು ಅಧೀನ ಕಚೇರಿಗಳು ಸೇವೆ. ತನಿಖೆಯ ಜೊತೆಗೆ ಅಂತಹ ಪ್ರಕರಣಗಳಲ್ಲಿ ವಿಚಾರಣೆಗಳನ್ನು ದಿನನಿತ್ಯದ ಆಧಾರದ ಮೇಲೆ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಲು ತ್ವರಿತ ಕಾನೂನು ಕ್ರಮಕ್ಕೆ ಅನುಕೂಲವಾಗುವಂತೆ ಎಸ್ಟಿಎಫ್ ಪ್ರಾಸಿಕ್ಯೂಟಿಂಗ್ ಏಜೆನ್ಸಿಗಳ ಜೊತೆಗೆ ಪರಿಣಾಮಕಾರಿ ಸಮನ್ವಯವನ್ನು ಖಚಿತಪಡಿಸುತ್ತದೆ. ವಿಶೇಷ ಕಾರ್ಯಪಡೆಯ ನೇತೃತ್ವವನ್ನು ಅಪರಾಧ ವಿಭಾಗದ ಉಪ ಪೊಲೀಸ್ ಆಯುಕ್ತರು ವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ವಿಡಿಯೋವನ್ನು ಅನುಸರಿಸಿದಂತಹ ಪ್ರತಿಕ್ರಿಯೆ ಮತ್ತು ಸಲಹೆಗಳಿಗಾಗಿ ದೇಶದ ಯುವ ಜನತೆಗೆ ಧನ್ಯವಾದ ಅರ್ಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಯುವ ಜನತೆಯ ಅಗಾಧ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವಿಡಿಯೋ ಈಗ 303 ದಶಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗಳನ್ನು ದಾಟಿದೆ. ಇದು ಮೊದಲ 24 ಗಂಟೆಗಳಲ್ಲಿ ಅತಿ ಹೆಚ್ಚು ವೀಕ್ಷಿಸಿದ ರೀಲ್ ಆಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಜನರಲ್ ಮ್ಯಾನೇಜರ್ ಮಟ್ಟದಲ್ಲಿ ಹಿರಿಯ ವೃತ್ತಿಪರ ನೇಮಕಾತಿಗಳ ಗುಂಪಿಗೆ ಜಾಹೀರಾತುಗಳನ್ನು ನೀಡಿದೆ. ಇದು ಕೇಂದ್ರ ಲೋಕಸೇವಾ ಆಯೋಗದ ಪ್ರತಿಭಾ ಸೇತು ಪೋರ್ಟಲ್ ಮೂಲಕ 16 ಯುವ ವೃತ್ತಿಪರರ ಪ್ರವೇಶವನ್ನು ಸಹ ತೆರೆದಿದೆ. ಈ ಕ್ರಮಗಳು ಪ್ರೊಫೆಸರ್ ಕೆ ರಾಧಾಕೃಷ್ಣನ್ ಅಧ್ಯಕ್ಷತೆಯ ಉನ್ನತ ಮಟ್ಟದ ತಜ್ಞರ ಸಮಿತಿಯ ಶಿಫಾರಸುಗಳಿಗೆ ಅನುಗುಣವಾಗಿ ಜಾರಿಗೆ ತರಲಾಗುತ್ತಿರುವಂತಹ ಏಜೆನ್ಸಿಯ ಸಾಂಸ್ಥಿಕ ಪುನರ್ ನಿರ್ಮಾಣದಲ್ಲಿ ಮೊದಲ ದೃಢವಾದ ಹೆಜ್ಜೆಯನ್ನು ಪ್ರತಿನಿಧಿಸುತ್ತವೆ ಎಂದು NTA ಹೇಳಿಕೆಯಲ್ಲಿ ತಿಳಿಸಿದೆ. NTA ಗುತ್ತಿಗೆಯ ಮೇಲೆ ಜನರಲ್ ಮ್ಯಾನೇಜರ್ ಹುದ್ದೆಗಳಿಗೆ 4 ಹುದ್ದೆಗಳನ್ನು ಸೂಚಿಸಿದೆ. ಪ್ರತಿಯೊಂದು 3 ವರ್ಷಗಳ ಆರಂಭಿಕ ಅವಧಿಗೆ ಜನರಲ್ ಮ್ಯಾನೇಜರ್, ಮೌಲ್ಯಮಾಪನ ಸಂಶೋಧನೆ ಮತ್ತು ಅಭಿವೃದ್ಧಿ ಮತ್ತು ಸೈಕೋಮೆಟ್ರಿಕ್ಸ್, NTA ಶೈಕ್ಷಣಿಕ ಮತ್ತು ಮಾಪನ ವಿಜ್ಞಾನ ಕಾರ್ಯಕ್ರಮದ ಮುಖ್ಯಸ್ಥರು ಆಗಿರುತ್ತಾರೆ. ಗ್ಲಾಸ್ಕೋದಲ್ಲಿ ನಡೆದಂತಹ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇಂದು ಮುಂಜಾನೆ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಫೈನಲ್ನಲ್ಲಿ ಜಂಡು ಕುಮಾರ್ ಕಂಚಿನ ಪದಕ ಗೆಲ್ಲುವ ಮೂಲಕ ಭಾರತ ಪದಕ ಪಟ್ಟಿಯಲ್ಲಿ ಖಾತೆ ತೆರೆದಿದೆ. ಬಿಹಾರದ ನಳಂದ ಜಿಲ್ಲೆ ಮೂಲದ ಜಂಡು ತಮ್ಮ 2ನೇ ಪ್ರಯತ್ನದಲ್ಲಿ 190 kg ಭಾರ ಎತ್ತುವ ಮೂಲಕ 130.9 ಅಂಕಗಳನ್ನು ಗಳಿಸಿ ಉತ್ತಮ ಪ್ರದರ್ಶನವನ್ನು ನೀಡಿದರು. 196 kg ಅವರ ಅಪ್ರತಿಮ ಅಂತಿಮ ಪ್ರಯತ್ನವು ಬರ್ಮಿಂಗ್ಹ್ಯಾಮ್ 2022ರಲ್ಲಿ ಸ್ಥಾಪಿಸಲಾದ ಕಾಮನ್ವೆಲ್ತ್ ಕ್ರೀಡಾಕೂಟದ ದಾಖಲೆಯನ್ನು ಮುರಿಯಬಹುದಿತ್ತು. ಆದರೆ ಅವರು ಲಿಫ್ಟನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಇದಕ್ಕೂ ಮೊದಲು ಭಾರತವು ಲೈಟ್ ವೈಟ್ ಸ್ಪರ್ಧೆಗಳಲ್ಲಿ ಪದಕಗಳನ್ನು ಕಳೆದುಕೊಂಡಿತು. ಪುರುಷರ ಲೈಟ್ ವೈಟ್ ಫೈನಲ್ನಲ್ಲಿ ಅಶೋಕ್ ಮಲ್ಲಿಕ್ 200 kg ವೈಯಕ್ತಿಕ ಅತ್ಯುತ್ತಮ ಭಾರ ಎತ್ತುವ ಮೂಲಕ 4ನೇ ಸ್ಥಾನವನ್ನು ಪಡೆದರೆ ಪರಮ್ಜೀತ್ ಕುಮಾರ್ 7ನೇ ಸ್ಥಾನ ಪಡೆದರು. ಮಹಿಳೆಯರ ವಿಭಾಗದಲ್ಲಿ ಜಸ್ಪ್ರೀತ್ ಕೌರ್ 6ನೇ ಸ್ಥಾನ, ಸುಮನ್ ದೇವಿ 7ನೇ ಸ್ಥಾನವನ್ನು ಪಡೆದರು. ಕಸ್ತೂರಿ ರಾಜಮಣಿ ಹೆವಿ ವೈಟ್ ಫೈನಲ್ನಲ್ಲಿ ನಿರಾಸೆ ಕಂಡರು. ಜಂಡುಕುಮಾರ್ ಅವರ ಕಂಚಿನ ಪದಕ ಒಂದು ದೊಡ್ಡ ಸಾಧನೆಯಾಗಿದೆ. ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಪೋಲಿಯೋವನ್ನು ಜಯಿಸಿದರು ಮತ್ತು ತಮ್ಮ ಕುಟುಂಬಕ್ಕೆ ಸಹಾಯ ಮಾಡುವಾಗ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಿದರು. ಶಕ್ತಿ, ತರಬೇತಿ ಮತ್ತು ಪ್ಯಾರಾ ಪವರ್ ಲಿಫ್ಟಿಂಗ್ಗೆ ಅವರ ಸಮರ್ಪಣೆಯು ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಲು ಸಹಾಯ ಮಾಡಿದೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ T20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಇಂದು ನಡೆಯಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಸಂಜೆ 4:30 ಆರಂಭವಾಗಲಿದೆ. ಗುರುವಾರ ನಡೆದ ಆರಂಭಿಕ ಪಂದ್ಯದಲ್ಲಿ 7 ವಿಕೆಟ್ಗಳ ಪ್ರಬಲ ಗೆಲುವಿನ ನಂತರ ಪ್ರವಾಸಿ ತಂಡವು ಸರಣಿಯಲ್ಲಿ 1-0 ಮುನ್ನಡೆ ದಾಖಲಿಸಿದ್ದಾರೆ. 126 ರನ್ಗಳ ಗುರಿಯನ್ನು ಬೆನ್ನತ್ತಿದಂತಹ ಭಾರತ ಯುವ ಆರಂಭಿಕ ಬ್ಯಾಟರ್ ವೈಭವ್ ಸೂರ್ಯವಂಶಿ ಅವರ 19 ಎಸೆತಗಳಲ್ಲಿ ಸ್ಫೋಟಕ 50 ರನ್ ನೆರವಿನಿಂದ ಕೇವಲ 13.2 ಓವರ್ಗಳಲ್ಲಿ ಗುರಿಯನ್ನು ತಲುಪಿತು. 15 ವರ್ಷದ ವೈಭವ್ ಪುರುಷರ T20 ಮಾದರಿಯಲ್ಲಿ ಅರ್ಧಶತಕ ಗಳಿಸಿ ನೂತನ ದಾಖಲೆಯನ್ನು ಸೃಷ್ಟಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನ ಅತ್ಯಮೂಲ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪರೀಕ್ಷಾ ಅಕ್ರಮಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯಗಳ ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದ ಅಪರಾಧಗಳ ತನಿಖೆಗೆ ದೆಹಲಿ ಪೊಲೀಸರಿಂದ ವಿಶೇಷ ಕಾರ್ಯಪಡೆ ರಚನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಜಂಡುಕುಮಾರ್ಗೆ ಕಂಚು. ಹರಾರಿಯಲ್ಲಿಂದು 2ನೇ T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಎಫ್ಎಂ 100.6. ವೇಳೆ 7:45:20. ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಭಕ್ತ ಪ್ರಹ್ಲಾದ ಚಿತ್ರದ ಗೀತೆ. ಗೀತೆಯ ಗಾಯಕ ಪಿ ಜಯಚಂದ್ರನ್, ಜಿ ಉದಯಶಂಕರ್ ಬರೆದಿರುವ ಈ ಗೀತೆಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ ಟಿಜಿ ಲಿಂಗಪ್ಪ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಈಗ ಕೇಳೋಣ ಶ್ರೀರಾಮಾಂಜನೇಯ ಯುದ್ಧ ಚಿತ್ರದ ಗೀತೆಯೊಂದನ್ನು. ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಬಿ ವಸಂತ. ಗೀತಪ್ರಿಯ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಸತ್ಯಂ.

ಸತಿ ಸಕ್ಕುಬಾಯಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಗೀತೆಯ ಗಾಯಕಿ ಪಿ ಸುಶೀಲ, ಜಿ ಉದಯಶಂಕರ್ ಅವರು ಬರೆದಿರುವ ಈ ಗೀತೆಗೆ ಸ್ವರ ಕಲ್ಪನೆ ಮಾಡಿದ್ದಾರೆ ಸತ್ಯಂ.

0: ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಎಫ್ಎಂ 100.6. ಸಮಯ 8:30.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಗಿರಿಕನ್ಯೆ ಚಿತ್ರದ ಗೀತೆಯೊಂದನ್ನು. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು.
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವ ಹೃದಯವಂತ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಇದೊಂದು ಪ್ರಕಟಣೆ. ಮೈಸೂರು ಮತ್ತು ಸರಸ್ವತಿಪುರಂ ಪ್ರಧಾನ ಅಂಚೆ ಕಚೇರಿಗಳಲ್ಲಿ ಆಧಾರ್ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮೈಸೂರು ಅಂಚೆ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರು ಮನವಿ ಮಾಡಿದ್ದಾರೆ. ಪ್ರಧಾನ ಅಂಚೆ ಕಚೇರಿಗಳಲ್ಲದೆ ಮೈಸೂರು ಯೂನಿವರ್ಸಿಟಿ, ಯಾದವಗಿರಿ ಮತ್ತು ಮೇಟಗಳ್ಳಿ ಅಂಚೆ ಕಚೇರಿಗಳಲ್ಲೂ ಸಹ ಆಧಾರ್ಗೆ ಸಂಬಂಧಿಸಿದ ಸೇವೆಗಳು ಲಭ್ಯವಿದ್ದು, ಈ ಎಲ್ಲ

ಅಂಚೆ ಕಚೇರಿಗಳಲ್ಲಿ ಬೆಳಿಗ್ಗೆ 9:30 ಸಂಜೆ 4:00 ಹೊಸದಾಗಿ ಆಧಾರ್ ಮತ್ತು ಇತರೆ ಎಲ್ಲಾ ರೀತಿಯ ಆಧಾರ್ ತಿದ್ದುಪಡಿಗಳನ್ನು ಮಾಡಲಾಗುವುದು ಎಂದು ತಿಳಿಸಲಾಗಿದೆ. ಹೆಚ್ಚಿನ ವಿವರಗಳಿಗೆ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆಯ ಮೂಲಕ ತಿಳಿಸಲಾಗಿದೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಚಿಗುರಿದ ಕನಸು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಶಂಕರ್ ಮಹದೇವನ್, ನಂದಿತಾ ಹಾಗೂ ಸಂಗಡಿಗರು. ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್ ಅವರದು.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು.

0: ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

ಮಧು ಬಾಲಕೃಷ್ಣ ಹಾಗೂ ಸಂಗಡಿಗರು ಹಾಡಿರುವ ವಂಶೋದ್ಧಾರಕ ಚಿತ್ರದ ಗೀತೆಯನ್ನ ಕೇಳಿದಿರಿ. ಬರೆದವರು ಕೆ ಕಲ್ಯಾಣ್, ಸಂಗೀತ ವಿ ಮನೋಹರ್. ಈಗ ಕಾಣೆಯಾದವರ ಬಗ್ಗೆ ಎರಡು ಪ್ರಕಟಣೆ. ಮನೋಜ್ ಸಿಎನ್ ಎಂಬ 30 ವರ್ಷದ ವ್ಯಕ್ತಿ ಕಾಣೆಯಾಗಿದ್ದಾರೆ. ಚೆಹರೆ ದುಂಡುಮುಖ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು, ಕಪ್ಪು ತಲೆ ಕೂದಲನ್ನು ಹೊಂದಿರುವ ಈತ 5 ಅಡಿ ಎತ್ತರವಿದ್ದಾರೆ. ಕಾಣೆಯಾದಾಗ ಧರಿಸಿರುವ ಉಡುಪು ಹಸಿರು ಮತ್ತು ಬಿಳಿ ಬಣ್ಣದ ಟೀಶರ್ಟ್ ಹಾಗೂ ಆಕಾಶ ನೀಲಿ ಬಣ್ಣದ ಪ್ಯಾಂಟ್. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಬನ್ನೂರು ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಆದರ್ಶ್ ಎಂಬ 32 ವರ್ಷದ ವ್ಯಕ್ತಿ ಕಾಣೆಯಾಗಿದ್ದಾರೆ. ಚೆಹರೆ ದುಂಡುಮುಖ, ದೃಢಕಾಯ ಶರೀರ, ಎಣ್ಣೆಗೆಂಪು ಮೈಬಣ್ಣ, ಕಪ್ಪು ತಲೆ ಕೂದಲು, ಗಡ್ಡ ಬೋಳಿಸಿದ್ದು ಮೀಸೆ ಬಿಟ್ಟಿರುತ್ತಾರೆ. ಈತ 5.5 ಅಡಿ ಎತ್ತರವಿದ್ದಾರೆ. ಕಾಣೆಯಾದಾಗ ಧರಿಸಿರುವ ಬಟ್ಟೆ ಕಪ್ಪು ಬಣ್ಣದ ಟೀಶರ್ಟ್ ಹಾಗೂ ನೀಲಿ ಬಣ್ಣದ ನೈಟ್ ಪ್ಯಾಂಟ್. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಮೈಸೂರಿನ ಮೇಟಗಳ್ಳಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಸಮಯ 8:56:54. ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದ ಮುಂದಿನ ಗೀತೆ ಪುಟ್ನಂಜ ಚಿತ್ರದ್ದು. ಹಾಡಿದ್ದಾರೆ ಮನು, ಚಿತ್ರ ಮತ್ತು ಸಂಗಡಿಗರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲಾಗುಡಿ ಅದು ಮಾರಿಯಾಗುಡಿ.
2: ಇದೇ ಶನಿವಾರ ದಿನಾಂಕ 25ರಂದು ರಾತ್ರಿ 8:15 ಕೇಳಿ ಕಥಾನಾಟಕ ಗ್ರಸ್ತರು. ಬಾನುಲಿಗೆ ಅಳವಡಿಸಿದ್ದಾರೆ ಪ್ರಸಾದ್ ಕುಂದೂರು.
1: ಊರ ಮುಂದಲಾಗುಡಿ ಅದು ಮಾರಿಯಾಗುಡಿ.
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
1: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8:15
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ.
0: ಈ ನಾಟಕ ಸರಣಿಯನ್ನು

ಈಗ ಒಂದು ಪ್ರಕಟಣೆ. ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಲಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಸದುಪಯೋಗಕ್ಕಾಗಿ ಮಾರ್ಚ್ 2027 ವಿಸ್ತರಿಸಲಾಗಿದೆ. ಎಲ್ಲ ಸಾರ್ವಜನಿಕರು ಸದರಿ ಬಡ್ಡಿ ನಿಶ್ಚಲತೆ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಲು ಈ ಮೂಲಕ ಕೋರಲಾಗಿದೆ. ಇದು ಮೈಸೂರು ಮಹಾನಗರ ಪಾಲಿಕೆಯಿಂದ ಬಂದ ಪ್ರಕಟಣೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬಂಗಾರದ ಮನುಷ್ಯ ಚಿತ್ರದ್ದು. ಹಾಡಿದವರು ಪಿಬಿ ಶ್ರೀನಿವಾಸ್, ಪಿ ಸುಶೀಲಾ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮೋತಿ. ವಿಜಯನಾರಸಿಂಹ ಅವರು ಬರೆದಿರುವ ಈ ಗೀತೆಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ ಜಿಕೆ ವೆಂಕಟೇಶ್.

ಹನಿ ಹನಿ ಗೂಡ್ದ್ರೆ ಹಳ್ಳ, ತೆನೆ ತೆನೆ ಗೂಡ್ದ್ರೆ ಬಳ್ಳ, ಹನಿ ಹನಿ ಗೂಡ್ದ್ರೆ

0: ಕಾಸಿ ರೊಕ್ಕ ಇರೋರೆಲ್ಲ ರಾಜು ತಪ್ಪನಂಗಿರಬೇಕು,
1: ಕಾಸಿ ರೊಕ್ಕ ಇರೋರೆಲ್ಲ ರಾಜು ತಪ್ಪನಂಗಿರಬೇಕು. ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ದಿನ ಟಪ್ಪು
0: ಹಾನಿ ಹಾನಿ ಗೂಡ್.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಕೃಷಿ ಬೆಳಗು

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಪಡುವಾರಳ್ಳಿ ಪಾಂಡವರು ಚಿತ್ರದ ಗೀತೆಯನ್ನ ಕೇಳಿದಿರಿ. ಬರೆದವರು ದೊಡ್ಡರಂಗೇಗೌಡ, ಸಂಗೀತ ನೀಡಿದವರು ವಿಜಯ ಭಾಸ್ಕರ್. ಇದೊಂದು ಪ್ರಕಟಣೆ. ಸಮಾಜ ಕಲ್ಯಾಣ ಇಲಾಖಾ ವತಿಯಿಂದ 2025-26 ಶೈಕ್ಷಣಿಕ ಸಾಲಿನಲ್ಲಿ ಮೆಟ್ರಿಕ್ ನಂತರದ ದ್ವಿತೀಯ ಪಿಯುಸಿ, 3 ವರ್ಷದ ಪಾಲಿಟೆಕ್ನಿಕ್ ಡಿಪ್ಲೊಮಾ, ಪದವಿ, ಸ್ನಾತಕೋತ್ತರ ಪದವಿ ಹಾಗೂ ವೃತ್ತಿಪರ ಕೋರ್ಸುಗಳನ್ನು ಪೂರ್ಣಗೊಳಿಸಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡಲಾಗುತ್ತಿದ್ದು, ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರೋತ್ಸಾಹಧನ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ನೀಡಲಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಆದಾಯದ ಮಿತಿ ಇರುವುದಿಲ್ಲ. ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಕ್ನಾಲೆಜ್ಮೆಂಟ್ ಪ್ರಿಂಟ್, ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಪ್ರತಿ, ಎಸ್ಎಸ್ಎಲ್ಸಿ ಅಂಕಪಟ್ಟಿ ಮತ್ತು ಹಿಂದಿನ ವರ್ಷಗಳ ಅಂಕಪಟ್ಟಿಗಳನ್ನು ಪ್ರಾಂಶುಪಾಲರಿಂದ ದೃಢೀಕರಿಸಿ ಕಚೇರಿಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿಯ ಸಂಖ್ಯೆ ಕೋಡ್ ಸಹಿತ 08-2520-9100. ಇದು ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದ ಪ್ರಕಟಣೆ. ಸಮಯ 9:22. ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಬೇವು ಬೆಲ್ಲ ಚಿತ್ರದ ಗೀತೆಯೊಂದನ್ನು. ಗೀತೆಯ ಗಾಯಕ ರಾಜೇಶ್ ಕೃಷ್ಣನ್, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಭಾವಸಂಗಮ, ಭಾವಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.
1: ಕವಿ ಪ್ರಕೃತಿಯ ಪ್ರತಿಯೊಂದು ಅಂಶದಲ್ಲೂ ಅಡಗಿರುವ ಸೌಂದರ್ಯ, ಸಂಗೀತ, ಶಾಂತಿ, ದೈವಿಕತೆಯನ್ನು ಅನುಭವಿಸುವಂತೆ ಎಲ್ಲರನ್ನೂ ಪ್ರೇರೇಪಿಸುತ್ತಾರೆ.
0: ಮರೆಯದೆ ಕೇಳಿ ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಭಾವಸಂಗಮ ಕಾರ್ಯಕ್ರಮ.

ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು ಹಾಡಿರುವ ಒಡಹುಟ್ಟಿದವರು ಚಿತ್ರದ ಗೀತೆಯನ್ನ ಕೇಳಿದಿರಿ. ಬರೆದವರು ಜೀವುದೇ ಶಂಕರ್, ಸಂಗೀತ ಉಪೇಂದ್ರ ಕುಮಾರ್. ಈಗ ಕಾಣೆಯಾದವರ ಬಗ್ಗೆ ಎರಡು ಪ್ರಕಟಣೆ. ಗೀತಾಂಜಲಿ ಎಂಬ 24 ವರ್ಷದ ಯುವತಿ ಕಾಣೆಯಾಗಿದ್ದಾರೆ. ಚೆಹರೆ ಗೋಧಿ ಮೈಬಣ್ಣ, ನೀಳಾಕಾಯ ಶರೀರ, ಕೋಲುಮುಖ, ಕಪ್ಪು ತಲೆ ಕೂದಲು ಹೊಂದಿರುವ ಈಕೆ 4.11 ಅಡಿ ಎತ್ತರವಿದ್ದಾರೆ. ಕಾಣೆಯಾದಾಗ ಧರಿಸಿರುವ ಉಡುಪು ತಿಳಿ ನೀಲಿ ಬಣ್ಣದ ಚೂಡಿದಾರ್ ಹಾಗೂ ನೇರಳೆ ಬಣ್ಣದ ಜರ್ಕಿನ್. ಇವರಿಗೆ ಕನ್ನಡ ಭಾಷೆ ತಿಳಿದಿದೆ. ರವಿ ಎಂಬ 28 ವರ್ಷದ ಯುವಕ ಕಾಣೆಯಾಗಿದ್ದಾರೆ. ಚೆಹರೆ ಗೋಧಿ ಮೈಬಣ್ಣ, ಒಣಕಲ್ಲು ಶರೀರ, ಕೋಲುಮುಖ, ಉದ್ದ ಮೂಗು, ಬಲಗೈಯ ತೋಳಿನಲ್ಲಿ ಚಿತೇನ ಎಂಬ ಹೆಸರಿನ ಹಸಿರು ಹಚ್ಚೆ ಗುರುತಿದೆ ಹಾಗೂ ಆರ್ ಎಂಬ ಆಂಗ್ಲ ಭಾಷೆಯ ಹಚ್ಚೆ ಗುರುತು ಇದೆ. ಇವರು ಕಾಣೆಯಾದಾಗ ನೀಲಿ ಬಣ್ಣದ ಆಸ್ಪತ್ರೆ ಉಡುಪನ್ನು ಧರಿಸಿರುತ್ತಾರೆ. 5.6 ಅಡಿ ಎತ್ತರವಿದ್ದಾರೆ. ಇವರಿಬ್ಬರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಮೈಸೂರಿನ ಕೃಷ್ಣರಾಜ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಭೂದಾನ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಎನ್ ಸುಬ್ಬಯ್ಯ, ಕುಮಾರ್ ಮತ್ತು ರಾಜಲಕ್ಷ್ಮಿ. ಜಿವಿ ಅಯ್ಯರ್ ಅವರು ಬರೆದಿರುವ ಗೀತೆಗೆ ಸಂಗೀತ ನೀಡಿದ್ದಾರೆ ಜಿಕೆ ವೆಂಕಟೇಶ್.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
1: ಹೇಗಿರುತ್ತೆ ಹೇಳು ಮತ್ತೆ?
2: ಹೊಟ್ಟೆ ಇದೆಯಲ್ಲ, ಅದು ಲಾರಿ ಆಗಿರುತ್ತೆ.
0: ತಪ್ಪದೆ ಆಲಿಸಿ, ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.

ಕಾಮನಬಿಲ್ಲು ಚಿತ್ರದ ಗೀತೆಯನ್ನ ಕೇಳಿದಿರಿ. ಹಾಡಿದವರು ಸಿ ಅಶ್ವಥ್ ಹಾಗೂ ಸಂಗಡಿಗರು. ಕುವೆಂಪು ಅವರ ರಚನೆಗೆ ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್. ಈಗ ಒಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಮಕ್ಕಳ ದಿನಾಚರಣೆ 2026 ಪ್ರಯುಕ್ತ ಮಕ್ಕಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ಹಾಗೂ ಸಮಯ ಪ್ರಜ್ಞೆಯಿಂದ ಇತರರ ಪ್ರಾಣದ ರಕ್ಷಣೆಗಾಗಿ ಧೈರ್ಯ ಸಾಹಸ ಪ್ರದರ್ಶಿಸಿದ 6-18 ವರ್ಷದ ಒಳಗಿನ ಬಾಲಕರಿಗೆ ಹೊಯ್ಸಳ ಮತ್ತು ಬಾಲಕಿಯರಿಗೆ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ. ಪ್ರಕರಣವು 1-8-2025 31-7-2026 ಒಳಗೆ ನಡೆದಿರಬೇಕು. ಪ್ರಶಸ್ತಿಗೆ ಆಯ್ಕೆಯಾದ ಮಕ್ಕಳಿಗೆ 10,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಒಳಗೊಂಡಿರುತ್ತದೆ. ಇದೇ ಸಂದರ್ಭದಲ್ಲಿ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳಿಗೆ 25,000 ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಹಾಗೂ ಸಂಸ್ಥೆಗಳಿಗೆ 1,00,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗುವುದು. ಮಕ್ಕಳ ದಿನಾಚರಣೆ 2026 ಸಾಲಿನ ಪ್ರಶಸ್ತಿಗಾಗಿ ನಿಗದಿಪಡಿಸಿರುವ ಅರ್ಜಿ ನಮೂನೆಗಳನ್ನು ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 1ನೇ ಮಹಡಿ, ಸ್ತ್ರೀಶಕ್ತಿ ಭವನ, ಕೃಷ್ಣದೇವರಾಯ ವೃತ್ತ, ವಿಜಯನಗರ 2ನೇ ಹಂತ, ಮೈಸೂರು ಇವರಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು 14ನೇ ತಾರೀಕಿನ ಒಳಗೆ ಸಲ್ಲಿಸಬೇಕು. ಅರ್ಜಿಗಳನ್ನು ಕನ್ನಡ ಭಾಷೆಯಲ್ಲಿಯೇ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿಯ ಸಂಖ್ಯೆ ಕೋಡ್ ಸಹಿತ 0821-2495-432. 2495-432. ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಚೇರಿಯಿಂದ ಬಂದ ಪ್ರಕಟಣೆ. ಸಮಯ 9:45. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ನೀನೆಲ್ಲೋ ನಾನಲ್ಲೇ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಶಂಕರ್ ಮಹದೇವನ್. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ರಮೇಶ್ ಕೃಷ್ಣನ್ ಅವರದು.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8:15 ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ನಟ ಹಾಸ್ಯ ಕಲಾವಿದ ಮಿಮಿಕ್ರಿ ಮಂಜುನಾಥ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಚಾನಲ್ಲೇ ಎಲ್ಲ ಹೇಳುತ್ತೆ, ಇಂಥದ್ದೇ ಬೇಕು, ಈ ಮನುಷ್ಯ ಹಿಂಗೆ ಇರಬೇಕು, ಇದೇ ಕ್ಯಾರೆಕ್ಟರ್ ಮಾಡಬೇಕು, ಈ ಕ್ಯಾರೆಕ್ಟರ್ಗೆ ಇಂತಿಂಥ ಬಟ್ಟೆಗಳೇ ಹಾಕಬೇಕು, ಹಿಂಗಿಂಗೆ ಇರಬೇಕು, ಕೈಗೆ ಒಂದು ದಾರ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಚಾನಲ್ ಹೇಳುತ್ತೆ.
0: ಕೇಳಿ ಇದೇ ಸೋಮವಾರ ರಾತ್ರಿ 8:15 ಯುವ ಸೆಲೆಬ್ರಿಟಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

0: ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿರುವ ದೊರೆ ಚಿತ್ರದ ಗೀತೆಯನ್ನ ಕೇಳಿದಿರಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಎಫ್ಎಂ 100.6 ಆಕಾಶವಾಣಿ ಮೈಸೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಬಾನುಲಿ ಕೃಷಿ ಬೆಳಗು.
2: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
1: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
2: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ.
3: ನಾನು ಡಿಟಿ ಪ್ರಕಾಶ್.
4: ನಾನು ಅನುಪಮಾ ಗೌತಮ್.
3: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
4: ಎಲ್ಲರೂ ತಪ್ಪದೆ ಬನ್ನಿ.
5: ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ.
6: ನಿನ್ನಂತ ಮಗಳು ಇಲ್ಲ.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಕೃಷಿ ಬೆಳಗು

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 10:01. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಾಗಸ್ವರವಾದನ ಸುನೀಲ್ ಎಂ ಅವರಿಂದ. ಪಕ್ಕವಾದ್ಯದಲ್ಲಿ ಡೋಲು ಸಹಕಾರ ಪಿ ಶಿವು. ಆರಂಭಕ್ಕೆ ಕೇಳೋಣ ತ್ಯಾಗರಾಜರ ಕೃತಿ ತೋಡಿರಾಗ, ರೂಪಕತಾಳದಲ್ಲಿ ರಾಜು ವಿಡಲಾ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುನೀಲ್ ಎಂ ಅವರ ನಾಗಸ್ವರ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಡೋಲು ಸಹಕಾರ ನೀಡಿದವರು ಪಿ ಶಿವು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಬಿತ್ತರಗೊಂಡಿತು. ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಎಫ್ಎಂ 100.6. ಸಮಯ 10:31.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಹೀರೋ ಚಿತ್ರದ ಗೀತೆ. ಗೀತೆಯ ಗಾಯಕಿ ಲತಾ ಮಂಗೇಶ್ಕರ್.

ಇದೀಗ ನೀವು ಕೇಳಿದ ಗೀತೆ ಸುಮನ್ ಕಲ್ಯಾಣ್ಪುರ್ ಹಾಗೂ ಮುಬಾರಕ್ ಬೇಗಂ ಹೇಳಿದ್ದು, ಚಿತ್ರ ಜುವಾರಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಸದ್ಮಾ ಚಿತ್ರದ ಗೀತೆ. ಹಾಡಿದ್ದಾರೆ ಕೆ ಜೆ ಯೇಸುದಾಸ್.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಕೆಳಗರೆ ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6 ಕೇಳ್ತಾ ಇದ್ದೀರಿ. ಗ್ರಾಮದರ್ಶನ ಅನ್ನುವಂತಹ ಕೃತಿಯಲ್ಲಿ ಶಿವಳ್ಳಿ ಕೆಂಪೇಗೌಡರು ಕೌಡ್ಲೆ ಗ್ರಾಮನಾಮವನ್ನು ಕುರಿತು ಹೇಳಿದ್ದಾರೆ. ಮದ್ದೂರು ತಾಲೂಕು ಕೊಪ್ಪ ಹೋಬಳಿಯ ಕೌಡ್ಲೆ ಒಂದು ವಿಶಿಷ್ಟವಾದ ಗ್ರಾಮ. ಯಗಟಿ ಕಡೆಯಿಂದ ಹರಿದು ಬರುವ ಚಿಕ್ಕಹೊಳೆ ಹಾಗೂ ತುಮಕೂರು ಜಿಲ್ಲೆಯ ಮಾರ್ಕೋನಹಳ್ಳಿ ಡ್ಯಾಂನಿಂದ ಹರಿದು ಬರುವ ದೊಡ್ಡಹೊಳೆ ಗ್ರಾಮದ ಸನಿಹದಲ್ಲೇ ಕೂಡುತ್ತದೆ. ಚಿಕ್ಕಹೊಳೆ ಹಾಗೂ ದೊಡ್ಡಹೊಳೆ ಸಂಗಮಿಸುವ ಸ್ಥಳಕ್ಕೆ ಕೂಡ್ಲೆ ಎಂತಲೂ ಕರೆಯುತ್ತಾರೆ. ಕ್ರಮೇಣ ಜನರ ಬಾಯಲ್ಲಿ ಕೂಡ್ಲೆ ಕೌಡ್ಲೆಯಾಗಿ ಆ ಗ್ರಾಮಕ್ಕೆ ಅದೇ ಹೆಸರು ಚಿರಸ್ಥಾಯಿಯಾಗಿ ಉಳಿದಿದೆ. ಚಿಕ್ಕಹೊಳೆ ಮತ್ತು ದೊಡ್ಡಹೊಳೆ ಸಂಗಮವಾಗಿ ಮುಂದೆ ವಿಶಾಲ ಪಾತ್ರದಲ್ಲಿ ಹರಿಯುವ ನದಿಗೆ ಶಿಂಷಾ ಎಂದು ಹೆಸರು ಬಂದಿದೆ. ಸಂಗಮ ಸ್ಥಳದಲ್ಲಿ ಚಿಕ್ಕಹೊಳೆ ಹಾಗೂ ದೊಡ್ಡಹೊಳೆಗಳು ಸಾವಿರಾರು ವರ್ಷಗಳಿಂದ ಹೆಬ್ಬಂಡೆಗಳನ್ನು ಕೊರೆದು ಶಿಲ್ಪಕಲಾಕೃತಿಗಳನ್ನು ನಿರ್ಮಿಸಿವೆ. ಜಲನಿರ್ಮಿತ ಈ ಶಿಲ್ಪಕಲಾಕೃತಿಗಳು ಕಣ್ಣಿಗೊಂದು ಹಬ್ಬ. ಸಂಗಮ ಸ್ಥಳಕ್ಕಿಂತ ಮೇಲ್ಭಾಗದಲ್ಲಿರುವ ಚಿಕ್ಕಹೊಳೆ ಹಾಗೂ ದೊಡ್ಡಹೊಳೆ ಸೇತುವೆಗಳನ್ನು ಕೌಡ್ಲೆ ಸೇತುವೆಗಳು ಎಂದೇ ಕರೆಯುತ್ತಾರೆ. ಸೇತುವೆಗಳ ಈ ಕಡೆ ಮಂಡ್ಯ ಜಿಲ್ಲೆಯ ಗಡಿಭಾಗ ಕೌಡ್ಲೆ ಇದ್ದರೆ ಆ ಕಡೆ ತುಮಕೂರು ಜಿಲ್ಲೆಯ ಗಡಿ ಗ್ರಾಮ ಅಜ್ಜನಹಳ್ಳಿ ಇದೆ. ಪೂರ್ವದಲ್ಲಿ ಈ ಊರ ಮೊಗ್ಗಲಲ್ಲೇ ಹರಿಯುವ ಎರಡೂ ಹೊಳೆಗಳ ಸಂಗಮ ಸ್ಥಳದಲ್ಲಿ ಕೌಂಡಿನ್ಯ ಮಹರ್ಷಿ ತಪಸ್ಸು ಮಾಡುತ್ತಿದ್ದನು. ಅದರಿಂದ ಈ ಗ್ರಾಮಕ್ಕೆ ಕೌಡ್ಲೆ ಎಂಬ ಹೆಸರು ಬಂತೆಂಬ ಪ್ರತೀತಿ ಇದೆ. ನೂರಾರು ವರ್ಷಗಳ ಹಿಂದೆ ಈ ಗ್ರಾಮದ ಬೇಡರ ದಾಸಪ್ಪನವರ ಪೂರ್ವಿಕನೊಬ್ಬ ಈ ಸಂಗಮದ ಕಲ್ಲೊಂದರ ಮೇಲೆ ಕುಂತು ಪೆರುಮಾಳ್, ಬೋನಾಸಿ, ಬಾಂಕಿ, ಜಾಗಟೆ ಮತ್ತಿತರ ಪೂಜಾ ಪರಿಕರಗಳನ್ನು ಬೆಳಗುತ್ತಿರುವಾಗ ಚಿಕ್ಕಹೊಳೆ ತೆಂಗಿನ ಮರದುದ್ದ ಮೊರೆಯುತ್ತಾ ಬಂತು. ದಿಗ್ಭ್ರಾಂತನಾದ ದಾಸಪ್ಪ ಪಕ್ಕದಲ್ಲೇ ಇದ್ದ ಅರಳಿ ಮರವನ್ನೇರಿ ಜೀವವನ್ನು ಕೈಯಲ್ಲಿ ಹಿಡಿದು ಕುಂತ. ತೊರೆ ಇಳಿಮುಖವಾಗುವ ಲಕ್ಷಣ ಕಾಣಲಿಲ್ಲ. ಆಗ ದಾಸಪ್ಪ, ಹಬ್ಬದ ದಿನ ಹಸಿ ಮಗುವಿಗೂ ಹಾಲುಡುವುದಿಲ್ಲ, ನನ್ನ ಜೀವ ಉಳಿಸು ಎಂದು ವೆಂಕಟರಮಣ ಸ್ವಾಮಿಯನ್ನು ಬೇಡಿಕೊಂಡ. ಸ್ವಾಮಿಗೆ ಅವನ ಮೊರೆ ಮುಟ್ಟಿತೇನೋ ಎಂಬಂತೆ ಹೊಳೆ ಕವಲೊಡೆದು ಪ್ರವಾಹ ಇಳಿಮುಖವಾಯಿತು. ಈಗಲೂ ಆ ದಾಸಪ್ಪನ ಮನೆತನದವರು ಪ್ರತಿ ವರ್ಷ ಸಂಕ್ರಾಂತಿ ದಿನದ ಉಪವಾಸವನ್ನು ಆಚರಿಸ್ತಾರೆ. ಹಸು ಮಗುವಿದ್ದರೆ ಅದಕ್ಕೆ ಇಡೀ ದಿನ ಹಾಲುಡಿಸುವುದಿಲ್ಲ ಎಂದು ಹಿರಿಯರು ಹೇಳುತ್ತಾರೆ. ಪಾಂಡವರು ವನವಾಸ ಕಾಲದಲ್ಲಿ ಚಿಕ್ಕಹೊಳೆ ದೊಡ್ಡಹೊಳೆ ಕೂಡುವ ಸಂಗಮ ಸ್ಥಳಕ್ಕೆ ಬಂದು ಅಳ್ಳು ಮನೆಗುಳಿ ಆಟ ಆಡಿ ಹೋಗಿದ್ದಾರೆಂದರೆ ನಿಮಗೆ ಆಶ್ಚರ್ಯವಾಗಬಹುದಲ್ಲವೇ? ಆದರೆ ಈ ಸಂಗತಿ ನಿಜ ಎಂದು ಸಾಕ್ಷಿ ಹೇಳುತ್ತದೆ ಪಾಂಡವರ ಕಲ್ಲು. ಕೌಡ್ಲೆ ಗ್ರಾಮದ ವಾಯುವ್ಯ ದಿಕ್ಕಿನಲ್ಲಿರುವ ಗದ್ದೆಬಯಲಿನ ಉದ್ದಿಗೆ ತೆವರಿಯ ಮೇಲೆ 3 ಗುಂಡು ಕಲ್ಲುಗಳಿವೆ. ಈ ಗುಂಡು ಕಲ್ಲುಗಳು ತೆವರಿಯಲ್ಲಿ ಹೂತು ಹೋಗಿ ಅವುಗಳ ಮೇಲ್ಭಾಗ ಮಾತ್ರ ಕಾಣಿಸುತ್ತದೆ. ಈ 3 ಗುಂಡು ಕಲ್ಲುಗಳ ಹಿಂದೆಯೂ 2 ಮೊಳುದ್ದದ 3 ಚಪ್ಪಡಿಗಳನ್ನು ನೆಡಲಾಗಿದೆ. ಇವುಗಳ ಪಾರ್ಶ್ವದಲ್ಲಿ ಮಾರುದ್ದದ ಬಳಪದ ಕಲ್ಲಿನ ಚಪ್ಪಡಿಯೊಂದಿದ್ದು ಅದರ ಮೇಲೆ 30 ಹೆಚ್ಚು ಗುಳಿಗಳಿವೆ. ಸ್ಥಳೀಯರು ಈ ತಾಣವನ್ನು ಪಾಂಡವರ ಕಲ್ಗದ್ದೆ ಎಂದೇ ಕರೆಯುತ್ತಾರೆ. ಕೌಡ್ಲೆ ಗ್ರಾಮದಲ್ಲಿ ಪ್ರತಿ ವರ್ಷ ಉಗಾದಿಗೆ ಮುಂಚಿನ ಶುಕ್ರವಾರ ಹಾಗೂ ಶನಿವಾರಗಳಂದು ಪಟ್ಟಲದಮ್ಮನ ಹಬ್ಬ ವಿಜೃಂಭಣೆಯಿಂದ ನಡೆಯುತ್ತದೆ. ಶುಕ್ರವಾರ ರಾತ್ರಿ ಪಟ್ಟಲದಮ್ಮ, ತರಳಮ್ಮ

ದೇವತೆಯರ ಪೂಜೆಯನ್ನ ಮೆರೆಸುತ್ತಾರೆ. ಶನಿವಾರ ಬೆಳಗಿನ ಜಾವ 5 ಗಂಟೆಗೆ ಪಟ್ಟಲದಮ್ಮನ ಗುಡಿಯ ಮುಂದೆ ಕೊಂಡೋತ್ಸವ ನಡೆಯುತ್ತದೆ. ಕೌಡ್ಲೆ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನ. ಈ ಗ್ರಾಮದ ವ್ಯಾಪ್ತಿಗೆ ನಾಗನಹಳ್ಳಿ, ಗಟ್ಟಹಳ್ಳಿ, ಜೋಗಿಗೌಡನ ಕೊಪ್ಪಲು, ಕೆಜಿ ಕೊಪ್ಪಲು, ತರುಮನಕಟ್ಟೆ, ಬೋಳಾರೆ ಕೊಪ್ಪಲು, ಕೆ ಮಲ್ಲಿಗೆಗೆರೆ ಗ್ರಾಮಗಳು ಸೇರುತ್ತವೆ. ಈ 7 ಹಳ್ಳಿಗಳು ಸಹ ಕೌಡ್ಲೆ ದಾಖಲೆ ಗ್ರಾಮಗಳಾಗಿವೆ. ಈ 7 ಹಳ್ಳಿಗಳವರು ಕಾಗದ ಪತ್ರ, ಲಗ್ನಪತ್ರಿಕೆ ಇತ್ಯಾದಿಗಳಲ್ಲಿ ತಮ್ಮ ಊರಿನ ಕೆಳಗೆ ಕೌಡ್ಲೆ ದಾಖಲೆ ಎಂದು ಬರೆಸುವುದನ್ನು ಕಾಣಬಹುದು. ಕೌಡ್ಲೆ 2000 ಹೆಚ್ಚು ಜನಸಂಖ್ಯೆ ಇರುವ ಗ್ರಾಮ. ಈ ಗ್ರಾಮದಲ್ಲಿ ಒಕ್ಕಲಿಗರು, ಬ್ರಾಹ್ಮಣರು, ವಿಶ್ವಕರ್ಮ, ಲಿಂಗಾಯತರು, ಮಡಿವಾಳ್ ಶೆಟ್ಟರು, ಗಾಣಕ್ ಶೆಟ್ಟರು, ಬಣಜಿಗ್ ಶೆಟ್ಟರು, ಸವಿತಾ ಸಮಾಜದವರು, ಬೇಡರು ಇಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಈ ಗ್ರಾಮದಲ್ಲಿ 45 ಬಣಜಿಗ ಶೆಟ್ಟರು ಕುಟುಂಬಗಳಿವೆ. ಇವರನ್ನು ಎಲೆ ಶೆಟ್ಟರು ಎಂದರೂ ಕೂಡ ಕರೆಯುತ್ತಾರೆ. ಪೂರ್ವದಿಂದಲೂ ಈ ಜನಾಂಗದವರು ತೋಟಗಾರಿಕೆಯಲ್ಲಿ ಹೊಲವನ್ನು ಉಳ್ಳಂಥವರು. ತಮ್ಮ ಜಮೀನಿನಲ್ಲಿ ತೆಂಗು, ಬಾಳೆ, ವೀಳ್ಯದೆಲೆ ಬೆಳೆಯುತ್ತಾ ಬಂದವರು. ವಿಶ್ವೇಶ್ವರಯ್ಯ ನಾಲೆ ಶಿಂಷಾ ಶಾಖೆಯ ಕೌಡ್ಲೆ ಸುತ್ತಮುತ್ತಲಿನ ಬಯಲನ್ನ ಹಚ್ಚ ಹಸುರಿನಿಂದ ನಳನಳಿಸುವಂತೆ ಮಾಡಿದೆ. ಖ್ಯಾತ ಪತ್ರಕರ್ತ ಕೌಡ್ಲೆ ಚೆನ್ನಪ್ಪ ಇದೇ ಗ್ರಾಮದವರು ಅಂತ ಗುರುತಿಸಬಹುದು. ಬಹಳ ವಿಶಿಷ್ಟವಾದಂತಹ ಗ್ರಾಮನಾಮವನ್ನು ಕುರಿತಂತೆ ಶಿವಳ್ಳಿ ಕೆಂಪೇಗೌಡ ಅವರು ಗ್ರಾಮದರ್ಶನ ಅನ್ನುವಂತಹ ಕೃತಿಯಲ್ಲಿ ಬರೆದಿದ್ದಾರೆ. ಕೇಳುಗರೆ, ನಮ್ಮೂರ ಹೆಸರು ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು FM 100.6 ತಾವು ಆಲಿಸ್ತಾ ಇದ್ದೀರಿ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಕರೆಯನ್ನು ಮಾಡೋದ್ರ ಮೂಲಕ. ಕರೆಗಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳು 251-5582 ಮತ್ತೊಂದು 251-5089. ತಾವು ಕೇಳಿದಂತಹ ಕಾರ್ಯಕ್ರಮಗಳನ್ನು ಕುರಿತಂತೆ ಪತ್ರವನ್ನು ಕೂಡ ಬರೀಬಹುದು. ಪತ್ರಕ್ಕಾಗಿ ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ನಮ್ಮೂರ ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57002. ಮತ್ತೊಮ್ಮೆ ನಿಲಯ ನಿರ್ದೇಶಕರು, ನಮ್ಮೂರ ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57002. ಈಗ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಶೈಲು. ಈ ಗೀತೆಯ ಗಾಯಕರು ಶಾನ್ ಹಾಗೂ ಶ್ರೇಯಾ ಘೋಷಾಲ್. ಕವಿರಾಜ್ ಅವರ ಸಾಹಿತ್ಯ, ಜಸ್ಸಿ ಗಿಫ್ಟ್ ಅವರ ಸಂಗೀತ.

0: ಯೋಗವಾಣಿ
1: ಯೋಗವಾಣಿ
2: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
3: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
2: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
4: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
2: ಆಲಿಸಿ ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
2: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ
5: ಯೋಗವಾಣಿ ಯೋಗವಾಣಿ.

0: ಕೆಳಗರೆ ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು FM 100.6 ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಸಂಶೋಧಕರಾದಂತಹ ಡಾಕ್ಟರ್ ಪಳನಿ ಸ್ವಾಮಿಯವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಸರ್. ನಮಸ್ತೆ.
0: ಹೇಳಿ ಸರ್, ಇವತ್ತು ಯಾವ ಗ್ರಾಮನಾಮವನ್ನು ಕುರಿತಂತೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತಾ ಇದ್ದೀರಿ?
1: ನಮಸ್ತೆ ಸರ್. ಇವತ್ತು ನಾನು ಕೆಲಸೂರು ಎಂಬತಕ್ಕಂಥ ಗ್ರಾಮದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ಮೊದಲಿಗೆ ಎಲ್ಲ ಶ್ರೋತೃ ವರ್ಗದವರಿಗೆ ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ, ನಮಸ್ಕಾರಗಳನ್ನ ತಿಳಿಸ್ತಾ, ಕೆಲಸೂರು ಗ್ರಾಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪ್ರಸಿದ್ಧವಾದಂತಹ ಒಂದು ಜೈನ ಧಾರ್ಮಿಕ ಕೇಂದ್ರವಾಗಿ ಹಿಂದೆ ಇದ್ದಂತಹ ಒಂದು ಸ್ಥಳ ನಾಮದ ಪ್ರಕಾರ ಗೊತ್ತಿರ್ತಕ್ಕಂಥದ್ದು. ಇದು ಜೈನ ಕೇಂದ್ರವಾಗಿಯೇ ಪ್ರಸಿದ್ಧಿಯನ್ನ ಪಡೆದಂತದ್ದು. ಸುಮಾರು ಗುಂಡ್ಲುಪೇಟೆಯಿಂದ 10 ಕಿಲೋಮೀಟರ್ಗಳ ಅಂತರದಲ್ಲಿ, ತೆರಕನಂಬಿಯಿಂದ ಒಂದು 5 ಕಿಲೋಮೀಟರ್ಗಳ ಅಂತರದಲ್ಲಿ ಈ ಗ್ರಾಮ ಇರ್ತಕ್ಕಂಥದ್ದು. ಈ ಗ್ರಾಮಕ್ಕೆ ಉದ್ಯೋಗಪುರ ಅಂತಕ್ಕಂಥ ಹೆಸರು ಇದ್ದಂಥದ್ದು. ಸಾಮಿತ್ವವನ್ನು ನೋಡಿದಾಗ

0: ಕೆಲಸವರು ಅಂದ್ರೆ ಕೆಲಸಗಳನ್ನ ಯಾವಾಗ್ಲೂ ಮಾಡ್ತಕ್ಕಂತ ಒಂದು ಜನಗಳು ಅಲ್ಲಿ ಇದ್ರು ಅಂತಕ್ಕಂತ ಹಿನ್ನೆಲೆಯಲ್ಲಿ ಕೆಲಸೂರು ಅಂತಕ್ಕಂಥದ್ದು ಬಂದದ್ದು. ಅದಕ್ಕೆ ತಮ್ಮ ಪರ್ಯಾಯ ಪದವಾಗಿ ಉದ್ಯೋಗಪುರ ಯಾವಾಗ್ಲೂ ಅಲ್ಲಿ ಒಂದಲ್ಲ ಒಂದು ವೃತ್ತಿಯನ್ನ ಜನಗಳು ಮಾಡ್ತಾನೆ ಇದ್ರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಉದ್ಯೋಗಪುರ ಅಂತಾನು ಸಹ ಈ ಗ್ರಾಮಕ್ಕೆ ಹೆಸರಿರ್ತಕ್ಕಂಥದ್ದನ್ನ ನೋಡೋದಕ್ಕೆ ಸಾಧ್ಯ ಸರ್. ಜೊತೆಗೆ ಶಾಸನಗಳು ಮತ್ತು ಗ್ರಂಥಾಲಯಗಳ ಗ್ರಂಥ ಸಾಹಿತ್ಯಗಳ ಆಧಾರದ ಮೇಲೆ ನೋಡಿದಾಗ ಈ ಗ್ರಾಮಕ್ಕೆ ಕ್ಷೇತ್ರಾತ್ರೇಯಪುರ ಅಂತಕ್ಕಂಥ ಹೆಸರು ಸಹ ಇದೆ ಅಂತ ನೋಡೋದಕ್ಕೆ ಸಾಧ್ಯ ಆಗ್ತದೆ. ಈ ಉದ್ಯೋಗಪುರ ಅಂತಕ್ಕಂಥದ್ದು ಹಾಗೆ ಚೆಲ್ಲಿಪುಸೂರ್ ಅಂತಕ್ಕಂಥ ಒಂದು ಹೆಸರು ಚಾಮರಾಜನಗರ ತಾಲೂಕು ಕುಲ್ಗಾಣ ಗ್ರಾಮದ 347ನೇ ಶಾಸನದಲ್ಲಿ ಕಂಡು ಬರೋದನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ವಕ್ತೃಗಳು ಹೇಳ್ತಕ್ಕಂತ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಇಲ್ಲಿ ಹೆಚ್ಚು ಶ್ರಮಿಕ ವರ್ಗ ಇರ್ತಕ್ಕಂಥದ್ದು ಒಂದಲ್ಲ ಒಂದು ಕೆಲಸಗಳನ್ನ ಯಾವಾಗ್ಲೂ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ನಮಗೆ ತಿಳಿದಂತ ಸಂದರ್ಭದಲ್ಲಿ ನಾವು ಕ್ಷೇತ್ರ ಕಾರ್ಯ ಮತ್ತು ಅಲ್ಲಿಗೆ ಹೋದಂತ ಸಂದರ್ಭ ನೋಡಿದಾಗ ಅಲ್ಲಿ ಈ ಬೀಡಿ ಕಟ್ಟುವಂತಹ ಕೆಲಸ ಕಾರ್ಮಿಕರು ಹೆಚ್ಚು ಪ್ರಮಾಣದಲ್ಲಿ ಇದ್ದಂಥದ್ದು ಈಗಲೂ ಅದು ನಡ್ಕೊಂಡು ಹೋಗ್ತಕ್ಕಂಥದ್ದು. ಕೆಲ್ಸೂರು ಬೀಡಿ ಅಂತಕ್ಕಂಥದ್ದನ್ನ ಸಾಮಾನ್ಯವಾಗಿ ನಮ್ಮ ಜನಗಳು ಬಹಳ ಬಾಯಿ ಮಾತಿನಲ್ಲಿ ಹೇಳ್ತಕ್ಕಂಥದ್ದನ್ನ ನೋಡೋದಕ್ಕೆ ಸಾಧ್ಯ ಆಗಿತ್ತು. ಅಂತಹ ಒಂದು ಯಾವಾಗ್ಲೂ ನಿತ್ಯ ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಜನರು ಇರ್ತಕ್ಕಂಥ ಗ್ರಾಮ ಅದು ಕೆಲಸೂರು, ಕೆಲ್ಲಿಪುಸೂರ್, ಚಿತ್ರಾತ್ರೇಯಪುರ, ಹೀಗೆ ಜೊತೆಗೆ ಉದ್ಯೋಗಪುರ ಅಂತಕ್ಕಂಥ ಹೆಸರಿನಲ್ಲಿ ಅದು ವಾಡಿಕೆಯಲ್ಲಿ ಇರ್ತಕ್ಕಂಥದ್ದನ್ನ ನೋಡೋದಕ್ಕೆ ಸಾಧ್ಯ. ಆದ್ರೆ ಇವುಗಳು ಗ್ರಂಥ ಮತ್ತು ಶಾಸನಗಳಲ್ಲಿ ನೋಡೋದಕ್ಕೆ ಸಾಧ್ಯ. ವಾಸ್ತವವಾಗಿ ನೋಡಿದ್ರೆ ಕೆಲಸೂರು ಅಂತಕ್ಕಂಥದ್ದು ಪ್ರಮುಖವಾಗಿ ಕಂಡು ಬರ್ತದೆ. ಇಲ್ಲಿ ಜೈನ ಬಸದಿ ಇರ್ತಕ್ಕಂಥದ್ದು ಒಂದು ಜೈನ ಕೇಂದ್ರವಾಗಿ ಈಗಲೂ ಸಹ ಅದು ನವೀಕರಣಗೊಂಡು ಎಲ್ಲ ಜೈನ ಧರ್ಮೀಯರನ್ನ ಮತ್ತಿತರ ವರ್ಗದವರನ್ನ ಬಹಳ ಪ್ರೀತಿಯಿಂದ ಧಾರ್ಮಿಕವಾಗಿ ಆಹ್ವಾನಿಸ್ತಕ್ಕಂಥ ಒಂದು ಪ್ರಮುಖ ಕೇಂದ್ರವಾಗಿ ಜೈನ ಕೇಂದ್ರ ಇರ್ತಕ್ಕಂಥದ್ದನ್ನ ನೋಡೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಸಾಹಿತ್ಯದ ದೃಷ್ಟಿಯಿಂದಲೂ ನೋಡಿದಾಗ ಅಲ್ಲಿ ಆದಿದೇವ ಅಂತಕ್ಕಂಥ ಕವಿ ಮತ್ತೆ ಸಿದ್ದಪ್ಪ ಶಾಸ್ತ್ರಿಗಳು ಅಂತಕ್ಕಂಥ ಲಾವಣಿಗಳನ್ನ ಹೇಳ್ತಕ್ಕಂಥವ್ರು ಇರ್ತಕ್ಕಂಥದ್ದನ್ನ ನೋಡೋದಕ್ಕೆ ಸಾಧ್ಯ. ಹೀಗೆ ಶಾಸನಗಳ ಹಿನ್ನೆಲೆಯಲ್ಲಿಯೂ ಸಾಹಿತ್ಯದ ಹಿನ್ನೆಲೆಯಲ್ಲಿಯೂ ಈ ಒಂದು ಗ್ರಾಮ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥದ್ದನ್ನ ನೋಡೋದಕ್ಕೆ ಸಾಧ್ಯ ಆಗ್ತದೆ. ಇತ್ತೀಚೆಗೆ ಬಸದಿ ಮತ್ತು ಅಲ್ಲಿರ್ತಕ್ಕಂಥ ಮತ್ತೊಂದು ದೇವಾಲಯ ಚೌಡೇಶ್ವರಿ ದೇವಾಲಯ ಅಂತಕ್ಕಂಥದ್ದು ಅಲ್ಲಿಯ ಪುನರುಜ್ಜೀವನ ಕಾರ್ಯಕ್ರಮ ನಡೀತಾ ಇದೆ, ಜೀರ್ಣೋದ್ಧಾರ ನಡೀತಾ ಇದೆ. ಅದು ಸಹ ಸುತ್ತಮುತ್ತಲಿನ ಅನೇಕ ಗ್ರಾಮಗಳಿಗೆ ಅನೇಕ ಗ್ರಾಮಗಳ ಭಕ್ತರುಗಳಿಗೆ ಆಶ್ರಯವನ್ನು ನೀಡಿ ಅಲ್ಲಿಯ ಆರಾಧ್ಯ ದೈವವಾಗಿರ್ತಕ್ಕಂಥದ್ನ ನೋಡೋದಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಪ್ರತಿ ವರ್ಷವೂ ಸಹ ಜಾತ್ರೆಯೂ ಸಹ ನಡೀತಕ್ಕಂಥದ್ನ ನೋಡೋದಕ್ಕೆ ಸಾಧ್ಯ. ಹೀಗೆ ಒಟ್ಟಾರೆಯಾಗಿ ನೋಡಿದಂತ ಸಂದರ್ಭದಲ್ಲಿ ಕೆಲಸೂರು ಬೇರೆ ಬೇರೆ ಹಿನ್ನೆಲೆಯಲ್ಲಿಯೂ ಅದು ಆರ್ಥಿಕ ಹಿನ್ನೆಲೆಯಲ್ಲಿ ನೋಡಿದಾಗ ಬೀಡಿ ಕಟ್ಟುವಂತಹ ಕೆಲಸ, ಹಾಗೆ ಬೇರೆ ಬೇರೆ ವೃತ್ತಿಗಳಲ್ಲಿ ತೊಡಗಿಸ್ಕೊಂಡು ತಮ್ಮ ಆರ್ಥಿಕ ಸಬಲತೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ನ ನೋಡೋದಕ್ಕೆ ಸಾಧ್ಯ. ಹೀಗೆ ಕೆಲಸೂರು ಗ್ರಾಮ ಬೇರೆ ಬೇರೆ ಹೆಸರುಗಳಲ್ಲಿ ಅಂದ್ರೆ ಉದ್ಯೋಗಪುರ, ಕೆಲ್ಲಿ, ಪುಸೂರ್, ಚಿತ್ರಾತ್ರೇಯಪುರ, ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ಕರೆಸ್ಕೊಂಡಿರ್ತಕ್ಕಂಥದ್ದನ್ನ ನೋಡೋದಕ್ಕೆ ಸಾಧ್ಯ ಆಗ್ತದೆ.
1: ಬಹಳ ಸಂತೋಷ ಪಳನಿಸ್ವಾಮಿ ಅವರೇ, ಆಸಕ್ತಿದಾಯಕವಾದಂತಹ ಒಂದು ಗ್ರಾಮನಾಮವನ್ನ ಕುರಿತಂತೆ ನಮ್ಮ ಕೇಳುಗರಿಗೆ ಒಂದಷ್ಟು ಮಾಹಿತಿಯನ್ನ ನೀಡಿದ್ರಿ. ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ ಸರ್, ತಮಗೂ ಮತ್ತು ಶ್ರೋತೃವರ್ಗಕ್ಕೂ ಸಹ ಧನ್ಯವಾದಗಳು. ನಮಸ್ಕಾರ ಸರ್.
1: ನಮಸ್ಕಾರ. ಕೇಳುಗರೆ, ನಮ್ಮೂರು ಹೆಸರು ಕಾರ್ಯಕ್ರಮವನ್ನ ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಈಗ ಒಂದು ಗೀತೆಯನ್ನ ಕೇಳೋಣ. ಚಿತ್ರ ಶುಕ್ಲಾಂ ಭರದರಂ. ರಾಜೇಶ್ ಕೃಷ್ಣನ್ ಹಾಗೂ ಮಹಾಲಕ್ಷ್ಮಿಯವರು ಗೀತೆಯ ಗಾಯಕರು. ಮೋಹನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಸ್ ಪಿ ಚಂದ್ರಕಾಂತ್.

0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6 ಪ್ರಸಾರ ಆಗ್ತಾ ಇರುವಂತಹ ನಮ್ಮೂರ ಹೆಸರು ಕಾರ್ಯಕ್ರಮವನ್ನು ಕೇಳುಗರೆ ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಡ್ಯದ ಸಂಶೋಧಕರಾದಂತಹ ಪ್ರಕಾಶ್ ಸಂತೆಕೆ ಸಲಗೆರೆ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ಹಲೋ,
1: ನಮಸ್ಕಾರ
0: ಸರ್. ಹೇಳಿ ಸರ್, ಇವತ್ತು ಯಾವ ಗ್ರಾಮನಾಮಗಳನ್ನು ಕುರಿತಂತೆ ನಮ್ಮ ಕೇಳುಗರಿಗೆ ತಿಳಿಸಿಕೊಡ್ತಾ ಇದ್ದೀರಿ?
1: ಇಲ್ಲಿ ಮಂಡ್ಯ ತಾಲೂಕಿನಲ್ಲಿ ಅಕಾರಾದಿಯಾಗಿ ಮಾತಾಡ್ತಾ ಇದ್ದು, ಈಗ ಬಾನಲ್ಲಿ ಬೇ ಅಕ್ಷರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಟ್ಟಳ್ಳಿ ಮತ್ತು ಬೇಬಿ ಮತ್ತು ಬೇಲೂರು ಗ್ರಾಮದ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ. ಅದಕ್ಕೂ ಮೊದಲೇ ಒಂದು ಮುಖ್ಯವಾದ ವಿಚಾರ ಏನಂದ್ರೆ, ನಾವು ಮಂಡ್ಯ ಜಿಲ್ಲೆಯಲ್ಲಿ ರಾವಣನ ದೇವಸ್ಥಾನಗಳು ಎರಡು ಇವೆ ಎನ್ನುವುದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೆವು ಕಳೆದ ಒಂದು ಬಾರಿ. ಚೀರಹಳ್ಳಿ ಮತ್ತು ಮಳವಳ್ಳಿ ಸಮೀಪದ ರಾವಣಿ ಎನ್ನುವ ಬಗ್ಗೆ ನಾವು ಮಾತನಾಡಿದ್ದೆವು. ಈಗ ಭಾರತೀಯ ಪುರಾತತ್ವ ಇಲಾಖೆಯವರು ಮಂಡ್ಯ ಜಿಲ್ಲೆಯಲ್ಲಿ ನಡೆಸಿದಂತ ಸಂಶೋಧನೆಯಲ್ಲಿ 39 ರಾವಣನ ವಿಗ್ರಹಗಳು ಪತ್ತೆಯಾಗಿವೆ ಎನ್ನುವಂತ ಸಂತೋಷದ ವಿಚಾರ ನಮಗೆ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಮಾತನಾಡುವಾಗ ಪಾಂಡವಪುರದಲ್ಲೂ ಕೂಡ ಸಂಶೋಧನೆ ನಡೆದಿದೆ. ಈ ಕಾರಣಕ್ಕಾಗಿ ಮಾತನಾಡುವಾಗ ಮಂಡ್ಯ ಜಿಲ್ಲೆಯಲ್ಲಿ ರಾವಣ ಮತ್ತು ರಾವಣನ ಪ್ರಭಾವದ ಬಗ್ಗೆ ಗಂಭೀರವಾದಂತಹ ಒಂದು ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಹಿನ್ನೆಲೆಯಲ್ಲಿ ಚರ್ಚೆಗಳನ್ನು ಹುಟ್ಟಾಕುವಂತ ಪ್ರಯತ್ನಗಳು ಇಲ್ಲಿ ನಡೀತಿವೆ ಅನ್ನುವಂತದ್ದು ನಮಗೆ ಸಂತೋಷದ ವಿಚಾರವಾಗಿದೆ. ಈಗ ಅದರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ಈಗ ನಡೀಬೇಕು ಆಗಿದೆ ಎನ್ನುವಂತದ್ದನ್ನ ಆಶಯವನ್ನು ವ್ಯಕ್ತಪಡಿಸಿ ನಾನು ಮಂಡ್ಯ ತಾಲೂಕಿನ ಬೇಬಿ ಬೆಟ್ಟದ ಬಗ್ಗೆ ಹಳ್ಳಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 18 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 746.13 ಹೆಕ್ಟರ್ ಪ್ರದೇಶವಂತೆ ಸಾಗುವಳಿಯಾಗಿ 431.65 ಹೆಕ್ಟರ್ ಪ್ರದೇಶವನ್ನು ಹೊಂದಿದೆ. ನೀರಾವರಿಯಾಗಿ 23.14 ಹೆಕ್ಟರ್ ಪ್ರದೇಶವನ್ನು ಹೊಂದಿದ ಈ ಗ್ರಾಮ ಪುರದಕೊಪ್ಪಲು ಮತ್ತು ಜವರಗಿಗೌಡನ ಕೊಪ್ಪಲು ಗ್ರಾಮಗಳು ಈ ಗ್ರಾಮಕ್ಕೆ ಸೇರ್ಪಡೆಯಾಗಿದೆ. ಬೆಟ್ಟಳ್ಳಿ ಎನ್ನುವುದು ಐತಿಹಾಸಿಕವಾದಂತಹ ಹಿನ್ನೆಲೆ ಉಳ್ಳಂತಹ ಗ್ರಾಮ ಆಗಿದೆ. ಈ ಗ್ರಾಮದ ಸುತ್ತ ಕೋಟೆಗಳಿದ್ದವು ಎನ್ನುವಂಥವು. ಇದಕ್ಕೆ ಸಾಕ್ಷಿಯಾಗಿ ಉತ್ತರ ಮತ್ತು ಪೂರ್ವದ ದಿಕ್ಕಿನಲ್ಲಿರುವಂತಹ ಪ್ರವೇಶ ದ್ವಾರಗಳು ಮತ್ತು ಹೆಬ್ಬಾಗಿಲುಗಳು ಈಗಲೂ ಕೂಡ ಈ ಬೆಟ್ಟಳ್ಳಿಯಲ್ಲಿ ಕ್ರೂರಾಗಿ ನಿಂತಿವೆ ಎನ್ನುವಂತಹದ್ದು ನಮಗೆ ಕಂಡು ಬರುತ್ತದೆ. ಈ ಗ್ರಾಮದ ಸಮೀಪದಲ್ಲಿರುವ ಕೋಟೆ ಮುದಗಂದೂರು ಗ್ರಾಮಗಳು ಸಹೋದರ ಗ್ರಾಮಗಳಾಗಿವೆ. ಈ ಗ್ರಾಮದಲ್ಲಿ ಸೋವಿ ಶೆಟ್ಟಿ ಎಂಬ ಪಾಳೆಗಾರ ಅಂದ್ರೆ ನಾಯಕ ಈ ಗ್ರಾಮವನ್ನು ಆಳ್ವಿಕೆ ನಡೆಸುತ್ತಿದ್ದನೆಂಬುದು ಈಗ ಈ ಶಾಸನಗಳಿಂದ ನಮಗೆ ತಿಳಿದು ಬರುತ್ತವೆ. ಶುದ್ಧ ಮತ್ತು ಅಕ್ಕಣದ ಕೆರೆಯನ್ನು ಇಲ್ಲಿನ ಜನತೆಗೆ ಬೆಟ್ಟಳ್ಳಿಗೆ ಸೋವಿ ಶೆಟ್ಟಿ ಕೊಡುಗೆಯಾಗಿ ನೀಡಿದ ಎಂಬ ವಿಚಾರ ನಮಗೆ ತಿಳಿದು ಬರುತ್ತದೆ. ದೇವುಕಲ್ಲು ಮತ್ತು ಅಟ್ಟಣ ಗ್ರಾಮದಲ್ಲಿರುವ ಶಾಸನದಲ್ಲಿ ತಿಳಿದು ಪ್ರಕಾರವಾಗಿ ಸೋವಿ ಶೆಟ್ಟಿಯ ವಂಶಾವಳಿಯ ಜೊತೆಗೆ ಹೊಯ್ಸಳ ವಿಷ್ಣುವರ್ಧನ ಮುದುಗನೂರು ದುರ್ಗವನ್ನು ಗೆದ್ದು ನಾಶಪಡಿಸಿದ ಎಂಬ ಮಾಹಿತಿ ನಾಗಮಂಗಲ ತಾಲೂಕಿನ ಅಟ್ಟಣ ಗ್ರಾಮದಲ್ಲಿರುವ ಹೊಯ್ಸಳರ 2ನೇ ಬಲ್ಲಾಡನ ಕಾಲದ ಶಾಸನದಿಂದ ನಮಗೆ ತಿಳಿದು ಬರುವುದು. ಈ ಗ್ರಾಮದಲ್ಲಿರುವ ಸುಮಾರು 80 ವೀರಗಲ್ಲುಗಳಿವೆ. ಶಾಸನಗಳು ಹೇಳುವಂತೆ ಮುದುಗನೂರು ಯುದ್ಧದಲ್ಲಿ ಬೆಟ್ಟಳ್ಳಿಯ ಕೆಲವು ಸೈನಿಕರು ಪಾಲ್ಗೊಂಡು ವೀರಮರಣ ಹೊಂದಿದರು ಎನ್ನುವಂತಹದ್ದು ನಮಗೆ ಈ ಶಾಸನಗಳು ಸಾಕ್ಷಿಯಾಗಿ ನಿಂತಿವೆ ಎನ್ನುವಂತಹದ್ದು ಕಂಡು ಬರುತ್ತದೆ. ಅಲ್ಲದೆ ಈ ಬೆಟ್ಟಳ್ಳಿ ಗ್ರಾಮದಲ್ಲಿ ಗಂಗರು ಮತ್ತು ಹೊಯ್ಸಳರ ಕಾಲದ ಈಶ್ವರ ದೇವಾಲಯವಿದೆ. ವಿಜಯನಗರ ಕಾಲದಲ್ಲಿ ಬೆಟ್ಟದ ಮೇಲಿರುವ ವೀರಭದ್ರೇಶ್ವರ ದೇವಾಲಯಗಳು ಕೂಡ ಇದಕ್ಕೆ ಸಾಕ್ಷಿಯನ್ನು ಹೇಳುತ್ತವೆ. ಗ್ರಾಮದ ಸುತ್ತಮುತ್ತ ಕೋಟೆ ಮತ್ತು ಬೆಟ್ಟಗಳು ಇದ್ದ ಕಾರಣಕ್ಕಾಗಿ ಈ ಗ್ರಾಮವನ್ನು ಸಹಜವಾಗಿ ಬೆಟ್ಟಗಳ ಊರು ಎನ್ನುವಂತ ಕರೀತಾ ಇದ್ರು. ನಂತರದಲ್ಲಿ ಈ ಗ್ರಾಮವನ್ನು ಬೆಟ್ಟಳ್ಳಿ ಎನ್ನುವಂತ ಹೆಸರಿನಿಂದ ಕರೀತಾ ಇದ್ದಾರೆ ಎನ್ನುವಂತಹದ್ದು ಕಂಡು ಬರುತ್ತದೆ. ಮುಂದೆ ನಾವು ಗ್ರಾಮದಲ್ಲಿ ಬೋರೆದೇವರು, ಅಂಪಾಪುರಮ್ಮ, ದೊಡ್ಡಮ್ಮ, ವೀರಭದ್ರೇಶ್ವರ, ಕಾಲಭೈರೇಶ್ವರ, ಗಣೇಶನ ದೇವಾಲಯಗಳಿವೆ. ಬೆಟ್ಟದ ಸಾಲುಗಳ ಮಧ್ಯೆ ಅಂದ್ರೆ ಬೆಟ್ಟದ ಮೇಲೆ ವಿಜಯನಗರ ಕಾಲಕ್ಕೆ ಸೇರಬಹುದಾದ ವೀರಭದ್ರ ದೇಗುಲವಿದೆ. ಸ್ಥಳದಲ್ಲಿ ಗಣೇಶನ ಗುಡಿ ಇದೆ. ಊರ ಮುಂದಿನ ಕೊಳ ಮತ್ತು ಮುಜ್ಜನ ಕೊಳ ಈ ಗ್ರಾಮದ ಇದೆ ಎನ್ನುವಂತಹದ್ದು ನಮಗೆ ಕಂಡು ಬರುತ್ತದೆ. ಈ ಗ್ರಾಮದಲ್ಲಿ 2011 ಜನಗಣತಿ ಪ್ರಕಾರವಾಗಿ 2033 ಜನಸಂಖ್ಯೆಯನ್ನು ಹೊಂದಿದೆ. ಅದೇ ಈ ಗ್ರಾಮದಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ, ದುರ್ಗ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ, ಮುದಗಂದೂರು ಗ್ರಾಮ ಪಂಚಾಯತಿಯನ್ನು ಈ ಗ್ರಾಮ ಹೊಂದಿದೆ ಎನ್ನುವಂತಹದ್ದು ನಮಗೆ ತಿಳಿದು ಬರುತ್ತದೆ. ಇನ್ನು ಮುಂದಿನ ಗ್ರಾಮದ ಬಗ್ಗೆ ನಾವು ಮಾತನಾಡೋದಾದ್ರೆ, ಮೇಲುಕೋಟೆಯ ನಡೆಸಿದ ಬೇಬಿ ನಾಂಚಾರ ಪ್ರಭಾವದಿಂದಾಗಿ ಹುಟ್ಟಿಕೊಂಡಂತ ಬೇಬಿ ಗ್ರಾಮ ಮಂಡ್ಯ ತಾಲೂಕಿನಲ್ಲೊಂದಿದೆ ಮತ್ತು ತಾಲೂಕು ತಾಲೂಕು ನಡೆದಿದೆ ಎನ್ನುವಂತದ್ದು ಕಂಡು ಬರ್ತದೆ. ಈಗ ಮಂಡ್ಯ ತಾಲೂಕಿನ ಬೇಬಿ ಗ್ರಾಮದ ಬಗ್ಗೆ ನಾವು ಮಾತನಾಡುವಾಗ, ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 24 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 822.8 ಎಕರೆ ಪ್ರದೇಶ, ಸಾಗುವಳಿಯಾಗಿ 687.12 ಎಕರೆ ಪ್ರದೇಶವನ್ನು ಹೊಂದಿದೆ. ನೀರಾವರಿಯಾಗಿ 38.16 ಎಕರೆ ಭೂ ಪ್ರದೇಶವನ್ನು ಹೊಂದಿರುವ ಈ ಗ್ರಾಮದಲ್ಲಿ ದೆಹಲಿಯ ಬಾದಶಾನ ಮಗಳಾದಂತಹ ಬೇಬಿ ನಾಂಚೆಯಾರ್ ಮೇಲುಕೋಟೆ ಶಿವರಾಯ ಸ್ವಾಮಿನ ಪ್ರೀತಿಗೆ ಒಳಗಾಗಿ ಮತ್ತು ಅವನಲ್ಲಿ ಅಭಕ್ತನಾದಂತಹ ಹಿನ್ನೆಲೆಯಲ್ಲಿ ಅಲ್ಲಿಂದ ಬಂದಂತಹ ಇವಳು ಈ ಗ್ರಾಮದಲ್ಲಿ ನೆಲೆಗೊಂಡಳು ಎನ್ನುವಂತಹದ್ದನ್ನು, ಎಂದರೆ ವಾಸವಾಗಿದ್ದಳು ಕೆಲವು ಕಾಲ ಅಂತ ವಿಶ್ರಾಂತಿ ಪಡ್ತಾ ಇದ್ದಳು ಅನ್ನುವಂತಹದ್ದು ಕೆಲವು ಮಾಹಿತಿಗಳು ನಮ್ಗೆ ತಿಳಿದು ಬರ್ತವೆ. ಇಲ್ಲಿ ಒಂದಷ್ಟು ಗಳಿಗೆ ಕಾಲ ಈ ಜಾಗದಲ್ಲಿ ನೆಲೆ ನಿಂತ ಕಾರಣಕ್ಕಾಗಿ ಈ ಗ್ರಾಮವನ್ನು ಬಾಬಿ ಎನ್ನುವ ಹೆಸರಿನಿಂದಲೂ, ನಂತರದಲ್ಲಿ ಬಾಬಿ ನೆಲೆಸಿದ್ದಂತಹ ಗ್ರಾಮವನ್ನು ಬೇಬಿ ಎಂದಾಗಿಯೂ ಕೂಡ ಕರೀತಾ ಇದ್ದಾರೆ. ಈ ಹಿಂದೆ ಹೇಳಿದಂತೆ ಮೇಲುಕೋಟೆಯ ಸಮೀಪದಲ್ಲೂ ಕೂಡ ಈ ಬೇಬಿ ಗ್ರಾಮ ಇರುವುದನ್ನು ತಾವು

ಗುರುತಿಸಿಕೊಡಬಹುದಾಗಿದೆ. ಈ ಗ್ರಾಮ 2011 ಜನಗಣತಿ ಪ್ರಕಾರವಾಗಿ 960 ಜನಸಂಖ್ಯೆಯನ್ನು ಹೊಂದಿದೆ. ಒಕ್ಕಲಿಗರೇ ದೊಡ್ಡ ಸಮುದಾಯ, ಪರಿಶಿಷ್ಟ ಜಾತಿ, ಮುಸ್ಲಿಮರು, ಗ್ರಾಣಿಗರು, ವಿಶ್ವಕರ್ಮರು, ಕುರುಬ ಸಮುದಾಯದವರು ಈ ಗ್ರಾಮದಲ್ಲಿದ್ದಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರ, ಬಸಾಳ ಜಿಲ್ಲಾ ಪಂಚಾಯತಿ, ಬೇಬಿ ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಯನ್ನು ಈ ಗ್ರಾಮ ಹೊಂದಿದೆ. ಈ ಗ್ರಾಮದಲ್ಲಿ ಆಂಜನೇಯ, ಬಸವೇಶ್ವರ, ಮಾರಮ್ಮನ ದೇವಸ್ಥಾನಗಳಿವೆ. ವರ್ಷಕ್ಕೊಮ್ಮೆ ರಾಮನವಮಿ ಸಂದರ್ಭದಲ್ಲಿ ಆಂಜನೇಯನ ಪೂಜಾ ಕಾರ್ಯಗಳು ನಡೀತವೆ ಎನ್ನುವಂತಹದ್ದು ಈ ಗ್ರಾಮದಲ್ಲಿ ಕಂಡು ಬರುತ್ತವೆ. ಇನ್ನು ಮುಂದೆ ನಾವು ಮಾತನಾಡುವಾಗ ಐತಿಹಾಸಿಕವಾದಂತಹ ಒಂದು ಬೇಲೂರು ಗ್ರಾಮದ ಬಗ್ಗೆ ನಾವು ಮಾತನಾಡುತ್ತೇವೆ. ಬೇಲೂರು ಎಂದರೆ ಸಾಕಷ್ಟು ಬೇಲೂರುಗಳಿವೆ. ಈಗ ಈ ಗ್ರಾಮ ಮಂಡ್ಯ ತಾಲೂಕಿಗೆ ಸಂಬಂಧಪಟ್ಟಂತಹ ಬೇಲೂರು ಗ್ರಾಮ ಇದಾಗಿದೆ. ಮಂಡ್ಯ ತಾಲೂಕು ಕೇಂದ್ರದಿಂದ ಪೂರ್ವ ದಿಕ್ಕಿಗೆ 8 ಕಿಲೋಮೀಟರ್ ದೂರದಲ್ಲಿರುವ, ಭೌಗೋಳಿಕವಾಗಿ ಹಾಗೆ 1733.33 ಎಕರೆ ಪ್ರದೇಶವನ್ನು ಹೊಂದಿದೆ. ಸಾಗುವಳಿಯಾಗಿ 1285.21 ಎಕರೆ ಪ್ರದೇಶವನ್ನು ಹೊಂದಿದೆ. ನೀರಾವರಿಯಾಗಿ 7445.39 ಎಕರೆ ಪ್ರದೇಶವನ್ನು ಈ ಗ್ರಾಮ ಹೊಂದಿದೆ. ಬೇಲೂರು ಐತಿಹಾಸಿಕವಾಗಿ ಹೇಳುವುದಾದರೆ ಗಂಗಾ ಚೋಳ ಹೊಯ್ಸಳರ ಕಾಲಕ್ಕೆ ಸಂಬಂಧಪಟ್ಟಿದ್ದಾಗಿದೆ. 10, 11, 12, 13 ಶತಮಾನದಲ್ಲಿ ಇರುವಂತಹ 4 ಶಾಸನಗಳು ಈ ಗ್ರಾಮದಲ್ಲಿ ದೊರಕಿವೆ ಎನ್ನುವಂತಹದ್ದು ವಿಶೇಷವಾಗಿ ಕಂಡು ಬರುತ್ತದೆ. ಈ ಗ್ರಾಮದಲ್ಲಿರುವಂತಹ ಶಾಸನಗಳು 1 ತೆಮಿಳು ಶಾಸನ ಇದಾಗಿದೆ. ಮಾಸ್ತಿ ಕಲ್ಲುಗಳು, ವೀರ ಕಲ್ಲುಗಳು ಸಾಕಷ್ಟು ದೊರಕುತ್ತವೆ. ಬೆಳತೂರಿನ ಕಳಗದಲ್ಲಿ ಅಂದರೆ ಈ ಸಮೀಪದಲ್ಲಿರುವಂತಹ ಬೆಳತೂರಿನಲ್ಲಿ ನಡೆದಂತಹ ಕಳಗವೊಂದರಲ್ಲಿ ವೀರಮರಣ ಹೊಂದಿದಂತ ಹೊಲಮನ ನಾಯಕನ ನೆನಪಿಗಾಗಿ ನಿರ್ಮಿಸಿರುವ ಈ ವೀರಗಲ್ಲು ಬೇಲೂರಿನ ಕೆರೆ ಗಂಗರ ಕಾಲಕ್ಕೆ ಸೇರಿದೆ ಎನ್ನುವಂತಹದ್ದು ಅರ್ಥ ಇದೆ. ಅಂದ್ರೆ ಗಡಿಯಲ್ಲಿ ಇದ್ದ ಕಾರಣಕ್ಕಾಗಿ ಬೇಲಿ ಎನ್ನುವಂತಹ ಪದವು ಕೂಡ ಇಲ್ಲಿ ಬಳಕೆಯಾಗ್ತದೆ. ಈ ಬೇಲಿ ಹಿನ್ನೆಲೆಯಲ್ಲಿ ಬೇಲಿ ಊರು ಅಂದ್ರೆ ಬೇಲಿ ಸಮೀಪದ ಊರು ಬೇಲೂರು ಎಂತಾಗಿದೆ ಎನ್ನುವಂತಹದ್ದು ನಮಗೆ ಕಂಡು ಬರ್ತದೆ. ಅಂದ್ರೆ ಹೊಯ್ಸಳರ ಕಾಲದ ಚೆನ್ನಕೇಶ್ವರ ದೇವಾಲಯ ಈ ಗ್ರಾಮದಲ್ಲಿದೆ. ಇದು ಸಂಪೂರ್ಣವಾಗಿ ಕಿತ್ತಲಗೊಂಡಿದೆ. 1977 ನಂತರದಲ್ಲಿ ನೂತನವಾಗಿ ದೇವಾಲಯವನ್ನು ನಿರ್ಮಿಸಲಾಗಿದೆ. ಆದ್ರೆ ಹಳೆಯ ಐತಿಹಾಸಿಕವಾದಂತಹ ಯಾವುದೇ ಕುರುಹುಗಳು ಈ ದೇವಾಲಯದಲ್ಲಿ ಕಾಣಿಸಬರುವುದಿಲ್ಲ. ಅಲ್ಲದೆ ಗರ್ಭಗುಡಿಯಲ್ಲಿ ಹೊಯ್ಸಳರು ನಿರ್ಮಿಸಿದಂತಹ ಚೆನ್ನಕೇಶವ ಮತ್ತು ಹೊಯ್ಸಳ ಮೂರ್ತಿ ಮಾತ್ರ ಹೊಯ್ಸಳ ಕಾಲದ್ದಾಗಿದೆ ಎನ್ನುವಂತಹದನ್ನು ಗುರುತಿಸಬಹುದಾಗಿದೆ. ಈ ಗ್ರಾಮದಲ್ಲಿ ಪಟ್ಟಲದಮ್ಮ, ಚೌಡಮ್ಮ, ಕಾಳಮ್ಮನ ದೇವಸ್ಥಾನಗಳಿವೆ. ಜಾನಪದ ಕಲಾವಿದರು ಮತ್ತು ಸೋಬಾನ ಕಲಾವಿದರು ಈ ಗ್ರಾಮದಲ್ಲಿದ್ದಾರೆ. 2011 ಜನಗಣತಿ ಪ್ರಕಾರವಾಗಿ 3734 ಜನಸಂಖ್ಯೆಯನ್ನು ಹೊಂದಿದೆ. ಒಕ್ಕಲಿಗರೆ ದೊಡ್ಡ ಸಮುದಾಯ, ಪರಿಶಿಷ್ಟ ಜಾತಿ ಮತ್ತು ಬೆಸ್ತರು, ಗಾಣಿಗರು, ಮಡಿವಾಳ ಚಿತ್ರರು, ಲಿಂಗಾಯತರು, ಬ್ರಾಹ್ಮಣರು, ಮುಸ್ಲಿಂ ಸಮುದಾಯದವರು ಈ ಗ್ರಾಮದಲ್ಲಿದ್ದಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರ, ಮಂಡ್ಯ ಲೋಕಸಭಾ ಕ್ಷೇತ್ರ, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದೆ ಈ ಗ್ರಾಮದಲ್ಲಿ ಗ್ರಾಮ ಇದಾಗಿದೆ. ಮುಂದಿನ ಗ್ರಾಮವಾಗಿ ನಾವು ಮಾತನಾಡುವುದಾದ್ರೆ ಮಂಡ್ಯ ಸಮೀಪದ ದೇವನಹಳ್ಳಿ ಗ್ರಾಮದ ಬಗ್ಗೆ ಮಾತಾಡುವಾಗ ಈ ಗ್ರಾಮದಲ್ಲಿ ಮಹಾರಾಜರ ಜವಾಬಂಡಿ ಹೋಗುತ್ತಿತ್ತು ಎನ್ನುವ ಕಾರಣಕ್ಕಾಗಿ ಈ ದೇವನಹಳ್ಳಿ ಹೆಚ್ಚು ಎಗಲಿಕೆಯನ್ನು ಹೊಂದಿದೆ. ಮಂಡ್ಯ ತಾಲೂಕು ಕೇಂದ್ರದಿಂದ ದಕ್ಷಿಣ ದಿಕ್ಕಿಗೆ 5 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 3057.27 ಎಕರೆ ಪ್ರದೇಶವನ್ನು ಈ ಗ್ರಾಮ ಹೊಂದಿದೆ. ಈ ಹಿಂದೆ ಈ ಗ್ರಾಮದಲ್ಲಿ ಸಾಕಷ್ಟು ವ್ಯವಸಾಯದ ಕೇಂದ್ರ ಆಗಿದ್ದರೂ ಕೂಡ 4-5 ಮನೆಗಳನ್ನು ಮಾತ್ರ ಹೊಂದಿದಂತಹ ಈ ಬೇವಿನಹಳ್ಳಿಯಲ್ಲಿ ಪುಟ್ಟ ಹಾಡಿಯಾಗಿತ್ತು. ಸುತ್ತ ದಟ್ಟವಾದ ಕಾಡು ಕೆರೆಯ ನೀರಿನಿಂದ ತುಂಬಿತ್ತು. ಈ ಕಾರಣಕ್ಕಾಗಿ ಈ ಗ್ರಾಮದ ಜನ ಬೇಸಾಯವನ್ನು ಅಪಾರವಾಗಿ ನಂಬಿದ್ದರು. ಈ ಗ್ರಾಮದಲ್ಲಿ ಬೆಲ್ಲ ತಯಾರು ಮಾಡುವುದು ಕೂಡ ಮುಖ್ಯ ಕಸುಬಾಗಿತ್ತು. ಈ ಗ್ರಾಮದ ಮುಖವಾಗಿ ಬೆನ್ನೂರಿಗೆ ಹೋಗುವ ಒಂದು ಕಾಲುದಾರಿ ಇತ್ತು. ವ್ಯಾಪಾರಕ್ಕೆ, ಸಂತೆಗೆ ಈ ಕಾಲುದಾರಿಯ ಮುಖಾಂತರವೇ ಜನ ಓಡಾಡುತ್ತಿದ್ದರು ಎನ್ನುವಂತಹದ್ದು ಕಂಡು ಬರುತ್ತದೆ. ಈ ಮಾರ್ಗವಾಗಿ ಮಹಾರಾಜರ ಜವಾಬು ಬಂಡಿ ಕೂಡ ಹೋಗುತ್ತಿತ್ತು ಎನ್ನುವಂತಹ ಹೆಗ್ಗಳಿಕೆ ಈ ಗ್ರಾಮದಲ್ಲಾಗಿದೆ ಎನ್ನುವಂತಹದನ್ನ ಹೇಳಿದ್ದೇನೆ. ಈ ಗ್ರಾಮದಲ್ಲಿ ಬೇವಿನ ಮರಗಳೇ ಹೆಚ್ಚಾಗಿದ್ದರಿಂದಾಗಿ ಈ ಗ್ರಾಮವನ್ನು ದೇವನಹಳ್ಳಿ ಎಂಬ ಹೆಸರಿನಿಂದ ಕರೀತಾ ಇದ್ದಾರೆ. ಈ ಗ್ರಾಮದಲ್ಲಿ ವಿಶೇಷವಾಗಿ ಒಂದು ಜನಪದ ಆಚರಣೆ ಇದೆ. ಮದುವೆ ಸಂದರ್ಭದಲ್ಲಿ ಮಾಯಮ್ಮ ಮತ್ತು ಬೋಲೆದೇವರ ಒಕ್ಕಲಿನವರು ವಿಶಿಷ್ಟವಾದ ಪಾತ್ರವನ್ನು ವಹಿಸ್ತಾರೆ ಮತ್ತು ಕೆಲವು ಆಚರಣೆಗಳನ್ನು ಅನುಸರಿಸುತ್ತಾರೆ ಎನ್ನುವಂತಹದ್ದು ಈ ಗ್ರಾಮದಲ್ಲಿ ಕಂಡು ಬರುತ್ತದೆ. ಈ ಗ್ರಾಮದಲ್ಲಿರುವ ಮಾಯಮ್ಮನ ಗದ್ದಿಗೆ ಇದೆ. ಈ ದೇವತೆಗೆ ಬೋರೆದೇವರು ಮತ್ತು ಮಾಯಮ್ಮನ ವಠಾರದವರು ಗಂಡು ಮಕ್ಕಳಿಗೆ ಮದುವೆ ಸಂದರ್ಭದಲ್ಲಿ ಕಂಕಣವನ್ನು ಕಟ್ಟುವ ಹಾಗಿಲ್ಲ ಎನ್ನುವಂತಹದ್ದು ಕಂಡು ಬರ್ತದೆ. ಆದ್ರೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವ ಸಂದರ್ಭದಲ್ಲಿ ಕಂಕಣ ಕಟ್ಟುವ

0: ಹೌದು ಎನ್ನುವಂತ ನಿಯಮವನ್ನು ಇವರು ಪಾಲಿಸ್ತಾರೆ. ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವಾಗ ಟೊಂಟಿಗೆ ಅಂದ್ರೆ ಇದರಲ್ಲಿ ಪಂಚಾಮೃತ ಮತ್ತು ಬಾಳೆಹಣ್ಣು ಬೆಲ್ಲ ಹಾಲು ಕಾಯಿ ಇಂದ ತಯಾರಿಸಿದಂತಹ ಈ ಪಂಚಾಮೃತವನ್ನು ವರನ ಕಡೆಯವರು ಕತ್ತಿ ಹಿಡಿದು ಪರಾಕ್ಕೆ ಹೇಳುತ್ತಾ ದೌಂಟಿಗೆಯನ್ನು ಸ್ಪರ್ಶಿಸುವ ಒಂದು ಸಂಪ್ರದಾಯ ಆಗಲಿದೆ. ನಂತರದಲ್ಲಿ ಈ ಪಂಚಾಮೃತವನ್ನು ಎಲ್ಲರೂ ಪ್ರಸಾದವೆಂದು ಸ್ವೀಕರಿಸುತ್ತೆ ಅನ್ನುವಂತಹದ್ದು ಕಂಡು ಬರ್ತದೆ. ಅಂತೆಯೇ ವರನಿಗೆ ಬೇರೆ ಕಡೆಯಿಂದ ಅಂದ್ರೆ ಬೇರೆ ಊರಿನಿಂದ ಮದುವೆಯಾದರೆ ಇಲ್ಲಿ ಕಂಕಣ ಬಿಚ್ಚಿ ಸೂರಿಗೆ ಕಟ್ಟುವ ಪದ್ಧತಿ ಈ ಗ್ರಾಮದಲ್ಲಿ ಕಂಡು ಬರ್ತದೆ. ಈ ಗ್ರಾಮದಲ್ಲಿ ಶಂಭುಲಿಂಗೇಶ್ವರನ ಗುಡಿಗಿದೆ. ಊರಿನ ಮಕ್ಕೆ ಕಲ್ಲಿಗೆ ಮರಿ ಕುಯ್ದು ಅಡಿಗೆ ಮಾಡಿ ಪೂಜೆ ಮಾಡುವ ಪದ್ಧತಿ ಇದೆ. ಈ ಹಬ್ಬದ ಸಂದರ್ಭದಲ್ಲಿ ಲಿಂಗಾಯತರು ಕಲ್ಲಿಗೆ ತೆರೆ ಬಿಟ್ಟು ಸಸ್ಯಾಹಾರವನ್ನು ಎರೆಕೊಟ್ಟ ನಂತರ ಸಾಮೂಹಿಕವಾಗಿ ಭೋಜನ ಮಾಡುವ ಪದ್ಧತಿ ಈ ಗ್ರಾಮದಲ್ಲಿ ನಡ್ಕೊಂಡು ಬರ್ತಾ ಇದೆ. ಇಲ್ಲಿಯವರೆಗೆ ಪರಿಜನರ ಪ್ರವೇಶ ನಿಷೇಧ ಇದ್ದ ಈ ಗ್ರಾಮದಲ್ಲಿ ಈಗ ಮುಕ್ತವಾಗಿದೆ. ಮಕ್ಕೆ ಮಳೆ ಬೀಳುವ ಸಂದರ್ಭದಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಅಲ್ಲದೆ ಸಂಕ್ರಾಂತಿಯ ಆದ ಮೂರನೇ ದಿನವೂ ಕೂಡ ಸ್ತ್ರೀಸೇವೆ ಎನ್ನುವಂತ ಆಚರಣೆಯನ್ನ ಈ ಗ್ರಾಮದವರು ನಡೆಸಿಕೊಂಡು ಬರ್ತಾ ಇದ್ದಾರೆ ಎನ್ನುವಂತಹದ್ದು ಕಂಡು ಬರ್ತದೆ. ಈ ಗ್ರಾಮದಲ್ಲಿ ಸುಬಾನ ಪದ ಕಲಾವಿದರು ಕೂಡ ಈ ಗ್ರಾಮದಲ್ಲಿ ಇದ್ದಾರೆ. ಅಲ್ಲದೆ ಈ ಗ್ರಾಮ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ, ಕೊತ್ತಿ ಜಿಲ್ಲಾ ಪಂಚಾಯತಿ, ಹಿಂದ್ವಾಡು ತಾಲೂಕು ಪಂಚಾಯತಿ, ಬೇವನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಈ ಗ್ರಾಮ ಹೊಂದಿದೆ. 2011 ಜನಗಣತಿ ಪ್ರಕಾರವಾಗಿ 2787 ಜನಸಂಖ್ಯೆಯನ್ನು ಹೊಂದಿದೆ. ಒಕ್ಕಲಿಗರೇ ದೊಡ್ಡ ಸಮುದಾಯ. ವಿಶ್ವಕರ್ಮ, ಲಿಂಗಾಯತರು, ವಶಿಷ್ಠ ಜಾತಿಯವರು, ಕುರುಬರು, ಶೆಟ್ಟರು, ನಾಯಕ ಸಮುದಾಯದವರು ಈ ಗ್ರಾಮದಲ್ಲಿ ಇದ್ದಾರೆ ಎನ್ನುವಂತಹದ್ದು ವಿಶೇಷವಾಗಿ ಕಂಡು ಬರುತ್ತದೆ.
1: ಓಕೆ ಪ್ರಕಾಶ್ ಅವರೇ, ಮಂಡ್ಯ ಜಿಲ್ಲೆಯ ಕೆಲವು ಸ್ಥಳನಾಮಗಳ ಬಗೆಗೆ ನಮ್ಮ ಕೇಳುಗರಿಗೆ ಒಂದಷ್ಟು ಮಾಹಿತಿಯನ್ನು ತಲುಪಿಸಿದಿರಿ. ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ಕೇಳುಗರೇ, ಇದುವರೆಗೆ ಮಂಡ್ಯ ಜಿಲ್ಲೆಯ ಕೆಲವು ಸ್ಥಳನಾಮಗಳ ಬಗ್ಗೆ ಮಾತನಾಡಿದಂಥವರು ಸಂಶೋಧಕರಾದಂತಹ ಪ್ರಕಾಶ್ ಸಂತೆಕೆಸಲಗೆರೆಯವರು. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಸಮೀಪಿಸ್ತಾ ಇದೆ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಪತ್ರದ ಮೂಲಕ ಹಾಗೂ ಮಿಂಚಂಚೆಯ ಮೂಲಕವೂ ಕೂಡ ನಮಗೆ ಬರೆದು ಕಳಿಸಬಹುದು. ಮತ್ತೆ ಮುಂದಿನ ವಾರ ಮತ್ತಷ್ಟು ಸ್ಥಳನಾಮಗಳ ಜೊತೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮವನ್ನು ಮುಗಿಸುವ ಮುನ್ನ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ವೃಷಭ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶ್ಯಾಮ್ ಸಿ ಎಸ್, ಹಾಡಿದ್ದಾರೆ ವಿಜಯ್ ಪ್ರಕಾಶ್.

ಡಾಕ್ಟರ್ ಮೈಸೂರು ಉಮೇಶ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ಮೊದಲಿಗೆ ಪ್ರದೇಶ ಸಮಾಚಾರ, ಅನಂತರ ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ದೇವಶಯನಿ ಆಷಾಢ ಏಕಾದಶಿ. ಮಹಾರಾಷ್ಟ್ರ ಕರ್ನಾಟಕದ ಗಡಿ ಸೋಲಾಪುರ್ ಜಿಲ್ಲೆ ಪಂಢರಪುರದ ಕನ್ನಡ ರಾಜ ಶ್ರೀ ವಿಠಲ ರುಕ್ಮಾಯಿ ಮಂದಿರದಲ್ಲಿ ಇಂದು ಚಾತುರ್ಮಾಸ್ಯದ ವಿಶೇಷ ಪೂಜೆ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. ಸಂತ ಜ್ಞಾನೇಶ್ವರ, ಸಂತ ತುಕಾರಾಮರ ಪಾದುಕೆಗಳು, ತುಳಸಿಕಟ್ಟೆಯನ್ನು ಹೊತ್ತ ಲಕ್ಷಾಂತರ ವಾರ್ಕರಿ ಸಂತರು ದಿಂಡಿಗಳೊಂದಿಗೆ ಪಾದಯಾತ್ರೆ ಮೂಲಕ ಪಂಢರಪುರ ತಲುಪಿದ್ದಾರೆ. ಚಂದ್ರಭಾಗಾ ನದಿಯಲ್ಲಿ ಮಿಂದು ಶ್ರೀ ಪಾಂಡುರಂಗ ರುಕ್ಮಿಣಿ ದರ್ಶನ ಪಡೆಯುತ್ತಿದ್ದಾರೆ. ಧಾರವಾಡದ ಜ್ಞಾನೇಶ್ವರ ನಗರದ ಶ್ರೀ ಕನ್ನಡ ವಿಠಲ್ ರುಕ್ಮಿಣಿ ಮಂದಿರದ ಅಧ್ಯಕ್ಷ ಮಾರುತಿರಾವ್ ಭೀಸೆ ಮಂದಿರದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಶ್ರೀ ಕನ್ನಡ ವಿಠಲ್ ರುಕ್ಮಿಣಿ ಮಂದಿರ ವತಿಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುತ್ತೇವೆ. ಪಾಂಡುರಂಗನ ಪವಿತ್ರ ಜ್ಯೋತಿಯನ್ನು ಬೆಳಗಿಸಿ ದತ್ತಾತ್ರಿ ಗುಡಿಯಿಂದ ನಮ್ಮ ದೇವಸ್ಥಾನದವರೆಗೆ 5 ಕಿಲೋಮೀಟರ್ ನಿಂದ ನಡೆದುಕೊಂಡು ಬರುತ್ತಿದ್ದೇವೆ. ಪಂಢರಪುರದಲ್ಲಿ ಇರುವ ಹಾಗೆ ಧಾರವಾಡದಲ್ಲಿಯೂ ಸಹ ಜ್ಞಾನೇಶ್ವರ ನಗರದಲ್ಲಿ ಇದೇ ಮಾದರಿಯಲ್ಲಿ ಕಟ್ಟಡ ನಿರ್ಮಾಣವಾಗುತ್ತಿದೆ. ಪಂಢರಪುರದಲ್ಲಿ ಲಕ್ಷಾಂತರ ಜನರಿಗೆ ಸೇರುತ್ತಾರೆ, ಅವರೆಲ್ಲರಿಗೂ ಇಲ್ಲಿ ಅನುಕೂಲವಾಗಬೇಕೆಂದು ನನ್ನ ಆಶೆ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಮಧ್ಯಾಹ್ನ 12:30 ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠದ ಅನುಭವ ಮಂಟಪದಲ್ಲಿ ಬೆಂಗಳೂರು ಕಂದಾಯ ವಿಭಾಗದ ವಿವಿಧ ಜಿಲ್ಲೆಗಳ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಅನುಷ್ಠಾನದ ಪ್ರಗತಿಯನ್ನು ಅಧಿಕಾರಿಗಳೊಂದಿಗೆ ಪರಿಶೀಲಿಸಲಿದ್ದಾರೆ. ಕರ್ನಾಟಕ ಲೇಖಕಿಯರ ಸಂಘ ನೀಡುವ 2025 ಹಾಗೂ 26ನೇ ಸಾಲಿನ ಡಾ ಅನುಪಮಾ ನಿರಂಜನ್ ಪ್ರಶಸ್ತಿಗೆ ಲೇಖಕಿಯರಾದ ಎಪಿ ಮಾಲತಿ ಹಾಗೂ ಎಂಎಸ್ ವೇದ ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ 10,000 ರೂಪಾಯಿ ನಗದು ಹಾಗೂ ಫಲಕವನ್ನು ಒಳಗೊಂಡಿದೆ ಎಂದು ಸಂಘದ ಅಧ್ಯಕ್ಷೆ ಡಾ ಆರ್ ಸುನಂದಮ್ಮ ತಿಳಿಸಿದ್ದಾರೆ. ರಾಜ್ಯ ನ್ಯಾಯಾಂಗದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಆಗಸ್ಟ್ 1 ಹೈಕೋರ್ಟ್ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳೇ ಎಲ್ಲ ಕಲಾಪಗಳನ್ನು ನಡೆಸಿಕೊಡಲಿದ್ದಾರೆ. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಒಟ್ಟು 10 ಮಹಿಳಾ ನ್ಯಾಯಮೂರ್ತಿಗಳ ನೇತೃತ್ವದ ಪೀಠಗಳು ಇಡೀ ದಿನದ ಕಲಾಪ ನಡೆಸಲಿವೆ. ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು ಅವರ ಆದೇಶದಂತೆ ಹೈಕೋರ್ಟ್ ರಿಜಿಸ್ಟ್ರಾರ್ ವಾಸುದೇವ್ ರೋಣ್ ಅಧಿಸೂಚನೆ ಹೊರಡಿಸಿದ್ದಾರೆ. ಕಾರ್ಗಿಲ್ ವಿಜಯೋತ್ಸವವನ್ನು ನಾಳೆ ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಕಾರ್ಗಿಲ್ ವಿಜಯ್ ದಿವಸ್ ಪ್ರಧಾನ ಕಾರ್ಯಕ್ರಮವನ್ನು ಬೆಂಗಳೂರಿನ ರಾಷ್ಟೀಯ ಸೈನಿಕ ಸ್ಮಾರಕದಲ್ಲಿ ನಾಳೆ ಬೆಳಗ್ಗೆ 8:45 ಆಯೋಜಿಸಿದೆ ಎಂದು ವಿಶ್ರಾಂತ ಫ್ಲೈಟ್ ಲೆಫ್ಟಿನೆಂಟ್ ಎಂಎಸ್ ಲೋಲಾಕ್ಷ ತಿಳಿಸಿದ್ದಾರೆ. ಧಾರವಾಡದ ಕಾರ್ಗಿಲ್ ಸ್ತೂಪದಲ್ಲಿ ಕಾರ್ಗಿಲ್ ಸ್ಮಾರಕ ಸಮಿತಿ ನಾಳೆ ಬೆಳಗ್ಗೆ 11 ಹುತಾತ್ಮ ಯೋಧರಿಗೆ ಗೌರವ ನಮನ ಹಾಗೂ ಕಾರ್ಗಿಲ್ ವಿಜಯೋತ್ಸವ ಆಯೋಜಿಸಿದೆ ಎಂದು ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ್ ಅಮೀನಗಡ್ ತಿಳಿಸಿದ್ದಾರೆ. ಕೋಲಾರ ನಗರಸಭೆಯ ಯರಗೋಳ್ ಅಣೆಕಟ್ಟೆ ವಿದ್ಯುತ್ ಪರಿವರ್ತಕ ಸುಟ್ಟ ಹಿನ್ನೆಲೆ ಕುಡಿಯುವ ನೀರು ಪೂರೈಕೆಯಲ್ಲಿ ಇಂದಿನಿಂದ 31ರವರೆಗೆ 7 ಕಾಲ ವ್ಯತ್ಯಯವಾಗಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನು ದೇಶ ವಿದೇಶಗಳ ಭಾರತೀಯರೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಅನುವಾದ ಮನದ ಮಾತು ಬಿತ್ತರಗೊಳ್ಳಲಿದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ ಜನವರಿಯಿಂದ ಇಲ್ಲಿಯವರೆಗೆ 144 ಹಾವು ಕಡಿತದ ಪ್ರಕರಣಗಳು ವರದಿಯಾಗಿವೆ. ಜಿಲ್ಲೆಯ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಂಟಿ ವೆನಮ್ ದಾಸ್ತಾನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಸತೀಶ್ ತಿಳಿಸಿದ್ದಾರೆ. ಮಾಜಿ ಸಚಿವ ಸಿ ವೀರಣ್ಣ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಬುಕ್ಕಾಪಟ್ಟಣದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ.

0: ಮುಂಬರುವ ಏಷ್ಯನ್ ಗೇಮ್ಸ್ಗೆ ಆಯ್ಕೆಯಾಗಿರುವ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಪೋಲ್ವಾಲ್ಟ್ ಅಥ್ಲೀಟ್ ಸಿಂಧುಶ್ರೀ ಅವರಿಗೆ ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ 3 ಲಕ್ಷ ರೂಪಾಯಿ ಮೌಲ್ಯದ ಅಂತಾರಾಷ್ಟೀಯ ಮಟ್ಟದ 3 ಪೋಲ್ಗಳನ್ನು ವಿತರಿಸಿ 5 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ನೀಡಿ ಬೆಂಗಳೂರಿನಲ್ಲಿ ಶುಭ ಹಾರೈಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ 10,11,946 ಗಣತಿ ನಮೂನೆಗಳ ಗಣಕೀಕರಣ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ 5,943 ಮತದಾರರು ತಮ್ಮ ಎನ್ಯುಮರೇಷನ್ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸ್ವ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ಸಂದರ್ಶನ.
2: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಈ ಒಂದು ರೂಟ್ಸೆಟ್ ಸಂಸ್ಥೆ ಅಂತಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಅನ್ನುವಂಥದ್ದು ಈಗ ಸಾಕಷ್ಟು ಕಡೆ ಅಂತಂದರೆ ಗ್ರಾಮೀಣ ಮಟ್ಟದಲ್ಲೇ ಆಗಿರ್ಬೋದು, ನಗರಗಳಲ್ಲೇ ಆಗಿರ್ಬೋದು, ಈಗ ಯುವಕರಿಗೆ, ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ, ಕೃಷಿಕರಿಗೆ ಸಾಕಷ್ಟು ಈ ಒಂದು ಸಂಸ್ಥೆಯಲ್ಲಿ ಸ್ವ ಉದ್ಯೋಗದ ಬಗ್ಗೆ ತರಬೇತಿಯನ್ನು ಕೊಡ್ತಾ ಬಂದಿದ್ದಾರೆ. ಆ ತರಬೇತಿಯನ್ನು ಪಡೆದುಕೊಂಡಂಥವರು ಸ್ವ ಉದ್ಯೋಗದಲ್ಲಿ ಸಾಕಷ್ಟು ಆದಾಯವನ್ನು ಗಳಿಸಿ ಆರ್ಥಿಕವಾಗಿ ಸಹ ಮೇಲ್ಬಂದು ತಮ್ಮ ಒಂದು ಜೀವನವನ್ನು ಕಟ್ಟಿಕೊಂಡಿರುವಂಥದ್ದನ್ನ ನಾವು ಸಾಕಷ್ಟು ಕಡೆ ನೋಡಿದ್ದೇವೆ. ಇವತ್ತು ಈ ಒಂದು ರೂಟ್ಸೆಟ್ ಸಂಸ್ಥೆಯಲ್ಲಿ ಸ್ವ ಉದ್ಯೋಗದ ತರಬೇತಿಗಳು ಯಾವ ರೀತಿ ಸಿಗುತ್ತವೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಚಿತ್ರದುರ್ಗದ ರೂಟ್ಸೆಟ್ ಸಂಸ್ಥೆಯಲ್ಲಿ ಕಚೇರಿಯ ಸಹಾಯಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಕೆಜಿ ಮಂಜುಳಾ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವ ಉದ್ಯೋಗದ ತರಬೇತಿಯನ್ನ ಈ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್.
3: ನಮಸ್ಕಾರ ಸರ್.
2: ಮಂಜುಳಾ ಅವರೇ ಹೇಳಿ, ಈಗ ನೀವು ರೋಡ್ಸೆಟ್ ಸಂಸ್ಥೆಯಲ್ಲಿ ಕಚೇರಿಯ ಸಹಾಯಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಾ. ಈ ಒಂದು ರೂಟ್ಸೆಟ್ ಸಂಸ್ಥೆಯಲ್ಲಿ ಸಾಕಷ್ಟು ಸಹ ಉದ್ಯೋಗದ ಬಗ್ಗೆ ಮಾಹಿತಿಯನ್ನು ನಮ್ಮ ಕೃಷಿಕರಿಗೆ ಕೊಡಿದ್ರಿ, ಅಥವಾ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಿಗೆ ಸಹ ಕೊಡ್ತಾ ಇದ್ದೀರಿ. ಅಂದರೆ ಸಹ ಉದ್ಯೋಗಗಳು ಅಂತಂದರೆ ಯಾವ ರೀತಿ ನೀವು ಅವರಿಗೆ ಮಾಹಿತಿ ಕೊಡ್ತಾ ಇದ್ದೀರಾ?
3: ನಮ್ಮ ಸಂಸ್ಥೆ ರೂಟ್ಸೆಟ್ ಸಂಸ್ಥೆ ಅನ್ನೋದು ನಮ್ಮ ಕೆನರಾ ಬ್ಯಾಂಕ್ ಮತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯಿಂದ ಮಾಡ್ತಾ ಇರೋವಂಥ ಸಂಸ್ಥೆ ಇದು. ಸುಮಾರು ಈಗ 38 ವರ್ಷಗಳಿಂದ ನಾವು ಈ ಒಂದು ತರಬೇತಿಗಳನ್ನ ಕೊಟ್ಕೊಳ್ತಾ ಬರ್ತಾ ಇದ್ದೀವಿ ಚಿತ್ರದುರ್ಗದಲ್ಲಿ. ನಮಗೆ ಮೇನ್ ಆಗಿ ಗ್ರಾಮೀಣ ಭಾಗದಲ್ಲಿ ಇರುವಂತಹ ನಿರುದ್ಯೋಗ ಯುವತಿ ಯುವತಿಯರಿಗೆ ನಾವು ತರಬೇತಿಗಳನ್ನ ಕೊಡ್ತಾ ಬರ್ತಾ ಇದ್ದೀವಿ. ಗ್ರಾಮೀಣ ಪ್ರದೇಶದ ಜನರಿಗೆ 70% ಮತ್ತು 30% ಉಳಿದವರಿಗೆ ನಾವು ಕೊಡಲಿಕ್ಕೆ ಯೋಜನೆ ಮಾಡಿಕೊಂಡಿರೋದಿದು. ನಮ್ಮಲ್ಲಿ 4 ವಿಭಾಗಗಳಲ್ಲಿ ನಾವು ತರಬೇತಿಗಳನ್ನ ಕೊಡ್ತೇವೆ. ಒಂದು ಕೃಷಿ ವಲಯ, ಒಂದು ಉತ್ಪಾದಕ ವಲಯ, ಒಂದು ಸೇವಾ ವಲಯ ಮತ್ತೆ ಒಂದು ಅಭಿವೃದ್ಧಿ ವಲಯ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ನಾವು ಕೃಷಿ ವಲಯದಲ್ಲಿ ಹೈನುಗಾರಿಕೆ, ಎರೆಹುಳು ಗೊಬ್ಬರ ತಯಾರಿಕೆ, ಒಂದು ಕುರಿ ಸಾಕಾಣಿಕೆ ಮತ್ತೆ ಅಣಬೆ ಬೇಸಾಯ, ಕೋಳಿ ಸಾಕಾಣಿಕೆ, ಈ ತರಗಳನ್ನ ಅವರಿಗೆ ಕೊಡ್ತಾ ಬರ್ತಾ ಇದ್ದೀವಿ. ಈಗ ಹೊಸದಾಗಿ ನಾವು ಕೃಷಿ ಉದ್ಯಮಿ ಅಂತ ಹೇಳ್ಬಿಟ್ಟು ತರಬೇತಿ ಕೊಡ್ತಾ ಇದ್ದೀವಿ. ಈ ತರ ಅಗ್ರಿಕಲ್ಚರ್ ಅಂದ್ರೆ ಕೃಷಿ ಉದ್ಯಮದಲ್ಲೇನೆ ಬರ್ಲಿಕ್ಕೆ, ಕೃಷಿ ಜೊತೆಗೆ ಇನ್ನೊಂದು ಸ್ವಲ್ಪ ಏನಾದರೂ ಹೆಚ್ಚಿಗೆ ಅವರು ಕೆಲಸ ಮಾಡಲಿ, ಇನ್ನೂ ಉತ್ಪಾದನಾ ವಲಯನ ಅಳವಡಿಸಿಕೊಳ್ಳಿ ಅನ್ನೋ ಉದ್ದೇಶದಿಂದ ಕೃಷಿ ವಲಯದಲ್ಲಿ ಸಾಕಷ್ಟು ತರಬೇತಿಗಳನ್ನ ಮಾಡ್ತಾ ಇದೀವಿ.
2: ಅಂದ್ರೆ ಕೃಷಿ ವಲಯದಲ್ಲಿ ಅಂತಂದ್ರೆ ಕೃಷಿಗೆ ಪೂರಕವಾಗಿ ಉಪಸಗಳನ್ನ ಮಾಡಬೇಕು ಅಂತ ಹೇಳಿ ಈ ರೀತಿ ನೀವು ಮಾಹಿತಿಯನ್ನ ಕೊಡ್ತಾ ಇದ್ದೀರಾ?
3: ಹೌದು ಸರ್. ಜೊತೆಗೆ ಉತ್ಪಾದಕ ವಲಯದಲ್ಲಿ ನಾವು ತರಬೇತಿಗಳನ್ನ ಕೊಡ್ತಾ ಇದೀವಿ. ಉತ್ಪಾದಕ ವಲಯದಲ್ಲಿ ಫಾಸ್ಟ್ ಫುಡ್ ತರಬೇತಿಗಳನ್ನ ಕೊಡ್ತಾ ಇದೀವಿ. ಅಂದ್ರೆ ಫಾಸ್ಟ್ ಫುಡ್ ಅಲ್ಲಿ ಬೇಕರಿ ಉತ್ಪನ್ನಗಳು ಬರುತ್ತೆ, ಮತ್ತೆ ಕಾಂಡಿಮೆಂಟ್ಸ್ ಉತ್ಪನ್ನಗಳು ಬರುತ್ತೆ, ಮತ್ತೆ ಮಹಿಳೆಯರಿಗೆ ಹಪ್ಪಳ ಮಸಾಲ ಪದಾರ್ಥಗಳನ್ನ ಉತ್ಪಾದನೆ ಮಾಡೋದು ಹೇಗೆ ಅನ್ನೋದು ಹೇಳ್ಕೊಡ್ತೇವೆ. ಅದ್ರ ಜೊತೆಗೆ ಎಂಬ್ರಾಯ್ಡ್ರಿ ವರ್ಕ್ ಈಗೆಲ್ಲ ಟ್ರೆಂಡಿಂಗ್ ಇದೆ, ಅದು ತುಂಬಾ ಡಿಮ್ಯಾಂಡ್ ಇರೋ ಅಂತ ಕೆಲಸ, ಅದು ಕೊಡ್ತೇವೆ. ಕೃತಕ ಆಭರಣಗಳ ತಯಾರಿಕೆ ತರಬೇತಿನ ಕೊಡ್ತಾ ಇದ್ದೇವೆ. ಗೊಂಬೆ ತಯಾರಿಕೆ ಮತ್ತೆ ಹಪ್ಪಳ, ಉಪ್ಪಿನಕಾಯಿ, ಮಲ ಪದಾರ್ಥಗಳ ತಯಾರಿಕೆ, ಇಷ್ಟು ತರಬೇತಿಗಳನ್ನ ನಾವು ಉತ್ಪಾದಕ ವಲಯದಲ್ಲಿ ಕೊಡ್ತಾ ಇದ್ದೇವೆ.
2: ಈಗ ಕೃಷಿ ವಲಯವನ್ನ ನಾವು ತಗೊಂಡಾಗ ಕೃಷಿ ವಲಯದಲ್ಲಿ ಸಾಕಷ್ಟು ನೀವು ತರಬೇತಿಗಳನ್ನ ಕೊಡ್ತಾ ಇದ್ದೀರಾ. ಈಗ ಉದಾಹರಣೆಗೆ ಹೈನುಗಾರಿಕೆ ಆಗಿರ್ಬೋದು, ಈಗ ಜೇನು ಸಾಕಾಣಿಕೆ ಆಗಿರಬಹುದು, ಅಣಬೆ ಕೃಷಿ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಯಾವ ರೀತಿ ಮಾಹಿತಿ ಕೊಡ್ತೀರಾ, ಯಾರನ್ನ ಕರೆಸ್ತೀರಾ ಅಲ್ಲಿ, ಅಂದ್ರೆ ನಿಮ್ಮ ಒಂದು ವ್ಯಾಪ್ತಿ ಎಷ್ಟಿರುತ್ತೆ ಅಂತ ಹೇಳ್ತೀರಾ?
3: ನಾವು ಕೃಷಿ ವಲಯ ತರಬೇತಿಗಳನ್ನ ಕೊಟ್ಟಾಗ ಇಲಾಖೆಗಳಿಂದ

0: ಇದೀವಿ ಹೆಚ್ಚಿನದಾಗಿ ಅವರಿಗೆ ಆದ್ಯತೆ ಕೊಡ್ತಾ ಇದೀವಿ ಅಂತ ಹೇಳಿದ್ರ. ಅದರಲ್ಲೂ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳನ್ನೇ ನಾವು ಮುಖ್ಯವಾಗಿ ಇಟ್ಕೊಂಡು ಅವರಿಗೆ ತರಬೇತಿ ಕೊಟ್ಟು ಅವರ ಒಂದು ಆರ್ಥಿಕ ಮಟ್ಟ ಹೆಚ್ಚಲಿಕ್ಕೆ ನಾವು ಸಾಕಷ್ಟು ಸ್ವಉದ್ಯೋಗದ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ ಅಂತ ಹೇಳಿದ್ರ. ನಮ್ಮ ಚಿತ್ರದುರ್ಗ ಜಿಲ್ಲೆಗಾಗಿರ್ಬೋದು, ದಾವಣಗೆರೆ ಜಿಲ್ಲೆಗಾಗಿರ್ಬೋದು, ಸಾಕಷ್ಟು ಗ್ರಾಮಗಳು ಇದ್ದಾವಲ್ವಾ, ನೀವು ಇಂತಿಷ್ಟ ಗ್ರಾಮ ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ತೀರಾ, ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀರಾ?
1: ಸರ್, ನಮ್ಮ ಗ್ರಾಮಾಭಿವೃದ್ಧಿ ಸಂಸ್ಥೆ ಅಂತ ಇದೆ ಅಲ್ಲ, ನಮ್ಮ SKDRDP ಅಂತ ಹೇಳಿ ಇದೆಯಲ್ಲ, ಅವರು ಕೆಲವೊಂದು ಕಡೆ ಜ್ಞಾನ ವಿಕಾಸ ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಕೆಲವರು ಹೆಣ್ಮಕ್ಳುಗಳೆಲ್ಲ ಸೇರ್ಕೊಂಡು ಒಂದು ಸಂಘ ಮಾಡಿಕೊಂಡು ನಾವು ಹೊಸ ಹೊಸದಾಗಿ ಏನ್ ಕಲಿಬಹುದು, ನಾವು ಜೊತೆಗೆ ನಮ್ಮ ಮನೆ ಕೆಲಸಗಳನ್ನ ಮಾಡಿಕೊಂಡು ಕೃಷಿ ಜೊತೆಗೆ ನಾವು ಇನ್ನೇನಾದ್ರೂ ಕಲಿಬಹುದು ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಟ ಬರ್ತಾರೆ ಸರ್. ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅಂದ್ರೆ ಅವರಿಗೆ ಮಾಹಿತಿ ಶಿಬಿರನ ನಾವು ಒಂದೊಂದಿನ ಆಯ್ಕೆ ಮಾಡ್ಕೊಂಡಿರ್ತೀವಿ. ಅಲ್ಲಿ ಹೋಗಿ ಮಾಹಿತಿ ಕೊಟ್ಟಾಗ ಅವರು ನಮ್ಗೆ ಇಲ್ಲ, ನಾವು ಇಷ್ಟು ಜನ ಸೇರ್ತೀವಿ, ನಮ್ಗೆ ಈ ತರ ತರಬೇತಿ ಬೇಕು, ನಾವು ಇದರಲ್ಲಿ ಮುಂದುಬೇಕು, ನಾವು ಇದರಲ್ಲಿ ನಾವು ಸ್ವ ಉದ್ಯೋಗ ಮಾಡ್ತೀವಿ ಅಂತ ಅವರು ತುಂಬಾ ಇಂಟ್ರೆಸ್ಟ್ ಕೊಟ್ಟಾಗ ಅವರು ನಮ್ಗೆ ಮಾಹಿತಿ ತಿಳಿಸ್ತಾರೆ ಸರ್, ನಮ್ಗೆ ಈ ತರಬೇತಿ ಬೇಕು, ಬನ್ನಿ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ಅಂತ ಟೈಮಲ್ಲಿ ಕೆಲವರು ನಮ್ಮ ಸಂಸ್ಥೆಗೆ ಬಂದು ತರಬೇತಿ ತಗೊಂಡೋಗ್ತಾರೆ, ಕೆಲವರಿಗೆ ಆಗದಿಲ್ಲ ಅಂತವ್ರಿಗೆ ನಾವು ಅವರು ಇರುವಂತ ಊರಲ್ಲೇ ಹೋಗ್ಬಿಟ್ಟು ತರಬೇತಿಗಳನ್ನ ಕೊಟ್ಟು ಬರ್ತೇವೆ.
0: ಅಂದ್ರೆ ಅವರ ಗ್ರಾಮಕ್ಕೆ ನೀವು ಹೋಗಿ ತರಬೇತಿ ಕೊಡಿಸಲ್ಲ, ಅಲ್ಲೆಲ್ಲ ಸಾಕಷ್ಟು ನಿಮಗೆ ಮಹಿಳೆಯರು ಸ್ಪಂದಿಸ್ತಾರ, ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನವರು
1: ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ ಸರ್. ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ, ಅವ್ರು ಸ್ವ ಉದ್ಯೋಗ ಮಾಡಿಕೊಂಡು ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಅನ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್. ಎಲ್ಲರನ್ನು ತುಂಬಾ ಒಳ್ಳೆ ಸ್ಥಾನದಲ್ಲಿದ್ದಾರೆ ಸರ್. ಅವ್ರೀಗ ಏನೂ ಗೊತ್ತಿಲ್ಲದೆ ಇರೋರು ನಮ್ಮಲ್ಲಿ ತರಬೇತಿ ತಗೊಂಡು ಈ ದಿನ ಅವರು ಒಂದ್ ಸ್ವಂತ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡಿದ್ದಾರೆ, ದುಡಿಮೆ
0: ಮಾಡಿಕೊಂಡು.
1: ಹೌದು ಸರ್.
0: ಈಗ ಉದಾಹರಣೆಗೆ ಹೇಳಿ, ಎಲ್ಲೆಲ್ಲಿ ಮಾಡಿದ್ದಾರೆ ಅನ್ಕೊಂಡು
1: ಸರ್? ಈಗ ಜಗಳೂರು ತಾಲೂಕಿಗೆ ಬಂದ್ರೆ ಜಗಳೂರು ತಾಲೂಕಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಉದ್ಗಟ್ಟ ಮತ್ತೆ ಬಿಸ್ತುಹಳ್ಳಿ, ಬಿದ್ರಿಕೆರೆ ಮತ್ತೆ ಬಿದ್ರಿಕೆರೆ ಗೊಲ್ರಟ್ಟಿಯಲ್ಲಿ ಮಾಡಿದ್ದಾರೆ. ಚಿತ್ರದುರ್ಗ ತಾಲೂಕಲ್ಲಿ ಬಂದ್ರೆ ತರಬೇತಿ ಮಾಡಿದ್ವಿ ಮುಸಂಡಿ ಹಾಳಲ್ಲಿ. ಅಲ್ಲಿ ಏನು ಅಂದ್ರೆ 6 ದಿನದ ತರಬೇತಿ ಮಾಡಿದ್ವಿ, ಆದ ಜನರಲ್ EDP ಅಂತ ಹೇಳಿದ್ರೆ ಸಾಮಾನ್ಯ ಕೃಷಿ ತರಬೇತಿ ಹೇಳಿ. ಆ ತರಬೇತಿಯಲ್ಲಿ ಎಲ್ಲದನ್ನು ಅವ್ರಿಗೆ ಮಾಹಿತಿ ಕೊಟ್ಟಾಗ ಕೆಲವರೆಲ್ಲ ಬೇರೆ ಬೇರೆ ಆಯ್ಕೆ ಮಾಡ್ಕೊಂಡ್ರು. ಒಬ್ರು ಹೈನುಗಾರಿಕೆ ಆಯ್ಕೆ ಮಾಡ್ಕೊಂಡ್ರು, ಕೆಲವರು ಬೇರೆ ಅದು ಸ್ವ ಉದ್ಯೋಗದ ಬಗ್ಗೆ ಮಾತ್ರ ಮಾಹಿತಿ ಕೊಟ್ಟಿದ್ದು. ಏನ್ ಬಿಸ್ನೆಸ್ ಮಾಡಬಹುದು, ಎಲ್ಲಾ ತರ ಬಿಸ್ನೆಸ್ ಮಾಡ್ಲಿಕ್ಕೆ ನಾವ್ ಹೇಗಿರ್ಬೇಕು ಅಂತ ಹೇಳ್ಬಿಟ್ಟು ಸ್ವ ಉದ್ಯೋಗದ ಮಾಹಿತಿ ಕೊಟ್ಟಾಗ ಅವ್ರು ಬೇರೆ ಬೇರೆ ಆಯ್ಕೆ ಮಾಡ್ಕೊಂಡು ಇವತ್ತು ಒಳ್ಳೆ ದುಡಿಮೆ ಮಾಡ್ತಾ ಇದಾರೆ ಸರ್. ಈ ತರ ಮುಸಂಡಿ ಹಾಳಲ್ ಮಾಡಿದಿ, ಮತ್ತೆ ಹಿರೇಗುಂಟೂರು ಹಳ್ಳಿಯಲ್ಲಿ ನಾವು ಜೂಟ್ ಬ್ಯಾಗ್ ತಯಾರಿಕೆ ಅಂತ ಹೇಳಿ ತರಬೇತಿ ಮಾಡಿದ್ವಿ. ಅದರಲ್ಲೂ ಕೂಡ ಕೆಲವರೆಲ್ಲ ಬ್ಯಾಗ್ಗಳನ್ನ ತಯಾರಿಸಿ ಅವರು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಈಗ ಸಾಕಷ್ಟು ತರಬೇತಿಗಳನ್ನ ಮಾಡ್ತಾ ಇದ್ವಿ. ಮತ್ತೆ ಸೀಬಾರದಲ್ಲಿ ಅಗರಬತ್ತಿ ತಯಾರಿಕೆ ಅಂತ ಹೇಳಿ ತರಬೇತಿ ಪ್ರಾರಂಭ ಮಾಡಿದ್ವಿ. ಹೌದು, ಅದು ಕೂಡ ಇವತ್ತು ಅವ್ರಿಗೆ ಮನೇಲೆ ಕುತ್ಕೊಂಡು ಆ ಉದ್ಯೋಗನ ಮಾಡಿಕೊಂಡು ಸ್ವ ಉದ್ಯೋಗ ಆರಂಭಿಸ್ಕೊಂಡು ಅವ್ರು ತಮ್ಮ ಜೀವನನ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಈ ತರ ನಾವು ಹಳ್ಳಿ ಹಳ್ಳಿಗೂ ಹೋಗಿ ಕೊಡ್ತಾ ಇದೀವಿ. ನಮ್ಮ ಸಂಸ್ಥೆಗೆ ಬಂದ್ರು ಕೂಡ ತರಬೇತಿಗಳನ್ನ ಕೊಡ್ತೇವೆ.
0: ಈಗ ಸಾಕಷ್ಟೇ ಅಲ್ಪ ಸ್ವಲ್ಪ ಓದಿಕೊಂಡಂತಹ ಯುವಕರು ಬೆಂಗಳೂರು ನಗರಗಳಿಗೆ ವಲಸೆ ಹೋಗುವಂತದನ್ನ ನೋಡಿದೀವಿ. ಅಂದ್ರೆ ಅದನ್ನ ತಪ್ಪಿಸಲು ಅವ್ರಿಗೆ ಏನಾದ್ರೂ ಅವಕಾಶ ಇದೆಯಾ ನಿಮ್ಮ ಒಂದು ರೂಟ್ ಸೈಡ್ ಸಂಸ್ಥೆಯಲ್ಲಿ ಸ್ವಉದ್ಯೋಗದ ಬಗ್ಗೆ ಏನಾದ್ರೂ ತರಬೇತಿ ಕೊಡುವಂತದ್ದು?
1: ಸರ್, ನಮ್ಮ ರುಟ್ಸೆಟ್ ಸಂಸ್ಥೆಯಲ್ಲಿ ಬರೀ ಮಹಿಳೆಯರಿಗೆ ಅಷ್ಟೇ ತರಬೇತಿ ಇಲ್ಲ, ಇಲ್ಲಿ ಅಂದ್ರೆ ಯುವಕರಿಗೂ ಕೂಡ ನಮ್ಮಲ್ಲಿ ತರಬೇತಿ ಇದೆ. ಅವರೇನು 5ನೇ ಕ್ಲಾಸು ಅಥವಾ 6ನೇ ಕ್ಲಾಸು ಅಥವಾ 10th ಅಥವಾ UC ಏನೇ ಎಜುಕೇಶನ್ ಆಗಿದ್ರು ಕೂಡ ಅವ್ರು ಬಂದು ನಮ್ಮಲ್ಲಿ ತರಬೇತಿ ಪಡ್ಕೋಬಹುದು. ಅಂದ್ರೆ ಅವರಿಗೆ ಓದ್ಲಿಕ್ಕೆ ಕನ್ನಡ ಓದ್ಲಿಕ್ಕೆ ಬರೀಲಿಕ್ಕೆ ಬಂದ್ರೆ ಸಾಕು ಅಷ್ಟೇನೆ. ಅವ್ರಿಗೆ ಈಗ ಗಂಡ್ಮಕ್ಳಿಗೆ ಅಂತಂದ್ರೆ ಈಗ ಕೃಷಿ ವಲಯದಲ್ಲಿ ಹೇಳಿದ್ವಲ್ಲ, ಹೈನುಗಾರಿಕೆ, ಎರೆಹುಳು ಗೊಬ್ಬರ ತಯಾರಿಕೆ, ಕುರಿ ಸಾಕಾಣಿಕೆ, ಅಣಬೆ ಬೇಸಾಯ, ಕೃಷಿ ಉದ್ಯಮಿ, ಈ ತರ ತರಬೇತಿಗಳಿದೆ. ಆ ತರಬೇತಿಗಳನ್ನ ಮಾಡ್ಕೊಂಡು ಅವ್ರಿಗೂ ಹೊಲ ಮನೆ ಕೆಲಸ ಮಾಡ್ಕೊಂಡು ಇದನ್ನು ಕೂಡ ಮಾಡ್ಕೊಂಡು ಹೋಗ್ಬಹುದು. ಜೊತೆಗೆ ಅವ್ರಿಗೆ ಗೊಂಬೆ ತಯಾರಿಕೆ ತರಬೇತಿ ಮಾಡ್ಕೋಬಹುದು, ಎಂಬ್ರಾಯ್ಡ್ರಿ ಕೂಡ ಮಾಡ್ಕೋಬಹುದು ಸರ್. ಈ ಗಂಡ್ ಮಕ್ಳು ಅವರು ಕೂಡ ಮಾಡ್ಕೋಬಹುದು. ಫೋಟೋಗ್ರಫಿ, ವಿಡಿಯೋಗ್ರಫಿ ಇದೆ, ಮೋಟರ್ ರಿವೈಂಡಿಂಗ್ ಮತ್ತೆ ಪಂಪ್ ಸೆಟ್ ರಿಪೇರಿ ತರಬೇತಿ ಇದೆ, ಟಿವಿ ರಿಪೇರಿ ಇದೆ, ಮೊಬೈಲ್ ರಿಪೇರಿ ಇದೆ, ದ್ವಿಚಕ್ರ ವಾಹನ ರಿಪೇರಿ ಇದೆ, ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಇದೆ, ಕಂಪ್ಯೂಟರ್ DTP ತರಬೇತಿ ಇದೆ, ಕಂಪ್ಯೂಟರ್ ಅಕೌಂಟಿಂಗ್ ತರಬೇತಿ ಇದೆ, ಪ್ಲಂಬಿಂಗ್ ಮತ್ತು ಸ್ಯಾನಿಟರಿ ವರ್ಕ್ ಅಂದ್ರೆ ಅದನ್ನ ಕೆಲಸ ಕಲಿಸುವಂತ ತರಬೇತಿ ಇದೆ, ಮತ್ತೆ ಸಣ್ಣ ಉದ್ಯಮಗಳ ನಿರ್ವಹಣೆ ಅಂದ್ರೆ ಯಾವ್ದಾದ್ರು ಒಂದು ಶಾಪ್ಗಳು ಎಂತದಾದ್ರೂ ಆಗಿರ್ಬೋದು, ಅಂಗಡಿಗಳನ್ನ ಮಾಲೀಕರಾಗಿ ನಾವು ಹೇಗೆ ಅದನ್ನ ಉದ್ಯೋಗ ಮಾಡಬಹುದು ಅನ್ನೋದಕ್ಕೂ ಒಂದು ತರಬೇತಿ ಇದೆ ಸರ್. ಈ ತರ ಪುರುಷರಿಗೆ ಕೂಡ ತರಬೇತಿಗಳನ್ನ ನಾವು ಪ್ರಾರಂಭಿಸಿದ್ದೇವೆ ಸರ್.
0: ಸಾಕಷ್ಟು ಜನ ಯುವಕರು ಮುಂದೆ ಬಂದಿದ್ರು
1: ಸರ್. ನಮ್ಮ ಸಂಸ್ಥೆ ಅಂದ್ರೆ ಚಿತ್ರದುರ್ಗದ ರುಟ್ಸೆಟ್ ಸಂಸ್ಥೆ ಇಲ್ಲಿವರೆಗೂ ಅಂದಾಜು ಯುವಕ ಯುವತಿಯರಿಗೆ 40,000 ಜನಕ್ಕೆ ನಾವು ಇಲ್ಲಿವರೆಗೂ ತರಬೇತಿಗಳನ್ನ ಕೊಟ್ಟಿದ್ದೇವೆ. ಅದರಲ್ಲಿ 30,000 ಜನ ಇವತ್ತು ಸ್ವ ಉದ್ಯೋಗ ಮಾಡಿಕೊಂಡು ಒಳ್ಳೆ ಹಂತದಲ್ಲಿದ್ದಾರೆ ಸರ್.
0: ಅಂದ್ರೆ ಒಳ್ಳೆಯ ಒಂದು ಬದುಕನ್ನ ಕಟ್ಟಿಕೊಂಡಿದ್ದಾರೆ
1: ಸರ್. ಹೌದು ಸರ್.
0: ಅಂದ್ರೆ ಸಾಕಷ್ಟು ಈಗ ಜಮೀನು ಇಲ್ಲದ ಒಬ್ಬ ರೈತರ ಮಕ್ಕಳಿಗೆ ಆಗಿರ್ಬೋದು, ರೈತರ ಮನೆಯಲ್ಲಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು, ಸಾಕಷ್ಟು ಇದು ಒಳ್ಳೆಯ ಒಂದು ಆದಾಯವನ್ನು ತಂದ್ಕೊಡುತ್ತಲ್ವಾ ಈ ತರ ತರಬೇತಿ ಪಡ್ಕೊಂಡು ಸಹ ಉದ್ಯೋಗ ಮಾಡಿದ್ರೆ?
1: ಸರ್, ನಮ್ಮ ರುಟ್ಸೆಟ್ ಸಂಸ್ಥೆಗಳಲ್ಲಿ ತರಬೇತಿ ಪಡ್ಕೊಂಡ್ರೆ ಅವ್ರಿಗೆ ಬರೀ ತರಬೇತಿ ಕೊಡೋದೊಂದೇ ಅಲ್ಲ, ಅವ್ರ ಮುಂದೆ ನಾವು ಸ್ವ ಉದ್ಯೋಗ ಮಾಡ್ತೀವಿ, ನಮ್ಮಲ್ಲಿ ಹಣಕಾಸು ಏನು ಇಲ್ಲ, ಅದು ಕೂಡ ನೆರವು ಕೂಡ ಕೊಡ್ತೇವೆ ನಾವು.

0: ಬ್ಯಾಂಕ್ಗಳಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿ, ಅಂದ್ರೆ ಆ ಮ್ಯಾನೇಜರ್ಗಳ ಮೂಲಕ ಅವ್ರಿಗೂ ಹೇಳಿ ಇವ್ರಿಗೆ ಒಂದು ರೆಕಮೆಂಡೇಶನ್ ಲೆಟರ್ ಕೊಟ್ಬಿಟ್ಟು ಇವ್ರಿಗೆ ಸಾಲ ಕೊಡಿ ಅಂತ ಹೇಳಿ ಸಾಲ ಕೊಡಿಸಿ, ಸಾಲ ಕೊಡಿಸಿದಲ್ದೇನೆ ಇವರಿಗೆ ಉದ್ಯೋಗ ಅಂದ್ರೆ ಉದ್ಯಮದ ಬಗ್ಗೆ ಮಾಹಿತಿ ಕೊಟ್ಟಿರ್ತೀವಿ. ಪರ್ಟಿಕ್ಯುಲರ್ ಆಗಿ ಯಾವ್ದೋ ಒಂದು ಅಂಗಡಿ ಮಾಡ್ಬೇಕು ಅಂತ ಇರ್ತಾರೆ, ಆ ಅಂಗಡಿ ಮಾಡಿ ಅದು ಮಟೀರಿಯಲ್ ಎಲ್ಲಿ ಸಿಗುತ್ತೆ, ಅದೇ ಹೇಗೆ ನಾವು ನಿರ್ವಹಣೆ ಮಾಡ್ಬೇಕು, ಫಸ್ಟ್ ಎಷ್ಟು ನಾವು ಬಂಡವಾಳ ಹಾಕಬೇಕು, ನಂತರ ಹೇಗೆ ಬಂಡವಾಳ ಹಾಕಬೇಕು, ಎಲ್ಲಿ ಅಂಗಡಿ ಮಾಡಬೇಕು, ಈ ತರ ಎಲ್ಲ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ ಸರ್. ಜೊತೆಗೆ ಹಣಕಾಸಿನ ನೆರವಿನ ಜೊತೆಗೆ ಇಲಾಖೆಗಳಲ್ಲಿ ಸಿಗುವಂತ ಸೌಲಭ್ಯಗಳ ಬಗ್ಗೆ ಕೂಡ ಮಾಹಿತಿ ಕೊಡ್ತೇವೆ ಸರ್. ನಾವು
1: ಈಗ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಇದರಲ್ಲಿ ಏನು ನಮಗೆ ಸೌಲಭ್ಯ ಇದೆ ಅದನ್ನು ನೀವು ಕೊಡ್ತೀರಾ?
0: ಹೌದು ಸರ್.
1: ಜೊತೆಗೆ ಈಗ ಹತ್ತಿರದ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯವನ್ನು ಕೊಡಿಸ್ತಾ ಇದ್ದೀರಾ, ಅಂದ್ರೆ ಸಾಲ ಸೌಲಭ್ಯವನ್ನು ಕೊಡಿಸಬೇಕು ಅಂದ್ರೆ ಅಲ್ಲಿ ಏನಾದರೂ ಅವರಿಗೆ ದಾಖಲೆಗಳು ಕೊಡಬೇಕಾಗುತ್ತಾ? ಏನು ನಿಮ್ಮ ಒಂದು ತರಬೇತಿ ಏನು ಪಡ್ಕೊಂಡಿರ್ತಾರ ಅದರ ಒಂದು ಸರ್ಟಿಫಿಕೇಟ್ ಅಂತ ನಾವು ಏನ್ ಹೇಳ್ತೀವಿ ಆ ಆಧಾರದ ಮೇಲೆ ನೀವು ಸಾಲ ಕೊಡಿಸ್ತೀರಾ?
0: ಸರ್, ಸರ್ಟಿಫಿಕೇಟ್ ಅವ್ರ ಕೌಶಲ್ಯ ಕಲ್ತಿದ್ದಾರೆ ಅನ್ನೋದಕ್ಕೊಂದು ಪ್ರೂಫ್ ಅಷ್ಟೇ. ಈಗ ಬ್ಯಾಂಕ್ ಅಲ್ಲಿ ಕೊಡುವ ದಾಖಲೆಗಳನ್ನ ಕಂಪಲ್ಸರಿ ಕೊಡ್ಲೇಬೇಕಾಗುತ್ತೆ ಸರ್. ಈಗ ಕೆಲವರದ್ದು ಸಿಬಿಲ್ ಬರಲ್ಲ, ಅಂತವ್ರದ್ದು ನಾವೇನು ಮಾಡಕ್ಕಾಗಲ್ಲ. ಸಿಬಿಲ್ ಬರ್ಲಿಕ್ಕೆ
1: ಅಲ್ಲ, ಈಗ ಜಮೀನ್ ಇರಬೇಕು, ಪ್ರಾಣಿ ಕೊಡಬೇಕು, ಈ ತರ ಇಲ್ಲ.
0: ಆ ತರ ಇಲ್ಲ ಸರ್, ಆ ತರ ಇಲ್ಲ. ಜಮೀನ್ ಮೇಲೆ ಸಾಲ ಕೊಡ್ಸಲ್ಲ ನಾವು. ಅವ್ರ ಕೌಶಲ್ಯ ಕಲ್ತಿದ್ದಾರೆ, ಈ ತರ ಅಂಗಡಿ ಮಾಡ್ತಾ ಇದ್ದಾರೆ, ಈ ತರ ಉದ್ಯೋಗ ಪ್ರಾರಂಭಿಸ್ತಾ ಇದ್ದಾರೆ, ಇವ್ರಿಗೆ ಇಷ್ಟು ಅಂದ್ರೆ ತುಂಬಾ ಜಾಸ್ತಿ ಕೊಡ್ಸಲ್ಲ ಸರ್. ನಾವು ಲಕ್ಷದ ಒಳಗಡೆ ನಾವು ತರಬೇತಿ ತಗೊಂಡಿರೋರಿಗೆ ಸಾಲನ ಕೊಡಿಸ್ತೇವೆ. ಅದನ್ನ ಚೆನ್ನಾಗಿ ಕಟ್ಕೊಂಡು ಹೋಗ್ಲಿಕ್ಕೆ ನಾವು ಮಾಹಿತಿ ಕೊಟ್ಟಿರ್ತೇವೆ. ತರಬೇತಿಯಲ್ಲಿ ಅದೊಂದು ಪಾಠವಾಗಿ ನಾವು ಅವ್ರಿಗೆ ಹೇಳಿರ್ತೇವೆ. ಹಾಗಾಗಿ ಅವ್ರಿಗೆ 1 ಲಕ್ಷದ ಒಳಗಡೆ ಮಾತ್ರ ಸಾಲ ಸೌಲಭ್ಯ ಕೊಡಿಸ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಸರ್.
1: ಈಗ 1 ಲಕ್ಷ ರೂಪಾಯಿ ಅವರಿಗೆ ಆರ್ಥಿಕವಾಗಿ ಸಹಾಯ ನೀವು ಬ್ಯಾಂಕ್ ನಲ್ಲಿ ಕೊಡಿಸಿದ್ರೆ ಅಂದ್ರೆ ಸಾಲದ ರೂಪದಲ್ಲಿ ಈಗ 2 ಸಿಗ್ಬಹುದು, 15 ಕುರಿಮರಿಗಳನ್ನ ತಂದು ಸಾಕಾಣಿಕೆ ಮಾಡಬಹುದು, ಈಗ ನಾಟಿ ಕೋಳಿ ಸಾಕಾಣಿಕೆ ಮಾಡಬಹುದು, ಎಲ್ಲೋ ಒಂದ್ ಕಡೆ ಜೀವನ ಕಟ್ಟಿಕೊಳ್ಳಲಿಕ್ಕೆ ಒಳ್ಳೆ ಅವಕಾಶ ಇದೆಯಲ್ವಾ?
0: ಹೌದು ಸರ್, ನಾವು ತರಬೇತಿ ಅವಧಿಯಲ್ಲಿ ಯೋಜನಾ ವರದಿ ಹೇಳ್ಬಿಟ್ಟು ನಾವು ಒಂದು ಮಾಡಿಸ್ತೀವಿ ಸರ್. ಅದು ಒಂದು ಸೆಷನ್ ಇರುತ್ತೆ. ಆ ಸೆಷನ್ ಅಲ್ಲಿ ಯೋಜನಾ ವರದಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದು ತರಬೇತಿ ಬಂದಾಗ ಆ ತರಬೇತಿ ತಗೊಂಡಿರ್ತಾರಲ್ಲ, ಆ ಕೌಶಲ್ಯ ಬಗ್ಗೆ ಮಾಹಿತಿ ಕೊಟ್ಟಿರ್ತೀವಿ. ಅದಕ್ಕೆ ಅಂಗಡಿ ಪ್ರಾರಂಭಿಸಬೇಕು ಅಂತ ಅಂದಾಗ ಅಥವಾ ಸ್ವ ಉದ್ಯೋಗ ಪ್ರಾರಂಭಿಸಬೇಕು ಅಂದಾಗ ಅದಕ್ಕೆ ಎಷ್ಟು ವೆಚ್ಚ ಆಗುತ್ತೆ, ಬಂಡವಾಳ ಎಷ್ಟು ಬೇಕಾಗುತ್ತೆ, ಅದರಲ್ಲಿ ಎಷ್ಟು ಅರ್ನಿಂಗ್ ಮಾಡಬಹುದು, ಎಷ್ಟು ಅದರಲ್ಲಿ ಖರ್ಚು ತೆಗಿಬೇಕು, ಅದರಲ್ಲಿ ಎಷ್ಟು ಉಳಿತಾಯ ಆಗುತ್ತೆ, ಆ ಉಳಿತಾಯದಲ್ಲಿ ಬ್ಯಾಂಕ್ ಸಾಲವನ್ನ ಹೇಗೆ ತೀರಿಸಬೇಕು, ಈ ತರ ಎಲ್ಲ ಮಾಹಿತಿಗಳನ್ನ ಹಂತ ಹಂತವಾಗಿ ಕೊಡ್ತಾ ಬರ್ತೇವೆ ಸರ್.
1: ಅಂದ್ರೆ ಪ್ರತಿ ತಿಂಗಳು ಅಂತ ಹೇಳಿ ಅವ್ರು ಉಳಿತಾಯ ಮಾಡಿ ಆ ಒಂದು ಹಣವನ್ನ ಈಗ ಬ್ಯಾಂಕಿಗೆ ಪುನರಾವರ್ತನೆಯಾಗಿ ಸಾಲದ ರೂಪದಲ್ಲಿ ಕಟ್ಟಬೇಕಾಗುತ್ತೆ.
0: ಹೌದು ಸರ್.
1: ಅಣಬೆ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡಿಸ್ತಾ ಇದ್ದೀವಿ ಅಂತ ಹೇಳಿದ್ರ, ಈಗ ನಮ್ಮೊಂದು ಭಾಗದಲ್ಲಿ ಅಣಬೆ ಕೃಷಿ ಬಗ್ಗೆ ತರಬೇತಿ ತಗೊಂಡವರ ನಿಮ್ಮ ರೂಟ್ಸೆಟ್ ಸಂಸ್ಥೆಯಲ್ಲಿ ಯಾವ ರೀತಿ ಅಣಬೆ ಕೃಷಿ ಮಾಡಿಕೊಂಡಿದ್ದಾರೆ, ಯಾವ ರೀತಿ ಆರ್ಥಿಕವಾಗಿ ಅವರು ಒಂದ್ ಸ್ವಲ್ಪ ಮೆಚ್ಚುಗೆ ಉತ್ತಮವಾಗಿ ಇದ್ದಾರೆ ಅಂತ ಹೇಳ್ತೀರಾ?
0: ಸರ್, ಅಣಬೆ ಕೃಷಿ ತರಬೇತಿ ತಗೊಂಡಿರೋದು ಇದು ಬರೀ 12 ದಿನ ತರಬೇತಿ ಅಷ್ಟೇನೆ. ನಾವು ಅವರು ಊರಲ್ಲೇ ಹೋಗಿ ಒಂದು 35 ಜನ ಸೇರಿದ್ರು ಅಂದ್ರೆ ಅಲ್ಲೇ ಹೋಗಿ ತರಬೇತಿ ಕೊಡ್ತೇವೆ, ಇಲ್ಲ ನಮ್ಮಲ್ಲೇ ಬಂದ್ರು ನಾವು ತರಬೇತಿ ಕೊಡ್ತೇವೆ. ಇದು ಹೇಗೆ ಅಂದ್ರೆ ತರಬೇತಿ ಅವಧಿ ಮುಗಿದ ಮೇಲೆ ಸರ್ ಇದರಲ್ಲಿ ತುಂಬಾ ಬಂಡವಾಳ ಬೇಕಾಗಲ್ಲ ಅಣಬೆ ಕೃಷಿಗೆ. ಇದರಿಂದ 10,000 ರೂಪಾಯಿ ಸಾಕು, ಒಂದು ಚಿಕ್ಕ ಶೆಡ್ ಬೇಕಾಗತ್ತೆ ಅಷ್ಟೇನೆ, ಅಥವಾ ಒಂದು ಚಿಕ್ಕದಾಗಿ ಕತ್ತಲೆ ಇರುವಂತಹ ರೂಮ್ ಬೇಕಾಗತ್ತೆ ಅಷ್ಟೇ.
1: ಮನೇಲೇ
0: ಮಾಡಬಹುದು ಸರ್. ಇದು ಈಗ ನಾವು ಹೇಗೆ ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡ್ತೀವಲ್ಲ ಅದ್ರ ಜೊತೆಗೆ ಇದನ್ನು ಕೂಡ ಮಾಡ್ಕೋಬಹುದು. ಇದು ಹೇಗೆ ಅಂದ್ರೆ ಬೀಜಗಳು ಸಿಗುತ್ತೆ, ಅದನ್ನ ತಂದ್ಬಿಟ್ಟು ಬ್ಯಾಗ್ಗಳಿರುತ್ತೆ ಸರ್, ಹುಲ್ಲಿರುತ್ತೆ, ಮನೇಲೆ ಸಿಗುವಂತ ಹುಲ್ಲಿರುತ್ತೆ, ಆ ಹುಲ್ಲನ್ನ ಮತ್ತೆ ಆ ಮನೇಲೆ ಇರುವಂತ ಬೀಜಗಳನ್ನ ಹಾಕ್ಬಿಟ್ಟು ಬೆಳೆಯುವಂತದ್ದು ಸರ್. ಇದಕ್ಕೆ ಜಾಸ್ತಿ ಖರ್ಚು ಕೂಡ ಬರೋದಿಲ್ಲ, ಬಂಡವಾಳನು ಕಡಿಮೆ ಬರುತ್ತೆ, ಆದ್ರೆ ಇದರಲ್ಲಿ ಲಾಭ ಜಾಸ್ತಿ ಇರುತ್ತೆ ಸರ್. ನಮ್ಮ ಡಿ ಮೆದಕೇರಿಪುರದಲ್ಲಿ ನಮ್ಮ ಮಹಿಳೆಯರಿಗೆ ಒಂದು ತರಬೇತಿ ಕೊಟ್ಟಿದೀವಿ, ಅಲ್ಲಿ ಕೂಡ ಒಂದು ಸಂಘ ಮಾಡ್ಕೊಂಡು 10 ಜನದ ಕನಸು ಮಶ್ರೂಮ್ ಬೆಳೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಒಂದು ಸಂಘ ಮಾಡ್ಕೊಂಡಿದ್ದಾರೆ 10 ಜನ. ಅವರು ಸೇರ್ಕೊಂಡು ಚಿಕ್ಕದಾಗಿ ಮಾಡಿದ್ದಾರೆ ಸರ್. ಈಗ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸರ್. ಅಲ್ಲೆಲ್ಲ ಮೈಂದಲ್ಲೆಲ್ಲ ಸಿಬ್ಬಂದಿಗಳೆಲ್ಲ ಬರ್ತಾರೆ ಸರ್, ಅವರೆಲ್ಲ ತುಂಬಾ ಚೆನ್ನಾಗಿ ತಗೊಂಡೋಗ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ.
1: ದಿನ ಮಾರಾಟ ಮಾಡ್ಲಿಕ್ಕೆ ಏನು ತೊಂದರೆ
0: ಇಲ್ಲ ಸರ್. ಇದು ಮಶ್ರೂಮ್ ತುಂಬಾ ಡಿಮಾಂಡ್ ಇರುವಂತ ಪ್ರಾಡಕ್ಟ್ ಸರ್. ಅಂದ್ರೆ ಪ್ರಾಡಕ್ಟ್ ಅನ್ನಕ್ಕಿಂತ ನಮ್ಗೆ ಬೆಳೆ, ತರಕಾರಿ ಹೋಲಿಸ್ಕೊಂಡ್ರೆ ಇದು ಉತ್ತಮ ಬೆಳೆ.
1: ಅಣಬೆಯನ್ನ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರಲ್ವಾ?
0: ಹೌದು ಸರ್.
1: ಜೇನು ಕೃಷಿಗೆ ಏನಾದರೂ ತರಬೇತಿ ಕೊಡಿಸ್ತಾ ಇದ್ದೀರಾ
0: ಸರ್? ಜೇನು ಕೃಷಿ ಸದ್ಯ ನಮ್ಮ ಚಿತ್ರದುರ್ಗ ರೂಟ್ಸೆಟ್ ಸಂಸ್ಥೆಯಲ್ಲಿ ಕೊಡಿಸ್ತಾ ಇಲ್ಲ, ಬಟ್ ನಮ್ಮ ಕೃಷಿ ಉದ್ಯಮ ತರಬೇತಿಯಲ್ಲಿ ಅದು ಒಂದು ಒಂದು ದಿನ ಒಂದು ಸೆಷನ್ ಮಾಡವೆ. ಅದು ಕೂಡ ಅಷ್ಟೇ, ನಮ್ಮಲ್ಲಿ ತರಬೇತಿ ತಗೊಂಡೋಗಿರೋರು ಜೇನು ಪೆಟ್ಟಿಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಮಾಹಿತಿ ಕೊಟ್ಟಿರ್ತೇವೆ. ಆ ಜೇನು ಪೆಟ್ಟಿಗೆ ತಗೊಂಡ್ ಬಂದು ಅದನ್ನ ಅವರ ತೋಟಗಳಲ್ಲಿ ಹೊಲಗಳಲ್ಲಿ ಇಟ್ಕೊಂಡು ಅದನ್ನು ಕೃಷಿನೂ ಮಾಡ್ತಾ ಇದ್ದಾರೆ, ಅದರಿಂದನೂ ಒಳ್ಳೆ ಆದಾಯ ತಗೊಂಡ್ಬರ್ತಾ ಇದ್ದಾರೆ ಸರ್.
1: ಈಗ ಉತ್ಪಾದಕ ವಲಯ ಅಂತ ಹೇಳಿದ್ರಿ, ಇದರಲ್ಲಿ ಏನೇನು ಕಾರ್ಯಕ್ರಮಗಳು ಬರ್ತಾವೆ?
0: ಉತ್ಪಾದಕ ವಲಯದಲ್ಲಿ ಫಾಸ್ಟ್ ಫುಡ್ ಸ್ಟಾಲ್ ಉದ್ಯಮಿಯ ಒಂದಿದೆ ಸರ್ ತರಬೇತಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಈಗ ಹಳ್ಳಿಗಳಲ್ಲಿ ಚಿಕ್ಕ ಪುಟ್ಟ ಹಳ್ಳಿಗಳಲ್ಲಿ ಏನೂ ಸಿಗೋದಿಲ್ಲ ಸರ್ ಫಾಸ್ಟ್ ಫುಡ್ ಅಂದ್ರೆ, ಅಂತವ್ರು ಬಂದು ಇಲ್ಲಿ ನಮ್ಮಲ್ಲಿ ತರಬೇತಿ ತಗೋಬಹುದು. ಈಗ ಯಾರೋ ಒಬ್ರು ಬೇಕರಿನ ಸ್ಟಾರ್ಟ್ ಮಾಡ್ಬೇಕು ಅಂತಾರೆ, ಅವರು ಕೂಡ ಬಂದು ಬ್ರೆಡ್ ಬನ್ನು ಮತ್ತೆ ಚಿಕ್ಕ ಪುಟ್ಟ ಫಾಸ್ಟ್ ಫುಡ್ ಬಿಸ್ಕೆಟ್ಸ್ ಪಪ್ಸ್ ಈ ತರ ಎಲ್ಲ ಮಾಡೋದು ಹೇಳ್ಕೊಡ್ತೀವಿ. ಜೊತೆಗೆ ಕಾಂಡಿಮೆಂಟ್ಸ್ ಚಕ್ಲಿ ಕೋಡ್ ಬೆಳೆ ನಿಪ್ಪಟ್ ಮಸಾಲ ಶೇಂಗಾ ಆ ತರ ಎಲ್ಲ ಬರುತ್ತೆ ಸರ್, ಅದನ್ನೆಲ್ಲ ನಾವು ಹೇಳ್ಕೊಡ್ತಾ ಹೋಗ್ತೀವಿ. ಈಗ ಇದಕ್ಕೂ ಕೂಡ ತುಂಬಾ ಡಿಮಾಂಡ್ ಇರುವಂತ ಉದ್ಯೋಗ ಸರ್ ಇದು ಫಾಸ್ಟ್ ಫುಡ್ ತಯಾರಿಕೆ ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ತರಬೇತಿ ತಗೊಂಡಿರೋರು ಮನೇಲೇನೆ ತಯಾರಿ ಮಾಡಿ ಇವರು ಹೊರಗಡೆ ಹೋಗಿ ಮಾರಾಟ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ತುಂಬಾ ಚೆನ್ನಾಗಿದೆ ಸರ್ ಇದು ಕೂಡ, ಒಳ್ಳೆ ಆದಾಯ ತರುವಂತಹ ಒಂದು ಉದ್ಯೋಗ ಇದು.
1: ಈಗ ಫಾಸ್ಟ್ ಫುಡ್ ಅಂತಂದ್ರೆ ಈಗ ಸಾಕಷ್ಟು ನಾವು ನೋಡಿದ್ದೇವೆ ಸಿರಿಧಾನ್ಯಗಳಲ್ಲಿ ಮಾಡುವಂತದ್ನ, ಆ ನಿಟ್ಟಿನಲ್ಲಿ ಏನಾದ್ರೂ ಮಾಹಿತಿ ಕೊಡ್ತಾ ಇದೀರಾ?
0: ಹೌದು ಸರ್, ಲಾಸ್ಟ್ ದಸರಾ ಹಬ್ಬ ಟೈಮ್ ಅಲ್ಲಿ ನಾವೊಂದು ತರಬೇತಿ ಮಾಡ್ತಾ ಇದ್ವಿ. ಅದೇ ಟೈಮ್ ಅಲ್ಲಿ ನಮ್ಗೆ ಮುರುಘಾಮಠದಲ್ಲಿ ಶರಣ ಸಂಸ್ಕೃತಿ ಮೇಳ ಇತ್ತು. ಆ ಟೈಮ್ ಅಲ್ಲಿ ನಮ್ಗೊಂದು ಆಫರ್ ಬಂತು, ಸಿರಿಧಾನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಡುಗೆ ತಯಾರಿಕೆ ಕಾಂಪಿಟೇಷನ್ ಅರೇಂಜ್ ಮಾಡಿದ್ರು. ನಮ್ಮ ಟೀನಿಸ್ನೆಲ್ಲ ಕರ್ಕೊಂಡು ಹೋದ್ವಿ, ಒಂದು ದಿನ ಮುಂಚಿತವಾಗಿ ತಿಳಿಸಿದ್ರು ಸರ್. ಅದರಲ್ಲಿ ನಾವು ಉಂಡೆ ಸಿರಿಧಾನ್ಯದ ಉಂಡೆ ಮಾಡಿದ್ವಿ, ಸಿರಿಧಾನ್ಯದಲ್ಲಿ ಚಕ್ಲಿ ಮತ್ತೆ ಕೋಡ್ ಬೆಳೆ ಮತ್ತೆ ಜೊತೆಗೆ ನಿಪ್ಪಟ್ ಈ ತರ ನಾವು ಒಂದು 5 ಆಹಾರಗಳನ್ನ ತಯಾರಿಕೆ ಮಾಡ್ಕೊಂಡು ತಗೊಂಡೋದ್ವಿ ಸರ್. ತುಂಬಾ ಖುಷಿ ಪಟ್ರು ಸರ್ ಎಲ್ಲರೂ, ಶರಣ ಸಂಸ್ಕೃತಿ ಮೇಳಕ್ಕೆ ಬಂದಿರೋರೆಲ್ಲ. ತುಂಬಾ ಚೆನ್ನಾಗಿ ಈ ಸಿರಿಧಾನ್ಯದಲ್ಲಿ ಇಷ್ಟೆಲ್ಲ ಮಾಡ್ಬೋದಾ ಅಂತೇಳಿ ತಗೊಂಡೋಗಿದ ಒಂದು ವಸ್ತುಗಳು ಎಲ್ಲ ಖಾಲಿ ಆಯ್ತು ಸರ್. ಅವತ್ತು ಎಲ್ಲರೂ ತುಂಬಾ ಖುಷಿ ಪಟ್ಟು ತಿಂದ್ರು. ಆ ಸಿರಿಧಾನ್ಯದ ಬಗ್ಗೆನೂ ನಾವು ತರಬೇತಿಗಳನ್ನ ಕೊಡ್ತೀವಿ ಸರ್ ಫಾಸ್ಟ್ ಫುಡ್ ಅಲ್ಲೇನೆ, ಅದು ಒಂದು ದಿನ ಸೆಷನ್ ಇದೆ ಸರ್ ನಮ್ಗೆ.
1: ಅಂದ್ರೆ ಇವತ್ತಿನ ದಿನದಲ್ಲಿ ಸಿರಿಧಾನ್ಯಗಳಿಗೆ ಸಾಕಷ್ಟು ಒತ್ತನ್ನು ಕೊಡಬೇಕು ಅಂದ್ರೆ ನಿಮ್ಮ ಒಂದು ತರಬೇತಿಯಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಸಹ ಕೊಡ್ತಾ ಇದ್ದೀರಾ?
0: ಹೌದು ಸರ್.
1: ಈಗ ಇನ್ನೊಂದು, ನೀವು ಸೇವಾ ವಲಯ ಅಂತ ಹೇಳಿ, ಈ ಸೇವಾ ವಲಯದಲ್ಲಿ ಏನ್ ತರಬೇತಿ ಕೊಡ್ತಾ ಇದ್ದೀರಾ? ಅದರಲ್ಲಿ ಯಾವ ರೀತಿ ಅವರು ಸಹ ಉದ್ಯೋಗವನ್ನ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ?
0: ಸೇವಾ ವಲಯದಲ್ಲಿ ಸರ್ ಇದು ಜಾಸ್ತಿ ಬ್ಯೂಟಿ ಪಾರ್ಲರ್ ಅಂತ ತರಬೇತಿ ಬರ ಸರ್. ಈಗೆಲ್ಲ ತುಂಬಾ ಡಿಮಾಂಡ್ ಇದೆ ಸರ್ ಇದಕ್ಕೂ. ಬ್ಯೂಟಿ ಪಾರ್ಲರ್ ಅಂತಂದ್ರೆ ನಾವು ಮನೇಲೇ ಮಾಡ್ಕೋತೀವಿ, ನಾವು ಮನೇಲೇ ಇದ್ಕೊಂಡು ಎಲ್ಲ ಕೆಲಸ ಮಾಡ್ತೀವಿ. ಹಳ್ಳಿ ಹಳ್ಳಿಯಲ್ಲೂ ತುಂಬಾ ಡಿಮಾಂಡ್ ಇದೆ ಸರ್. ಈಗ ಮದ್ವೆ ಚೆನ್ನಾಯ್ತು, ಚಿಕ್ಕ ಪುಟ್ಟ ಫಂಕ್ಷನ್ ಆಯ್ತು ಅಂತಾರೆ, ಬ್ಯೂಟಿ ಪಾರ್ಲರ್ ಹೋಗ್ತಾರೆ ಸರ್ ಜನ. ಹಾಗಾಗಿ ಇದು ಕೂಡ ತುಂಬಾ ಡಿಮಾಂಡ್ ಇರೋಂತ ತರಬೇತಿ ಇದು. ಇದನ್ನ ತರಬೇತಿ ತಗೊಂಡು ಸ್ವ ಉದ್ಯೋಗ ಮಾಡೋದ್ರಲ್ಲಿ ಏನ್ ಕಷ್ಟ ಇಲ್ಲ ಸರ್. ಎಲ್ಲರೂ ಬರ್ತಾರೆ ಸರ್, ಹಳ್ಳಿಯಿಂದ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಇದು ಒಳ್ಳೆ ಉದ್ಯೋಗ ಹೆಣ್ಮಕ್ಳಿಗೆ. ಈಗ ಮನೇಲೇನೆ ಮಾಡೋದು, ಇದೇನ್ ಶಾಪ್ ಮಾಡ್ಬೇಕು ಅಂತಾನೆ ಇಲ್ಲ, ಮನೇಲೇ ಕೂಡ ಮಾಡ್ಕೋಬಹುದು. ಇದು ಕೂಡ 35 ದಿನ ತರಬೇತಿ ಕೊಟ್ಬಿಟ್ಟು ಇವರಿಗೆ ನೆಕ್ಸ್ಟ್ ಆರ್ಥಿಕ ನೆರವು ಕೊಡ್ತೇವೆ. ಜೊತೆಗೆ ಅವ್ರು ಶಾಪ್ ಮಾಡ್ತೀವಿ ಅಂತಂದ್ರೆ ಶಾಪಿಗೂ ಕೂಡ ಹೆಲ್ಪ್ ಮಾಡ್ತೇವೆ ಸರ್ ನಾವು. ಸೇವಾ ವಲಯದಲ್ಲಿ ಹೆಣ್ಮಕ್ಳಿಗೆ ಅದೊಂದು ಇದೆ ಸರ್. ಮತ್ತೆ ಜೂಟ್ ಬ್ಯಾಗ್ ತಯಾರಿಕೆ, ಬ್ಯಾಗ್ಗಳ ತಯಾರಿಕೆ ಅಂದ್ರೆ
1: ಬ್ಯಾಗ್ಗಳು ಅಂತಂದ್ರೆ ಯಾವ್ದ್ರಲ್ಲಿ ಅವ್ರು ತಯಾರು ಮಾಡ್ಬೇಕಾಗುತ್ತೆ
0: ಸರ್? ಬಟ್ಟೆಲೂ ಮಾಡಬಹುದು, ಈ ಬಾಳೆ ನಾರ್ ಬರುತ್ತೆ ಸರ್, ಅದ್ರದೊಂದು ಬಟ್ಟೆ ಸಿಗುತ್ತೆ ಸರ್ ನಮ್ಗೆ. ಅದೆಲ್ಲ ಬೆಂಗಳೂರಲ್ಲೆಲ್ಲ ತರಿಸ್ತೀವಿ, ಅಲ್ಲಿಂದ ತರಿಸ್ಬಿಟ್ಟು ಅದರಲ್ಲಿ ಬ್ಯಾಗ್ಗಳನ್ನು ಮಾಡುವಂತದ್ದು. ಈಗ ಪ್ಲಾಸ್ಟಿಕ್ ಮುಕ್ತ ನಗರಗಳು ಅಂತ ಹೇಳಿ ಮಾಡ್ತಾ
1: ಇದ್ದಾರೆ.
0: ಈ ಕಾನ್ಸೆಪ್ಟ್ ಇಂದ ನಾವು ಈ ತರಬೇತಿಗಳನ್ನ ಹಮ್ಮಿಕೊಂಡಿದೀವಿ ಸರ್. ಇದರಲ್ಲಿ ಪರ್ಸ್ ಹೇಳ್ಕೊಡ್ತಾರೆ, ತರಕಾರಿ ಬ್ಯಾಗ್ ಹೇಳ್ಕೊಡ್ತಾರೆ, ಮತ್ತೆ ಲಗೇಜ್ ತಗೊಂಡೋಗ್ಲಿಕ್ಕೆ ಬ್ಯಾಗ್ ಹೇಳ್ಕೊಡ್ತಾರೆ, ಜೊತೆಗೆ ಕ್ರಾಸ್ ಬ್ಯಾಗ್ ಅಂತ ಬರುತ್ತೆ ಸರ್ ಅದೇ ಹೇಳ್ಕೊಡ್ತಾರೆ. ಇದರಲ್ಲಿ ಫೈಲ್ ಅಂತ ಇದೆ ಸರ್, ಫೈಲ್ ಹೇಳ್ಕೊಡ್ತಾರೆ, ಮತ್ತೆ ಗೋಡೆಗೆ ನೇತಾಕುವಂತ ಒಂದು ಪರ್ಸ್ ಹೇಳ್ಕೊಡ್ತಾರೆ ಸರ್. ಈ ತರ ಎಲ್ಲ ಸಾಕಷ್ಟು ಒಂದು 20 ತರ ಬ್ಯಾಗ್ಗಳನ್ನ ಹೇಳ್ಕೊಡ್ತಾರೆ ಸರ್.
1: ಅವರಿಗೆ ಸಾಕಷ್ಟು ದಿನ ತರಬೇತಿ ಕೊಡಬೇಕಾಗುತ್ತಲ್ಲ?
0: ಹೌದು ಸರ್, 14 ದಿನ ತರಬೇತಿ ಸರ್.
1: ಈಗ 14 ದಿನದಲ್ಲೇ ಎಲ್ಲ ಕಲ್ತ್ಕೊಂಡ್ ಬಿಡ್ತಾರ?
0: ಕಲಿತಾರೆ ಸರ್, ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ತರಬೇತಿ ಇರುತ್ತೆ, ಹಾಗಾಗಿ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದು ಕಲ್ತ್ಕೊಂಡು ಹೋಗ್ತಾರೆ ಸರ್.
1: ಅಂದ್ರೆ ಹೆಚ್ಚಾಗಿ ಈ ಒಂದು ತರಬೇತಿಯಲ್ಲಿ ಭಾಗವಹಿಸುವುದು ಗ್ರಾಮೀಣ ಒಂದು ಮಟ್ಟದ ಜನರು ಅಥವಾ ನಗರಗಳಲ್ಲಿ ಬರುವಂತ ಜನಗಳು ಭಾಗವಹಿಸ್ತಾರ
0: ಸರ್? ನಮ್ಮಲ್ಲಿ 70% ಜನರು ಗ್ರಾಮೀಣ ಭಾಗದಿಂದ ಬರ್ತಾರೆ, 30% ಜನರು ನಗರಗಳಿಂದ ಬರ್ತಾರೆ.
1: ಈಗ ಬ್ಯೂಟಿ ಪಾರ್ಲರ್ ಅಂದ್ರೆ ಇದೆಲ್ಲ ಗ್ರಾಮೀಣ ಮಟ್ಟದಲ್ಲಿ ಕಲ್ತ್ಕೊಂಡ್ರೆ ಅವ್ರಿಗೆ ಹೆಂಗ್ ಅಲ್ಲಿ ಉದ್ಯೋಗ ಮಾಡಕ್ಕಾಗುತ್ತೆ ಗ್ರಾಮೀಣ ಮಟ್ಟದಲ್ಲಿ
0: ಸರ್? ನಗರ ಮಟ್ಟಕ್ಕಿಂತ ಗ್ರಾಮೀಣ ಮಟ್ಟದಲ್ಲಿ ಚೆನ್ನಾಗಿ ನಡೆಯುತ್ತೆ ಸರ್ ಬ್ಯೂಟಿ ಪಾರ್ಲರ್. ಈಗೆಲ್ಲ ಹಳ್ಳಿ ಹಳ್ಳಿಗಳನ್ನು ತುಂಬಾ ಬ್ಯೂಟಿ ಬಗ್ಗೆ ತುಂಬಾ ಅವೇರ್ನೆಸ್ ಇದೆ ಸರ್, ಹಾಗಾಗಿ ಹಳ್ಳಿಯಲ್ಲಿ ಕೂಡ ಮಾಡ್ತಾ ಇದ್ದಾರೆ ಸರ್.
1: ಈಗ ಇನ್ನೊಂದು ಹೇಳಿದ್ರ, ನೀವು ಅಭಿವೃದ್ಧಿ ವಲಯ ಅಂತ ಹೇಳಿದ್ರೆ ಅಭಿವೃದ್ಧಿ ವಲಯದಲ್ಲಿ ಏನೇನ್ ತರಬೇತಿಗಳನ್ನ ಕೊಡಿಸ್ತಾ ಇದ್ರೆ ಸ್ವಹ ಉದ್ಯೋಗವನ್ನ ಮಾಡ್ಲಿಕ್ಕೆ ಅವಕಾಶ
0: ಸರ್? ಈ ಅಭಿವೃದ್ಧಿ ವಲಯದಲ್ಲಿ ಏನಾಗುತ್ತೆ ಅಂದ್ರೆ, ಈಗಾಗಲೇ ನಮ್ಮಲ್ಲಿ ತರಬೇತಿ ತಗೊಂಡೋಗಿರ್ತಾರೆ, ಅವ್ರಿಗೆ ಏನೇನೋ ಹೆಚ್ಚಿನ ಕೌಶಲ್ಯ ಬೇಕಾಗಿರುತ್ತೆ. ಈಗೆಲ್ಲ ಒಂದ್ ಸ್ವಲ್ಪ AI ಟೆಕ್ನಾಲಜಿ ಬಂದಿದೆ, ಆ ತರ ಅವ್ರು ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಹೊಸ ಹೊಸ ಕೌಶಲ್ಯಗಳನ್ನ ಕಲಿಬೇಕಲ್ಲ ಸರ್. ಅಂತವ್ರಿಗೆ ನಾವು ವರ್ಷಕ್ಕೆ ಒಂದು ಕೌಶಲ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ತರಬೇತಿ ಕೊಡುವಂತವ್ರನ್ನ ಕರೆಸ್ಬಿಟ್ಟು ಅವ್ರಿಗೆ ಹೆಚ್ಚಿನ ಕೌಶಲ್ಯ ತರಬೇತಿಗಳನ್ನ ಕೊಡಿಸ್ತೇವೆ. ಈಗ ಉದಾಹರಣೆ, ಮೋಟರ್ ವೈಂಡಿಂಗ್ ಮತ್ತೆ ಪಂಪ್ಸೆಟ್ ರಿಪೇರಿ ಮಾಡಿರ್ತೇವೆ, ಅವರಿಗೆ ಸೋಲಾರ್ ಬಗ್ಗೆ ಮಾಹಿತಿ ಇರಲ್ಲ, ಹಾಗಾಗಿ ಅವ್ರನ್ನ ಕರೆಸ್ ಕ್ಲಾಸ್ ಬಿಟ್ಟು ಸೋಲಾರ್ ಬಗ್ಗೆ ಮಾಹಿತಿ ಕೊಡ್ತೇವೆ, ಮತ್ತೆ ಯು ಪಿ ಎಸ್ ಸಿಸ್ಟಮ್ ಅದನ್ನ ಹೇಗೆ ಅಳವಡಿಸೋದು, ಅದನ್ನ ಹೇಗೆ ಮೇಂಟೈನ್ ಮಾಡೋದು, ರಿಪೇರಿ ಹೇಗೆ, ಈ ತರ ಮಾಹಿತಿ ಕೊಡ್ತೇವೆ ಸರ್. ಈಗ ಟೈಲರಿಂಗ್ ಮಾಡ್ಕೊಂಡು ಹೋಗಿರ್ತಾರೆ ಸರ್, ಅಂತವ್ರಿಗೆ ಏನಾಗುತ್ತೆ, ಹೆಚ್ಚು ಹೆಚ್ಚು ಡಿಸೈನ್ಗಳು ಗೊತ್ತಿರಲ್ಲ ಸರ್ ಅವ್ರಿಗೆ, ಅವ್ರನ್ನ ಕರೆಸಿ ಹೆಚ್ಚು ಹೆಚ್ಚು ಡಿಸೈನ್ ಹೊಸ ಹೊಸ ಡಿಸೈನ್ ಅನ್ನ ಹೇಳ್ಕೊಡ್ತೇವೆ. ಈಗ ಬ್ಯೂಟಿ ಪಾರ್ಲರು ಅಷ್ಟೇ ಸರ್, ಬ್ಯೂಟಿ ಪಾರ್ಲರ್ ಬೇಸಿಕ್ ಕಲ್ತ್ಕೊಂಡು ಹೋಗಿರ್ತಾರೆ. ಈಗ

0: ಇಂಗ್ಲಿಗೆ ಒಂದು ಹೊಸ ಹೊಸ ಮೇಕಪ್ ಬರುತ್ತೆ ಸರ್, ಅಂತವ್ರಿಗೆ ಕರೆಸ್ಬಿಟ್ಟು ಹೊಸ ಹೊಸ ಹೇರ್ ಸ್ಟೈಲ್ಸ್, ಹೊಸ ಹೊಸ ಫೇಶಿಯಲ್ಸ್, ಹೊಸ ಹೊಸ ಮೇಕಪ್ ಬಗ್ಗೆ ನಾವು ಅವ್ರಿಗೆ ಮಾಹಿತಿ ಕೊಡ್ತೇವೆ ಸರ್. ಇದು ಅಭಿವೃದ್ಧಿ ವಲಯ ಸರ್.
1: ಈಗ 4 ವಲಯಗಳಲ್ಲಿ ಸಾಕಷ್ಟು ತರಬೇತಿಯನ್ನ ಕೊಡ್ತಾ ಇದ್ದೀರಾ, ಸಹ ಉದ್ಯೋಗವನ್ನ ಯಾವ ರೀತಿ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ. ಈಗ ವರ್ಷದ ಎಲ್ಲಾ ಕಾಲದಲ್ಲೂ ಇರುತ್ತಾ ತರಬೇತಿ ಅನ್ನುವಂಥದ್ದು?
0: ಎಲ್ಲಾ ಕಾಲದಲ್ಲೂ ಎಲ್ಲಾ ತಿಂಗಳಲ್ಲೂ ಇರುತ್ತೆ ಸರ್ ತರಬೇತಿ. ನಮ್ಗೆ ಒಂದು ವಾರ್ಷಿಕ ವರದಿ ಅಂತ ಮಾಡ್ತೇವೆ ಸರ್. ಅದರಲ್ಲಿ ನಾವು ಇಷ್ಟಿಷ್ಟು ತರಬೇತಿಗಳನ್ನ ಇಷ್ಟಿಷ್ಟು ನಮ್ಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಸರ್ ಮಾಡಿ ಅಂತ ಹೇಳ್ಬಿಟ್ಟು. ವರ್ಷಕ್ಕೆ ನಾವು 1,500 ಜನಕ್ಕೆ ನಾವು ತರಬೇತಿಗಳನ್ನ ಕೊಡ್ತಾ ಬರ್ತೇವೆ. ಪ್ರತಿಯೊಂದು ತರಬೇತಿ ಬಗ್ಗೆನೂ ನಾವು ಮೊದಲನೇ ಏಪ್ರಿಲ್ ತಿಂಗಳು ಅಲ್ಲಿ ನಾವು ಮಾಹಿತಿ ಕೊಡ್ತೇವೆ ಸರ್, ಈ ವರ್ಷದಲ್ಲಿ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ತರಬೇತಿಯನ್ನ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಒಂದು ವರದಿನ ರೆಡಿ ಮಾಡಿರ್ತೀವಿ ಸರ್. ಆ ವರದಿ ಪ್ರಕಾರನೇ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಈಗ ರಜೆ ಇರೋದ್ರಿಂದ ಅಂದ್ರೆ ಈಗ ಬೇಸಿಗೆ ರಜೆ ಇದೆ, ಹೆಣ್ಮಕ್ಳಿಗೆ ಒಳ್ಳೆ ಅವರು ಬಂದು ತಿಥಿ ತಗೊಳ್ಳಿ, ಮಕ್ಳೆಲ್ಲ ಇರ್ತಾರೆ ಅವರೆಲ್ಲ ರಜದಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ಅಂತಾನೆ ಈಗ ಬ್ಯೂಟಿ ಪಾರ್ಲರ್ ಒಂದು ಎಂಬ್ರಾಯ್ಡ್ರಿ ತರಬೇತಿನ ನಡೆಸ್ತಾ ಇದ್ದಾವೆ ಸರ್. ಈಗಾಗಲೇ ಒಂದು 10 ಆಗಿದೆ ಸರ್ ಎರಡು ತರಬೇತಿ ಮಾಡ್ತಾ ಇದ್ದು. ಈಗ ಮತ್ತೆ ಮುಂದಿನ ತಿಂಗಳಲ್ಲಿ ಇನ್ನೊಂದು ಬ್ಯೂಟಿ ಪಾರ್ಲರ್ ಜೊತೆಗೆ ಇನ್ನೊಂದು ಟೈಲರಿಂಗ್ ತರಬೇತಿ. ಪರ್ಟಿಕ್ಯುಲರ್ ಆಗಿ ಈಗ ಮನೆಯಲ್ಲಿ ಇರುವಂತಹ ಗೃಹಿಣಿಯರಿಗೆ ಒಳ್ಳೆ ಅವ್ರಿಗೆ ಒಂದು ಉದ್ಯೋಗ ಮಾಡ್ಲಿಕ್ಕೆ ಸಹಾಯ ಆಗ್ಲಿ ಹೇಳಿ ಅವ್ರಿಗೆ ಹಮ್ಮಿಕೊಂಡಿದ್ದೀವಿ ಸರ್. ಈ 2 ಒಂದ್ ಸ್ವಲ್ಪ ಹೆಣ್ಮಕ್ಳಿಗೆ ಮೀಸಲು ಕೊಟ್ಟಿದ್ದೀವಿ ಸರ್. ನಂತರ ಜೂನ್ ಅಥವಾ ಜುಲೈ ಆ ಟೈಮ್ ಅಲ್ಲಿ ಗಂಡ್ಮಕ್ಳಿಗೆ ಒಂದ್ ಸ್ವಲ್ಪ ಆದ್ಯತೆ ಕೊಟ್ಬಿಟ್ಟು ಮೋಟಾರ್ ರಿವೈಂಡಿಂಗ್, ಟಿವಿ ಲೈರಿ, ಮತ್ತೆ ದ್ವಿಚಕ್ರ ವಾಹನ ರಿಪೇರಿ, ಫೋಟೋಗ್ರಫಿ, ಕಂಪ್ಯೂಟರ್ ಹಾರ್ಡ್ವೇರ್, ಕಂಪ್ಯೂಟರ್ ಡಿಟಿಪಿ ಈ ತರ ತರಬೇತಿಗಳನ್ನ ಮಾಡ್ತಾ ಹೋಗ್ತೇವೆ ಸರ್.
1: ಈಗ ತರಬೇತಿಗೆ ಬರುವಂತವರಿಗೆ ಅಂದ್ರೆ ಅಲ್ಲಿ ಏನು ಅರ್ಹತೆಗಳು ಇರಬೇಕು ಅಂತೀರಾ
0: ಸರ್? ನಮ್ಮ ರುಟ್ಸೆಟ್ ಸಂಸ್ಥೆಯಲ್ಲಿ ತರಬೇತಿ ತಗೋಬೇಕಾದ್ರೆ ಮೊದಲನೇದಾಗಿ ಕನ್ನಡ ಓದ್ಲಿಕ್ಕೆ ಬರೀಲಿಕ್ಕೆ ಬಂದ್ರೆ ಸಾಕು ಸರ್. ಅವರು ಅನಕ್ಷರಸ್ಥರಾದ್ರೂ ಪರವಾಗಿಲ್ಲ, ಅವರೊಂದು ಅರ್ಥ ಮಾಡ್ಕೊಳ್ಳೋಂತ ಕೆಪಾಸಿಟಿ ಇದ್ರೆ ಸಾಕು. ಜೊತೆಗೆ 18 ಅಂದ್ರೆ 18 ತುಂಬಿರಬೇಕು, 50 ಸರ್ ಅವರ ವಯಸ್ಸು. ಜೊತೆಗೆ ಅವರು ನಾವು ಕೆಲಸ ಮಾಡುತ್ತೇವೆ ಅಂದ್ರೆ ಸ್ವ ಉದ್ಯೋಗ ಮಾಡ್ತೇವೆ ಅನ್ನೋ ನಂಬಲ ಇರಬೇಕು ಅವ್ರಿಗೆ, ಆಸಕ್ತಿ ಇರಬೇಕು. ಅಂತವ್ರಿಗೆ ನಾವು ಮೊದಲ ಆದ್ಯತೆಗಳನ್ನ ಕೊಡ್ತೇವೆ ಸರ್. ಗ್ರಾಮೀಣ ಭಾಗದ ಜನರು BPL ರೇಷನ್ ಕಾರ್ಡ್ ಇರೋರ್ಗೆ ಆದ್ಯತೆ ಅದು 70% ಅಷ್ಟೇ. ಇನ್ನು 30% ಏನಿದೆ ಅವ್ರಿಗೆಲ್ಲ ರೇಷನ್ ಕಾರ್ಡ್ ಇಲ್ಲ ಅಂದ್ರೂ ನಡೆದೋಗುತ್ತೆ. ಮೊದಲೇ ಆದ್ಯತೆ ನಾವು ಗ್ರಾಮೀಣ ಭಾಗದ BPL ಜನರಿಗೆ ಮಾತ್ರ.
1: ಒಳ್ಳೇದು ಮಂಜುಳಾ ಅವರೇ, ಇಲ್ಲೇ ತನಕ ಈ ಒಂದು ರೂಟ್ಸೆಟ್ ಸಂಸ್ಥೆ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಸಹ ಉದ್ಯೋಗ ತರಬೇತಿ ಸಂಸ್ಥೆ ಅನ್ನುವಂಥದ್ದು, ಸಹ ಉದ್ಯೋಗದ ಬಗ್ಗೆ ತರಬೇತಿಗಳನ್ನು ಕೊಟ್ಟು ಸಾಕಷ್ಟು ಗ್ರಾಮೀಣ ಜನರ ಒಂದು ಆರ್ಥಿಕ ಮಟ್ಟವನ್ನು ಹೆಚ್ಚಲಿಕ್ಕೆ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಅನ್ನುವಂಥ ನಿಟ್ಟಿನಲ್ಲಿ ವಿಚಾರಗಳನ್ನು ಇವತ್ತು ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೂ ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಹಾಗೂ ಸ್ವ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು UM ಮರುಳಸಿದ್ದೇಶ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್
1: ಜನ್ ಕಿ ಬಾತ್ ಜನ್ ಮನ್ ಕಿ ಬಾತ್
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ರಾಷ್ಟ್ರದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. ಮನ್ ಕಿ ಬಾತ್ ತಪ್ಪದೆ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಮನ್ ಕಿ ಬಾತ್.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:30.
4: ಮೈಸೂರ್ ಸ್ಯಾಂಡಲ್
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಏನು ರಂಗ, ಕೈಗೆ ಬ್ಯಾಂಡೇಜು
7: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.

0: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬನ್ನೂರು ಜೈಭೀಮ್ ನಗರದ ಚಿಕ್ಕತಾಯಮ್ಮ ಮತ್ತು ಸಂಗಡಿಗರಾದ ಗೌರಮ್ಮ ಮತ್ತು ಸಣ್ಣಮ್ಮ ಅವರಿಂದ. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಸರ್ವರಿಗೂ ಗುಣಮಟ್ಟದ ಆರೋಗ್ಯ ಮತ್ತು ಶಿಕ್ಷಣ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1:20 ಎನ್ ಜ್ಯೋತಿ ಅವರಿಂದ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3 ಗಂಟೆಗೆ ಹಳ್ಳಿ ಹಾಡು, ಭಾಗವಹಿಸುತ್ತಾರೆ ನಿಟ್ರೆ ಮಹದೇವಸ್ವಾಮಿ ಮತ್ತು ಸಂಗಡಿಗರು, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 3:30 ಮಕ್ಕಳ ಮಂಟಪ, ಮಕ್ಕಳ ಸಾಹಿತ್ಯ ರಂಗ, ಮಕ್ಕಳ ಪತ್ರಗಳನ್ನಾಧರಿಸಿದ ಸಾಹಿತ್ಯ ಕಾರ್ಯಕ್ರಮ, ಪ್ರಸ್ತುತಿ ಬಿಜಿ ಕವಿತಾ ಹಾಗೂ ಚಿನ್ಮಯ್ ಕೆಎಸ್. ಈ 4:00 ನಾಟಕ ಅಂತರಾತ್ಮ ನೀಡಿದ ಕಣ್ಬೆಳಕು, ರಚನೆ ವನಮಾಲಾ ಆಚಾರ್, ನಿರ್ದೇಶನ ಎಲ್ ಶೇಷಪ್ರಭಾ. 4:30 ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಕೇಳಿ ಬೇಂದ್ರೆ ಕೃಷ್ಣಪ್ಪ ಎಂದೇ ಹೆಸರಾದ ಹಿರಿಯ ಬರಹಗಾರರಾದ ಡಾಕ್ಟರ್ ಜಿ ಕೃಷ್ಣಪ್ಪ ಅವರೊಂದಿಗೆ ಆನಂದ ಪಾಟೀಲ್ ಅವರು ನಡೆಸಿದ ಸಂವಾದದ ಮೊದಲ ಭಾಗ. 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತ್ಯ ಜಗತ್ತು, ಸಸ್ಯವೈದ್ಯರ ಕಿವಿಮಾತು, ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ವಿಜ್ಞಾನದ ಮುನ್ನಡೆ, 6:50 ಕೃಷಿ ರಂಗ, ಸಮಗ್ರ ಸಾವಯವ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ, ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡು ಗ್ರಾಮದ ಟಿಟಿ ಪ್ರಕಾಶ್ ಮತ್ತು ಅವರ ಮಕ್ಕಳಾದ ಅನುಪಮ ಗೌತಮ್ ಹಾಗೂ ರಾಘವೇಂದ್ರ ರಾವ್, ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಸಮಾಚಾರ ದರ್ಶನ, 8:00 ಈ ಸಪ್ತಾಹ ಸಂಸದ್ಮೆ, 8:15 ನಾಟಕ ಗ್ರಸ್ತರು ಕಥೆಯ ನಾಟಕ ರೂಪ, ದೇವನೂರು ಮಹದೇವ ಅವರ ದ್ಯಾವನೂರು ಕಥೆಗಳನ್ನು ಆಧರಿಸಿದ ನಾಟಕ ಸರಣಿ, ನಾಟಕ ರೂಪ ಪ್ರಸಾದ್ ಕುಂದೂರ್, ನಿರ್ದೇಶನ ಹಾಗೂ ನಿರ್ಮಾಣ ಜಿಶಾಂತಕುಮಾರ್. 9:30 ಯುವವಾಣಿ ಬಹುಮುಖ ಪ್ರತಿಭೆ ಡಾಕ್ಟರ್ ಭೂಮಿಕಾ ವೈಡಿ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಡಾಕ್ಟರ್ ಬಸವರಾಜು ಟಿಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅದಿತಿ ಬ್ಯಾನರ್ಜಿ ಅವರಿಂದ ಡುಮ್ರಿ ಹಾಗೂ ದಾದ್ರಾ ಗಾಯನ. ಈ ಕಾರ್ಯಕ್ರಮ ಆಕಾಶವಾಣಿ ಪುಣೆ ಕೇಂದ್ರದ ಕೊಡುಗೆ. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.
2: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
3: ಹೇಗಿರುತ್ತೆ ಹೇಳು ಮತ್ತೆ?
4: ಹೊಟ್ಟೆ ಇದೆಯಲ್ಲ, ಅದು ಲಾರಿ ಹಾಗಿರುತ್ತೆ.
2: ತಪ್ಪದೆ ಆಲಿಸಿ, ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:35. ಈಗ ಕೇಳೋಣ ಭಕ್ತಿಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪುರಂದರದಾಸರ ರಚನೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶಶಿಧರ ಕೋಟೆ ಅವರು ಹಾಡಿರುವ ರಾಮ ರಾಮ ಎನ್ನಿರೋ.

ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಪುರಂದರದಾಸರ ರಚನೆಗಳನ್ನು ಆಲಿಸುತ್ತಿದ್ದೀರಿ. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ, ಹನುಮ ನಮ್ಮ ತಾಯಿ ತಂದೆ ಹಾಡಿದ್ದಾರೆ ರಾಯಚೂರು ಶೇಷಗಿರಿ ದಾಸ್.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:45. ಜನಪದ ಸಂಗೀತ ಕಾರ್ಯಕ್ರಮ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳೋಣ. ಬನ್ನೂರು ಜೈಭೀಮ್ ನಗರದ ಚಿಕ್ಕತಾಯಮ್ಮ ಮತ್ತು ಸಂಗಡಿಗರಾದ ಗೌರಮ್ಮ ಮತ್ತು ಸಣ್ಣಮ್ಮ ಅವರಿಂದ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ನಂಜುಂಡೇಶ್ವರನ ಹಾಡು.

0: ಮೊಗ್ಗು, ಹಾಡು ಹಾಗೂ ಸೋಬಾನೆ ಪದ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1 ಗಂಟೆಯಾಗಲಿದೆ. ಇನ್ನು ಮುಂದೆ ಕೇಳೋಣ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕೇಳಿ ಪ್ರಗತಿಪಥ ಕಾರ್ಯಕ್ರಮ. ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಳಿ, ಎಲ್ಲರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಮತ್ತು ಶಿಕ್ಷಣ, ಈ ಕುರಿತು ಚರ್ಚೆ.
3: ಏನು ಆಸೆ ಅಂತಕ್ಕ ಯಾಕ ಬಾಳ ಆರಾಮಿಲ್ಲೇನು? ಎಷ್ಟು ಕುಂಟ್ಕೋತ್ ನಡ್ಲಿಕತ್ತಿದಿ, ಕೆಮ್ಮಿಸ್ಲಾಗತ್ತದ, ಏನ್ ಸುದ್ದಿ? ದವಾಖಾನಿಗರಿ ಹೋಗಿ ತೋರಿಸ್ಬೇಕಿಲ್ಲ?
4: ಯಾರು ಸಿದ್ದು?
3: ಏನು
4: ಯಾಕೋ ಬಾ ದಿನಕ್ಕ ಬಂದೆಲ್ಲೋ ನಮ್ ಕಡೆ.
3: ಹಾ, ಮತ್ತ ಈ ಕಡೆ ಹೊಂಟಿದ್ದೆ, ಕೆಲಸ ಇತ್ತು. ಮತ್ ನೋಡ್ದೆ ನಾ ನಿನಗ, ಏನ್ ಹಿಂಗೈತಿ? ದವಾಖಾನಿಗೆ ಹೋಗಿ ತೋರಿಸ್ಬೇಕಿಲ್ಲ? ಮತ್ತ
4: ಬಾ, ಒಳಗ್ ಬಾ ಅಪ್ಪ, ಮೊದ್ಲು ಒಳಗ್ ಬಾ. ಏನು ಹೇಳ್ಯೋ ಸಿದ್ದು, ಈಗ 8 ದಿವಸ ಆಯ್ತಪ್ಪ ಈ ಕೆಮ್ಮು ನಿಂದ್ರೋಲ್ದು. ಆ ಕೈಯ ಕಾಲ ಎಲ್ಲ ಹಿಡ್ದಾವು. ಇದು ಬಟ್ಟೊಂದಿಟ್ಟು ಜಬ್ಕೊಂಡಿನಿ. ಹೊಲಕ್ಕೆ ಹೋದಾಗ

0: ಎಲೆಕ್ಟ್ರಾನಿಕ್ ಆರೋಗ್ಯ ದಾಖಲೆಗಳನ್ನ ಇಲ್ಲಿ ಜೋಡಿಸಲಾಗಿದೆ ನೋಡು. ಅಷ್ಟೇ ಅಲ್ಲದೆ ಡಿಸೆಂಬರ್ 24ರವರೆಗೆ ನಡೆಸಲಾದ ಎಲ್ಲ ಹಂತಗಳಲ್ಲಿ 5.46 ಕೋಟಿ ಮಕ್ಕಳು ಮತ್ತು 1.32 ಕೋಟಿ ಗರ್ಭ.
1: ಇದು ನೀವು ಲಸಿಕೆಯನ್ನು ಇದೊಂದು ನೆನಪೈತ್ರಿ, ಈ ಕೋವಿಡ್ ಟೈಮ್ದಾಗ ಇಡೀ ದೇಶದೊಳಗೆ ಎಲ್ಲರಿಗೂ 220 ಕೋಟಿಗೂ ಹೆಚ್ಚು ಡೋಸ್ಗಳನ್ನು ವಿತರಣೆ ಮಾಡಿ ಅತ್ಯಂತ ವೇಗವಾಗಿ ಈ ಬೃಹತ್ ಲಸಿಕಾ ಕಾರ್ಯಕ್ರಮವನ್ನು ಸರ್ಕಾರ ನಡೆಸಿಕೊಡ್ತು ನೋಡ್ರಿ.
0: ಇದೊಂದು ನಮ್ಮ ದೇಶದ ಹೆಮ್ಮೆ ಜಗತ್ತಿಗೆ.
2: ಭಾರಿ ಭಾರಿ ಚಲೋ ಮಾಡ್ಯಾರ್ರಿ.
0: ಅಂದಂಗ ಶಾಂತಕ್ಕ, ನಿಮ್ದು ಆಯುಷ್ಮಾನ್ ಕಾರ್ಡ್ ಐತೆ ಎಲ್ಲೋ ಮತ್ತ?
2: ಏ ಐತ್ರಿ ಸರ್ಪಂಚ್ರ, ಐತ್ರಿ ಸಿದ್ದು ಹೇಳ್ದಾರ್ರಿ, ಎಲ್ಲ ಮಾಡಿಸಿ ಇಟ್ಟಿನ್ರಿ. ಕರೆ ಅದ್ರದ್ದು ಉಪಯೋಗ ಹೆಂಗ್ ತಗೋಬೇಕು ಅಂತ ಗೊತ್ತಿದ್ದಿದ್ದಿಲ್ರಿ. ಎಲ್ಲ ಎಲ್ಲ ಚಂದಂಗೆ ಬಿಡಿಸಿ ಬಿಡಿಸಿ ಹೇಳಿದ್ರು ನೋಡ್ರಿ. ಈಗ ತಗೊಂಡ್ ಕಿಶಿಂದ ಹೋತೀನ್ರಿ, ನನ್ನ ದವಾಖಾನಿಗೆ ಹೋತೀನ್ರಿ.
0: ಅಲ್ಲ ಸಿದ್ದನ ಕಡೆ ಮಾತ್ರ ಆಯುಷ್ಮಾನ್ ಕಾರ್ಡ್ ಐತೆ, ಯಾಕಂದ್ರೆ ನೋಡಿ ನಿಮ್ಮ ಭಾಷೆ ಶಾನೆ ಅದಾನ ಇಂಥವೆಲ್ಲ ಏನು ಯೋಜನೆಗಳು ಬರ್ತಾವ ಎಲ್ಲ ಮಾಡಿಸಿಟ್ಬಿಟ್ಟಿರ್ತಾನ.
2: ಹೌದು ಹೌದ್ರಿ, ಈಗ ನಮ್ಗ ಏನಾರೇ ಒಂದಿಟ್ ಆರಾಮ್ ತಪ್ಪು ಯಾವುದೋ ಒಂದು ತಿಳಿಲಿಲ್ಲ ಅಂದ್ರ ಸಿದ್ದುನೇ ಬಂದು ಹೇಳ್ತಾನ್ರಿ ನಮಗ್ರಿ.
0: ಆಯ್ತಪ್ಪ ಸಿದ್ದು, ಹಂಗಂದ್ರೆ ಹೋ ಬೇರೆ ಹಾಸ್ಪಿಟಲ್ಕ, ನಾನು ಹೋಗ್ತೀನಿ, ಟೈಮ್ ಆಗ್ತದ.
2: ನಮಸ್ಕಾರ ರೀ.
0: ನಮಸ್ಕಾರ ನಮಸ್ಕಾರ. ಇದುವರೆಗೆ ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಮತ್ತು ಶಿಕ್ಷಣ ಈ ಕುರಿತು ಚರ್ಚೆಯನ್ನ ಕೇಳಿದಿರಿ. ಚರ್ಚೆಯಲ್ಲಿ ಭಾಗವಹಿಸಿದವರು ರೇವಣಸಿದ್ಧ ಚಾಂದಕವಟೆ, ಭಾರತಿ ಸುನುಗಾರ್ ಹಾಗೂ ಮಹಾಂತೇಶ್ ಕೋತಿನ್. ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಶ್ನೆ ಪತ್ರಿಕೆ ಸೋರೆದೇವಿ ವಿರುದ್ಧ ಸರ್ಕಾರ ಕಠಿಣ ಕ್ರಮ, ಯುವ ಪೀಳಿಗೆಯ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆ ಸಂಬಂಧ ಸಿಜೆಪಿ ನಿಯೋಗದೊಂದಿಗೆ ಸರ್ಕಾರ ಇಂದು ಮತ್ತೊಂದು ಸುತ್ತಿನ ಮಾತುಕತೆ.

0: ಸರ್ಕಾರ ತೆಗೆದುಕೊಳ್ಳಲಿರುವ ಕಠಿಣ ಕ್ರಮಗಳಿಗೆ ದೇಶದ ಯುವ ಪೀಳಿಗೆ ತೋರಿರುವ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಎರಡನೇ ವಿಡಿಯೋ ಸಂದೇಶದಲ್ಲಿ ಈ ಕುರಿತು ಮಾತನಾಡಿರುವ ಅವರು, ಯುವಕರ ಅಭಿಪ್ರಾಯಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯನ್ನು ಸಂಪೂರ್ಣ ಪಾರದರ್ಶಕವಾಗಿ ಮುಂದುವರಿಸುವಲ್ಲಿ ಯುವಜನತೆಯ ನಿರಂತರ ಸಂವಾದ ಅಗತ್ಯ ಎಂದು ಅವರು ಒತ್ತಿ ಹೇಳಿದ್ದಾರೆ. ತಡರಾತ್ರಿ ಹಂಚಿಕೊಂಡ ವಿಡಿಯೋ ಮೂಲಕ ಯುವ ಸಮುದಾಯದೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಲು ಸಾಧ್ಯವಾಯಿತು ಎಂದು ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ಬೇಡಿಕೆಗಳು ಮತ್ತು ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟುವ ಕ್ರಮಗಳ ಕುರಿತು ಸರ್ಕಾರ ಇಂದು ಸಿಜೆಪಿ ನಿಯೋಗದೊಂದಿಗೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಸಲಿದೆ. ಇದಕ್ಕೂ ಮುನ್ನ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ನಿನ್ನೆ ದೆಹಲಿಯಲ್ಲಿ ಸಿಜೆಪಿ ನಿಯೋಗದೊಂದಿಗೆ ಚರ್ಚಿಸಿದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಡ್ಡಾ ಅವರು, ಸಭೆಯಲ್ಲಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳ ಬಗ್ಗೆ ಸಿಜೆಪಿ ಬೇಡಿಕೆಗಳನ್ನು ತಾಳ್ಮೆಯಿಂದ ಆಲಿಸಿದ್ದೇವೆ ಎಂದು ಹೇಳಿದರು. ಸಿಜೆಪಿ ಮೂರು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಮತ್ತು ಪರೀಕ್ಷಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕೆಲವು ಸುಧಾರಣೆಗಳನ್ನು ಸೂಚಿಸಿದ್ದಾರೆ ಎಂದು ನಡ್ಡಾ ಹೇಳಿದರು. ಲಡಾಖ್ನ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ದ ಸ್ಮಾರಕವು 27ನೇ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆಗೆ ಸಂಪೂರ್ಣ ಸಜ್ಜಾಗಿದೆ. ಆಪರೇಷನ್ ವಿಜಯ್ನಲ್ಲಿ ಭಾರತದ ಐತಿಹಾಸಿಕ ವಿಜಯವನ್ನು ಸ್ಮರಿಸುವ ಈ ಎರಡು ದಿನಗಳ ಕಾರ್ಯಕ್ರಮ ಇಂದಿನಿಂದ ಆರಂಭವಾಗಲಿದ್ದು, 1999ರ ಕಾರ್ಗಿಲ್ ಯುದ್ದದಲ್ಲಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ವೀರ ಯೋಧರ ಶೌರ್ಯ ಮತ್ತು ಉನ್ನತ ತ್ಯಾಗಕ್ಕೆ ಗೌರವ ಸಲ್ಲಿಸಲಾಗುತ್ತದೆ. ಇಂದಿನ ಕಾರ್ಯಕ್ರಮಗಳಲ್ಲಿ ಲಾಮೋಚೆನ್ ವ್ಯೂ ಪಾಯಿಂಟ್ನಲ್ಲಿ ಯುದ್ದ ಸ್ಮರಣ, ವಿಶ್ವನಾಥನ್ ಕ್ರೀಡಾಂಗಣದಲ್ಲಿ ಸಂಸ್ಕೃತಿ ಕಾರ್ಯಕ್ರಮ, ವಿಜಯ್ ಭೋಜ್ ಹಾಗೂ ಕಾರ್ಗಿಲ್ ಯುದ್ದ ಸ್ಮಾರಕದಲ್ಲಿ ಶೌರ್ಯ ಸಂಧ್ಯಾ ಕಾರ್ಯಕ್ರಮಗಳು ನಡೆಯಲಿವೆ. ನಾಳೆ ನಡೆಯಲಿರುವ ಶ್ರದ್ದಾಂಜಲಿ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ದೇವಶಯಿನಿ ಆಷಾಢ ಏಕಾದಶಿ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭೆಯ ಅಧ್ಯಕ್ಷ ಓಂ ಬಿರ್ಲಾ, ಭಕ್ತಿ, ತಪಸ್ಸು, ಆತ್ಮಸಂಯಮ ಮತ್ತು ಸಮರ್ಪಣೆಯ ಈ ಪವಿತ್ರ ಹಬ್ಬವು ಆತ್ಮಾವಲೋಕನ, ಸೇವೆ ಹಾಗೂ ಸತ್ಕಾರ್ಯಗಳ ಮಾರ್ಗದಲ್ಲಿ ಮುನ್ನಡೆಯಲು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಭಗವಾನ್ ಮಹಾವಿಷ್ಣುವಿನ ಆಶೀರ್ವಾದದಿಂದ ಪ್ರತಿಯೊಬ್ಬರ ಜೀವನದಲ್ಲಿ ಸುಖ, ಸಮೃದ್ಧಿ, ಉತ್ತಮ ಆರೋಗ್ಯ, ಶಾಂತಿ ಮತ್ತು ನವಚೈತನ್ಯ ನೆಲೆಸಲಿ ಎಂದು ಹಾರೈಸಿದ್ದಾರೆ. ಆಧುನಿಕ, ಪಾರದರ್ಶಕ ಮತ್ತು ಅಂತಾರಾಷ್ಟೀಯವಾಗಿ ಹೊಂದಾಣಿಕೆಯಾಗುವ ಕಾನೂನು ವಾತಾವರಣವನ್ನು ಸೃಷ್ಟಿಸುವ ಭಾರತದ ಅಚಲ ಬದ್ಧತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಅಂತಾರಾಷ್ಟೀಯ ವ್ಯಾಪಾರ ಕಾನೂನು ಕುರಿತ ವಿಶ್ವಸಂಸ್ಥೆ ಆಯೋಗದ 60ನೇ ವಾರ್ಷಿಕೋತ್ಸವದ ಅಂತಾರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಒಳಗೊಳ್ಳುವಿಕೆ, ಒಮ್ಮತ ಮತ್ತು ವೈವಿಧ್ಯಮಯ ಕಾನೂನು ಸಂಪ್ರದಾಯಗಳಿಗೆ ಗೌರವದ ತತ್ವಗಳನ್ನು ಸಂರಕ್ಷಿಸುವಾಗ ಉದಯೋನ್ಮುಖ ವಾಸ್ತವಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಆಯೋಗವು ನಿರಂತರವಾಗಿ ಪ್ರದರ್ಶಿಸಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಸ್ಸಾಂನಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ಸುಮಾರು 1.15 ಲಕ್ಷಕ್ಕೂ ಹೆಚ್ಚು ಜನರು ಪರಿಹಾರ ಶಿಬಿರಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಶಿವಸಾಗರ್, ಚರೈಡಿಯೋ ಮತ್ತು ಜೋರ್ಹತ್ ಜಿಲ್ಲೆಗಳಲ್ಲಿ ಹೆಚ್ಚು ಜನರು ಬಾಧಿತರಾಗಿದ್ದಾರೆ. ಚರೈಡಿಯೋದಲ್ಲಿ 7, ಶಿವಸಾಗರ್ನಲ್ಲಿ 6 ಮತ್ತು ಜೋರ್ಹತ್ನಲ್ಲಿ 1 ಸೇರಿದಂತೆ 14 ಪ್ರವಾಹ ಸಂಬಂಧಿತ ಸಾವುಗಳು ದಾಖಲಾಗಿವೆ. ಇತ್ತೀಚಿನ ಸಾವು ನೋವಿನೊಂದಿಗೆ ಅಸ್ಸಾಂನಲ್ಲಿ ಒಟ್ಟಾರೆ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 61ಕ್ಕೆ ಏರಿದೆ. ಪ್ರಮುಖ ನದಿಗಳಾದ ಡಿಖೌ, ಡಿಸಾಂಗ್ ಮತ್ತು ಧನ್ಸಿರಿ ಅಪಾಯದ ಮಟ್ಟ ಮೀರಿ

ಹರಿಯುತ್ತಿದ್ದು ಮೇಲ್ಭಾಗದ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಉಲ್ಬಣಗೊಳಿಸಿದೆ. ಸಂತ್ರಸ್ತ ಪ್ರದೇಶಗಳಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಮುಂದುವರೆದಿವೆ. ಈ ಮಧ್ಯೆ ಗುಜರಾತ್ನಲ್ಲಿ ಭಾರಿ ಮಳೆ ಹಿನ್ನೆಲೆ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಸಮರೋಪಾದಿಯಲ್ಲಿ ನಡೆಸಲಾಗುತ್ತಿದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯದ 265 ತಾಲೂಕುಗಳಲ್ಲಿ ಮಳೆಯಾಗಿದ್ದು 5 ಸಾವನ್ನು ರಾಜ್ಯ ಪರಿಹಾರ ಆಯುಕ್ತರು ದೃಢಪಡಿಸಿದ್ದಾರೆ. ಕೊಂಕಣ, ಗೋವಾ, ಮಧ್ಯ ಮಹಾರಾಷ್ಟ್ರ, ಒಡಿಶಾ ಮತ್ತು ರಾಜಸ್ಥಾನದಲ್ಲಿ ಇಂದು ಭಾರಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಪಂಜಾಬ್, ಚಂಡೀಗಢ, ದೆಹಲಿ, ಹರಿಯಾಣ, ಪಶ್ಚಿಮ ಬಂಗಾಳ, ಕರಾವಳಿ ಕರ್ನಾಟಕ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲಿ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕರ್ನಾಟಕದ ಒಳನಾಡು, ರಾಯಲಸೀಮಾ, ತಮಿಳುನಾಡು, ಪುದುಚೇರಿ ಮತ್ತು ಕಾರೈಕಲ್ನಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದಾಗಿ 6 ದಿನಗಳ ಕಾಲ ಸ್ಥಗಿತಗೊಂಡಿದ್ದ ವಾರ್ಷಿಕ ಅಮರನಾಥ ಯಾತ್ರೆಯನ್ನು ಇಂದು ಪುನರಾರಂಭಗೊಳಿಸಲಾಗಿದೆ. ಬಾಲ್ಟಾಲ್ ಮತ್ತು ಪಹಲ್ಗಾಮ್ ಎರಡೂ ಮಾರ್ಗಗಳಿಂದ ಯಾತ್ರೆಯನ್ನು ಪುನರಾರಂಭಿಸಲಾಗಿದೆ ಎಂದು ಕಾಶ್ಮೀರ ವಿಭಾಗೀಯ ಆಯುಕ್ತ ಅನ್ಶುಲ್ ಗರ್ಗ್ ಆಕಾಶವಾಣಿಗೆ ತಿಳಿಸಿದ್ದಾರೆ. ಸುರಕ್ಷಿತ ತೀರ್ಥಯಾತ್ರೆಗಾಗಿ ಆಡಳಿತವು ಹೊರಡಿಸಿದ ಸಲಹೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಯಾತ್ರಿಗಳಿಗೆ ಸೂಚಿಸಲಾಗಿದೆ. ಏತನ್ಮಧ್ಯೆ 6,269 ಯಾತ್ರಾರ್ಥಿಗಳ ಹೊಸ ತಂಡ ಏಷ್ಯಾದ ದಾಳಿಯಲ್ಲಿ ಕನಿಷ್ಠ 15 ಜನರು ಮೃತಪಟ್ಟಿದ್ದಾರೆ ಮತ್ತು ಡ್ರೋನ್ ತಂತ್ರಜ್ಞಾನವನ್ನು ಪ್ರದರ್ಶಿಸುವ ಕೀವ್ ಬಳಿಯ ಪ್ರದೇಶದ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯಲ್ಲಿ ಸುಮಾರು 100 ಮಂದಿ ಗಾಯಗೊಂಡಿದ್ದಾರೆ. ಉಕ್ರೇನ್ನ ರಕ್ಷಣಾ ವಲಯದ ಸದಸ್ಯರು ಮೃತಪಟ್ಟಿದ್ದರು. ಆದರೆ ಉತ್ತರ ನಗರವಾದ ಸುಮಿಯ ಅಧಿಕಾರಿಗಳು ನಂತರ ಮತ್ತೊಂದು ದಾಳಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಎಂದು ದೃಢಪಡಿಸಿದ್ದಾರೆ. ಮುಂದಿನ 48 ಗಂಟೆಗಳಲ್ಲಿ ರಷ್ಯಾ ಮತ್ತೊಂದು ಪ್ರಮುಖ ಕ್ಷಿಪಣಿ ದಾಳಿಯನ್ನು ನಡೆಸಬಹುದು ಎಂದು ಉಕ್ರೇನ್ಗೆ ಗುಪ್ತಚರ ಮಾಹಿತಿ ಬಂದಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಜೆಲೆನ್ಸ್ಕಿ

0: ಸ್ಥಳಾಂತರ. ಉಕ್ರೇನ್ ಮೇಲೆ ಮುಂದುವರಿದ ರಷ್ಯಾ ದಾಳಿ, 15 ಜನರ ಸಾವು, 100ಕ್ಕೂ ಹೆಚ್ಚು ಜನರಿಗೆ ಗಾಯ. ಹಾಗೂ ಹರಾರೆಯಲ್ಲಿ ಇಂದು ಭಾರತ ಜಿಂಬಾಬ್ವೆ ನಡುವಿನ 2ನೇ ಟಿ20 ಕ್ರಿಕೆಟ್ ಪಂದ್ಯ, ಸರಣಿ ಜಯದ ವಿಶ್ವಾಸದಲ್ಲಿ ಶ್ರೇಯಸ್ ಅಯ್ಯರ್ ಪಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:20. ಭಾವಗೀತೆಗಳ ಕಾರ್ಯಕ್ರಮ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
4: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಎನ್ ಜ್ಯೋತಿ ಅವರು ಹಾಡಿರುವ ಕುವೆಂಪು ವಿರಚಿತ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ, ಬೃಂದಾವನಕ್ಕೆ ಹಾಲನ್ನು ಮಾರಲು ಹೋಗುವ ಬಾರೇ ಬೇಗ ಸಖಿ.

ಎನ್ ಜ್ಯೋತಿ ಅವರು ಹಾಡಿರುವ ಕುವೆಂಪು ವಿರಚಿತ ಭಾವಗೀತೆಗಳನ್ನು ಆಲಿಸುತ್ತಿದ್ದೀರಿ. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ, ದೂರಕ್ಕೆ ದೂರಕ್ಕೆ ಬಹು ಬಹು ದೂರಕ್ಕೆ ಹಾರುವೆ ಗಾನ ವಿಮಾನದಲ್ಲಿ.

ಇದುವರೆಗೂ ಎನ್ ಜ್ಯೋತಿ ಅವರು ಹಾಡಿದ ಕುವೆಂಪು ವಿರಚಿತ ಭಾವಗೀತೆಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:30. ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೇ, ನಿಮ್ಮ ಮೆಚ್ಚಿನ ಹಾಡನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಆಲಿಸಲಿಕ್ಕೆ ಸಂದೇಶ ಕಳಿಸಿ. ವಾಟ್ಸಪ್ ಸಂಖ್ಯೆ 9480858523. ಬನ್ನಿ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಆಕಸ್ಮಿಕ ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲ ಸಂದೇಶ ಓದೋಣ. ನಮಗಾಗಿ ಯಜಮಾನ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಸಂದೇಶ ಗಳಿಸಿದ್ದಾರೆ ಹೆಬ್ಬಾಳ ಮೈಸೂರಿನಿಂದ ಮೋಹನ್, ಅಮೃತ್ ರೈ ಹಾಗೂ ಚಂದ್ರಾವತಿ. ಬನ್ನಿ, ರಾಜೇಶ್ ಅವರು ಹಾಡಿರುವ ಈ ಚಿತ್ರದ ಗೀತೆಯನ್ನ ಕೇಳೋಣ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಮಾನಾಥ್.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
2: ಇದೇ ಶನಿವಾರ ದಿನಾಂಕ 25ರಂದು ರಾತ್ರಿ 8:15 ಕೇಳಿ ಕಥಾನಾಟಕ ಗ್ರಸ್ತರು. ಬಾನುಲಿಗೆ ಅಳವಡಿಸಿದ್ದಾರೆ ಪ್ರಸಾದ್ ಕುಂದೂರು.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
1: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8:15
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ್ಲಾಸ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

ಕೇಳುಗರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಗಮನಿಸಿ, ಈ ಸಂಜೆ 4 ಗಂಟೆಗೆ ನಾಟಕ ಅಂತರಾತ್ಮ ನೀಡಿದ ಕಣ್ಬೆಳಕು, ರಚನೆ ವನಮಾಲಾ ಆಚಾರ್, ನಿರ್ದೇಶನ ಎಲ್ ಶೇಷಪ್ರಭಾ. 4:30 ನೆನಪಿನಂಕಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಕೇಳಿ ಬೇಂದ್ರೆ ಕೃಷ್ಣಪ್ಪ ಎಂದೇ ಹೆಸರಾದ ಹಿರಿಯ ಬರಹಗಾರರಾದ ಡಾ ಜಿ ಕೃಷ್ಣಪ್ಪ ಅವರೊಂದಿಗೆ ಆನಂದ ಪಾಟೀಲ್ ಅವರು ನಡೆಸಿದ ಸಂವಾದದ ಮೊದಲ ಭಾಗ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿರುವ ನೋಡಿ ಸ್ವಾಮಿ ನಾ ವಿರೋಧಿ ಹೀಗೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ ನಂಜನಗೂಡಿನಿಂದ ಮಹೇಶ್ ನಾಯಕ್.

0: ಇಲ್ಲಿ ಯಾಕೆ ಬಂದೆ?
1: ನಮಸ್ಕಾರ. ಈಗ ಹಾಡ್ಕೊಂಡು ಕಾಲ ಕಳೆದ್ರೆ ಏನು ಸಾಧಿಸೋಕ್ ಆಗೋದಿಲ್ಲ ಮೈಸೂರು ಮಠ. ಜೀವನದಲ್ಲಿ ಧ್ಯೇಯ ಮುಖ್ಯ. ನನ್ನೇ ನೋಡು, ಗುಮಾಸ್ತೆ ಕುರ್ಚಿಲಿ ಕೂತ್ಕೊಂಡು ಕತ್ತೆ ದುಡ್ದಿದ್ದಕ್ಕೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಸೂಪರಿಂಟೆಂಡೆಂಟ್. ಈಗ ಹೇಳು, ನಿನ್ ಧ್ಯೇಯ ಏನು?
2: ಸ್ವಾಮಿ, ನಮ್ಮ ದೇಶದಲ್ಲಿ ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ ಗಿರಿ ಕಟ್ಟಿಟ್ಟಿಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋ ಧ್ಯೇಯ ಇದೆ ಅಷ್ಟೇ.

0: பக்கம் பா. இந்த மாதிரி நான்
1: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8:15 ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ನಟ ಹಾಸ್ಯ ಕಲಾವಿದ ಮಿಮಿಕ್ರಿ ಮಂಜುನಾಥ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
2: ಚಾನಲ್ಲೇ ಎಲ್ಲ ಹೇಳುತ್ತೆ ಇಂಥದೇ ಬೇಕು, ಈ ಮನುಷ್ಯ ಹಿಂಗೆ ಇರಬೇಕು, ಇದೇ ಕ್ಯಾರೆಕ್ಟರ್ ಮಾಡಬೇಕು, ಈ ಕ್ಯಾರೆಕ್ಟರ್ಗೆ ಇಂತಿಂಥ ಬಟ್ಟೆಗಳೇ ಹಾಕಬೇಕು, ಹಿಂಗೆ ಇರಬೇಕು, ಕೈಗೆ ಒಂದು ದಾರ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಚಾನಲ್ ಹೇಳುತ್ತೆ.
1: ಕೇಳಿ ಇದೇ ಸೋಮವಾರ ರಾತ್ರಿ 8:15 ಯುವ ಸೆಲೆಬ್ರಿಟಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
3: ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಗಾಳಿ ಮಾತು ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸ್ವರ ಕಲ್ಪನೆ ರಾಜನ್ ನಾಗೇಂದ್ರ ಅವರದು. ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನ ಕಳಿಸಿದ್ದಾರೆ ಮಂಡಿ ಮೊಹಲ್ಲಾದಿಂದ ಸುಮತಿ ನಾಗರಾಜ್ ಹಾಗೂ ಲೇಖನ್.

ಕೇಳುಗರೆ, ಇಲ್ಲಿಗೆ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಕಾರ್ಯಕ್ರಮದ ಆರಂಭದಲ್ಲಿ ಯಾರ್ಯಾರು ಸಂದೇಶವನ್ನ ಕಳಿಸಿದ್ರಿ ಅವರ ಸಂದೇಶವನ್ನ ಅಷ್ಟೇ ತೆಗೆದುಕೊಳ್ಳಲಾಗಿದೆ. ಇನ್ನುಳಿದಂತೆ ಹೆಚ್.ಎನ್. ವಿಶ್ವನಾಥ್ ಅವರು ಸರಸ್ವತಿಪುರಂನಿಂದ, ಮೈಸೂರಿನಿಂದ ಶಿವಕುಮಾರ್, ಪ್ರೀತಮ್, ಗೋವಿಂದರಾಜ್, ದಿವ್ಯಾ ಮನೋಹರ್ ಅವರು ಮೈಸೂರಿನಿಂದ, ಜೆಪಿ ನಗರದಿಂದ ಜ್ಯೋತಿಲಕ್ಷ್ಮಿ, ಗಾನಸುಮ ಪಟ್ಟಸೋಮನಹಳ್ಳಿ ಅವರು ಮೈಸೂರಿನಿಂದ, ಆರ್ ಲೋಕೇಶ್, ನಳಿನಿ, ಧೃತಿ, ಧ್ರುವ ಹಾಗೂ ಕುಟುಂಬದವರು ಮೈಸೂರಿನಿಂದ, ಹಗರಿ ಬೊಮ್ಮನಹಳ್ಳಿಯಿಂದ ಸುಭಾನ್ ಕೋರಿ ಅವರು, ಉಮಾ ರಾಮದಾಸ್ ಅವರು ಮೈಸೂರಿನಿಂದ, ನಂದಾದೀಪ, ರಂಜಿತಾ ದರ್ಶಿನಿ, ಸರಸ್ವತಮ್ಮ ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನಿಂದ ಗಾಯತ್ರಿ ರಮೇಶ್, ಶ್ರೇಯಸ್ ಗೋಪಾಲ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ಜಯಶ್ರೀ, ರಾಗಶ್ರೀ ಹಾಗೂ ಕುಟುಂಬದವರು, ಕೀರ್ತನಾ, ಭುವನ ಪ್ರಕಾಶ್ ನಂಜನಗೂಡಿನಿಂದ, ವಸಂತ ನಾಗೇಶ್, ರಾಜಲಕ್ಷ್ಮಿ, ವಿಶಾಲ್, ವಿನೂತನ್, ವೀಣಾ ಹಾಗೂ ಕುಟುಂಬದವರು ಮೈಸೂರಿನಿಂದ, ಹೀಗೆ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ಸಂಜೆಯ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಗೀತೆಗಳನ್ನು ಪ್ರಸಾರ ಮಾಡ್ತೇವೆ. ತಮ್ಮೆಲ್ಲರ ಗಮನಕ್ಕೆ ಕಾರ್ಯಕ್ರಮದ ಆರಂಭದಲ್ಲಿ ಸಂದೇಶವನ್ನು ಕಳಿಸಲಿಕ್ಕೆ ಪ್ರಯತ್ನಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಆಕಾಶವಾಣಿ ಮೈಸೂರು FM 100.6.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
2: ಹಾಗಿರುತ್ತೆ ಹೇಳು ಮತ್ತೆ,
3: ಹೊಟ್ಟೆ ಇದೆಯಲ್ಲ ಅದು ಲಾರಿ ಹಾಗಿರುತ್ತೆ.
1: ತಪ್ಪದೆ ಆಲಿಸಿ, ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.

ಈ ಮಧ್ಯಾಹ್ನ 3 ಗಂಟೆಗೆ ಹಳ್ಳಿ ಹಾಡು ಭಾಗವಹಿಸುತ್ತಾರೆ ನಿಟ್ರೆ ಮಹದೇವಸ್ವಾಮಿ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 3:30 ಮಕ್ಕಳ ಮಂಟಪ, ಮಕ್ಕಳ ಸಾಹಿತ್ಯ ರಂಗ, ಮಕ್ಕಳ ಪತ್ರಗಳನ್ನಾಧರಿಸಿದ ಸಾಹಿತ್ಯ ಕಾರ್ಯಕ್ರಮ. ಪ್ರಸ್ತುತಿ ಬಿಜಿ ಕವಿತಾ ಹಾಗೂ ಚಿನ್ಮಯ್ ಕೆಎಸ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗದಿಂದ ಬರ ಪರಿಶೀಲನೆ, ರೈತರ ಅಹವಾಲು ಆಲಿಸಿದ ಸರ್ಕಾರ. ಉದ್ಯೋಗ ಖಾತರಿಯಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನಿನಲ್ಲಿ ಫಲವೃಕ್ಷೋದ್ಯಾನ, ಸಚಿವ ಈಶ್ವರ್ ಖಂಡ್ರೆ. ಆಗಸ್ಟ್ 1ರಂದು ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ನವದೆಹಲಿ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಂದ ಪರಿಸರ ಮಾಲಿನ್ಯ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇಂದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಎರಬಳ್ಳಿ ಗ್ರಾಮ ಸೇರಿದಂತೆ ವಿವಿಧೆಡೆ ಜಮೀನುಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿಯನ್ನು ಖುದ್ದು ಪರಿಶೀಲಿಸಿದರು. ಇದೇ ವೇಳೆ ಈವರೆಗಿನ ಕೃಷಿ ಚಟುವಟಿಕೆ ಕುರಿತಂತೆ ರೈತರ ಅಹವಾಲು ಆಲಿಸಿದರು. ವದ್ದಿಕೆರೆ ಗ್ರಾಮದ ರೈತರ ಜಮೀನಿಗೆ ಭೇಟಿ ನೀಡಿದ ಮುಖ್ಯಮಂತ್ರಿ ನೇತೃತ್ವದ ನಿಯೋಗ ಒಣಗಿ ಹೋಗಿರುವ ಸೂರ್ಯಕಾಂತಿ ಬೆಳೆಯನ್ನು ವೀಕ್ಷಿಸಿದರು. ಸೂರ್ಯಕಾಂತಿ ಬಿತ್ತನೆಗೆ ತಗುಲಿದ ವೆಚ್ಚ ಹಾಗೂ ಹಾನಿಯ ಕುರಿತು ರೈತರಿಂದ ಮಾಹಿತಿ ಪಡೆದರು. ರಾಜ್ಯದಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿಗೆ ಭೇಟಿ ನೀಡಿದ್ದ

0: ಅವರು ವಿಭಾಗೀಯ ಮಟ್ಟದ ಬರ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿ, ಯಾವುದೇ ಕಾರಣಕ್ಕೂ ಜನರಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಆಲಮಟ್ಟಿ ಭಾಗ ಹೊರತುಪಡಿಸಿ ರಾಜ್ಯದ ಉಳಿದೆಲ್ಲ ಪ್ರದೇಶಗಳಲ್ಲೂ ಬರ ವಾತಾವರಣ ಸೃಷ್ಟಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ಶಾಲೆಗಳ ದತ್ತು ಸ್ವೀಕಾರ ವಿಚಾರವಾಗಿ ಮಾತನಾಡಿದ ಅವರು, ಖಾಸಗಿ ಶಾಲೆಗಳ ಮೇಲೆ ಹೆಚ್ಚುವರಿ ಹೊರೆ ಹೊರಿಸುತ್ತಿಲ್ಲ. ಉನ್ನತ ಮಟ್ಟದ ಖಾಸಗಿ ಶಾಲೆಗಳು ಸಿಎಸ್ಆರ್ ನಿಧಿಯಡಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಮೂಲಸೌಕರ್ಯ ಹಾಗೂ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಆಹ್ವಾನಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹಳ್ಳಿಯ ಮಕ್ಕಳಿಗೂ ನಗರ ಮಟ್ಟದಂತೆ ಉನ್ನತ ಮಟ್ಟದ ಶಿಕ್ಷಣ ಸಿಗಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿನ ಸರ್ಕಾರಿ ಜಮೀನಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಫಲವೃಕ್ಷೋದ್ಯಾನ ಅಭಿವೃದ್ಧಿಪಡಿಸಿ ಇದನ್ನು ವಾರ್ಷಿಕ ಆಧಾರದ ಮೇಲೆ ಪಾರದರ್ಶಕವಾಗಿ ಹರಾಜು ಮೂಲಕ ಅದೇ ಗ್ರಾಮದ ಯುವಜನರಿಗೆ ಗುತ್ತಿಗೆ ನೀಡುವ ಬಗ್ಗೆ ಕ್ರಮ ವಹಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಪ್ರತಿ ಗ್ರಾಮದಲ್ಲಿ ಈ ರೀತಿಯ ಫಲವೃಕ್ಷೋದ್ಯಾನ ಅಭಿವೃದ್ಧಿಪಡಿಸುವುದರಿಂದ ಗ್ರಾಮದಲ್ಲಿನ ಹಸಿರು ಹೊದಿಕೆಯೂ ಹೆಚ್ಚಲಿದೆ, ನಿರುದ್ಯೋಗಿ ಭೂರಹಿತ ಯುವಜನರಿಗೆ ಉದ್ಯೋಗವೂ ಲಭಿಸಲಿದೆ. ಇದರಿಂದ ಗ್ರಾಮ ಪಂಚಾಯಿತಿ ಮತ್ತು ಕಂದಾಯ ಇಲಾಖೆಗೆ ಆದಾಯವೂ ಬರಲಿದೆ ಎಂದು ಇಲಾಖಾ ಕಾರ್ಯದರ್ಶಿಗೆ ನೀಡಿರುವ ಲಿಖಿತ ಸೂಚನೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯ ಕಂದಾಯ ಇಲಾಖೆಗೆ ಸೇರಿದ ಸರ್ಕಾರಿ ಭೂಮಿಯಲ್ಲಿ ತೋಟಗಾರಿಕೆ ಬೆಳೆಗಳಾದ ಮಾವು, ಸಪೋಟ, ತೆಂಗು, ಹೈಬ್ರಿಡ್ ನೇರಳೆ, ಹುಣಸೆ ಇತ್ಯಾದಿ ಬೆಳೆಸಿದರೆ ಅದರಿಂದ ಪಂಚಾಯಿತಿಗಳಿಗೆ ಮತ್ತು ಕಂದಾಯ ಇಲಾಖೆಗೆ ಆದಾಯ ಬರಲಿದೆ. ಪ್ರಮುಖವಾಗಿ ಸರ್ಕಾರಿ ಭೂಮಿಯ ಒತ್ತುವರಿಯೂ ನಿಲ್ಲಲಿದೆ. ತೋಟಗಾರಿಕೆ ಬೆಳೆಯ ಈ ವೃಕ್ಷಗಳನ್ನು ಯಾವಾಗ ಬೇಕಾದರೂ ತೆರವು ಮಾಡಿ ಸರ್ಕಾರದ ಯೋಜನೆಗಳಿಗೆ ಭೂ ಬಳಕೆ ಮಾಡಲು ಅವಕಾಶ ಇರಲಿದೆ ಎಂದು ಪತ್ರದಲ್ಲಿ ಪ್ರಸ್ತಾಪಿಸಿದ್ದಾರೆ. ರಾಜ್ಯ ಹೈಕೋರ್ಟ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಧಾರವಾಡ ಪೀಠದಲ್ಲಿ ಆಗಸ್ಟ್ 1ರಂದು ಇಡೀ ದಿನದ ಕಲಾಪಗಳನ್ನು ಒಟ್ಟು 10 ಮಹಿಳಾ ನ್ಯಾಯಮೂರ್ತಿಗಳು ನಡೆಸಿಕೊಡಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಆದೇಶದಂತೆ ಹೈಕೋರ್ಟ್ ನ್ಯಾಯಾಂಗ ವಿಭಾಗದ ರಿಜಿಸ್ಟ್ರಾರ್ ರೋಣಾ ವಾಸುದೇವ ಅವರು ಈ ಕುರಿತಂತೆ ಅಧಿಸೂಚನೆ ಹೊರಡಿಸಿದ್ದಾರೆ. ಅಧಿಸೂಚನೆಯಲ್ಲಿ 3 ವಿಭಾಗೀಯ ಹಾಗೂ 4 ಏಕಸದಸ್ಯ ನ್ಯಾಯಪೀಠಗಳನ್ನು ರಚಿಸಲಾಗಿದೆ. 3 ವಿಭಾಗೀಯ ನ್ಯಾಯಪೀಠದಲ್ಲಿ ನ್ಯಾಯಮೂರ್ತಿಗಳಾದ ಅನು ಶಿವರಾಮನ್ ಹಾಗೂ ಕೆಜಿ ಶಾಂತಿ, ಜ್ಯೋತಿ ಮೂಲಿಮನಿ, ಪಿ ಶ್ರೀಸುಧಾ, ಲಲಿತಾ ಕನ್ನೆಗಂಟಿ ಹಾಗೂ ಕೆಎಸ್ ಹೇಮಲೇಖಾ ಕಾರ್ಯನಿರ್ವಹಿಸಲಿದ್ದಾರೆ. ನ್ಯಾಯಮೂರ್ತಿಗಳಾದ ಚಲ್ಲಕೂರು ಸುಮಲತಾ, ತಾರಾ ವಿತಸ್ತಾ ಗಂಜು, ಕೆಬಿ ಗೀತಾ ಹಾಗೂ ರಾಜೇಶ್ವರಿ ಎಂ ಹೆಗ್ಡೆ ಏಕಸದಸ್ಯ ನ್ಯಾಯಪೀಠದಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಆಗಸ್ಟ್ 8 ಮತ್ತು 9ರಂದು ಬೆಂಗಳೂರಿನಲ್ಲಿ ದೇಶದ ಎಲ್ಲ ಹೈಕೋರ್ಟ್ ಮಹಿಳಾ ನ್ಯಾಯಮೂರ್ತಿಗಳ ಸಮಾವೇಶ ನಡೆಸುವ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಈ ಪೀಠ ರಚನೆ ಮಾಡಲಾಗಿದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆಯಾಗಿದೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರಗಳ ಆಡಳಿತಾತ್ಮಕ ನಿಯಂತ್ರಣವನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಇವರಿಂದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯಕ್ಕೆ ವರ್ಗಾಯಿಸುವ ಕುರಿತು ಒಡಂಬಡಿಕೆಗೆ ಸಹಿ ಹಾಕಲಾಗಿದೆ. 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಯು ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕೃಷಿ ವಿಸ್ತರಣಾ ಸೇವೆಗಳು ಹಾಗೂ ಕೃಷಿ ತಂತ್ರಜ್ಞಾನಗಳ ಪ್ರಸರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಈ ಕ್ರಮವು ಕೃಷಿ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳ ನಡುವೆ ಉತ್ತಮ ಸಮನ್ವಯವನ್ನು ಸಾಧಿಸಲು ಸಹಕಾರಿಯಾಗಲಿದೆ. ರಾಜ್ಯ ಸರ್ಕಾರ ಬೆಂಗಳೂರನ್ನು ಧೂಳಿನ ನಗರವನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಪ್ರತಿಪಕ್ಷ

0: ಕೆಆರ್ ಅಶೋಕ ಆರೋಪಿಸಿದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಾಗರಿಕರಿಗೆ ಅನಾನುಕೂಲತೆ ಉಂಟುಮಾಡುವುದು ಸರ್ಕಾರದ ಸಾಧನೆಯೇ ಎಂದು ತಮ್ಮ ಹೇಳಿಕೆಯಲ್ಲಿ ಪ್ರಶ್ನಿಸಿದ್ದಾರೆ. ಜಿಬಿಎ ಮತ್ತು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನಿರ್ಲಕ್ಷ್ಯದಿಂದಾಗಿ ನಗರದ ನಿವಾಸಿಗಳು ಪ್ರತಿನಿತ್ಯ ಧೂಳು ಮತ್ತು ಕಳಪೆ ಪರಿಸ್ಥಿತಿಗಳನ್ನು ಸಹಿಸಿಕೊಳ್ಳಬೇಕಾಗಿದೆ ಎಂದು ದೂರಿದ್ದಾರೆ. ಕೆಲ ಪ್ರದೇಶಗಳಲ್ಲಿ ಕುಡಿಯುವ ನೀರು ಮತ್ತು ಭೂಗತ ಒಳಚರಂಡಿ ಪೈಪ್ಲೈನ್ ಕಾಮಗಾರಿಗಳು ಪ್ರಾರಂಭವಾಗಿ ಒಂದು ವರ್ಷ ಕಳೆದರೂ ಮುಂದುವರೆದಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮಧ್ಯಪ್ರವೇಶಿಸಿ ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಗಡುವು ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರನ್ನು ಸ್ವಚ್ಛವಾಗಿಡುವ ನಿಟ್ಟನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಥಣಿಸಂದ್ರದಲ್ಲಿಂದು ಬೃಹತ್ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಅಭಿಯಾನವು ಥಣಿಸಂದ್ರವನ್ನು ಸಂಪೂರ್ಣವಾಗಿ ಕಸಮುಕ್ತ ಪ್ರದೇಶವನ್ನಾಗಿ ಮಾಡುವ ಗುರಿ ಹೊಂದಿದೆ. ಸ್ವಚ್ಛತಾ ಅಭಿಯಾನವನ್ನು ಥಣಿಸಂದ್ರದಲ್ಲಿರುವ ಪೊಲೀಸ್ ತರಬೇತಿ ಶಾಲೆ ಮತ್ತು ರಾಷ್ಟೋತ್ಥಾನ ಶಾಲೆಯ ಆವರಣದಲ್ಲಿ ಆರಂಭಿಸಲಾಯಿತು. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಈ ಪ್ರದೇಶದ ನೈರ್ಮಲ್ಯವನ್ನು ಸುಧಾರಿಸುವುದು ಮತ್ತು ಕಸ ವಿಲೇವಾರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಈ ವೇಳೆ ಮಾತನಾಡಿದ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ, ಎಲ್ಲರೂ ಕಸವನ್ನು ವಾಹನಗಳಿಗೇ ನೀಡಬೇಕು, ಎಲ್ಲೆಂದರಲ್ಲಿ ಕಸವನ್ನು ಎಸೆಯದಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಮಾಜಿ ಸಚಿವ ಸಿ ವೀರಣ್ಣ ಅವರು ವಯೋಸಹಜ ಕಾರಣದಿಂದ ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ 1983 1989 ಶಾಸಕರಾಗಿ ಆಯ್ಕೆಯಾಗಿದ್ದ ಅವರು ಮುಖ್ಯಮಂತ್ರಿಗಳಾಗಿದ್ದ ರಾಮಕೃಷ್ಣ ಹೆಗಡೆ, ಎಸ್ಆರ್ ಬೊಮ್ಮಾಯಿ, ಜೆಎಚ್ ಪಟೇಲ್, ಎಚ್ಡಿ ದೇವೇಗೌಡರ ಅವಧಿಯಲ್ಲಿ ವಿವಿಧ ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಯಾಗಿ ವಿದೇಶಕ್ಕೆ ತೆರಳಿದ್ದ ಸಂದರ್ಭದಲ್ಲಿ 7 ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಸಿ ವೀರಣ್ಣ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯದೊಳಗೆ ಅಕ್ರಮವಾಗಿ ಪ್ರವೇಶಿಸಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ಅರಣ್ಯ ಇಲಾಖೆ 25,000 ರೂಪಾಯಿ ದಂಡ ವಿಧಿಸಿ ಎಚ್ಚರಿಕೆ ನೀಡಿದೆ. ಕಳೆದ 4 ದಿನಗಳ ಹಿಂದೆ ಇಬ್ಬರು ದ್ವಿಚಕ್ರ ವಾಹನದ ಮೂಲಕ ಬಂಡೀಪುರ ಸಫಾರಿ ಝೋನ್ನ ಅರಣ್ಯ ಪ್ರದೇಶಕ್ಕೆ ಅಕ್ರಮವಾಗಿ ಪ್ರವೇಶಿಸಿ 1 ಕಿಲೋಮೀಟರ್ಗೂ ಅಧಿಕ ದೂರ ಸಂಚರಿಸಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ 25,000 ರೂಪಾಯಿ ದಂಡ ವಿಧಿಸಿ ತಪ್ಪೊಪ್ಪಿಗೆ ಪತ್ರ ಪಡೆದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗದಿಂದ ಬರ ಪರಿಶೀಲನೆ, ರೈತರ ಅಹವಾಲು ಆಲಿಸಿದ ಸರ್ಕಾರ. ಉದ್ಯೋಗ ಖಾತರಿಯಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನಿನಲ್ಲಿ ಫಲವೃಕ್ಷೋದ್ಯಾನ, ಸಚಿವ ಈಶ್ವರ್ ಖಂಡ್ರೆ. ಆಗಸ್ಟ್ 1 ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ನವದೆಹಲಿ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಂದ ಪರಿಸರ ಮಾಲಿನ್ಯ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 2:40. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಸುನಿಧಿ ಚೌಹಾನ್ ಅವರು ಹಾಡಿರುವ ರಾಜಿ ಚಿತ್ರದ ಗೀತೆ. ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಂಕರ್ ಹಾಗೂ ಇಶಾನ್ ಲಾಯ್.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಕೃಷಿ ಬೆಳಗು ಕೃಷಿ

ಕೇಳುಗರೇ ಗಮನಿಸಿ, ನಾಳೆ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಶರಣ್ಯ ವಾಸು ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಮರೆಯದೆ ಕೇಳಿ ನಾಳೆ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ.

ಫತೇ ಅಲಿ ಖಾನ್ ಹಾಗೂ ಸೋನು ನಿಗಮ್ ಅವರ ಧ್ವನಿಯಲ್ಲಿರುವ ಬೇಗಂ ಜಾನ್ ಚಿತ್ರದ ಗೀತೆ, ಕೌಸರ್ ಮುನೀರ್ ಅವರ ಸಾಹಿತ್ಯಕ್ಕೆ ಅನು ಮಲ್ಲಿಕ್ ಅವರ ಸಂಗೀತವಿದೆ.

ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ಇಳಯರಾಜ ಹಾಗೂ ಅಮಿತ್ ತ್ರಿವೇದಿ ಅವರ ಸಂಗೀತ, ಗುಲ್ಜಾರ್ ಅವರ ಸಾಹಿತ್ಯವಿರುವ ಡಿಯರ್ ಜಿಂದಗಿ ಚಿತ್ರದ ಗೀತೆ, ಹಾಡಿದ್ದಾರೆ ಆಲಿಯಾ ಭಟ್.

ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಆಲಿಸುತ್ತಿರುವ ಗೀತೆ ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿರುವ ಶಾದಿ ತೇರಿ ಬಜಾಯಿಂಗೆ ಹಂಬ್ಯಾಂಡ್ ಚಿತ್ರದ್ದು.

0: ಈಗ ಸಮಯ 3 ಗಂಟೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಮೈಸೂರು.
4: ಚಿಕ್ಕ ದೊಡ್ಡಮ್ಮ ಚಿನ್ನದ ಅಂಗಡಿಗೋದ ಏನೋ ಬೇಕಮ್ಮ ನಿನಗೆ.
5: ಹಳ್ಳಿ ಹಾಡು,
6: ಹಳ್ಳಿ ಹಾಡು,
5: ಹಳ್ಳಿ ಹಾಡು.
4: ನಂಚನ ಸೇರೆ ಸೊರಗೋ ಬಂಗಾರ ಓವೇ ಬೇಕಮ್ಮ ನಿನಗೆ.
3: ಜನಪದ ಗಾಯಕರ
5: ಪದ
3: ಪಾದ
5: ಪದ
3: ಪಾದ
6: ಪದ ಪಾದ.
4: ದೇವರೇ ಮಾತಾಡ, ದೇವೀಂದ್ರ ಮಾತಾಡ, ಆ ಸಾಗರ ಒಳಿಯಲ್ಲಿ ಸಾಲುಗೆ ಜಯ ದೇವರೇ ಮಾತಾಡ.
5: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

0: ಕೇಳುಗರಿಗೆಲ್ಲ ಇಂದಿನ ಹಳ್ಳಿ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ನಿಟ್ರೆ ಗ್ರಾಮದ ಮಹದೇವಯ್ಯ ಹಾಗೂ ಸಂಗಡಿಗರು. ಮಹದೇವಯ್ಯ ಅವರೇ, ಈಗ ತಾವು ಬೇವಿನಹಟ್ಟಿ ಕಾಳಮ್ಮ ಎಂಬ ಪ್ರಸಂಗವನ್ನು ಹಾಡ್ತಾ ಇದ್ದೀರಿ. ಯಾರು ಈ ಬೇವಿನಹಟ್ಟಿ ಕಾಳಮ್ಮ?
1: ಬೇವಿನಹಟ್ಟಿ ಕಾಳಮ್ಮ ಅಂದರೆ ಸ್ವಲ್ಪ ಸ್ವಂತವಾಗಿ ದುಡಿದು ಸಂಪಾದನೆ ಮಾಡಿಕೊಂಡು ಭಾಗ್ಯ ಬಂದಾಗ ಅವ್ರಿಗೆ 6 ಜನ ಗಂಡು ಮಕ್ಕ, 6 ಜನ ಹೆಣ್ಮಕ್ಕ, ಎಲ್ಲರಿಗೂ ಅವ್ರಿಗೆ ಮದುವೆ ಕಲ್ಯಾಣ ಮಾಡಿಕೊಂಡು ಭಾಳ ಸಂತೋಷವಾಗಿ ಅದ್ದೂರಿ ಒಳಗೆ ಹೋಗ್ಬಿಟ್ರು. ದನ ಕುರಿ ಎಮ್ಮ ಎತ್ತು ಎಲ್ಲನೂ ಸಾಕೊಂಡು ಭಾಳ ಅದ್ದೂರಿಲಿ ಇದಾದಾಗ ಫಸ್ಟೇ ಅವ್ರಿಗೆ ಬಡತನ ಇತ್ತು. ಬಡತನ ಇದ್ದಾಗ ಮಾದಪ್ಪನವ್ರನ್ನು ಕೌದಳ್ಳಿ ರಾಜಪೇಟೆಯಿಂದ ಹೋಗಿ ಅವ್ರ ಪಕ್ಕದ ಜಮೀನಲ್ಲಿ ಗರ್ಕೆ ಕಿತ್ಕೊಂಡು ಒಂದ್ಗ ತಕೊಂಡೋಗಿ ಕೌದಳ್ಳಿ ರಾಜಪೇಟೆಯಲ್ಲಿ ಅದನ್ನು ಮಾರ್ಬಿಟ್ಟು ಬಡತನ ಇದ್ದಾಗ ಹಿಂದೆ ಅದರಲ್ಲಿ ಬಂದಂಥ ಹಣವನ್ನು ತಕೊಂಡವರು ಹೋಗಿ ಕೌದಳ್ಳಿ ರಾಜಪೇಟೆ ಒಳಗೆ ಧೂಪ ಸಾಂಬ್ರಾಣಿ ಮತ್ತು ಅವ್ರಿಗೆ ತಿನ್ನಕ್ಕ ತಿನಿಸು ಎಲ್ಲರೂ ತಗೊಂಡು ಧೂಪದ ಪೆಂಜೊತ್ಕೊಂಡು ಮಾದಪ್ಪನ ಬೆಟ್ಟದವರೆಗೂ ನಡ್ಕೊಂಡು ಹೋಗಿ ಅಲ್ಲಿ ಒಡಿನಗ ಕಂಡುಗು ಧೂಪ ತಿಂಗಳ ಶ್ಯಾಮ ಮಾಡಿ ಕೇಳ್ಕೊಂಡ್ರಂತೆ, ಮಾದಪ್ಪ ನನಗೆ ಬಡಸ್ತನ ಕಳಿ ಶಿರಸ್ತನ ಉಂಟು ಮಾಡಪ್ಪ ಅಂದ್ರಂತೆ. ಒಡೆಯ ಗರ್ಕೆ ಕಿತ್ತು ಹೊತ್ಕೊಂಡೋಗಿ ಅಂಗಡಿಗೆ ಮಾರಿಬಿಟ್ಟು ಅದು ಬಂದಂಥ ಹಣವನ್ನು ತಕ್ಕಂದು ನನಗೆ ಧೂಪ ತಂದು ಹಾಕಿ ಕೇಳ್ತಾ ಇದ್ದಾಳೆ ಅಂಥೇಳಿ ಭಗವಂತ ಅರಿತುಕೊಂಡು ಅವರನ್ನು ಕಷ್ಟ ನೋಡಿ ಅವರಿಗೆ ಒಳ್ಳೆಯ ಭಾಗ್ಯ ಕೊಟ್ಟು ಆ ಭಾಗ್ಯ ಬಂದ ಮೇಲೆ ಬೇವನ ಕಾಳಮ್ಮನವರು ತಮ್ಮ ಹೊಲದಲ್ಲಿ 337 ಕಂಡಗ ಅಚ್ಚಳಿ ಬೆಳ್ಕೊಂಡು ಮಜ್ಜಿಗೆ ಮಾರದ ಕಾಸ್ಟ್ನಲ್ಲಿ ಬೆಣ್ಣೆ ತೂಗದ ಕಾಸ್ಟ್ನಲ್ಲಿ 7 ಅಪ್ರಂಜಿ ಅರಮನೆ ಕಟ್ಟಿಸ್ಕೊಂಡು ತಾವು ಅದ್ದೂರಿ ಒಳಗೆ ಹೊರಗಿದ್ದಾರೆ. ಆಗ ನಾ ಇದರಲ್ಲಿ ತಮ್ಮ ಸೊಸರಿಗೆ ಹೇಳ್ತಾರೆ, ನೋಡಮ್ಮ ದಿನ ಗುಡ್ಡುಗಳು ಗುರುಗಳು ಐಗಳು ಅಪ್ಪಗಳು ನಮ್ಮ ಅರಮನೆಗೆ ಬರ್ತಾರೆ, ದಿನ 3 ಇಡಿ ಒಬ್ಬನಿಗೆ ಕೊಟ್ರೆ ಸಂದೇನ ಕೊಟ್ಟರೆ ಎಷ್ಟಾದ್ದು, ಕಂಡಿಗೆ 30 ಕೊಳಗ ಅವ್ರಿಗೆ ಕಳೆದೋಯ್ತ, ದಾನ ಕೊಡಬೇಡಿ ಯಾರಿಗೂ, ರಾಡು ಮುಂಡ್ಗ ಹಾಕ್ಸಿ ತಾಳ್ಬೀಗ ಊಡಿಸ್ಕೊಳ್ಳಿ ಒಳಗೆ ಇರಿ ನೀವು ಅಂಥೇಳಿ ಅವ ಸ್ವಸರ್ಗ ಅವ್ರಿಗೆ ಹೇಳ್ಬಿಟ್ಟು ತಾವು ಅರಮನೆ ಬಾಗಿಲಲ್ಲಿ ಮುಟ್ಟ ಸರ್ಪ ಕಚ್ಚನಾಯಿನ ಕವಲು ಇರಿಸ್ಬಿಟ್ರಂತೆ. ಅರಮನೆ ಸುತ್ತ ಬಾರ್ ಮಾಡೋದು ಬಂದೂಕದಾಳು ನಿಲ್ಲಿಸ್ಬಿಟ್ರು, ಗೇಟ್ ಗೇಟ್ಲಿಲ್ಲ ಬಿಲ್ಲೆದಾಳುಗಳು ಬಿಷ್ಕತಿ ಪಾರದವ್ರು ಇಟ್ಬಿಟ್ರು, ನಮ್ಮ ಅರಮನೆಗೆ ಬೇಕಾದಷ್ಟು ಚೆನ್ನಾಗಿ ಗುಡ್ಡುಗಳು ಗುರುಗಳು ಐಗಳು ಅಪ್ಪಗಳು ದಾಸ ಜೋಗಿಗಳು ಬರ್ತಾರೆ, ಇಲ್ಲಿ ನಮ್ಮ ಅರಮನೆ ಸುತ್ತ ಇರೋದನ್ನೇ ನೋಡ್ಬಿಟ್ಟು ಅವ್ರು ಹಿಂದಕ್ಕೆ ಹೋಗ್ಬೇಕೆ ಹೊರತು ಅರಮನೆ ಒಳಗೆ ಹೋಗಬಾರ್ದು ದಿನಸಿ ಕೇಳಕ್ಕ ಅಂಥೇಳಿ

ಕೊಟ್ಟದಲ್ಲಿ ಆಡು ಮುಂಡಗಾಕಿ ತಾಳ್ಬೀಗ ಉಡಿಸ್ಬಿಡಮ್ಮ ಅಂತೇಳಿ ಏಳು ಅರಮನೆ ಬಾಗಿಲು ತನ್ನ ಸ್ವಸಮುದಿ ಕಲಿ ರಾಡು ಮುಂಡಗಾಕಿ ತಾಳ್ಬೀಗ ಉಡಿಸ್ಬಿಟ್ರಂತೆ. ಅರಮನೆ ಬಾಗಿಲಲ್ಲಿ ಮುಟ್ಟ ಸರ್ಪ ಕಚ್ಚ ನಾಯಿನ ಕಾವಲಿರಿಸ್ಬಿಟ್ಟು ಬಾರ್ ಮಾಡದ ಬಂದೂಕದಾಳ್ ಕಾವಲಿರಿಸ್ಬಿಟ್ಟು ಗೇಟ್ ಗೇಟ್ಲಲ್ಲಿ ಬಿಲ್ಲೆದಾಳ್ಗಳು

0: ಹೇಳಿದ್ರು, ಕಣ್ಣಪ್ಪ ಅವಡಿನ ಮಾತು ಕೇಳಿಕೊಂಡು
1: ಕೀಳುಗಡೆ
0: ದೇವಸ್ಥಾನ ಬಿಟ್ಟು ಕಾಡು ಮಲೆಯಲ್ಲಿ ಹೋಗಿ ಅಟ್ಟ ಬೆಟ್ಟವನ್ನು ಸುತ್ತಕೊಂಡು ಸಣ್ಣದೊಂದು ಬರಗ ನೀಡ್ಕೊಂಬಂದು ಬಲಿ ಕಲ್ಲು ಕಟ್ಟಾಕ ಬೇಗ ಬೇಗ ಶೃಂಗಾರ ಮಾಡ್ತಾ ಇದ್ನಂತೆ.

ಕೇಳುಗರೆ, ಬೇವನಹಟ್ಟಿ ಕಾಳಮ್ಮನ ಪ್ರಸಂಗವನ್ನು ಇದೀಗ ತಾವು ಹಳ್ಳಿ ಹಾಡು ಕಾರ್ಯಕ್ರಮದಲ್ಲಿ ಆಲಿಸಿದ್ರಿ. ಬೇವನಹಟ್ಟಿ ಕಾಳಮ್ಮನ ಈ ಒಂದು ಅಹಂಕಾರವನ್ನು, ಮದವನ್ನು ಅಡಗಿಸೋದಕ್ಕೆ ಮಾದೇಶ್ವರ ಬೇವನಹಟ್ಟಿ ಕಾಳಮ್ಮನ ಮನೆಯ ಮುಂಭಾಗಕ್ಕೇನೆ ಬರ್ತಾನೆ. ಯಜಮಾನಿಕೆ ಸಂಸ್ಕೃತಿಯನ್ನು ದೂರ ಮಾಡಿ ಸಮಾನತೆಯನ್ನು ತರುವ ಸಲುವಾಗಿ ಮಾದೇಶ್ವರ ಪಣವನ್ನು ತೊಟ್ಟಿರ್ತಾನೆ. ಆಲಂಬಾಡಿ ಜುಂಜೇಗೌಡನ ಸಂಬಂಧಿಕಳಾದಂತಹ ಬೇವನಹಟ್ಟಿ ಕಾಳಮ್ಮನನ್ನು ಎಳ್ಳನ್ನು ಕೇಳೋದ್ರ ಮೂಲಕ ಆಕೆ ಕೊಡದೇ ಇದ್ದಾಗ ಇಡೀ ಮನೆಯನ್ನು ಸುಟ್ಟು ಧ್ವಂಸ ಮಾಡ್ತಾನೆ ಮಾದೇಶ್ವರ. ಬೇವನಹಟ್ಟಿ ಕಾಳಮ್ಮನ ಮನೆಯನ್ನು ಸುಡೋದಲ್ಲ, ಬೇವನಹಟ್ಟಿ ಕಾಳಮ್ಮನ ಮನಸ್ಸನ್ನು ಪರಿವರ್ತನೆ ಮಾಡುವಂಥದ್ದು. ಈ ಕೃಷಿ ಮತ್ತು ಪಶುಪಾಲನೆ ಅನ್ನುವಂಥದ್ದು ಒಂದು ವರ್ಗಕ್ಕೆ ಮೀಸಲಾಗಿರಬಾರ್ದು, ಒಂದು ಒಕ್ಕಲಿಗೆ ಮಾತ್ರ ಅದು ಸೀಮಿತವಾಗಿರಬಾರ್ದು. ಇವೆರಡನ್ನೂ ವಿಕೇಂದ್ರೀಕರಿಸುವಂತಹ ನಿಟ್ಟಿನಲ್ಲಿ ಮಾದೇಶ್ವರ ಆಲೋಚನೆಯನ್ನು ಮಾಡ್ತಾನೆ. ಆ ಮೂಲಕ ಬೇವಿನಹಟ್ಟಿ ಕಾಳಮ್ಮನನ್ನು ಪರೀಕ್ಷಿಸಿ ಅವಳನ್ನು ಮತ್ತೆ ತನ್ನ ವಶವನ್ನಾಗಿ ಮಾಡಿಕೊಳ್ಳುವ, ತನ್ನ ಒಕ್ಕಲನ್ನಾಗಿ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾನೆ ಮಾದೇಶ್ವರ. ಇಂಥ ಒಂದು ಅಪರೂಪದ ಪ್ರಸಂಗವನ್ನು ಹಾಡಿದಂತಹ ಎಲ್ಲ ಕಲಾವಿದರಿಗೆ ಧನ್ಯವಾದಗಳು.

0: ಇದುವರೆಗೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ನಿಟ್ರೆ ಗ್ರಾಮದ ಮಹದೇವಯ್ಯ ಹಾಗೂ ಸಂಗಡಿಗರು ಹಾಡಿದ ಬೇವಿನಹಟ್ಟಿ ಕಾಳಮ್ಮ ಎಂಬ ಕಾವ್ಯ ಭಾಗವನ್ನ ಕೇಳಿದಿರಿ.
1: ಜನಪದ ಗಾಯಕರ
2: ಪದ
1: ಪಾದ
2: ಪದ
1: ಪಾದ ಹಳ್ಳಿ ಹಾಡು ಕೇಳಿದಿರಿ.
3: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.
1: ನೆರವು
3: ಜಿ ಎನ್ ಮಂಜುನಾಥ್
1: ಮತ್ತು ಎನ್ ನಂದಿನಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಈಗ ಸಮಯ 3:30.
2: ಆಕಾಶವಾಣಿ ಮೈಸೂರು. ಮಕ್ಕಳ ಮಂಟಪ, ಮಕ್ಕಳ ಸಾಹಿತ್ಯ ರಂಗ, ಮಕ್ಕಳ ಪತ್ರಗಳನ್ನಾಧರಿಸಿದ ಸಾಹಿತ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸುತ್ತಾರೆ ಬಿಜಿ ಕವಿತಾ ಹಾಗೂ ಚಿನ್ಮಯಿ ಕೆಎಸ್.
3: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ.

0: ಇಂದಿನ ಮಕ್ಕಳ ಮಂಟಪದ ಮಕ್ಕಳ ಸಾಹಿತ್ಯರಂಗ ಮಕ್ಕಳ ಪತ್ರಗಳನ್ನು ಧರಿಸಿದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕವಿತಾ.
1: ಹಾಗೆ ನಾನು ಚಿನ್ಮಯಿ.
0: ಚಿನ್ಮಯಿ, ಕಳೆದ ಬಾರಿ ನಮ್ಮ ಕಾರ್ಯಕ್ರಮ ಪ್ರಸಾರ ಆದ ನಂತರ ಸುಮಾರು ಪತ್ರಗಳು ಬಂದಿದೆ, ಮೋಸ್ಟ್ಲಿ ನಮಗೆ ತಡವಾಗಿ ನಮಗೆ ತಲುಪಿದೆ. ಆ ಪತ್ರಗಳನ್ನ ನಾವು ಇವತ್ತು ಓದೋಣ, ಆಯ್ತಾ?
1: ಹೌದು.
0: ಮೊದಲನೇದಾಗಿ ನೀವು ಓದ್ತೀರಾ?
1: ಹಾ. ಸರ್ಕಾರಿ ಪ್ರೌಢಶಾಲೆ ಕೇತುಪುರದ 10ನೇ ತರಗತಿ ವಿದ್ಯಾರ್ಥಿನಿ ವರ್ಷಾ ಬರೆದಿರೋಂಥ ಒಂದು ಪತ್ರ ಇದು. ಇದರಲ್ಲಿ ಅವರು ಒಂದು ಕವನವನ್ನು ಬರೆದು ಕಳಿಸಿದ್ದಾರೆ. ನಾಡಪ್ರಭು ಕವನದ ಶೀರ್ಷಿಕೆ. ಏನು ಬರೆದಿದ್ದಾರೆ ಅಂತ ನೋಡೋಣ. ನಾಡಿನ ಹೆಮ್ಮೆಯ ನಾಯಕರು ನೀವು, ಬೆಂಗಳೂರು ಕಟ್ಟಿದ ನಿರ್ಮಾತೃ ನೀವು, ದೂರದೃಷ್ಟಿಯ ನಾಯಕನಾಗಿರುವಿರಿ, ಜನಮನದಲ್ಲಿ ಇತಿಹಾಸ ಪುಟವಾಗಿ ಉಳಿದಿರುವ

0: ಒಬ್ಬರ ಜವಾಬ್ದಾರಿ, ನಮ್ಮೆಲ್ಲರ ಹೊಣೆ. ಅದರಿಂದ ಚಿಕ್ಕ ವಯಸ್ಸಿಂದಾನೆ ಮೊಳಕೆ ಒಡೆದಾಗಿಂದ ನಾವು ಅದ್ರ ಬಗ್ಗೆ ಒಂದು ತರಬೇತಿಯನ್ನು ಕೊಡ್ತಾ ಬಂದು ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಬಂದರೆ ಖಂಡಿತ ನಮ್ಮ ಪರಿಸರ ಉಳಿಯುತ್ತೆ, ಬೆಳೆಯುತ್ತೆ ಅಂತ ಹೇಳ್ಬೋದು.
1: ನೀವು ಹೇಳಿದ್ದು ಅಕ್ಷರಶಃ ಸತ್ಯ ಚಿನ್ಮಯಿ. ಈ ಪತ್ರ ನಾನು ಓದಿದಾಗ ನಾನು ಅನ್ಕೊಂಡೆ, ತನು ಅಂತ ಹೆಸರು ಬರ್ತಿದೆ ಈ ಮಗು, ಆದರೆ ಆ ತನು ಜಾಗದಲ್ಲಿ ಲಿಖಿತನೇ ಇದ್ಲಾ ಅಂತ ನನಗೆ ಒಂದು ಸಣ್ಣ ಅನುಮಾನ ಕಾಡ್ತಾ ಇದೆ.
0: ಇರಬಹುದೇನೋ.
1: ಓ, ಲಿಖಿತಾಗೆ ಕಂಗ್ರಾಚ್ಯುಲೇಷನ್ಸ್ ಹೇಳೋಣ. ಬಹಳ ಚೆನ್ನಾಗಿದೆ ಪರಿಸರದ ಮಹತ್ವವನ್ನು ಕುರಿತ ಪತ್ರ.
0: ಆಗ್ಲೇ ನೀವ್ ಹೇಳ್ದಂಗೆ ಕೇತುಪುರದಿಂದ ಬಂದಿರುವಂತದ್ದು ಮತ್ತೊಂದು ಕೂಡ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಕವನಾನೆ. ಪರಿಮಳ ಬಿ, 10ನೇ ತರಗತಿ ವಿದ್ಯಾರ್ಥಿನಿ. ಕವನದ ಶೀರ್ಷಿಕೆ ಅಮರ ಕೀರ್ತಿ. ನಾಡಿನ ಹೆಮ್ಮೆಯ ನಾಯಕ ಕೆಂಪೇಗೌಡ, ಬೆಂಗಳೂರು ಕಟ್ಟಿದ ಮಹಾನ್ ಶೂರ, ದೂರದೃಷ್ಟಿಯ ದೀಪವಾಗಿ ಬೆಳಗಿದವರು, ಜನಮನದಲ್ಲಿ ಶಾಶ್ವತವಾಗಿ ಉಳಿದವರು. ಕೋಟೆ ಕಟ್ಟಿದ ಕೀರ್ತಿಯ ನಾಯಕ, ನಾಡಿನ ಅಭಿವೃದ್ಧಿಗೆ ಶ್ರಮಿಸಿದ ಸೇವಕ, ಕೆರೆಗಳ ನಿರ್ಮಾಣ ಮಾಡಿದ ದಾನಿ, ಜನರ ಬಯಕಿಗೆ ಬೆಳಕಾದ ಧೀರ, ನ್ಯಾಯ ನೀತಿಯ ದಾರಿಯಲ್ಲಿ ನಡೆದವರು, ಪ್ರಜೆಯ ಪ್ರೀತಿಯನ್ನು ಗಳಿಸಿದವರು, ಸಂಸ್ಕೃತಿ ಸಂರಕ್ಷಣೆಯ ಸಾರಥಿ, ಕನ್ನಡ ನಾಡಿನ ಅಮರ ಕೀರ್ತಿ, ಗೋಪುರದಂತೆ ಎತ್ತರದ ವ್ಯಕ್ತಿತ್ವ, ಸಾಗರದಂತೆ ವಿಶಾಲ ಹೃದಯತ್ವ, ಅವರ ಕನಸಿನ ನಗರ ಬೆಂಗಳೂರು, ಇಂದು ಜಗದೊಳಗೆ ಹೊಳೆಯುವ ತಾರೆ, ಕೆಂಪೇಗೌಡರ ಹೆಸರು ಚಿರಂಜೀವಿ, ಅವರ ಸಾಧನೆ ಸದಾ ಸ್ಮರಣೀಯ, ಕನ್ನಡಿಗರ ಹೃದಯದ ಗೌರವ ಅಮರ, ನಮ್ಮ ನಾಡಿನ ಅಮೂಲ್ಯ ರತ್ನ ಅವರು ಅಂತ ಬರೆದಿದೆ ಈ ಮಗು.
1: ಮಗು ಹೆಸರು ಪರಿಮಳ ಅಂತ ಹೇಳಿದ್ರೆ,
0: ಹೌದು,
1: ಆ ಪತ್ರದಿಂದ ನಿಜವಾಗ್ಲೂ ಒಳ್ಳೆ ಪರಿಮಳ ಬರ್ತಾ ಇದೆ. ನನ್ಗನ್ಸತ್ತೆ ಕಳೆದ ತಿಂಗಳು ಜೂನ್ 27ನೇ ತಾರೀಕು ಕೆಂಪೇಗೌಡರ ಜನ್ಮದಿನಾಚರಣೆಯನ್ನ ಶಾಲೆನಲ್ಲಿ ಆಚರಣೆ ಮಾಡಿದ್ದಾರೆ ಅನ್ಸತ್ತೆ. ಅದಕ್ಕೆ ಕವನಗಳು ಬರೆಯೋ ಸ್ಪರ್ಧೆನ ಏರ್ಪಾಟು ಮಾಡಿ ಎಲ್ಲಾ ಮಕ್ಕಳು ಕೆಂಪೇಗೌಡರ ಬಗ್ಗೆ ಕವನಗಳನ್ನ ಬರೆದಿದ್ದಾರೆ, ಅದನ್ನ ನಮ್ಗೆ ಪೋಸ್ಟ್ ಮಾಡಿದ್ದಾರೆ. ಸೊ ನಮ್ಮ ಹತ್ರ ಒಂದು ಬಂಚ್ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಕವನಗಳು.
0: ಹೌದು,
1: ಚಿನ್ಮಯಿ, ಇವಾಗ ನಾನು ಓದ್ತಾ ಇರೋ ಕವನ ಪೂರ್ವಿಕಾ ಆನಂದ್, 8ನೇ ತರಗತಿಯ ವಿದ್ಯಾರ್ಥಿನಿ ಬರೆದಿರೋದು. ಈ ಹುಡುಗಿ ಕೌಟಿಲ್ಯ ವಿದ್ಯಾಲಯ ಮೈಸೂರು ಇಲ್ಲಿ ಓದ್ತಾ ಇದ್ದಾಳೆ.
0: ನಮಗ್ ಕಳೆದ ಬಾರಿಯಿಂದ ಕೌಟಿಲ್ಯದು ಪತ್ರಗಳು ಬರ್ತಾ ಇವೆ, ಈ ಬಾರಿ 2ನೇ ಸತಿ ಅವ್ರ ಪತ್ರಗಳು ನಮ್ ಕೈ ಸೇರಿದೆ.
1: ಹೌದು, ಹಂಗ್ ನೋಡಿದ್ರೆ ಪೂರ್ವಿಕಾ ಆನಂದ್ ಬರೆದಿರೋ ಇನ್ನೂ ಒಂದು ಕವನ ಇದೆ, ಅದನ್ನ ನೀನು ಓದ್ವಂತಿ. ಓಕೆನಾ? ನನ್ನ ಗೆಳೆಯರು, ಕವನದ ಶೀರ್ಷಿಕೆ. ಅಪರಿಚಿತರಾಗಿ ಬರುವರು, ಆಪ್ತರಾಗಿ ಬಿಡುವರು, ಅಳುವಿನಲ್ಲಿ ಹೆಗಲು ನೀಡಿ, ನಗುವಿನಲ್ಲಿ ನೆನಪು ಮೂಡಿ, ಮಾಡಿದೆವು ಅಚ್ಚಳಿಯದ ನಂಟ ಕೂಡಿ, ಬಾಲ್ಯದಲ್ಲಿ ಆಡಿದ ಗೋರಿಯ ಆಟ, ಒಂದೇ ಡಬ್ಬಿಯಿಂದ ಮಾಡಿದ ಊಟ, ಕಣ್ಣ ಅಂಚು ತುಂಬುವುದು ನೆನಪುಗಳ ಮೆಲುಕು ಹಾಕಿದಾಗ, ಮುಂಜಾನೆ ಎದ್ದು ಶಾಲೆಗೆ ಬರಲು ಒಂದು ಕಾರಣವಾಗಿ ಓದಿರಿ ನೀವೀಗ, ನಮ್ಮ ಯಶಸ್ಸನ್ನು ನಿಮ್ಮದಾಗಿಸಿಕೊಂಡು ಹಬ್ಬದಂತೆ ಆಚರಿಸುವಿರಿ, ನಮ್ಮ ಕಷ್ಟವನ್ನು ನಿಮ್ಮದಾಗಿಸಿಕೊಂಡು ಪರಿಹಾರವನ್ನೂ ನೀಡುವಿರಿ, ಮನೆಯ ನಂತರ ನೆಮ್ಮದಿ ನೀಡಿದವರೆಂದರೆ ಅದು ಇವರೇ ಗೆಳೆಯರು. ಹಾಗಿದೆ,
0: ಗೆಳೆಯರ ಬಗ್ಗೆ ಬಹಳ ಚೆನ್ನಾಗಿದೆ.
1: ನಿನ್ನ ಗೆಳೆಯರು ನಿನಗೆ ನೆನಪಾದ್ರ?
0: ಖಂಡಿತವಾಗ್ಲು.
1: ನನಗೇನು ನೆನಪಾಯ್ತು ಗೊತ್ತಾ, ಮುಂದಿನ ತಿಂಗಳು ಆಗಸ್ಟ್ ಅಲ್ಲಿ ಫ್ರೆಂಡ್ಶಿಪ್ ಡೇ ಬರುತ್ತಲ್ಲ, ಅದಕ್ಕೆ ಮುಂಚಿತವಾಗಿ ನಾವು ಈ ಕವನ ಓದ್ತಾ ಇದೀವಿ ಅಂತ ಅನ್ನಿಸ್ತಾ
0: ಇದೆ.
1: ಆ ಪೂರ್ವಿಕಾ ಆನಂದ್ ಅವರಿಗೆ ಅಭಿನಂದನೆಗಳನ್ನ ಹೇಳೋಣ. ಚೆನ್ನಾಗಿದೆ ಕವನ,
0: ತುಂಬಾ ಚೆನ್ನಾಗಿದೆ. ಸರ್ಕಾರಿ ಪ್ರೌಢಶಾಲೆ ಕೇತುಪುರದಿಂದ 10ನೇ ತರಗತಿ ವಿದ್ಯಾರ್ಥಿನಿ ಸಾದಿಯಾ ಫಿದೋಲಸ್ ಬರೆದಿರೋಂಥ ಕವನ. ಇದು ಕೂಡ ಕೆಂಪೇಗೌಡರ ಕುರಿತಾದ್ದೇ. ಈ ಕವನದ ಶೀರ್ಷಿಕೆ ವೀರನಾಯಕ ಕೆಂಪೇಗೌಡರು. ಹೀಗಿದೆ: ನಾಡಪ್ರಭು ಕೆಂಪೇಗೌಡ ನಮ್ಮ ನಾಡಿನ ವೀರ, ಬೆಂಗಳೂರು ಕಟ್ಟಿದ ಮಹಾನ್ ಧೀರ, ಧೈರ್ಯದಿಂದ ದೇಶವನ್ನು ಬೆಳೆಸಿದರು, ಜನರ ಮನದಲ್ಲಿ ಸ್ಥಾನ ಪಡೆದರು, ಕೆರೆ ಕೋಟೆಗಳನ್ನು ನಿರ್ಮಿಸಿದರು, ನಾಡಿನ ಅಭಿವೃದ್ಧಿಗೆ ಶ್ರಮಿಸಿದರು, ನ್ಯಾಯ ನೀತಿಯ ದಾರಿಯಲ್ಲಿ ನಡೆದರು, ಒಳ್ಳೆಯ ಆಡಳಿತವನ್ನು ನೀಡಿದರು, ಕರ್ನಾಟಕದ ಕೀರ್ತಿ ಹೆಚ್ಚಿಸಿದರು, ಇತಿಹಾಸದಲ್ಲಿ ಅಮರರಾದರು. ಅವರ ಆದರ್ಶವನ್ನು ನಾವು ಪಾಲಿಸೋಣ, ನಮ್ಮ ನಾಡಿನ ಹೆಮ್ಮೆಯನ್ನು ಬೆಳೆಸೋಣ ಅಂತ ಬರೆದಿದ್ದಾರೆ.
1: ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇವತ್ತು ಕೆಂಪೇಗೌಡರ ಬಗ್ಗೆ ಕವನಗಳು ಓದ್ತಾ ಓದ್ತಾ ಮನೆಗೆ ಹೋಗಿ ಅವ್ರ ಬಗ್ಗೆ ಪುಸ್ತಕ ಇರೋದನ್ನ ಓದಬೇಕು ಅಂತ ಆಸೆ ಆಗ್ತಾ ಇದೆ. ಇವಾಗ ನಾನು ಓದ್ತಾ ಇರೋ ಕವನನ ಬರೆದಿರೋದು 9S 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಕೇತುಪುರ, ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಕವನ. ಕರುನಾಡ ಸಿರಿಗನ್ನಡದ

0: ರಾಯಭಾರಿ, ಬೆಂಗಳೂರ ಕನಸಿನ ಶಿಲ್ಪಿ ನಮ್ಮ ಕೆಂಪೇಗೌಡರು. ಹಂಪೆಯ ವೈಭವವನ್ನು ಮರೆತು ಈ ನಾಡಿನಲ್ಲಿ ಕಟ್ಟಿದರು ಸುಂದರ ಕೋಟೆಯನ್ನು ಕೆಂಪೇಗೌಡರು. ಮಾಗಡಿಯ ಮಣ್ಣಿನ ಮಗನಾಗಿ ಕಲ್ಪನೆಯ ಗಡಿಯನ್ನು ಮೀರಿ ಬೆಳೆದ ರಾಜನಾಗಿ ಕನ್ನಡಿಗರ ಎದೆಯಲ್ಲಿ ಸದಾ ಹಸಿರಾಗಿ ಉಳಿಯುವರು ನಮ್ಮ ಕೆಂಪೇಗೌಡರು ಚಿರಕಾಲವಾಗಿ. ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಅಷ್ಟೊಂದು ಮಗ್ನ ಆಗೋದೇ
1: ಇಲ್ಲ ಇಲ್ಲ ಇಲ್ಲ, ಆದರೆ ಕೆಂಪೇಗೌಡರ ಬಗ್ಗೆನೆ ಆಲೋಚಿಸ್ತಾ ಇದ್ದೆ. ಅವರು ಹೇಗೆ ಆ ಒಂದು ನಾಡನ್ನು ಕಟ್ಟೋದಕ್ಕೆ ಅವ್ರು ಹೇಗೆ ಶ್ರಮ ವಹಿಸಿದ್ದಾರೆ ಅವರ ಕುರಿತಾಗಿ ಆಲೋಚನೆ ಮಾಡ್ತಾ ಇದ್ದೆ.
0: ಒಂದೇ ಒಂದು ನಾವು ನೆನಪಿಸ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಕೆಂಪೇಗೌಡರು ಇಲ್ಲದೆ ಹೋಗಿದ್ದಿದ್ರೆ ಖಂಡಿತ ಬೆಂಗಳೂರಂತೂ ಇರ್ತಿರ್ಲಿಲ್ಲ.
1: ಖಂಡಿತ
0: ಸಾವಿರಾರು ಲಕ್ಷಾಂತರ ಜನಕ್ಕೆ ಇವತ್ತು ಅದು ಊಟ ಕೊಡ್ತಾ ಇದೆ ಆ ಊರು. ಅದನ್ನ ನಾವು ಚೆನ್ನಾಗಿ ಇಟ್ಕೊಳ್ಬೇಕು.
1: ಹೌದು,
0: ಅಲ್ವಾ?
1: ನಮಗೆ ಇವಾಗ ಅದು ನಮ್ಮ ಕ್ಯಾಪಿಟಲ್ ಸಿಟಿ ಆಗಿದೆ, ರಾಜಧಾನಿ ಆಗಿದೆ ಕರ್ನಾಟಕಕ್ಕೆ, ಅದೊಂದು IT ಹಬ್ ಆಗಿದೆ. ಎಷ್ಟು ಮಟ್ಟಕ್ಕೆ ಬೆಂಗಳೂರು ಬೆಳೆದು ನಿಂತಿದೆ ಅಂದ್ರೆ, ಭಾರತದಲ್ಲಿ ಮೇನ್ ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಕೆಲವೊಂದು ಮಾತ್ರ ಇರುತ್ತೆ,
0: ಅದರಲ್ಲಿ ನಮ್ಮ ಬೆಂಗಳೂರು ಕೂಡ ಒಂದು.
1: ಹೌದು, ಅದರಲ್ಲಿ ಅಷ್ಟು ಮಟ್ಟಕ್ಕೆ ಬೆಂಗಳೂರು ಬೆಳೆದು ನಿಂತಿದೆ ಅಂದ್ರೆ ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. ಇದೀಗ ನಮಗೆ ನೆಕ್ಸ್ಟ್ ಬಂದಿರೋಂಥದ್ದು ಇದು ಮಿಂಚಂಚೆಯಿಂದ ಬಂದಿದೆ. ಮಿಂಚಂಚೆ ಅಂದ್ರೆ ನಿಮಗೆ ಯಾರು ಅಂತ ಗೊತ್ತಾಗಿದೆ ಅನ್ಕೋತೀನಿ.
0: ಗೊತ್ತಾಗಿದೆ, ಕರೆಕ್ಟಾ ಇಲ್ವಾ ಹೇಳು. ಮೋಸ್ಟ್ಲಿ ಅದು ಅಮೆರಿಕಾಯಿಂದ ಗಾನವಿ ಇರಬಹುದು.
1: ಹೌದು, ಖಂಡಿತವಾಗ್ಲೂ ಅಮೆರಿಕಾಯಿಂದ ನಮ್ಮ ಕೇಳಿಗಿಳಿಗಳೇ ಫೋನ್ ಮಾಡ್ತಾರೆ. ಈಗ ಅವರು ಅಷ್ಟೇ ಆಸಕ್ತಿಯಿಂದ ಒಂದು ಮಿಂಚಂಚೆಯನ್ನು ಕೂಡ ಬರೆದು ಕಳಿಸಿದ್ದಾರೆ. ಆದ್ರಿಂದ ಈ ಮಿಂಚಂಚೆಯಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ಗಾನವಿ ರವಿಕಿರಣ್ ಅವರು ಬರೆದಿರೋದು. ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ಗಾನವಿ. ಅಮೆರಿಕದಲ್ಲಿ ಇನ್ನೂ ಸ್ಕೂಲ್ಗೆ ಬೇಸಿಗೆ ರಜೆ ಬಂದಿಲ್ಲ, ಆದರೆ ನಾನು ಶನಿವಾರ ನ್ಯೂಯಾರ್ಕ್ನಲ್ಲಿರುವ ಲಿಬರ್ಟಿ ಸ್ಟ್ಯಾಚು ನೋಡೋದಕ್ಕೆ ನಾನು ನಮ್ಮ ತಂದೆ ತಾಯಿಯ ಜೊತೆ ಹೋಗಿದ್ದೆ. ಸ್ಟ್ಯಾಚು ಆಫ್ ಲಿಬರ್ಟಿ ಪ್ರತಿಮೆಯು ಅಮೆರಿಕದ ಅಪರೂಪದ ಸ್ಮಾರಕ. ಇದನ್ನು ವಿಶ್ವದ ಜ್ಞಾನೋದಯದ ಸಂಕೇತವೆಂದೂ ಪರಿಗಣಿಸಲಾಗುತ್ತದೆ. ಸ್ಟ್ಯಾಚು ಆಫ್ ಲಿಬರ್ಟಿ ಸ್ವಾತಂತ್ರ್ಯದ ಪ್ರತಿಮೆಯನ್ನು ಲಿಬರ್ಟಿ ಎಂಟರ್ಟೈನಿಂಗ್ ದ ವರ್ಲ್ಡ್ ಎಂದು ಅಧಿಕೃತವಾಗಿ ಹೆಸರಿಸಲಾಗಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಸ್ವಾತಂತ್ರ್ಯ ಘೋಷಣೆಯ ಶತಮಾನೋತ್ಸವದ ಅಂಗವಾಗಿ 1886 ಅಕ್ಟೋಬರ್ 28 ಈ ಪ್ರತಿಮೆ ಅನಾವರಣಗೊಂಡಿತು. ಫ್ರಾನ್ಸ್ ದೇಶದ ಜನರು ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಸ್ನೇಹಪೂರ್ವಕವಾಗಿ ಈ ಪ್ರತಿಮೆಯನ್ನು ನೀಡಿದ್ದರು. ಅಮೆರಿಕನ್ ಕ್ರಾಂತಿ ಸಂದರ್ಭದಲ್ಲಿ ಇವೆರಡೂ ದೇಶಗಳ ನಡುವೆ ಸ್ನೇಹವೇರ್ಪಟ್ಟಿತ್ತು. ಸ್ಟೋಲಾ ಎಂಬ ಹೊಳಪಿನ ಕಿರೀಟ ಮತ್ತು ಪಾದರಕ್ಷೆ ಧರಿಸಿ ಮುರಿದು ಹೋದ ಸರಪಳಿಯನ್ನು ಮೆಟ್ಟಿ ಬಲಗೈಯಲ್ಲಿ ಪಂಜು ಹಾಗೂ ಸ್ವಾತಂತ್ರ್ಯ ಫಲಕ ಎಡಗೈನಲ್ಲಿ ಹಿಡಿದು ನಿಂತ ಮಹಿಳೆಯೊಬ್ಬಳನ್ನು ಪ್ರತಿನಿಧಿಸುವ ಕೆತ್ತನೆ ಕಲಾಕೃತಿ ಇದಾಗಿದೆ. ನ್ಯೂಯಾರ್ಕ್ ಬಂದರಿನಲ್ಲಿರುವ ಲಿಬರ್ಟಿ ದ್ವೀಪದ ಮೇಲಿರುವ ಈ ಪ್ರತಿಮೆಯು ಪ್ರವಾಸಿಗರು, ವಲಸೆಗಾರರು ಮತ್ತು ಹಡಗಿನ ಮೂಲಕ ಬರುವ ಅಮೆರಿಕನ್ನರನ್ನು ಸ್ವಾಗತಿಸುತ್ತದೆ. ಫ್ರೆಡರಿಕ್ ಆಗಸ್ಟ್ ಬರ್ತೋಲ್ಡಿ ಈ ಪ್ರತಿಮೆಯ ಶಿಲ್ಪಿ. ಮೌರಿಸ್ ಕೋಚ್ಲಿನ್ ಎಂಬಾತ ಪ್ರತಿಮೆಯ ಆಂತರಿಕ ವಿನ್ಯಾಸಕಾರ. ಈತ ವಿಶ್ವವಿಖ್ಯಾತ ಐಫೆಲ್ ಗೋಪುರದ ನಿರ್ಮಾತೃ ಗುಸ್ತಾವ್ ಐಫೆಲ್ ಸಂಸ್ಥೆಯಲ್ಲಿ ಮುಖ್ಯ ಅಭಿಯಂತರನಾಗಿದ್ದ. ವಿನ್ಯಾಸಗಾರ ರಿಚರ್ಡ್ ಮ್ಯಾರಿಸ್ ಹಂಟ್ ಪ್ರತಿಮೆಯನ್ನು ಪೀಠಭಾಗದ ವಿನ್ಯಾಸ ಮಾಡಿದ. ಯೂಜೆನ್ ವಿಯೋಲೆ ಲೂ ಡ್ಯೂಟ್ ಪ್ರತಿಮೆಯ ನಿರ್ಮಾಣದಲ್ಲಿ ತಾಮ್ರಲೋಹದ ಬಳಕೆಗೆ ಕಾರಣನಾಗಿದ್ದಾನೆ. ಮೃದುವಾದ ಮೆದು ಆಕಾರಕ್ಕೆ ಹೊಂದಿಕೊಳ್ಳಬಲ್ಲ ಲೋಹವನ್ನು ಬಳಸಿ ಮೆರಗಿನಿಂದ ಲೋಹಕೃತಿ ನಿರ್ಮಿಸುವ ರಪೂಸೆ ತಂತ್ರಕ್ಕೂ ಈತನೇ ಕಾರಣನಾಗಿದ್ದ. ಉಕ್ಕಿನ ಚೌಕಟ್ಟಿನ ಮೇಲೆ ಶುದ್ಧ ತಾಮ್ರದ ರಕ್ಷಣಾ ಕವಚದಿಂದ ಈ ಪ್ರತಿಮೆಯನ್ನು ರಚಿಸಲಾಗಿದೆ. ಆದರೆ ಪಂಜಿನ ಜ್ವಾಲೆಗೆ ಗೋಲ್ಡ್ ಲೀಫ್ ಲೇಪನ ಮಾಡಲಾಗಿದೆ. ಮೂಲತಃ ತಾಮ್ರದಿಂದ ಮಾಡಲಾಗಿದ್ದು ಆನಂತರ ಗಾಜಿನ ಹಲಗೆಗೆ ಹೊಂದಿಸಿಕೊಳ್ಳುವಂತೆ ಅದನ್ನು ಪರಿವರ್ತಿಸಲಾಗಿತ್ತು. ಪ್ರತಿಮೆಯು ಆಯತಾಕಾರದ ಶಿಲೆಯ ಪೀಠಸ್ಥಾನದ ಮೇಲೆ ನಿಂತಿದೆ. ಈ ಪೀಠವು ಏರುಪೇರಿನ 11 ತುದಿಗಳುಳ್ಳ ನಕ್ಷತ್ರಾಕಾರದ ಆಧಾರವನ್ನು ಹೊಂದಿದೆ. ಪ್ರತಿಮೆಯು 151 ಅಂದರೆ 46 ಎತ್ತರವಿದೆ. ಪೀಠ ಮತ್ತು ಆಧಾರ ಪರಿಗಣಿಸಿದರೆ ಅದು 305 ಅಂದರೆ 93 ಮೀಟರಷ್ಟು ಎತ್ತರದಲ್ಲಿರುವಂತೆ ಕಾಣುತ್ತದೆ. ಜಗತ್ತಿನಾದ್ಯಂತ ಅಮೆರಿಕ ಸಂಯುಕ್ತ ಸಂಸ್ಥಾನದ ಪ್ರಮುಖ ಲಾಂಛನಗಳಲ್ಲಿ ಸ್ವಾತಂತ್ರ್ಯದ ಪ್ರತಿಮೆಯೂ ಸಹ

0: ಒಂದು ಎಂದು ಪರಿಗಣಿಸಲಾಗುತ್ತದೆ. ಜೊತೆಗೆ 1886ರಿಂದ ಜೆಟ್ ಯುಗದವರೆಗೂ ಯುರೋಪಿನಿಂದ ಹಡಗಿನಲ್ಲಿ ಬರುತ್ತಿದ್ದ ಲಕ್ಷಗಟ್ಟಲೆ ವಲಸೆಗಾರರಿಗೆ ಮೊಟ್ಟಮೊದಲು ಗೋಚರಿಸುವ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಪರೂಪದ ದೃಶ್ಯಗಳಲ್ಲಿ ಈ ಪ್ರತಿಮೆಯು ಒಂದಾಗಿತ್ತು. ಈ ಪ್ರತಿಮೆಯು ರಾಷ್ಟ್ರೀಯ ಉದ್ಯಾನ ಸೇವೆಯ ಆಡಳಿತದಲ್ಲಿ ಸ್ವಾತಂತ್ರ್ಯ ಸಂಕೇತಿಸುವ ಪ್ರತಿಮೆ ಎನಿಸಿಕೊಂಡಿದೆ. ರಾಷ್ಟ್ರೀಯ ಸ್ಮಾರಕದ ಕೇಂದ್ರ ಬಿಂದುವೂ ಆಗಿದೆ. ಈ ರಾಷ್ಟ್ರೀಯ ಸ್ಮಾರಕವು ಎಲ್ಲಿಸ್ ದ್ವೀಪವನ್ನು ಸಹ ಒಳಗೊಂಡಿದೆ. ಧನ್ಯವಾದಗಳು ಗಾನವಿ ರವಿಕಿರಣ್ ಅಂತ ಬರೆದು ಕಳಿಸಿದ್ದಾರೆ.
1: ಇದನ್ನ ಪ್ರವಾಸ ಕಥನ ಅಂತ ಹೇಳೋಣವೋ ಅಥವಾ ಶೈಕ್ಷಣಿಕ ಪ್ರಬಂಧ ಅಂತ ಹೇಳೋಣವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಮೈಸೂರಿನಲ್ಲಿ ಕೂತ್ಕೊಂಡು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡಿದ್ದು ಬಹಳ ಸಂತೋಷ ಆಯ್ತು.
0: ಹೌದು, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೂಡ ತಿಳ್ಕೊಂಡ್ವಿ. ಅದೇ ರೀತಿ ಸಾಕಷ್ಟು ಮಾಹಿತಿಯನ್ನ ಕೊಟ್ವಿ ಕೇಳುಗರಿಗೂ. ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರಬಹುದು. ಅದರಿಂದ ಗಾನವಿ ಬರೆದ ಪತ್ರ ಮುಖಾಂತರ ನಮಗೂ ಸಹಾಯ ಆಯ್ತು, ಕೇಳುಗರಿಗೂ ಸಹಾಯ ಆಯ್ತು.
1: ಸಾಕಷ್ಟು ವಿವರವಾಗಿ ಬರೆದಿದೆ ಮಗು.
0: ಹೌದು,
1: ಗಾನವಿಗೆ ಕಂಗ್ರಾಚುಲೇಷನ್ಸ್ ಹೇಳೋಣ.
0: ಹೌದು,
1: ಈಗ ನಾನು ಕೆಂಪೇಗೌಡರ ಬಗ್ಗೆ ಒಂದು ಪ್ರಬಂಧವನ್ನ ಓದ್ತಾ ಇದ್ದೀನಿ ಚಿನ್ಮಯಿ. ಇದನ್ನ ಬರೆದಿರೋ ಮಗು ಹೆಸರು ಲಾವಣ್ಯ ಆರ್, 8ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಕೇತುಪುರ. ನಾಡಪ್ರಭು ಕೆಂಪೇಗೌಡರ ಪ್ರಬಂಧ ಪೀಠಿಕೆ. ಕೆಂಪೇಗೌಡರು ಕರ್ನಾಟಕ ಇತಿಹಾಸದಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿಯಾಗಿದ್ದರು. ಬೆಂಗಳೂರು ಸ್ಥಾಪಕರಾದ ಅವರ 16ನೇ ಶತಮಾನ ಯಲಹಂಕ ನಾಡಪ್ರಭುಗಳಾದ ಕೆಂಪೇಗೌಡರು ತಮ್ಮ ದೂರದೃಷ್ಟಿತ್ವ, ಆಡಳಿತ ಕೌಶಲ್ಯ ಮತ್ತು ಜನಕಲ್ಯಾಣದ ಕಾರ್ಯಗಳಿಂದಾಗಿ ಇಂದಿಗೂ ಸ್ಮರಣೀಯರಾಗಿದ್ದಾರೆ. ಬೆಂಗಳೂರು ಒಂದು ಶಕ್ತಿಶಾಲಿ ಕೋಟೆಯ ನಗರವಾಗಿದ್ದು ಐತಿಹಾಸಿಕ ಪರಂಪರೆಗೆ ಶಾಶ್ವತ ಕೊಡುಗೆಯಾಗಿದೆ. ಜನನ ಮತ್ತು ಆರಂಭಿಕ ಜೀವನ. ಕೆಂಪೇಗೌಡರು 1510ರಲ್ಲಿ ಯಲಹಂಕದಲ್ಲಿ ಜನಿಸಿದರು. ತಂದೆ ನಾಡಪ್ರಭು ಕೆಂಪನಂಜೇಗೌಡ ಹಾಗೂ ತಾಯಿ ಲಿಂಗಾಂಬೆ. ಇವರು ವಿಜಯನಗರ ಸಾಮ್ರಾಜ್ಯದ ಯಲಹಂಕ ನಾಡಪ್ರಭುಗಳ ಕುಟುಂಬಕ್ಕೆ ಸೇರಿದವರು. ವಿವರಣೆಯಲ್ಲಿ ಮೊದಲನೇ ಪಾಯಿಂಟ್ ಜನನ ಮತ್ತು ಆರಂಭಿಕ ಜೀವನ, ಎರಡನೇ ಅಂಶ ಬೆಂಗಳೂರು ಸ್ಥಾಪನೆ. 1537ರಲ್ಲಿ ಕೆಂಪೇಗೌಡರು ಬೆಂಗಳೂರನ್ನು ಸ್ಥಾಪನೆ ಮಾಡಿದರು. 4 ಕೋಟೆ ಗೋಪುರಗಳು ಮತ್ತು 1 ಭದ್ರವಾದ ಕೋಟೆಯನ್ನು ನಿರ್ಮಿಸಿದರು. ಪೇಟೆ ವ್ಯವಸ್ಥೆಯನ್ನು ರೂಪಿಸಿ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಉತ್ತೇಜನವನ್ನು ನೀಡಿದರು. ಮೂರನೆಯ ಅಂಶ ಆಡಳಿತ ಕೌಶಲ್ಯ. ಕೆಂಪೇಗೌಡರ ಆಡಳಿತ ಸಮರ್ಥ ಮತ್ತು ಜನಪರವಾಗಿತ್ತು. ರೈತರಿಗೆ ಕೃಷಿ ಭೂಮಿಗಳನ್ನು ಒದಗಿಸಿ ನೀರಾವರಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದರು. ಸ್ಥಳೀಯ ದೇವಾಲಯಗಳು ಮತ್ತು ಸಾಮಾಜಿಕ ಕಾರ್ಯಗಳಿಗೆ ಒತ್ತು ನೀಡಿದರು. ನಾಲ್ಕನೆಯದು ಸಾಂಸ್ಕೃತಿಕ ಕೊಡುಗೆ. ಕನ್ನಡ ಸಂಸ್ಕೃತಿಯನ್ನು ಉತ್ತೇಜಿಸಿದರು. ದೇವಾಲಯಗಳ ನಿರ್ಮಾಣ ಮತ್ತು ಧಾರ್ಮಿಕ ಸಾಮರಸ್ಯವನ್ನು ಬೆಂಬಲಿಸಿದರು. ಐದನೆಯದು ವೈಯಕ್ತಿಕ ಗುಣಗಳು. ದೂರದೃಷ್ಟಿತ್ವ, ಧೈರ್ಯ ಮತ್ತು ನಾಯಕತ್ವದ ಗುಣಗಳನ್ನು ಹೊಂದಿದ್ದರು. ಜನಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಮೀಸಲಿಟ್ಟರು. ಉಪಸಂಹಾರ: ಕೆಂಪೇಗೌಡರ ಜೀವನ ಮತ್ತು ಸಾಧನೆಗಳು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಶಾಶ್ವತ ಛಾಪು ಮೂಡಿಸಿವೆ. ಅವರ ಆಡಳಿತ ಕೌಶಲ್ಯ, ಸಾಂಸ್ಕೃತಿಕ ಕೊಡುಗೆಗಳು ಮತ್ತು ಜನಕಲ್ಯಾಣದ ಕಾರ್ಯಗಳು ಇಂದಿಗೂ ಎಲ್ಲರಿಗೂ ಸ್ಫೂರ್ತಿಯಾಗಿದೆ. ಕೆಂಪೇಗೌಡರ ಕೊಡುಗೆಗಳು ಕರ್ನಾಟಕದ ಗರಿಮೆಯನ್ನು ಎತ್ತಿ ಹಿಡಿಯುವಂತಾಗಿದೆ ಅಂತ ಬರೆದು ಈ ಮಗು ಪ್ರಬಂಧವನ್ನ ಮುಗಿಸಿದೆ. ಕರೆಕ್ಟ್ ಆಗಿ ಪ್ರಬಂಧ ಹೇಗೆ ಬರಿಬೇಕು ಅದೇ ತರನೇ ವಿವರಣೆ, ಉಪಸಂಹಾರ ಅದೇ ರೀತಿನಲ್ಲೇ ಬರೆದಿದೆ ಮಗು. ಖಂಡಿತವಾಗ್ಲೂ ಈ ಮಗುಗೆ ನಾವು ಅಭಿನಂದನೆಯನ್ನ ಹೇಳಲೇಬೇಕು ಚಿನ್ಮಯಿ.
0: ಖಂಡಿತವಾಗ್ಲೂ, ಅವಾಗಿಂದ ಕವನಗಳು ಓದಿದ್ವಿ, ಕವನದಲ್ಲಿ ಅವರವರ ಭಾವನೆಯನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಈ ಪ್ರಬಂಧದಲ್ಲಿ ಸಂಪೂರ್ಣವಾಗಿ ಅವರ
1: ಪರಿಚಯ ಮಾಡಿಸ್ಕೊಂಡು
0: ಅವರ ಪರಿಚಯನೇ ಆಯ್ತು ಅಂತ ಹೇಳ್ಬೋದು. ಒಂದು ಪ್ರಬಂಧವನ್ನ ಹೇಗೆ ಬರಿಬೇಕು ಅನ್ನೋ ಒಂದು ಅರಿವು ಕೂಡ ಮೂಡದಂತೆ ಆಯ್ತು ಇದರಿಂದ.
1: ಪತ್ರ ನೋಡು, ಅಂಚಿನಲ್ಲಿ ಅಲಂಕಾರ ಮಾಡಿದೆ, ಬೇರೆ ಬೇರೆ ಬಣ್ಣದ ಪೆನ್ಗಳನ್ನ ಉಪಯೋಗಿಸಿ ಬರೆದಿದ್ದಾಳೆ.
0: ಹೌದು, ಆಗ್ಲೇ ಹೇಳ್ದಂಗೆ ಕೌಟಿಲ್ಯ ವಿದ್ಯಾಲಯ 7ನೇ ತರಗತಿ ವಿದ್ಯಾರ್ಥಿನಿ ಪೂರ್ವಿಕಾ ಆನಂದ್ ಬರೆದಿರುವಂತ ಮತ್ತೊಂದು ಕವನ ನನ್ನೂರು. ದೇವಲೋಕದಿಂದ ಇಳಿದು ಬಂದಳೊಬ್ಬ ಕಿನ್ನರಿ, ಇಲ್ಲಿ ಬಂದು ಮಾಡಿದಳೊಂದು ಸುಂದರವಾದ ಅಚ್ಚರಿ. ಸುತ್ತಮುತ್ತ ಗಿಡವ ನೆಟ್ಟಿ, ಮಧ್ಯ ಒಂದು ಗುಡಿಯ ಕಟ್ಟಿ, ಆ ಗಸವ ಇಳಿಯ ಬಿಟ್ಟಿ, ಪರಂಪರೆಯ ನಾಡ ಕಟ್ಟಿ, ಇಟ್ಟಳೊಂದು ಹೆಸರ, ಅದುವೇ ನನ್ನೂರ ಮೈಸೂರು. ಸ್ಥಾಪಿಸಿದಳೊಂದು ರಾಜಮನೆತನ, ನಾಡಿನುದ್ದಕ್ಕೂ ಬೀರಿದಳು ದಸರೆಯ ವೈಭವವನ್ನ. ನನ್ನೂರು ಬಣ್ಣ ಬಣ್ಣಗಳ ನಗರ, ಸಾರುತಿಹುದು ಸಂಸ್ಕೃತಿಗಳ ಸಾಗರ. ರಾಜರ ನುಡಿ ಹೊತ್ತ, ದೇವಿಯ ಗುಡಿ ಹೊತ್ತ ನಾಡು, ಅದುವೇ ನನ್ನೂರು ಮೈಸೂರು ಅಂತ ಮೈಸೂರಿನ ಬಗ್ಗೆ ಈ ಹುಡುಗಿ ಈ ಕವನವನ್ನ ಬರೆದಿದ್ದಾಳೆ.
1: ಶಾಲೆ ಇದೀಗ

0: ಆರಂಭ ಆಗಿದೆ. ಆಗ್ಲೇ ಈ ಮಗು ದಸರಾ ರಜಕ್ಕೆ ಹೊರಟೋಗಿದೆ.
1: ಹೌದು,
0: ಈ ಮಗುಗೂ ಅಭಿನಂದನೆ ಹೇಳೋಣ. ಎರಡು ಕವನಗಳನ್ನ ಬರೆದು ಕಳಿಸಿದಾಳೆ, ಎರಡು ಚೆನ್ನಾಗಿದೆ.
1: ಹೌದು,
0: ಚಿನ್ಮಯಿ, ಇವಾಗ ನಾನು ಓದ್ತಾ ಇರೋ ಪತ್ರವನ್ನ ಬರೆದಿರೋದು ವರಲಕ್ಷ್ಮಿ, 9ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ, ಕೇತುಪುರ. ಈ ಕವನದ ಶೀರ್ಷಿಕೆ ಪುಸ್ತಕ. ಜೀವನಕ್ಕೆ ಉತ್ತಮ ಮಾರ್ಗ ನೀಡಿ, ಒಳ್ಳೆಯ ಜ್ಞಾನ ನೀಡಿ, ಒಳ್ಳೆಯ ಸಂಸ್ಕಾರದಲ್ಲಿ ನಡೆಯುವಂತೆ ಮಾಡಿ, ಹಲವಾರು ಪುಸ್ತಕ ಓದಿ ಸಾಧನೆ ಮಾಡಿ. ಪುಸ್ತಕ ಎಂದರೆ ಜ್ಞಾನದ ಭಂಡಾರ. ಜ್ಞಾನ ಎಂಬುದು ದೇವರು ಕೊಟ್ಟ ವರ. ಪುಸ್ತಕದಿಂದ ಪಡೆದ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನವೀನ ದಿನ. ಪುಸ್ತಕ ನಮ್ಮ ಅಜ್ಞಾನವನ್ನು ತೊಲಗಿಸುತ್ತಾ, ನಮ್ಮ ಜ್ಞಾನವನ್ನು ಹೆಚ್ಚಿಸುತ್ತಾ, ನಮ್ಮ ಜೀವನಕ್ಕೆ ಬೆಳಕನ್ನು ತೋರುತ್ತಾ ಸಾಗುವಂತೆ ಮಾಡುತ್ತದೆ ನಮ್ಮ ಜೀವನ. ಅದೇ ಪುಸ್ತಕ ಅಂತ ಬರೆದು ಮುಗಿಸಿದೆ ಈ ಮಗು. ಖಂಡಿತವಾಗ್ಲೂ ಸತ್ಯವಾದ ಮಾತು.
1: ಹೌದು, ಇದನ್ನ ನೋಡ್ತಾ ಇದ್ರೆ ನನಗೆ ಏನ್ ನೆನಪಾಯ್ತು ಗೊತ್ತಾ? ನಾವಿವಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಕಾಣ್ತಾ ಇರ್ತೀವಿ, ಅದರಲ್ಲಿ ಈ ಒಂದು ಎರಡು ಲೈನ್ ಕೋಟ್ಸ್ ಆ ತರದ್ದೆಲ್ಲ ಬಂದಾಗ, ನೀವು ತಲೆ ಬಗ್ಸಿ ಪುಸ್ತಕ ಓದಿದ್ರೆ ಅದು ಮುಂದಕ್ಕೆ ತಲೆ ಎತ್ತೋ ಹಾಗೆ ಮಾಡುತ್ತೆ, ತಲೆ ಬಗ್ಸಿ ಫೋನ್ ನೋಡ್ತಾ ಇದ್ರೆ ಅದು ಎತ್ತೋ ಹಾಗೆ ಮಾಡುತ್ತಾ ಅಂತ ಪ್ರಶ್ನೆ ಇತ್ತು. ಫೋನ್ನ ಆದಷ್ಟು ದೂರ ಇಡಿ ಅಂತ ನಾವು ಹೇಳ್ತಾ ಇದೀವಿ, ಇಲ್ಲ ಅಂತಿಲ್ಲ. ಜ್ಞಾನಾರ್ಜನೆ ಆಗ್ತಾ ಇದ್ರೆ ಖಂಡಿತ ಅದು ತಲೆ ಎತ್ತೋ ಹಾಗೆ ಮಾಡುತ್ತೆ, ಆದ್ರೆ ನಿಮ್ಮ ಕಣ್ಣಿನ ಬಗ್ಗೆನೂ ನಿಮಗೆ ಗಮನ ಇರಬೇಕು.
0: ಟೈಮ್ ಕಡಿಮೆ ಇಟ್ಕೊಳ್ಬೇಕು, ಪುಸ್ತಕ ಟೈಮ್ ಜಾಸ್ತಿ ಇಟ್ಕೋಬೇಕು ಅಂತ ಹೇಳ್ತಾ ಇದೀಯ ಚಿನ್ಮಯಿ.
1: ಸರ್ಕಾರಿ ಪ್ರೌಢಶಾಲೆ ಕೇತುಪುರದ 8ನೇ ತರಗತಿ ವಿದ್ಯಾರ್ಥಿನಿ ಅಮೃತ ಬರ್ದಿರೋ ಅಂತ ಚುಟುಕು. ಎರಡು ಚುಟುಕು ಶೀರ್ಷಿಕೆ ಕೂಡ ಹೂವುನೆ, ಆದ್ರೆ ಎರಡು ಬೇರೆ ಬೇರೆ ಚುಟುಕು. ಏನಿದೆ ಅಂತ
0: ಶೀರ್ಷಿಕೆ ಮಾತ್ರ ಸೇಮ್,
1: ಹೌದು,
0: ಆದ್ರೆ ಅದರೊಳಗಿರೋ ಅರ್ಥ ಮಾತ್ರ ಬೇರೆ ಇದೆ.
1: ಹೌದು,
0: ಓಕೆ.
1: ಚುಟುಕಿ ಹೇಗಿದೆ ಅಂತ ನೋಡೋಣ. ಹೂವೊಂದು ನಗುವ ಚೆಲುವಿನಿಂದ, ಮನಸೆಳೆಯುವುದು ಪರಿಮಳದಿಂದ, ತೋಟವನ್ನು ಅಲಂಕರಿಸುವ ಸೊಬಗಿನಿಂದ, ಜೇನು ನೊಣ ಸೆಳೆಯುವುದು ಮಕರಂದದಿಂದ, ಪ್ರಕೃತಿ ಸೌಂದರ್ಯ ಹೆಚ್ಚಿಸುವುದರಿಂದ, ಎಲ್ಲರ ಮನ ಗೆಲ್ಲುವುದು ಮೃದುತ್ವದಿಂದ ಅಂತ ಬರೆದಿದೆ ಚುಟುಕು.
0: ಹೂ ಮನಸ್ಸಿನ ಹುಡುಗಿ ಹೂವಿನ ಬಗ್ಗೆ ಒಂದು ಕವನವನ್ನ ಬರೆದಿದ್ದಾಳೆ ಅಂತ ನಂಗೆ ಅನ್ನಿಸ್ತಾ ಇದೆ.
1: ಹೌದು. ಮತ್ತೊಂದು ಚುಟುಕು, ಬಣ್ಣ ಬಣ್ಣದ ಹೂಗಳ ಸೊಬಗು ಪ್ರಕೃತಿಯ ಅಮೂಲ್ಯ ಕೊಡಗು, ಪರಿಮಳ ಹರಡುವ ಸಿಹಿ ಗುಣವು ಮನದ ದುಃಖ ದೂರ ಮಾಡುವುದು, ಪ್ರೀತಿಯ ಶಾಂತಿಯ ಸಂಕೇತವು, ಜೀವನದ ಸೌಂದರ್ಯದ ಪ್ರತೀಕವು ಅಂತ ಬರ್ತಿದೆ.
0: ತುಂಬಾ ಚೆನ್ನಾಗಿದೆ.
1: ಹೌದು,
0: ಎರಡೂ ಕವನಗಳು ಬಹಳ ಚೆನ್ನಾಗಿದೆ. ಅಮೃತ, ಅಭಿನಂದನೆಗಳು. ಹೀಗೆ ಕವನಗಳನ್ನ ಬರೆದು ಕಳಿಸ್ತಾ ಇರು, ಬೇಕಾದ್ರೆ ಕಥೆನೂ ಬರಿಬೋದು ಅಲ್ವಾ?
1: ಹೌದು.
0: ಈಗ 9ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಕೇತುಪುರ, ಅಭಿನಯ ಅನ್ನೋ ಮಗು ಬರೆದಿರೋ ಒಂದು ಕವನವನ್ನು ಓದ್ತಾ ಇದ್ದೀನಿ. ಇದು ಪರಿಸರ ನೈರ್ಮಲ್ಯ. ಕಳೆದ ತಿಂಗಳಿಗೋಸ್ಕರ ಬರೆದಿರೋ ಕವನ, ಅದು ತಡವಾಗಿ ಸೇರ್ತು, ಅದನ್ನ ಇವಾಗ ನಾವು ಓದ್ತಾ ಇದ್ದೀವಿ. ನೀ ಹೇಳ್ದಂಗೆ ವರ್ಷ ಇಡೀ ಆಚರಣೆ ಮಾಡ್ತಾ ಇದ್ದೀವಿ. ಪರಿಸರ ನೈರ್ಮಲ್ಯ, ಬೆಟ್ಟ ಗುಡ್ಡಗಳಿಂದ ಬೀಸುವ ಸುಳಿಗಾಳಿ ಅಲ್ಲ, ನಮಗೆಲ್ಲರಿಗೂ ನಮ್ಮ ಉಸಿರಿನ ತಂಗಾಳಿ. ಶುದ್ಧ ಪರಿಸರವೇ ನಮ್ಮ ಜೀವನದಿ, ಹುಚ್ಚು ಹಸಿರೆ ನಮ್ಮ ಬದುಕಿನ ಮುನ್ನುಡಿ. ನದಿಗಳು ಹರಿಯಲಿ ಶುದ್ಧವಾಗಿ, ಮರಗಳು ಬೇರು ಬಿಡಲಿ ಬಲವಾಗಿ, ಪ್ರಾಣಿ ಪಕ್ಷಿಗಳು ಸಂತೋಷವಾಗಿರಲಿ, ಹಸಿರೇ ಉಸಿರು ಎಂಬ ಕಾಳಜಿ ನಮಗಿರಲಿ. ಪ್ಲಾಸ್ಟಿಕ್ ತ್ಯಜಿಸಿ ಪ್ರಕೃತಿಗೆ ನಮಿಸಿ, ಪರಿಶುದ್ಧ ಮಣ್ಣು ಗಾಳಿ ನೀರು ನಮ್ಮ ನೆಮ್ಮದಿಯ ಮೂಲವಾಗಿಸಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರಿಗೂ ಹೊಣೆಯಾಗಿಸಿ, ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸಿ. ನಾವು ಪರಿಸರವನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಅಂತ ಆ ಮಗು ಕೇಳ್ಕೊಂಡಿದೆ, ಮತ್ತೆ ಆ ಮಗು ಹೇಳಿದೆ ಅಂತಲೂ ಅನ್ನೋಣ.
1: ಹೌದು,
0: ಅಭಿನಯ ಬಹಳ ಚೆನ್ನಾಗಿದೆ ನಿನ್ನ ಕವನ. ನೀನು ಬರೆದಿರೋದನ್ನ ನೀನು ನಿನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತಾ ನಿನ್ನ ಪತ್ರವನ್ನ ಓದಿ ಮುಗಿಸಿದೀವಿ.
1: ತುಂಬಾ ಸೂಕ್ತವಾಗಿರುತ್ತೆ ಅಂತ ಹೇಳ್ಬೋದು.
0: ಹೌದು,
1: ಈಗ ನನ್ನ ಕೈನಲ್ಲಿ ಸರ್ಕಾರಿ ಕೇತುಪುರದ ಶಾಲೆಯಿಂದ ಸಿಂಚನ ಅನ್ನೋ ಮಗು 10ನೇ ತರಗತಿ ಓದ್ತಾ ಇರೋದು ಒಂದು ಕಥೆಯನ್ನ ಬರೆದಿದೆ, ಸಿಂಹ ಮತ್ತು ಇಲಿ. ಆ ಕಥೆ ಏನು ಅಂತ ನೋಡೋಣ. ಒಂದು ದೊಡ್ಡ ಕಾಡಿನಲ್ಲಿ ಸಿಂಹವು ಮರದ ಕೆಳಗೆ ಮಲಗಿಕೊಂಡಿತು. ಆಗ ಗಿಡದ ಬಳಿ ಇರುವ ಇಲಿಯು ಸಿಂಹದ ಮೇಲೆ ಆಟವಾಡಿತು. ಆಗ ಸಿಂಹಕ್ಕೆ ಎಚ್ಚರವಾಯಿತು. ಸಿಂಹ ಇಲಿಯನ್ನು ಹಿಡಿದು ಕೊಲ್ಲಲು ಹೋಯಿತು. ಇಲಿಯು ಸಿಂಹಕ್ಕೆ ಕ್ಷಮೆ ಯಾಚಿಸಿತು. ಆಗ ಇಲಿಯು, ನೀನು ಅಪಾಯದಲ್ಲಿ ಇರುವಾಗ ನಾನು ಕಾಪಾಡುವೆ ಎಂದು ಸಿಂಹಕ್ಕೆ ಹೇಳಿತು. ಈ ಮಾತು ಕೇಳಿದ ಸಿಂಹ ನಗುತ್ತಾ, ನೀನು ನನ್ನನ್ನು ಕಾಪಾಡುವೆಯಾ ಎಂದು ನಗುತ್ತಾ ಇಲಿಯನ್ನು ಹೋಗಲು ಬಿಟ್ಟಿತು. ಕೆಲವು ದಿನಗಳ ನಂತರ ಬೇಟೆಗಾರನ ಬಲೆಯಲ್ಲಿ ಸಿಂಹವು ಸಿಕ್ಕಿಕೊಂಡಿತು. ಇದನ್ನು ನೋಡಿದ ಇಲಿಯು ತನ್ನ ಚೂಟಾದ ಹಲ್ಲಿಂದ ಬಲೆಯನ್ನು ಕಡಿದು ಚೂರು ಚೂರು ಮಾಡಿತು. ಆಗ ಸಿಂಹ ಇಲಿಗೆ ಧನ್ಯವಾದ ಹೇಳಿತು. ಅಂದಿನಿಂದ ಇಬ್ಬರು ಉತ್ತಮವಾದ ಗೆಳೆಯರಾದರು. ಈ ಕಥೆಯ ನೀತಿ, ಆಪತ್ತಿಗಾದವನೇ ನಿಜವಾದ ಗೆಳೆಯ ಅಂತ ಬರೆದಿದ್ದಾರೆ. ಈ ಕಥೆ ನಮ್ಮೆಲ್ಲರಿಗೂ ಗೊತ್ತಿತ್ತು, ಹೊಸ ಕಥೆ ಏನಲ್ಲ.
0: ಹೌದು ಹೌದು, ಆದ್ರೆ ಬರೆದಿರೋ ರೀತಿ ಬೇರೆ.
1: ಹೌದು,
0: ತುಂಬಾ ಚೆನ್ನಾಗಿ ಬರ್ದಿದೆ. ಎಷ್ಟನೇ ಕ್ಲಾಸ್ ಅಂತ ಹೇಳಿದ್ಯಾ?
1: 10ನೇ ತರಗತಿ.
0: 10ನೇ ತರಗತಿ, ಓಕೆ, ಚೆನ್ನಾಗಿದೆ.
1: ನೀವು ಆಗ್ಲೇ ಹೇಳ್ದಂಗೆ ನಾವು ಫ್ರೆಂಡ್ಶಿಪ್ ಡೇನ ಆಲ್ರೆಡಿ ಸೆಲೆಬ್ರೇಟ್ ಮಾಡಕ್ ಶುರು ಮಾಡ್ಬಿಟ್ಟಿದೀವಿ. ಇಲ್ಲೂ ಗೆಳೆಯರ ಬಗ್ಗೆನೆ ಬಂತು, ಅದರಿಂದ ಆಲ್ರೆಡಿ ಫ್ರೆಂಡ್ಶಿಪ್ ಡೇ ಈ ತಿಂಗಳಿಂದಾನೇ ಶುರು ಆಯ್ತು.
0: ಕಳೆದ ತಿಂಗಳಿಂದ ಪರಿಸರ ದಿನಾಚರಣೆ ಮುಂದುವರ್ಕೊಂಡು ಹೋಗಿದೆ. ಈ ತಿಂಗಳಿಂದ ಮುಂದಿನ ತಿಂಗಳು ಬರುವಂತ ಫ್ರೆಂಡ್ಶಿಪ್ ಡೇನ ಪ್ರಾರಂಭ ಮಾಡ್ಬಿಟ್ಟಿದೀವಿ.
1: ಹೌದು, ಬಹುಶಃ ಅದಾದ್ಮೇಲೆ ರಕ್ಷಾಬಂಧನ ಬರುತ್ತೆ, ಅಣ್ಣನ ಬಗ್ಗೆ ಎಲ್ಲ ಬರೀತಾರೆ.
0: ಕರೆಕ್ಟ್. ಕವನ ವರ್ಷ ಅನ್ನೋ ಹುಡುಗಿ ಬರೆದಿರೋದು, 10ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ ಕೇತುಪುರ, ಟಿ ನರಸೀಪುರ ತಾಲೂಕು. ಕವನದ ಶೀರ್ಷಿಕೆ ಯೋಗ. ಭಾರತದಲ್ಲಿ ಇದರ ಜನನ. ಪ್ರತಿದಿನ ಮಾಡಿದರೆ ಆಗುವುದು ಆರೋಗ್ಯಕರ ಜೀವನ. ಈಗಿನ ಕಾಲದಲ್ಲಿ ಎಲ್ಲಿದೆ ಯೋಗದ ಬಗ್ಗೆ ಪರಿಜ್ಞಾನ? ದುಡ್ಡು ದುಡ್ಡು ಎನ್ನುವ ಈಗಿನ ಕಾಲದ ಜನ ಕೆಲಸ ಮಾಡಿ ಮಾಡಿ ಬಾಗಿ ಹೋದ ಜನರ ಶರೀರ ಯೋಗದಲ್ಲಿದೆ ಇದಕ್ಕೆ ಪರಿಹಾರ. ಸಾಮಾಜಿಕ ಜಾಲತಾಣದಲ್ಲಿ ವ್ಯರ್ಥ ಮಾಡುವ ಸಮಯ ಕೊಟ್ಟರೆ ಯೋಗಕ್ಕೆ ಆಗುವುದು ಲಯಬದ್ಧ ಜೀವನ. ಅರಿಯೋಣ ಎಲ್ಲರೂ ಯೋಗದ ಪ್ರಯೋಜನ, ಮಾಡಿಕೊಳ್ಳೋಣ ನಮ್ಮನ್ನು ನಾವು ಪರಿವರ್ತನ.
1: ಮರಿಬಾರ್ದು, ಎಲ್ಲರೂ ದಿನನಿತ್ಯದಲ್ಲಿ ಯೋಗವನ್ನ ಅಳವಡಿಸ್ಕೋಬೇಕು. ನಮ್ಮ ಶರೀರದ ಉತ್ತಮ ಆರೋಗ್ಯಕ್ಕೆ ಯೋಗ ಬೇಕು ಅನ್ನೋದನ್ನ ನೆನಪಿಸಿದ್ದಾರೆ. ಅದಕ್ಕಾಗಿ ಧನ್ಯವಾದಗಳು ವರ್ಷ.
0: ಚಿನ್ಮಯಿ, ನಮ್ಮ ಹತ್ರ ಇದ್ದಿದ್ದ ಪತ್ರಗಳನ್ನೆಲ್ಲ ಓದಿ ಮುಗಿಸಿದೀವಿ. ಇವತ್ತು ನಾವು ಓದಿದ ಪತ್ರಗಳಲ್ಲಿ ಸಾಕಷ್ಟು ಪತ್ರಗಳು ಬರೆದಿದ್ದು ಸರ್ಕಾರಿ ಹಿರಿಯ ಪ್ರೌಢಶಾಲೆ ಕೇತುಪುರ. ಲಿಖಿತಾ ಡಿರೈದು ಒಂದು ಪತ್ರವನ್ನು ಓದಿದ್ವಿ. ಪೂರ್ವಿಕಾ ಆನಂದದ ಪತ್ರಗಳನ್ನ ಓದಿದ್ವಿ.
1: ಅಮೆರಿಕಾದಿಂದ ಗಾನವಿ.
0: ಕರೆಕ್ಟ್. ಎಲ್ಲರಿಗೂ ನಾವು ಅಭಿನಂದನೆಗಳನ್ನ ತಿಳಿಸೋಣ. ಕಾರ್ಯಕ್ರಮದಲ್ಲಿ ಪತ್ರ ಮುಖೇನ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಕೂಡ ಹೇಳೋಣ. ಚಿನ್ಮಯಿ, ನಮ್ಮ ಮಕ್ಕಳು ಬರೆದು ಕಳಿಸೋದಕ್ಕೆ ವಿಳಾಸ ಹೇಳ್ಬೇಕಲ್ಲ?
1: ಖಂಡಿತ, ಇವಾಗ ಹೇಳ್ತಾ ಇದ್ದೀವಿ. ಯಾರಾದರೂ ಹೊಸ ಕೇಳುಗರಿದ್ರೆ ಎಲ್ಲಿ ಕಳಿಸ್ಬೇಕು ಅಂತ ಗೊತ್ತಿಲ್ಲ ಅಂದರೆ ನೋಟ್ ಡೌನ್ ಮಾಡ್ಕೊಳ್ಳಿ. ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. ಹಾಗೆ ನಮ್ಮ ಮಿಂಚಂಚೆಯಲ್ಲೂ ಕೂಡ ಕಳಿಸಬಹುದು. ಮಿಂಚಂಚೆ ವಿಳಾಸ ರಿಪ್ಲೈ AIR@gmail.com.
0: ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಚಿನ್ಮಯಿ.
1: ಹಾ,
0: ಮತ್ತೆ ನಮ್ಮ ನಿಮ್ಮ ಭೇಟಿ ಕೇಳುಗರೆ, ಮುಂದಿನ ತಿಂಗಳು ಕಡೆಯ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಮಕ್ಕಳ ಪತ್ರಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ ನಮಸ್ಕಾರ.
2: ಇದುವರೆಗೂ ಮಕ್ಕಳ ಸಾಹಿತ್ಯ ರಂಗ ಮಕ್ಕಳ ಪತ್ರಗಳನ್ನಾಧರಿಸಿದ ಸಾಹಿತ್ಯ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಬಿಜಿ ಕವಿತಾ ಹಾಗೂ ಚಿನ್ಮಯಿ ಕೆಎಸ್. ಇದು ಇಂದಿನ ಮಕ್ಕಳ ಮಂಟಪ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಈಗ ಸಮಯ 4:01.
4: ಆಕಾಶವಾಣಿ ಅಂತರಾತ್ಮ ನೀಡಿದ ಕಣ್ಬೆಳಕು, ಒಂದು ಫ್ಯಾಂಟಸಿ ರಚನೆ, ವನಮಾಲಾ ಆಚಾರ್. ಕೇಳಿ ಅಂತರಾತ್ಮ ನೀಡಿದ ಕಣ್ಬೆಳಕು.

0: চারুশীলা, চারুশীলা,
1: চারুশীলা,
0: মাই লিটল ফেরি,
2: মাই লিটল ফেরি,
1: রামেশা,
0: মাই লিটল ফেরি কুইন,
2: মাই লিটল ফেরি কুইন,
1: অশোক,
0: ಯಾಕೆ ಶೀಲಾ, ಇದು ನೀನು ಮೆಚ್ಚಿದ್ದು. ನನ್ನ ಎದೆಯ ಮೇಲೆ ತಲೆಯಿಟ್ಟು ಆ ಹಾಡನ್ನು ಕೇಳ್ತಾ ಇದ್ದೇನೆ. ನಿನಗಾಗಿ ಹಾಲು ಚೆಲ್ಲಿದ ಆ ಬೆಳದಿಂಗಳ ರಾತ್ರಿಯಲ್ಲಿ ಹಾಡಿದಾಗ ಕಣ್ದುಂಬಿ ಬಂದು, ಮನದುಂಬಿ ಬಂದು, ಓ ಆ ಗಳಿಗೆ ನೆನಪಾದಾಗ.
1: ಯಾವಾಗ ರಮೇಶ್, ಎಲ್ಲಿ, ಎಂದು ಹಾಡ ಇಲ್ವಲ್ಲ ನೀವು?
0: ಅಂದಿನ ಆ ಬೆಳದಿಂಗಳ ರಾತ್ರಿಯ ನೆನಪು ಲವಲೇಶವೂ ಇಲ್ವೇನು ನಿನಗೆ ಶೀಲಾ?
1: ಯಾವ ಬೆಳದಿಂಗಳ ರಾತ್ರಿ, ಎಲ್ಲಿ ಬೆಳದಿಂಗಳ ರಾತ್ರಿಗಳು? ಮದುವೆಯಾದ ದಿನದಿಂದಲೇ ಮಸುಕಾಗಿ ನಿರ್ಜೀವವಾಗಿ ಹೋಗಿವೆ.
0: ಯಾಕೆ, ಯಾಕೆ ಚಾರುಶೀಲಾ,
1: ಚಾರುಶೀಲಾ, ಚಾರುಶೀಲಾ ಎಂದು ನನ್ನನ್ನು ಚಾರುಶೀಲಾ ಅಂತ ಕರೆದಿರಲಿಲ್ಲ ನೀವು. ಶೀಲಾ ಅಂತ ಹೆಸರಿದ್ದು ಕರೆಯೋದೇ ಅಪರೂಪ.
0: ನಿನಗೇನಾಗಿದೆ ಶೀಲಾ, ನಿನಗೇನಾಗಿದೆ? ಅಂದಿನ ಆ ಬೆಳದಿಂಗಳಲ್ಲಿ ಕಾರವಾರದಲ್ಲಿ ರಘುವೀರನ ಊರಿನಲ್ಲಿ ಡಿಸೆಂಬರ್ ರಜೆ ಸಿಕ್ಕಾಗ ನಾಲ್ಕು ದಿನಗಳನ್ನು ಹಾಯಾಗಿ ಕಳೆದದ್ದನ್ನು.
1: ಇದೇನು ಮಾತಾಡ್ತಾ ಇದ್ದೀರಿ? ನಿಮಗೆ ನಿದ್ರೆ ಅವಶ್ಯ, ಮಲ್ಕೊಳ್ಳಿ ರಮೇಶ್.
2: ಶೀಲಾ, ರಮೇಶ, ರಮೇಶ ಅಂತ ನಿನ್ನ ಗಂಡನ ಹೆಸರಿನಿಂದ ನನ್ನನ್ನು ಕರೆದು ಅವಮಾನಿಸಬೇಡ. ನನಗಾಗಿ ಇದ್ದ ನಿನ್ನ ಭಾವನೆಗಳೆಲ್ಲ ಬತ್ತಿ ಬೆಂಡಾಗಿ ಹೋದುವೇನು? ನನ್ನ ಕಣ್ಣುಗಳನ್ನೊಮ್ಮೆ ದಿಟ್ಟಿಸಿ ನೋಡು ಶೀಲಾ, ದಿಟ್ಟಿಸಿ ನೋಡು. ನಿನ್ನ ಅಶೋಕನನ್ನ, ಅಶೋಕನ ಕಣ್ಣುಗಳನ್ನು ಗುರುತಿಸೋದಕ್ಕೆ ಆಗ್ತಾ ಇತ್ತು. ಚೀರ್ಬೇಡ ಶೀಲಾ, ಚೀರ್ಬೇಡ. ತಿರುಗಿ ಇನ್ನೊಮ್ಮೆ ನಿನ್ನ ಮುಖ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನಾನು, ಕನಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ. ಕನಸು ಮನಸ್ಸು, ತಿರುಗಿ ನಿನ್ನನ್ನು ನಾನು ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಶೀಲಾ. ತಿರುಗಿ ನಿನ್ನನ್ನು ನಾನು ನೋಡ್ತಾ ಇರೋದು ಒಂದು ಸುಂದರ ಆಕಸ್ಮಿಕ, ಆಕಸ್ಮಿಕ ಅಲ್ವೇ? ಹೀಗೇಕೆ ಹೆದರ್ಕೊಂಡು ಕೂತೆ
1: ರಮೇಶ? ಏನೇನೋ ಮಾತಾಡ್ತಾ ಇದೆ, ಹೆದರಿಕೆ ಆಗ್ತಾ ಇದೆ.
2: ಓ, ಎಂಥ ಮಾತು ಶೀಲಾ, ನನ್ನನ್ನು ಕಂಡ್ರೆ ಹೆದರಿಕೇನೆ? ಒಮ್ಮೆ ಒಮ್ಮೆ ಒಂದೇ ಒಂದು ಸಲ ಅಶೋಕ ಅಂತ ಕರೆ ನನ್ನ. ದೇಹ ನಿನ್ನ ಗಂಡನದಾದರೂ ಈಗ ನಿದ್ರೆ ಮಾಡ್ತಾ ಇರೋ ಅವನ ಮುಖಾಂತರ

0: ನಾನು ಅಶೋಕನ ಆತ್ಮ ಮಾತಾಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇಲ್ವಾ? ಓಹ್, ಹೇಗೆ ತಿಳಿಸಿ ಹೇಳಿ ನಿನಗೆ, ಹೇಗೆ ತಿಳಿಸಿ ಹೇಳಿ?
1: ಅಶೋಕ್, ಅಶೋಕ್ ಅಂದ್ರೆ
0: ಹೇಳ್ಬೇಡ, ಹೇಳ್ಬೇಡ ಶೀಲಾ. ಮುಖ ಯಾಕೆ ಮುಚ್ಕೊಂಡೆ? ನಿನಗೆ ಹೆದರಿಕೆ ಆದರೆ ನಿನ್ನ ಕೈ ಹಿಡಿಯೋಲ್ಲ, ನಿನ್ನ ಕೈ ಹಿಡಿಯೋಲ್ಲ. ಆಯ್ತೇ, ಜೀವಿಸಿದ್ದಾಗ ನನ್ನನ್ನು ಅರ್ಥ ಮಾಡಿಕೊಂಡು ನೀನು ಈಗ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಶೀಲಾ?
1: ನನಗೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ.
0: ಹೆದರಿಕೆ ಇಲ್ಲದೆ ಮಾತಾಡು ಶೀಲಾ, ಹೇಳು ಹೇಳು. ಸುಖವಾಗಿದ್ದೀಯಾ ಈಗ? ಮಾತಾಡು ಶೀಲಾ. ನಿನ್ನ ಬಡಕಲು ದೇಹ, ಬಾಡಿದ ಕಣ್ಣುಗಳನ್ನು ನೋಡಿದಾಗ ನನಗಾಗೋ ಸಂಕಟನ ಹೇಗೆ ತಿಳಿಸಿ ಹೇಳಿ? ನಿಜವಾಗಿಯೂ ನೀನು ಈಗ ಸುಖಿಯಾಗಿಲ್ಲವೆ?
1: ಏನಂತ ಹೇಳಿ, ಸುಖಿಯಲ್ಲದೆ ಇನ್ನೇನು? ಒಳ್ಳೆ ವಿಶಾಲವಾದ ಮನೆ ಇದೆ, ಕೈ ತುಂಬ ಸಂಬಳ ತರ ಗಂಡ ಇದ್ದಾರೆ, ಆಸ್ತಿ ಇದೆ, ಚಿನ್ನ ಇದೆ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು?
0: ಅಂದ್ರೆ ಪ್ರೇಮ, ಒಲವು, ಭಾವನೆಗಳಿಗೆ ಯಾವ ಬೆಲೆಯೂ ಇಲ್ವೆ ನಿನ್ನ ಹತ್ರ?
1: ಪ್ರೇಮ, ಒಲವು ಅವೆಲ್ಲ ಸಾಹಿತ್ಯದಲ್ಲಿ, ಜೀವನ ಸಾಹಿತ್ಯ ಅಲ್ವಲ್ಲ?
0: ಎಂಥ ಮಾತಾಡ್ತಾ ಇದ್ದಿ ಶೀಲಾ? ಒಂದು ಕಾಲಕ್ಕೆ ಆ ಶಬ್ದಗಳಿಗೆ ನನ್ನ ಜೀವನದಲ್ಲಿ ಎಂಥ ಪವಿತ್ರ ಸ್ಥಾನವಿತ್ತು. ನಾವು ಕಟ್ಟಿದ ಆದರ್ಶ ಜೀವನದ ಕನಸು, ಸುಂದರ ಭವಿಷ್ಯತ್ತು. ಓಹ್,
1: ಒಮ್ಮೆ ಕನಸು ಒಡೆದು ಭವಿಷ್ಯತ್ತು ಚೂರು ಚೂರಾದಾಗ ಆ ಮಧುರ ಭಾವನೆಗಳು ಬೆಂದು ಹೋಗಿವೆ. ಅಶೋಕ್, ನಾನೀಗ ಸತ್ತಿಲ್ಲ, ಬದುಕಿದ ನಿರ್ಜೀವ ಪ್ರೇತ. ಎಷ್ಟೆಂದರೂ ಹೆಣ್ಣಲ್ವೇ ನಾನು.
0: ಎಂಥ ನಿರಾಶಾವಾದ ಶೀಲಾ. ಜೀವನ ನಿಜವಾಗಿಯೂ ಅಂಥ ಕಟು ಅನುಭವ ತಂದುಕೊಟ್ಟಿದೆ ಅಂತ ನಾನು ಖಂಡಿತ ಅನ್ಕೊಂಡಿರಲಿಲ್ಲ. ನೀನಾದರೂ ಸಿರಿವಂತನೊಬ್ಬನ ಕೈ ಹಿಡಿದು ಸುಖವಾಗಿದ್ದಿ, ಸುಖಿಯಾಗಿದ್ದಿ ಅಂತ ತಿಳಿದಿದ್ದೆ.
1: ಎಲ್ಲ ಬಿಡಿಸಿ ಹೇಳಿ ಅಶೋಕ್. ಒಮ್ಮಿಂದೊಮ್ಮೆ 4 ವರ್ಷದ ನಂತರ ನನ್ನ ಅಶೋಕ, ನನ್ನ ಅಶೋಕನ ಧ್ವನಿ ಕೇಳ್ತಾ ಇದ್ದೀನಿ. ಏನಿದು ಏನಿದು ಅಶೋಕ್?
0: ಹೇಳಿದ್ನಲ್ಲ, ನನಗೂ ತಿಳಿಯದೆ ದೈವ ಇಲ್ಲಿಗೆ ತಂದಿದೆ ಅಂತ. ಹೆದರದೆ ಕೇಳು. ಅಂದಹಾಗೆ ನಿನ್ನ ಗಂಡನಿಗೆ ಕಣ್ಣಿನ ಆಪರೇಷನ್ ಆಗಿ ಎಷ್ಟು ದಿವಸ ಆಯಿತು? ನೆನಪಿದೆಯೇ ನಿನಗೆ?
1: 8 ದಿನಗಳಿಂದ ಆ ಹೊಸ ಕಣ್ಣುಗಳನ್ನು ನೋಡಿದಾಗ ನನಗೇನೋ ನೆನಪಾಗ್ತಾ ಇತ್ತು. ಒಂದೊಂದು ಸಲ ನಿಮ್ಮ ಕಣ್ಣಿನ ನೆನಪೇ ಬರ್ತಾ ಇತ್ತು. ನಿಮ್ಮ ಕಣ್ಣುಗಳನ್ನು ನಾನು ಅದೆಷ್ಟು ಮೆಚ್ಚಿಕೊಂಡಿದ್ದೆ, ಆ ಕಣ್ಣುಗಳನ್ನು ಎಷ್ಟು ಸಲ ಚಿತ್ರಿಸಿದ್ದೆ. ನನ್ನ ಆತ್ಮ ನಿಮ್ಮ ಕಣ್ಣುಗಳ ರೇಖೆಯನ್ನು ಚಿತ್ರಿಸ್ತಾ ಇತ್ತು. ನಾನು ಚಿತ್ರಿಸುವಾಗ ಪ್ರತಿಯೊಂದು ರೇಖೆನೂ ನಿಮ್ಮ ಕಣ್ಣಿನ ಸೌಂದರ್ಯ, ಅದರ ಕಾಂತಿ, ಅದನ್ನೇ ವರ್ಣಿಸ್ತಾ ಇತ್ತು. ಅದೆಲ್ಲ ಬರೀ ಭ್ರಮೆಯಿಂದ ಸುಮ್ಮನಾಗಿದೆ, ಸುಮ್ಮನಾಗಿದೆ.
0: 6 ತಿಂಗಳ ಕೆಳಗೆ ಮುಂಬೈ ಆಸ್ಪತ್ರೆಯಲ್ಲಿ ತನ್ನ ಕಣ್ಣುಗಳನ್ನು ಆಸ್ಪತ್ರೆಗೆ ದಾನ ಮಾಡಿ ಅಶೋಕ ತೀರ್ಕೊಂಡ ಅಂತ ಗೊತ್ತಿರಲಿಲ್ಲ ನಿನಗಲ್ವೇ? ಅಳ್ಬೇಡ ಶೀಲಾ, ಅಳ್ಬೇಡ.
1: ನನ್ನ ಬಾಡಿಗೆ ನನ್ನನ್ನು ಅಳೋಕ್ಕಾದ್ರೂ ಬಿಡಿ ಅಶೋಕ್, 10 ನನ್ನ ಎದೆ ಹಗುರ ಮಾಡ್ಕೊಳ್ತೀನಿ. ಎಲ್ಲಾದರೂ ನೀವಾದರೂ ಸುಖವಾಗಿರ್ಬೋದು ಅಂತ ತಿಳ್ಕೊಂಡಿದ್ದೆ. ಏನಾಗಿತ್ತು ಅಶೋಕ್, ಏನಾಗಿತ್ತು? ನನಗಾಗಿ ನನಗಾಗಿ ಜೀವ ಕಳೆದುಕೊಳ್ಬೇಕಿತ್ತೆ.
0: ಅಳ್ಬೇಡ ಶೀಲಾ, ಅಳ್ಬೇಡ. ನನ್ನ ಮರಣದ ಇತಿಹಾಸವನ್ನು ಹೇಳ್ತೀನಿ ಕೇಳು. ನಿನ್ನ ಗಂಡನ ಕಣ್ಣು ಹೋಗುವುದಕ್ಕೆ ಏನು ಕಾರಣ ಹೇಳು ಮೊದಲು.
1: ಈಚೀಚೆಗೆ ಕುರ್ತಾ ಕಲ್ತಿದ್ದಾರೆ. ಮುಂಬೈಗೆ ಯಾವುದೋ ಕೆಲಸದ ಮೇಲೆ ಹೋದವರಿಗೆ ಕಾರ್ ಆಕ್ಸಿಡೆಂಟ್ ಆಯಿತು. 1 ತಿಂಗಳ ಆರೈಕೆ ಮಾಡಿದೆ, ಅವರ ಕಣ್ಣು ಪೂರ್ತಿಯಾಗಿ ಕುರುಡಾಗೋಗಿತ್ತು. ಹಣ ಇದ್ಮೇಲೆ ತೊಂದರೆ ಏನಂತೆ? ನೀರಿನ ಹಾಗೆ ಹಣ ಸುರಿದು, ನಮ್ಮಪ್ಪನ ಹಣ ಸುರಿದು ಮುಂಬೈಯೆಲ್ಲ ಆಪರೇಷನ್ ಮಾಡಿಸ್ಕೊಂಡು ಬಂತು. 8 ದಿನ ಆಯಿತು.

0: ರಮೇಶನ ದುರ್ದೈವದ ಘಟನೆ ನಮ್ಮ ಭೇಟಿಗೊಂದು ಸದವಕಾಶವಾಯಿತು ಅಲ್ವೇ?
1: ಆಸ್ಪತ್ರೆಯಿಂದ ಮನೆಗೆ ಬಂದಾಗಿಂದ ಅವರ ವರ್ತನೆನೇ ಬದಲಾಗಿ ಹೋಗಿತ್ತು. ಎಂದಿಲ್ಲದ ಆ ಸ್ನೇಹ,

0: ಬಿಟ್ಟರೆ ನನ್ನಲ್ಲಿ ಬಡಬಡಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಅವರು ಮೊದಲು ಸಲ ಚಾರುಶೀಲ ಚಾರುಶೀಲ ಅಂತ ಕರೆದಾಗ
1: ನೀನು ಬೆಚ್ಚಿ ಬಿದ್ದೆಯಲ್ಲ.
0: ಒಂದೊಂದ್ಸಲ ಹಾಡಿದಾಗ ನಿಮ್ ಧ್ವನಿನೇ ಕೇಳ್ದಾಗೆ ಆಗ್ತಾಯ್ತು, ಚೀರ್ಕೊಳ್ಳೋ ಹಾಗಾಗ್ತಾಯ್ತು.
1: ಮೊನ್ನೆ ರಾತ್ರಿ ಚೀರ್ಕೊಂಡೆ ಅಲ್ಲ, ಆಗ ರಮೇಶನಿಗೆ ಎಚ್ಚರವಾಗಿ ನಿದ್ರೆ ಕೆಡಿಸಿದ್ದಕ್ಕೆ ಅವಮಾನ ಮಾಡಿಸ್ಕೊಂಡೆ ಅಲ್ಲ. ರಮೇಶನ ಮುಖಕ್ಕೆ ನನ್ನ ಕಣ್ಣುಗಳನ್ನು ಜೋಡಿಸಿದಾಗಿಂದ ನನ್ನ ಕಣ್ಣುಗಳನ್ನು ನಾನೇ ನಂಬದಾದೆ. ನಿನ್ನ ಜೊತೆ ಮಾತಾಡಬೇಕು ಅಂತ ಹಾ ತೊರೆದೆ. ನೀನು ಹೆದರ್ತಾ ಇದ್ದಿದ್ದಕ್ಕೆ ಅವಕಾಶವೇ ಸಿಕ್ಕಿರಲಿಲ್ಲ. ತೀರಿ ಹೋದ ಮೇಲೆ ಆತ್ಮ ಬದುಕಿ ಉಳಿತದೆ ಅನ್ನೋದು ದಾರ್ಶನಿಕರಿಗೆ ಒಡೆಯಲಾಗದ ಒಗಟು. ನಿನಗೆ ಹ್ಯಾಕ್ ಕಲ್ಪನೆಗೆ ಬರಬೇಕು ಶೀಲಾ, ನಿನಗೆ ಹ್ಯಾಕ್ ಕಲ್ಪನೆಗೆ ಬರಬೇಕು.
0: ಅವ್ರ ದೇಹದ ಮೇಲೆ ನಿಮ್ಮ ಆತ್ಮದ ಪ್ರಭಾವ ಇರಬೇಕಲ್ಲ ಈಗ.
1: ಹೌದು, ಅವನು ನಿದ್ರೆ ಹೋದಾಗ ಮಾತ್ರ ನಾನವನಿಗೆ ಅರಿಯದ ಹಾಗೆ ಮಾತಾಡಬಹುದು.
0: ನಿಮ್ಮ ದೈವವಾದ ಈಗ ಅರ್ಥವಾಗ್ತಿದೆ ಅಶೋಕ್. ಮನುಷ್ಯನ ಆಶೆಗಳೆಲ್ಲ ಮರಳಲ್ಲಿ ಕಟ್ಟಿದ ಮನೆಗಳು, ಹೇಳ ಹೆಸರಿಲ್ಲದೆ ಕೊಚ್ಚಿಕೊಂಡು ಹೋಗುತ್ತವೆ ಅಲ್ವೇ? ಅಂದ ಹಾಗೆ ನಿರಾಶಾವಾದಕ್ಕಾಗಿ ನನ್ನನ್ನು ಗೇಲಿ ಮಾಡಿದ ನೆನಪಿದೆಯೇ ಆ ರಾತ್ರಿ

0: ಸರಿ ಸರಿ, ಇನ್ನು ನಾಳೆ ದಿನ ಮಹಾರಾಣಿಯವರು ಲೇಡೀಸ್ ಹಾಸ್ಟೆಲ್ಗೆ ವಿಜಯಂಗಯ್ಯ ಬೇಕೇನು? ರಜೆಗೆ 4 ದಿನ ಊರಿಗೆ ಹೋಗ್ತೀನಿ ಅಂತ ಹಾಸ್ಟೆಲ್ ಸೂಪರಿಂಟೆಂಡೆಂಟ್ರ ಕಣ್ಣಿಗೆ ಮಂಕು ಬೂದಿ ಎರ್ಚು ಬಂದಿರ್ಬೇಕಲ್ಲ ನನ್ನ ಮಾಯಾವಿನಿ.
1: ನೋಡಿರಿ ಅಶೋಕ್, ಪ್ರೇಮದ ಸಲುವಾಗಿ ಆದರ್ಶ ಅನ್ ಬಿಟ್ಕೊಟ್ರೆ ತಪ್ಪೇನಿಲ್ವಲ್ಲ. ಅದು ಬಿಟ್ಟು ನನ್ನ ಪ್ರೇಮಿ ಅಶೋಕನ ಜೊತೆ 4 ದಿನ ಕಾರವಾರಕ್ಕೆ ಹೋಗ್ತೀನಿ, ಅವ್ರ ಗೆಳೆಯ ರಘುವೀರರ ಮನೆಗೆ ಹೋಗ್ತೀನಿ, ಒಪ್ಪಿಗೆ ಕೊಡಿ ಅಂತ ಸತ್ಯ ಹರಿಶ್ಚಂದ್ರನ ಮೊಮ್ಮಗಳ ಹಾಗೆ ಹೇಳ್ಬೇಕಾಗಿತ್ತಲ್ಲ. ಅಂದ್ರೆ ವರ್ಷದ ಅರ್ಧದಲ್ಲೇ ಹಾಸ್ಟೆಲ್ನಿಂದ ಹೊರಗೆ ಹಾಕಿ, ಕಾಲೇಜ್ನಿಂದ ಹೊರಗೆ ದಬ್ಬಿ, ನಮ್ಮಪ್ಪನಿಗೂ ಕಾಗದ ಬರೆದು ಪ್ರಿನ್ಸಿಪಾಲ್ರು ಮನೆಗೆ ಕಳಿಸ್ತಾ ಇದ್ರಲ್ಲ, ಇಷ್ಟಕ್ಕೆಲ್ಲ ಕಾರಣ ಪುರುಷರು ಯಾರು ಅನ್ನೋದನ್ನು ಮರ್ತೇ ಬಿಟ್ರೇನು. ಬೆಳಗಾದ್ರೆ MA ಪರೀಕ್ಷೆ ಬಂತು, ಓದೋದನ್ನ ಬಿಟ್ಟು ಹೀಗೆ ಬಂದ್ರೆ ಹೇಗ್ರಿ? ನಾಳೆ ಕಾಲೇಜ್ನಲ್ಲಿ ಮೇಷ್ಟ್ರಾಗಿ ಹುಡುಗರಿಗೆ ಯಾವ ಆದರ್ಶ ಹಾಕೊಡ್ತೀರೋ ಏನೋ.
0: ಏನ್ ಆದರ್ಶ? ದಂತದ ಬೆರಳಿನ ಚಿಗರೆ ಗಣ್ಣಿನ ಹಾಲುಗಲ್ಲದ ಸುಂದರಿಯೊಬ್ಬಳು ನಿಮ್ಮ ಹೃದಯನ ಸೆರೆ ಹಿಡಿದು ತಾನ ಹಾಸ್ಟೆಲ್ಲಲ್ಲಿ ಸುಳ್ಳು ಹೇಳಿ ಸಮುದ್ರ ವಿಹಾರಕ್ಕೆ ಕರೆದ್ರೆ ಇಲ್ಲ ಅನ್ನೋ ಮೂರ್ಖತನದ ಸಾಹಸಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ.
1: ತಗೊಂಡಿರೋ ವಿಷಯ ನೋಡಿದ್ರೆ ತತ್ವಜ್ಞಾನ, ಮಾತಾಡೋ ವಿಷಯ ನೋಡಿ ಎಲ್ಲ ಶೆಲ್ಲಿ ಬೈರನ್ ರೊಮ್ಯಾಂಟಿಸಿಸಂ.

నంటే.

0: ಅಲ್ಲಿ ನೋಡಿ ಅಶೋಕ್, ಅಲ್ಲಿ ನೋಡಿ ಉಷಾ ತಾಯಿ ಹಾಡೋದನ್ನ ಕೇಳಿದಾಗ ನಿಮಗೂ ಹಾಡ್ಬೇಕು ಅನ್ಸಲ್ವಾ? ಹಾಡಿ ಅಶೋಕ್, ಹಾಡಿ ಅಶೋಕ್
1: ಪ್ಲೀಸ್. ಅವ್ರ ಹಾಡಿಗಿಂತ ನಿನ್ನ ಸಾನ್ನಿಧ್ಯ ನನಗೆ ಹೆಚ್ಚು ಸ್ಫೂರ್ತಿದಾಯಕವಾಗಿದೆ. ಓ ಮೈ ಲಿಟಲ್ ಫೇರಿ ಕ್ವೀನ್ ಮೈ.
0: ಅಯ್ಯೋ ಅಯ್ಯೋ,
1: ಏನಾಯ್ತು ಶೀಲ, ಏನಾಯ್ತು?
0: ಮರಳಲ್ಲಿ ಒಂದು ಪುಟ್ಟ ಮನೆ ಕಟ್ಟಿದೆ, ಏನೇನೋ ವಿಚಾರ ಮಾಡ್ತಾ ಇದ್ದೆ. ಇಂಥದೇ ಪುಟ್ಟದಾಗಿರೋ ಮನೆ ಇರಬೇಕು, ನಾವಿಬ್ರು ಅಲ್ಲಿ ಹಕ್ಕಿಗಳ ಹಾಗಿರ್ಬೇಕು ಅಂತ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಒಮ್ಮೆಲೆ ದೊಡ್ಡ ತೆರೆ ಬಂದು ನನ್ನ ಮನೇನ ಕೊಚ್ಚಿಕೊಂಡು ಹೋಯ್ತು, ಬಟ್ಟೆ ಎಲ್ಲ ನೆಂದೋಯ್ತು. ನಿಮಗಾದ್ರೂ ಪರವೇನೇ ಇಲ್ಲ. ಓಹ್, ನಾನು ಯಾಕೆ ಮನೆ ಕಟ್ಟಿದೆ, ನಾನು ಯಾಕೆ ಕಟ್ಟಿದೆ ಆ ಮನೇನ?
1: ಕಟ್ಟಿದ್ರೆ ಏನಾಯ್ತು ಶೀಲಾ? ತೆರೆ ಬಂದು ಅಪ್ಪಳಿಸ್ತು, ಮರಳಿನ ಮನೆ ಕೊಚ್ಚ ಹೋಯ್ತು. ಅಲ್ಲ, ಏನು ಮಹಾ ಹಾನಿ ಅದರಲ್ಲಿ? ಏನ್ ನಷ್ಟ ನಿನಗೆ?
0: ಇಲ್ಲ ಅಶೋಕ್, ಇಲ್ಲ. ಆ ಮನೆ ನಾನು ಕಟ್ಟಿದ ಮನೆ, ನಾನು ಕಟ್ಟಿದ ಮನೆ ಹಾಳಾಗ್ಬಾರ್ದಾಗಿತ್ತು. ಕೊನೆಗೂ ನನ್ನ ಹೆದರಿಕೆನೇ ನಿಜವಾಯ್ತು. ಆಗ ನೀವು ನನ್ನನ್ನು ಹುಚ್ಚು ಹುಡುಗಿ ಅಂತ ಗೇಲಿ ಮಾಡಿ ನೆಕ್ಕ ಬಿಟ್ರಿ. ನನ್ನ ಜೀವನದಲ್ಲಿ ಹುಚ್ಚು ಹಿಡಿಯೋಗಂಥ ಘಟನೆಗಳಾಗಿದ್ದರೂ ದೇವ್ರ ದಯದಿಂದ ಹುಚ್ಚು ಹಿಡಿದಿಲ್ಲ.
1: ತಪ್ಪು ನಮ್ಮದಿದ್ದಾಗ ಅನವಶ್ಯಕವಾಗಿ ದೇವರನ್ನ ವಿಧಿನ ಯಾಕೆ ಅಳಿಬೇಕು ಶೀಲ? ನೀನು ಅಷ್ಟೊಂದು ನಿರ್ದಯಿ ಆಗಬಾರ್ದಾಗಿತ್ತು.
0: ನಿರ್ದಯಿಗಳಾದವರು ನೀವಲ್ವೇ ಅಶೋಕ್. ಊರಿಗೆ ಹೋದ್ಮೇಲೆ ನನ್ನ ಪತ್ರಕ್ಕೆ ಉತ್ತರವನ್ನೇ ನೀವು ಬರೀದೇ ಹೋದ್ರೆ ನಾನೇನು ಮಾಡಲಿ?
1: ಒಂದೇ ವಾರದಲ್ಲಿ 7 ಪತ್ರ ಬರೆದ್ರು ನೀನು ಉತ್ತರವನ್ನೇ ಹಾಕದಿದ್ರೆ ನಾನೇನು ಮಾಡಲಿ ಹೇಳು? ಅಂದಹಾಗೆ ನೀನು ಊರಿಗೆ ಹೋದ್ಮೇಲೆ ಏನಾಯಿತು? ತಿಂಗಳಗಟ್ಟಲೆ ನೀನು ಉತ್ತರಿಸಲೇ ಇಲ್ಲ.
0: ರಜೆ ಇನ್ನೂ ಮುಗದೇ ಇರಲಿಲ್ವಲ್ಲ, ಊರಿಗೆ ಹೋದೆ. ರಮೇಶನ ತಂದೆ ತಾಯಿಗಳ ಜೊತೆ ನಮ್ಮ ತಂದೆ ಆಗಲೇ ಮಾತುಕತೆ ಮುಗಿಸ್ಬಿಟ್ಟಿದ್ರು. ರಮೇಶ ನನ್ನನ್ನು ನೋಡೋದೊಂದೇ ಬಾಕಿ ಇತ್ತು, ಅದೂ ಆಯಿತು. ಹಣ ಮುಖ್ಯ ಅವರಿಗೆ. ನಮ್ಮ ತಾಯಿಗೆ ತುಂಬ ಸಂತೋಷವಾಗಿತ್ತು, ಕೈ ತುಂಬ ಸಂಬಳದಾಳಿಯ ಸಿಕ್ಕ ಅಂತ. ಆ ರಾತ್ರಿ ತಾಯಿಗೆ ಎಲ್ಲ ಹೇಳಿದೆ, ಮನ ಬಿಚ್ಚಿ ಹೇಳಿದೆ. ಅವರ ಊಹೆಗೂ ನಿಲುಕಲಾರದ ತಪ್ಪಂತೆ ನಾನು ನಿಮ್ಮನ್ನು ಪ್ರೇಮಿಸಿದ್ದು. ವಿಷಯ ಕೇಳಿ ತಂದೆ ಕಿಡಿಕಿಡಿಯಾದ್ರು. ಮನೆ ನನಗೊಂದು ತರಹ ನರಕವಾಯಿತು ಅಶೋಕ್, ಬಂಧನವಾಯಿತು. ಎಂತಹ ಕಾರಾಗೃಹ! ಕಾಲೇಜ್ ಅಂತೂ ಮಣ್ಗುಡ್ತು.
1: ಇದೆಲ್ಲದಕ್ಕೂ ನನಗೊಂದು ಕಾಗದನಾದ್ರೂ ಬರೀಬಾರ್ದಾಗಿತ್ತೆ.
0: ಬರದ್ನಲ್ಲ ಅಶೋಕ್, ಮರದಿ ನಾನೇ ಎಲ್ಲ ವಿವರಿಸಿ ಬರೆದೆ. ಮನೆಯಿಂದ ನಾನು ಹೊರಗೆ ಹೋಗೋ ಹಾಗೇ ಇರಲಿಲ್ಲ. ಪೋಸ್ಟ್ ಆಫೀಸ್ ಬೇರೆ, ಮನೆಯಿಂದ ತುಂಬ ದೂರ ಇತ್ತು. ನಮ್ಮ ಆಣಿನ ಕಡೆಯಿಂದ ಎಲ್ಲ ಪೋಸ್ಟ್ ಮಾಡಿಸ್ದೆ.
1: ನನಗೊಂದೂ ಸಿಕ್ಕಲಿಲ್ವಲ್ಲ.
0: ಹೌದೇ? ಓಹ್, ಅದರಲ್ಲೂ ನಮ್ಮಪ್ಪನ ಕೈವಾಡ ಇರಬೇಕು. ಕೊನೆಗೂ ಮದುವೆನ ನಿಶ್ಚಯಿಸಿದ್ರು. ಇನ್ನು ಮದುವೆ 8 ದಿನ ಇದ್ದಾಗಲೇ ನಿಮಗೆ ಕೊನೆಗೂ ಒಂದೇ ಸಲ ಬಂದು ಭೇಟಿಯಾಗೋಕ್ಕಾಗ್ದ ಬರದೆ. ನೀವಾಗ ಬಂದಿದ್ರೆ ನಿಮ್ಮ ಜೊತೆ ಮನೆ ಬಿಟ್ಟು ಬರೋಕ್ಕೆ ಸಿದ್ಧವಾಗಿದ್ದೆ ನಾನು. ನಿಮ್ಮ ಉತ್ತರ ಬರಲೇ ಇಲ್ಲ ಅಶೋಕ್, ಬರಲೇ ಇಲ್ಲ. ನಮ್ಮಪ್ಪನ ಇಚ್ಛೆಗೆ ಮಣಿದೆ, ರಮೇಶನ ಮದುವೆಯಾದೆ.
1: ನಾನು ಅಸಹಾಯ ಹುಳುವಿನಂತೆ ಸುಮ್ಮನಿರ್ಬೇಕಾಯ್ತು. ಶೀಲಾ, MA ಪರೀಕ್ಷೆ ಮುಗಿದ ತಕ್ಷಣ ನಿನಗೆ ಕಾಗದ ಬರ್ದೆ. ನನಗೆ ಬಂದದ್ದು ನಿಮ್ಮ ತಂದೆ ಕಾಗದ, ನಿನ್ನ ಲಗ್ನ ಪತ್ರಿಕೆ. ನಿನ್ನ ಆಶೆನ ಸಂಪೂರ್ಣವಾಗಿ ಬಿಟ್ಬಿಡೋದಕ್ಕೆ ಬರ್ದಿದ್ದೆ.
0: ನಮ್ಮಪ್ಪ ಎಂಥ ಕ್ರೂರಿ!
1: ನಿನ್ನ ಲಗ್ನ ಪತ್ರಿಕೆ ನೋಡಿ ನೀನಿಲ್ಲಿ ಪೂನಾದಲ್ಲಿ ಇರಬಹುದು ಅಂತ ಊಹಿಸಿದೆ. ನಿನ್ನ ಗಂಡನ ಆಫೀಸು ಗೊತ್ತಿತ್ತು. ನಿನ್ನನ್ನು ಸಾಧ್ಯವಾದಷ್ಟು ಮರೆಯೋದಕ್ಕೆ ಪ್ರಯತ್ನಿಸಿದೆ.
0: ಈ 4 ವರ್ಷ ಎಲ್ಲಿದ್ರಿ ಅಶೋಕ್?
1: ಮುಂಬೈನಲ್ಲಿ ಕಾಲೇಜ್ನಲ್ಲಿ ಪ್ರಾಧ್ಯಾಪಕನಾಗಿದ್ದೆ. ಬ್ಯಾಂಗ್ಳೂರಿಂದ ಬೇಕಂತಲೇ ದೂರ ಹೋದೆ. 3 ವರ್ಷ ಹೇಗೋ ಕಾಲ ತಳ್ಳದೆ. ಊಟ ಉಡುಗೆ ಎಲ್ಲವನ್ನೂ ನಿರ್ಲಕ್ಷಿಸಿದೆ. ಕೊನೆಗೂ ಏಕಾಂಗಿಯಾಗಿಯೇ ಉಳಿದೆ. ನನ್ನ ಬಾಳಿನ ಬಯಕೆ ಈಡೇರದೆ ಹೋಯ್ತು ಶೀಲಾ, ಈಡೇರದೆ ಹೋಯ್ತು.

0: ಕೇಳಿಸೋದಿಲ್ವೇನೋ? ಇನ್ನು ಅರ್ಧ ಗಂಟೆಯಲ್ಲಿ ನಾನು ಹೊರಡಬೇಕು, ನೀರು ಕಾಯಿಸಿಡಬೇಗ. ಬೇಡ ತಾಳು, ಇರು ಇಲ್ಲಿ ಒಂದು ನಿಮಿಷ.
1: ಇದೇನು ಹೀಗ್ಯಾಕೆ ನನ್ನ ಕೈನ ಬಲವಾಗಿ ಹಿಡಿತೀರಿ ಮುರಿಯೋ ಹಾಗೆ?
0: ಮುರಿದೇ ಬಿಡಬೇಕು, ನನ್ನೆದುರಿಗೆ ನಟನೆ ಬೇರೆ. ಈ 8 ದಿನಗಳಲ್ಲಿ 100 ಸಲ ಕೇಳಿದೆ. ನನಗೇನೋ ಮಲಗಿದಾಗ, ಒಂದೊಂದ್ಸಲ ಎಚ್ಚರ ಬಿದ್ದಾಗ ಸಹ ಯಾರೋ ಒಬ್ಬ ವ್ಯಕ್ತಿ ಕನಸಿನಲ್ಲಿ ಕಾಣಿಸ್ತಾನೆ ಪ್ರತಿನಿತ್ಯ ಅಂತ. ಮದುವೆಗೆ ಮೊದಲು ಯಾರನ್ನಾದರೂ ನೀನು ಪ್ರೀತಿಸಿದ್ದೇನೆ, ಮದುವೆಗೆ ಮೊದಲು ಯಾರನ್ನಾದರೂ ನೀನು ಪ್ರೀತಿಸಿದ್ದೇನೆ ಅಂತ ಹಲವಾರು ಸಲ ಕೇಳಿದೆ. ಕನಸಿನ ರೂಪನ ವರ್ಣಿಸಿದ್ರು ಬಾಯಿ ಬಿಡಲಿಲ್ಲ ನೀನು. ಈಗಲಾದರೂ ಹೇಳು, ನನಗೆ ರಾತ್ರಿಯೆಲ್ಲ ಏನೇನೋ ಕನಸು. ನೀನು ಸಹ ಕನಸಿನಲ್ಲಿ ಆ ವ್ಯಕ್ತಿನ ಅಶೋಕ ಅಂತ ಕರೆದೆ. ಮದುವೆಗೆ ಮೊದಲು ಒಬ್ಬನ್ನ ನೀನು ಪ್ರೀತಿಸಿರ್ಲಿಲ್ವೇನೆ?
1: ಅದನ್ನ ಕೇಳೋದಕ್ಕೆ ಹೀಗೆ ಕೈ ಮುರಿಯ ಹಾಕಿ ಹಿಡಿತೀರಿ? ನಿಜ ನಿಜ ನಿಜ, 1000 ಸಲ ನಿಜ. ನಿಮಗಾಗಿ, ನಿಮ್ ಸಂಪತ್ತಿಗಾಗಿ ನನ್ನ ತಂದೆ ಹೃದಯಹೀನತೆಯಿಂದ ಒಂದು ಜೀವ, ಒಂದು ನಿರ್ಮಲ ಜೀವ ಬಲಿಯಾಯ್ತು. ಆ ಬಲಿದಾನದ ವಿಷಯ ಏನೂ ಗೊತ್ತಿಲ್ಲದೆ ಅವ್ರು ಸುಖಿಯಾಗಿರ್ಬೋದು ಅಂತ ತಿಳಿದಿದ್ದೆ. ನಿಮಗೀಗ ಅವ್ರ ಕಣ್ಣುಗಳನ್ನೇ ಜೋಡಿಸಿದ್ದಾರೆ. ಅವರು ನನ್ನ ಮನಸಾರ ಪ್ರೇಮಿಸಿದ್ರು. ಸಾಕಲ್ಲ ಇಷ್ಟು?
0: ಸಾಕು ಸಾಕು, ಮಹಾಪತಿವ್ರತೆ ಅಲ್ವೇ ನೀನು? ಎಲ್ಲೆಲ್ಲೋ ಬೆಳದಿಂಗ್ಳಲ್ಲಿ ತಿರುಗಾಡಿ ನನ್ನ ವಿಷಯದಲ್ಲಿ ಸಂಶಯ ಬೇರೆ. ಇನ್ನೇನು, ಮಾರ್ಗ್ರೆಟ್ ಮನೆಗೆ ಹೆದರಿಕೆ ಇಲ್ಲದೆ ಹೋಗ್ತೀನಿ. ನೀನು ಯಾರು ತಡೆಯೋದಕ್ಕೆ? ಒಂದಿಲ್ಲ ಒಂದಿನ ಆಕೆನ ಮದುವೆ ಆಗೇ ಬಿಡ್ತೀನಿ.
1: ಸಾಕು ಸುಮ್ಮನಿರಿ, ಕುರುದಮ್ಮಲ್ಲಿ ಇನ್ನೂ ಹಿಡಿದಿಲ್ವೇನು?
0: ಬಾಯಿ ಮುಚ್ಚೋ, ನೀನು ಯಾರು ಕೇಳೋದಕ್ಕೆ?
1: ನಾನು ಯಾರು ಅಂದ್ರೆ ನಿಮ್ ಕೈ ಹಿಡಿದು ಹೆಂಡತಿ.
0: ನಿನ್ನ ಒದ್ದು ಒದ್ದು ಕೊಂದು ಹಾಕ್ಬಿಡ್ತೀನಿ.
1: ಅಯ್ಯೋ ಅಯ್ಯೋ.

ಗಂಗಳ ಸಾಕ್ಷಾತ್ಕಾರದಲ್ಲಿ ಮಾತಿನ ಮಂಟಪ ಏಕೆ ಶೀಲ? ಇನ್ನೂ ನಮ್ಮಿಬ್ಬರ ಮಧ್ಯೆ ಶಬ್ದಜಾಲ ಬೇಡ ಶೀಲ, ಶಬ್ದಜಾಲ ಬೇಡ, ಮಾತು ಮೌನ. ಈ ಮೌನವೇ ನಮ್ಮ ಮುಂದಿನ ಇರುವಿಕೆಯ ಸಾಕ್ಷಿ. ಹೌದು ಶೀಲ, ನಮ್ಮ ಮುಂದಿನ ಇರುವಿಕೆಯ ಸಾಕ್ಷಿ.

0: ಅಂತರಾತ್ಮ ನೀಡಿದ ಕಣ್ಬೆಳಕು. ಫ್ಯಾಂಟಸಿ ನಾಟಕ ಕೇಳಿದಿರಿ. ರಚನೆ ವನಮಾಲ ಆಚಾರ್, ನಿರ್ದೇಶನ ಶೇಷಪ್ರಭಾ, ಕಲಾವಿದರು ಕಲ್ಯಾಣಿ ಪ್ರೇಮ್ ಕುಮಾರ್, ಎ ಸತ್ಯನಾರಾಯಣ ರಾವ್, ಕೆ ಸುಬ್ರಹ್ಮಣ್ಯ ಶಾಸ್ತ್ರಿ. ಜಯದೇವನ ಅಷ್ಟಪದಿ ಮತ್ತು ಬೇಂದ್ರೆ ಕಾವ್ಯಪಂಕ್ತಿ ನಿವೇದನೆ ಎಂ ರಾಘವೇಂದ್ರ, ವಿಶ್ವನಾಥ ನಾಕೋಡ್ ಮತ್ತು ಶಾಂತಾ ಜಯತೀರ್ಥ.
1: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
2: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
3: ಇದೇ ಶನಿವಾರ ದಿನಾಂಕ 25ರಂದು ರಾತ್ರಿ 8:15 ಕೇಳಿ ಕಥಾನಾಟಕ ಗ್ರಸ್ತರು. ಬಾನುಲಿಗೆ ಅಳವಡಿಸಿದ್ದಾರೆ ಪ್ರಸಾದ್ ಕುಂದೂರು.
2: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
1: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
2: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
1: ಪ್ರತಿ ಶನಿವಾರ ರಾತ್ರಿ 8:15
2: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ.
1: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

0: ಈಗ ಸಮಯ 4:30.
1: ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಬೇಂದ್ರೆ ಕೃಷ್ಣಪ್ಪ ಎಂದೇ ಹೆಸರಾದ ಹಿರಿಯ ಬರಹಗಾರರು, ಸಂಶೋಧಕರು, ವಿಮರ್ಶಕರು ಹಾಗೂ ಬೇಂದ್ರೆ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿರುವ ಡಾಕ್ಟರ್ ಜಿ ಕೃಷ್ಣಪ್ಪ ಅವರೊಂದಿಗೆ ಆನಂದ್ ಪಾಟೀಲ್ ಅವರು ನಡೆಸಿದ್ದ ಸಂವಾದದ ಮೊದಲ ಭಾಗ.
2: ನಮಸ್ಕಾರ ಕೇಳುಗರೆ, ಒಬ್ಬ ವಿಶೇಷದ ಅತಿಥಿ ನಮ್ಮೊಂದಿದ್ದಾರೆ, ಜಿ ಕೃಷ್ಣಪ್ಪ ಅನ್ನುವರು. ಜಿ ಕೃಷ್ಣಪ್ಪ ತಮ್ಮ ಒಂದು ಪುಸ್ತಕದ ಮುನ್ನುಡಿಯಲ್ಲಿ ಈ ಥರ ಬರ್ಕೊಂಡಿದ್ದಾರೆ: ನಾನೊಬ್ಬ ವರಕವಿ ದ ರಾ ಬೇಂದ್ರೆಯವರ ಕಾವ್ಯಾಭ್ಯಾಸಿ. ಅವರ ಕಾವ್ಯದ ಗುಂಗಿಗೆ ಒಳಗಾಗಿ ಅವರ ಕಾವ್ಯವನ್ನು ನಾಡಿನ ಮಕ್ಕಳಿಗೆ ಸಾರುತ್ತಾ ಆನಂದಲಹರಿಯಲ್ಲಿ ಕುಣಿಯುತ್ತಾ ಅದರ ಅಂತರಾಳವನ್ನು ತಿಳಿಯಲು ಪ್ರಯತ್ನಿಸಿದವನು. ಆದರೆ ಜಿ ಕೃಷ್ಣಪ್ಪ ಅವ್ರನ್ನ ಈ ಮೊದಲು ನಾನು ಒಂದೆರಡು ಸಲ ನೋಡಿದ ಅನುಭವದಿಂದ ಹೇಳೋದಂದರೆ, ಜಿ ಕೃಷ್ಣಪ್ಪ ಅಂದರೆ ಬೇಂದ್ರೆಯ ಹುಚ್ಚು, ಬೇಂದ್ರೆ ಅಂದರೆ ಒಂದು ಸಂಭ್ರಮ, ಬೇಂದ್ರೆ ಒಂದು ಹಬ್ಬ, ಹಂಗೆಲ್ಲ ಏನೇನು ಶಬ್ದಗಳಲ್ಲಿ ಹೇಳಿಬಿಡ್ಬೋದು. ಅಷ್ಟೊಂದು ಬೇಂದ್ರೆಯವರನ್ನು ಜಿ ಕೃಷ್ಣಪ್ಪ ತಮ್ಮ ನರನಾಡಿಗಳಲ್ಲಿ, ಕಣಕಣಗಳಲ್ಲಿ ತುಂಬಿಸ್ಕೊಂಡ್ಬಿಟ್ಟಿದ್ದಾರೆ. ತಮ್ಮ ಇಡೀ ಜೀವನದುದ್ದಕ್ಕೂ ಬೇಂದ್ರೆಯವರದ್ದೇ ಓದು, ಅವರ ಕಾವ್ಯವೇ ಅವರ ಉಸಿರಾಟ ಅನ್ನೋಷ್ಟರ ಮಟ್ಟಿಗೆ ಬೇಂದ್ರೆಯನ್ನು ಅನುಭವಿಸಿದವರು ಜಿ ಕೃಷ್ಣಪ್ಪ. ಅವರ ಜೊತೆಗೆ ಇವತ್ತಿನ ಮಾತುಕತೆ ಇದೆ. ನಮಸ್ಕಾರ ಜಿ ಕೃಷ್ಣಪ್ಪ.
3: ನಮಸ್ಕಾರ ಸರ್.
2: ಕೃಷ್ಣಪ್ಪ, ಈಗ ನಿಮ್ಮ ಜೊತೆಗೆ ಮಾತುಗಿಡಿಯೋದಕ್ಕೆ ಮೊದಲು ನನಗೆ ಒಂದು ಸಣ್ಣ ಪೀಠಿಕೆ ಹಾಕೋದಕ್ಕೆ ತುಂಬ ಅನುಕೂಲವಾಗಿರೋ ಸಾಲುಗಳು ಇಲ್ಲಿ ಸಿಕ್ಕಿವೆ. ಬೇಂದ್ರೆ ಕನ್ನಡವನ್ನು ಪರಿಪರಿಯಾಗಿ ಮಿದ್ದಿ ನಾದಿ ತಮ್ಮ ಕಾವ್ಯಕ್ಕಾಗಿ ಹದಗೊಳಿಸಿದರು. ಎಷ್ಟು ಪರಿಪರಿಯಾಗಿ ಯಥಾರ್ಥವಾಗಿ ಹದಗೊಳಿಸಿದರು ಎಂಬುದನ್ನು ಅರಿತುಕೊಳ್ಳುವುದಕ್ಕೆ ಡಾಕ್ಟರ್ ಜಿ ಕೃಷ್ಣಪ್ಪನವರನ್ನು ಓದಬೇಕು, ಆಮೇಲೆಯೇ ನಾವು ಬೇಂದ್ರೆಯವರನ್ನು ಸರಿಯಾಗಿ ಓದಬಲ್ಲೆವು ಅಂತ ಹೇಳಿದ ಮಾತುಗಳನ್ನು ನಾವು ಕೇಳೋದು ಹಿರಿಯ ಲೇಖಕರು, ಹಿರಿಯ ವಿಮರ್ಶಕರು ಆದಂಥ ಡಾಕ್ಟರ್ ಶಂಕರ್ ಮುಕಾಶಿ ಪುಣೇಕರ್ ಅವರಿಂದ. ಅಂಥವರಿಂದ ನೀವು ಇಷ್ಟೊಂದು ಸಾರ್ಥಕವಾದ ಮಾತುಗಳನ್ನು ಅನ್ನಿಸ್ಕೋಬೇಕಾದ್ರೆ ಅದಕ್ಕೂ ಒಂದು ಆಳ, ಒಂದು ಗತ್ತು ಎಲ್ಲ ನಿಮ್ಮ ಅಧ್ಯಯನದಲ್ಲಿ ಇರೋದಕ್ಕೆ ಖಂಡಿತ ಸಾಧ್ಯ. ನನಗೆ ತುಂಬ ಆಶ್ಚರ್ಯದ ಸಂಗತಿ ಏನು ಅಂತಂದರೆ, ಸಾಮಾನ್ಯವಾಗಿ ಸಾಹಿತ್ಯದ ಓದಿನಲ್ಲಿ ಇಷ್ಟೊಂದು ಗಾಢವಾಗಿ ಅಧ್ಯಯನಕ್ಕೆಲ್ಲ ತೊಡಕೊಳ್ಳುವಂಥವ್ರು ಅದರ ಅಧ್ಯಾಪಕರಾಗಿಯೋ ಪ್ರಾಧ್ಯಾಪಕರಾಗಿಯೋ ಅಂಥಲ್ಲಿ ಸಂಶೋಧನೆಯಲ್ಲಿ ತೊಡಗಿದವರು ಅಂಥವ್ರು ಸಾಮಾನ್ಯವಾಗಿ ಇರೋದು ಅಂಥದ್ದೊಂದು ವಾಡಿಕೆ ನಮ್ಮ ಸುತ್ತಮುತ್ತಲು ನೋಡಿದಾಗ. ಆದರೆ ನೀವೆಲ್ಲೋ ಒಂದು ಬೇರೆ ಎಲ್ಲೋ ಇಲಾಖೆಯಲ್ಲಿದ್ದು ಸಾರಿಗೆ ಇಲಾಖೆಯಲ್ಲೆಲ್ಲೋ ಕೆಲಸ ಮಾಡಿದ್ರಿ ಅಂತ ಕಾಣುತ್ತೆ. ಅದನ್ನೆಲ್ಲ ಮಾಡಿ ಈ ಬೇಂದ್ರೆಯನ್ನು, ಅದೂ ನೀವು ಧಾರವಾಡದ ಕಡೆಯವರು ಬೇರೆ ಅಲ್ಲ, ಬೆಂಗಳೂರಿನವರು, ಅಲ್ಲಿದ್ದುಕೊಂಡು ಈ ಬೇಂದ್ರೆ ಹುಚ್ಚ ಅದು ಹೆಂಗೆ ನಿಮ್ಮ ತಲೆಯಲ್ಲಿ ಸೇರಿಕೊಂಡು ಅಂತ.
3: ಈಗ ಕನ್ನಡ ನಮ್ಮದಲ್ವ ಸರ್, ನಾವು ಕನ್ನಡಿಗರು. ಬೇಂದ್ರೆ ಧಾರವಾಡದವರು ಅಷ್ಟೇ ಅಲ್ಲ, ಕನ್ನಡದ ಕವಿ. ಬೇಂದ್ರೆಯವರ ಕಾವ್ಯದಲ್ಲಿ ಆತ್ಮೀಯತೆ ಇದೆ. ನಮ್ಮ ಮಾವನೋ, ನಮ್ಮ ಚಿಕ್ಕಪ್ಪನೋ, ನಮ್ಮ ದೊಡ್ಡಪ್ಪನೋ ನಮ್ಮನ್ನು ಹತ್ರ ಕುಂಡ್ರಿಸ್ಕೊಂಡು, ಅಪ್ಪ ನೀನು ಹೀಗಿರೋ, ಇದು ಕನ್ನಡ, ಇದು ಭಾಷೆ, ಇದು ಸಂಸ್ಕೃತಿ, ಇದು ನಿನ್ನ ಬದುಕೋ, ನಿನ್ನ ಉಸಿರೋ ಅಂತ ಹೇಳತಕ್ಕಂತಹ ಕಂಪಿದೆಯಲ್ಲ ಸರ್, ಬೇಂದ್ರೆಯವರದು ಕಂಪಿನ ಕರೆ. ಆ ಕಂಪಿನ ಕರೆಗೆ ಒಳಗಾದ ಎಷ್ಟೋ ಕನ್ನಡಿಗರಲ್ಲಿ ನಾನೊಬ್ಬ. ಬೆಂಗಳೂರಾದ್ರೇನು, ಧಾರವಾಡ ಆದ್ರೇನು ಸರ್, ಆಮೇಲೆ ಬೇಂದ್ರೆ ಹೇಳ್ತಾನೆ, ಕೊಡುವುದೇನು
2: ಕೊಂಬುದೇನು
3: ಕೊಂಬುದೇನು
2: ಒಲವು
3: ಸ್ನೇಹ ಸ್ನೇಹ ಪ್ರೇಮ ಹೊರಗೆ ಬರಿದು ಒಳಗೆ ಬಲಿದು ಇದ್ದವರಿಗೆ ನೇಮ. ಇದು ಕನ್ನಡದ ಸಂಸ್ಕೃತಿಯ ಸಾರ ಅಲ್ವಾ ಸರ್? ಅದನ್ನ ನೋಡಿದಾಗ ಆಮೇಲೆ ಏನು ಕುಣಿತ, ಕುಣಿಯೋನು ಬಾರ ಕುಣಿಯೋನು ಬಾ, ಕುಲುಕಿಸಿ ಕೈ ಕೈ ಮಲಕಿಸಿ ಮೈ ಮೈ ತಕ ತಕ ತೈ ತೈ ಕುಣಿಯೋನು ಬಾ, ಏನು ಕುಣಿಸ್ತಾನೆ ಬೇಂದ್ರೆ? ಇದ್ದದ್ದು ಮರೆಯೋಣ, ಇಲ್ಲದ್ದು ತೆರೆಯೋಣ, ಹಾಲ್ಜೇನು ಸುರಿಸೋಣ ಕುಣಿಯೋಣು ಬಾ. ಇಂಥ ಕುಣಿತದ ಕವಿಯನ್ನ ನಾವು ಸ್ವೀಕರಿಸಿ ಆನಂದಿಸದೇ ಇದ್ರೆ ಈ ಕನ್ನಡಿಗನಾಗಿ ಹುಟ್ಟಿದ್ದು ಏನು ಪ್ರಯೋಜನ ಅನ್ನಿಸ್ತು? ಕನ್ನಡತನವನ್ನು ಮೈದುಂಬಿಕೊಂಡಂಥ ಕವಿ ಇವತ್ತಿನ ಸಮಾಜದಲ್ಲಿ ಏನೇನೋ ಅನಾಚಾರ ಅತ್ಯಾಚಾರ ಏನೇನೋ ಆಗ್ತಾ ಇದೆ ಅಂತ ಹೇಳ್ತೇವೆ. ಆ ಮಕ್ಕಳನ್ನು ಸರಿದಾರಿಗೆ ತರಿಸ್ಬೇಕಾದ್ರೆ ಅಪ್ಪ ತನ್ನ ತಾಯಿಯ ಹೆಸರನ್ನು ಕಾವ್ಯನಾಮವಾಗಿ ಇಟ್ಕೊಂಡಲ್ಲ ಕವಿ ಬೇಂದ್ರೆ. ಅಂಬಿಕಾತನೆಯ ದತ್ತ, ತಾಯೇ ಮಾಯೇ ಅಂಬಿಕೆಯೇ ನಿನ್ನ ತನಯ ದತ್ತನು ನೀನು ಈಯಲಿತ್ತನು, ಅವ್ವ ನೀನು ನನಗೆ ಜನ್ಮ ಕೊಟ್ಟೆ, ನಾನು ಮಣ್ಣಿನ ಗೊಂಬೆಯಾಗಿರತಕ್ಕಂಥವನಿಗೆ ಎಣ್ಣೆ ಬೆಣ್ಣೆ ಹಾಕಿ ತೀಡಿ ನನ್ನ ಮನುಷ್ಯನನ್ನಾಗಿ ಮಾಡಿ ನನಗೆ ವಿದ್ಯೆ ಬುದ್ಧಿ ಎಲ್ಲವನ್ನೂ ಕೊಟ್ಟಲ್ಲ ತಾಯಿ. ಅವ್ವ ನಿನ್ನ ಹೆಸರಿನಲ್ಲಿ ಬರೆಯುವುದೇನು ಸೋಜಿಗ ಅಂತನಲ್ಲ, ಅದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಬೇಕಲ್ಲ ಸರ್. ಆ ಬೆಳಕು ಅಂದರೆ ಜ್ಞಾನ, ಪಂಚೇಂದ್ರಿಯಗಳ ಜಾಗೃತಿ, ಇದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ಲ ಸರ್. ಆ ಹೇಳ್ಕೊಡೋದ್ರಿಂದ ಮಕ್ಕಳೇನಾಗ್ತದೆ, ಕನ್ನಡತನ ಒಳಿತು ಈ ಜೀವಂತಿಕೆ ಈ ಜ್ಞಾನ ಅರಿವು ಎಲ್ಲ ತಾನೇ ತಾನಾಗಿ ಬೆಳೆಯುತ್ತೆ.
2: ಕೃಷ್ಣಪ್ಪ, ನೀವು ಬೇಂದ್ರೆ ಕಾವ್ಯವನ್ನು ಮಕ್ಕಳಿಗೆಲ್ಲ ಮುಟ್ಟಿಸ್ಬೇಕು ಅಂತ ನೀವೀಗ ಶಾಲೆಗಳಿಗೆಲ್ಲ ಅಡ್ಡಾಡ್ತಾ ಸುಮಾರು ವರ್ಷಗಳನ್ನು ಕಳೆದಿದ್ದೀರಿ. ನಾನೇ ಒಂದು ಅಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಕೇಳಿದ್ದೆ.
3: ಅಲ್ಲ, ನನಗೆ ಸಂತೋಷ ಏನು ಅಂದರೆ ನೀವು ನನ್ನನ್ನು ನೋಡಿರಲಿಲ್ಲ, ನಾನು ನಿಮ್ಮನ್ನು ನೋಡಿರಲಿಲ್ಲ. ಅಲ್ಲೊಂದು 7 ಶಾಲೆಗಳಲ್ಲಿ ಬೇಂದ್ರೆ ಕಾರ್ಯಕ್ರಮ ಮಾಡಿದ್ರಿ. ಅಲ್ಲಿ ಬಂದು ನೋಡ್ತೀನಿ, ಎಲ್ಲ ಶಿಸ್ತಾಗಿದೆ, ಎಲ್ಲ ಮಕ್ಕಳು ನಿಷ್ಠಾಗಿ ಹಾಡ್ತಿದ್ದಾರೆ.
2: ನನಗೆ ಅಲ್ಲಿ ಒಂದು ವಿಶೇಷ ಕಂಡದ್ದು ಅಂದರೆ, ನೀವು ಬೇಂದ್ರೆ ಕಾವ್ಯವನ್ನು ಮಕ್ಕಳಿಗೆ ಮುಟ್ಟಿಸ್ಬೇಕು, ಅವ್ರಿಗೆ ತಿಳಿಸಿ ಹೇಳಬೇಕು ಅಂಥೇಳಿ ಸುಮ್ಮನೆ ಭಾಷಣವನ್ನು ಮಾಡೋದಿಲ್ಲ, ಆ ಕವಿತೆಯನ್ನು ಪ್ರೆಸೆಂಟ್ ಮಾಡೋದಿದೆಯಲ್ಲ, ಅದನ್ನು ಹಾಡೋದಕ್ಕೆ ಹೋಗ್ತೀರಿ. ಅದನ್ನು ಗದ್ಯದ ವಾಚನವನ್ನು ಹೇಳುವಾಗಲೂ ಕೂಡ ಭಾಳ ವಿಶಿಷ್ಟವಾದ ನಿಮ್ಮದೇ ಶೈಲಿಯಲ್ಲಿ ಹೇಳ್ತೀರಿ,
3: ಅವ್ರಿಗೂ ಹಾಡಿಸ್ತೀವಿ,
2: ಅದು ಹಾಡಿಸ್ತೀರಿ, ಅದನ್ನು ಹೇಳೋ ಶೈಲಿ ಇದೆಯಲ್ಲ, ಅದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅವರಿಗೆ. ನನಗೆ ನೀವು ಆ ರೀತಿ ಕಾವ್ಯವನ್ನು ಪ್ರೆಸೆಂಟ್ ಮಾಡೋದಿದೆಯಲ್ಲ, ಅದೊಂಥರ ಖುಷಿ ಕೊಡುವಂಥದ್ದು, ವಿಶೇಷವಾಗಿ ನಮ್ಮನ್ನು ತಡೆದು ನಿಲ್ಲಿಸಿ ಕೇಳೋ ಹಂಗೆ ಮಾಡೋದು. ಬೇಂದ್ರೆಯವರು ಇದ್ದಾಗಲೂ ಕೂಡ ಅವರ ಕಾವ್ಯ ವಾಚನ ತುಂಬ ವಿಶಿಷ್ಟವಾಗಿತ್ತು, ಜನ ಹಾಗೆ ಆಲಿಸ್ತಾ ಇದ್ರು. ನಾನು ಕೂಡ ಅದನ್ನ ಅನುಭವಿಸಿದ್ದೇನೆ ಧಾರವಾಡ ವಿದ್ಯಾವರ್ಧಕ ಸಂಘದಲ್ಲಿ. ಹೌದು, ಅನೇಕ ಸಲ ನೀವು ಬೇಂದ್ರೆಯವರ ಸಂಪರ್ಕದಲ್ಲಿ ಬಂದ ಕೆಲವು ದಿವಸಗಳು ಅಂಥದ್ದು ಹಳೆಯ ಆ ನೆನಪುಗಳು ಏನಾದ್ರು ಹೇಳಕ್ಕೆ ಸಾಧ್ಯ ಅಂತ?
3: ಏನು ಅಂದರೆ ಸರ್, ನಾನು ಬೆಂಗಳೂರಿನವನು, ನನಗೆ ಬೇಂದ್ರೆ ಕಾವ್ಯದ ಹುಚ್ಚು. ಶಾಲೆಯಲ್ಲಿ ಓದೋವಾಗ ತುಂಬ ಬಡತನ ಇತ್ತು, ನಮಗೆ ಕೋಡಂದ್ರು ಲಿಂಗಪ್ಪನವರು ಮೇಷ್ಟ್ರಾಗಿದ್ದರು, ಅವರು ಬೇಂದ್ರೆ ಕವನವನ್ನು ಹೇಳೋರು. ಅದರಲ್ಲಿ ಒಂದು ಕವನ ಏನು ಅಂದರೆ, ಹಳ್ಳದ ದಂಡಿಯಾಗ ಮೊದಲಿಗೆ ಕಂಡಾಗ ಏನೊಂದು ನಗಿಯಿತ್ತ, ಏನೊಂದು ನಗಿಯಿತ್ತ, ಏಸೊಂದು ನಗಿಯಿತ್ತ, ಏರಿಕೆ ನಗಿಯಿತ್ತ, ನಕ್ಕೊಮ್ಮೆ ನಕ್ಕೊಮ್ಮೆ ಹೇಳ ಚೆನ್ನಿ ಆ ನಗಿಯಿತ್ತಿತ್ತ ಹೋಗಿತಿ ಎತ್ತೆತ್ತ. ಹಂಗೆ ಹೇಳ್ತಾ ಹೇಳ್ತಾ ನಾವು ಬೇಂದ್ರೆಯವರನ್ನು ಅರ್ಥ ಮಾಡಿಕೊಳ್ಬೇಕಾಗಿರೋದು, ಕನ್ನಡದ ಒಬ್ಬ ಆದರ್ಶ ವ್ಯಕ್ತಿ. 1918 ಅವರು BA ಪಾಸ್ ಮಾಡಿದಾಗ ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಸಿಗೋದು. ಆದರೆ ಅವರು, ನಾನು ಕನ್ನಡದ ಮಕ್ಕಳಿಗೆ ಕನ್ನಡವನ್ನು ಸಂಸ್ಕೃತಿಯನ್ನು ದೇಶಭಕ್ತಿಯನ್ನು ಮೂಡಿಸುವ ಮೇಷ್ಟ್ರ ಕೆಲಸ ಮಾಡ್ತೀನಿ, ಬ್ರಿಟಿಷರು ಹೊರಗಿನವರು ಸರ್ಕಾರಿ ಕೆಲಸ ಮಾಡಲ್ಲ ಅಂತ ತೀರ್ಮಾನ ತಗೊಂಡ್ರು. ಎಷ್ಟು ದೊಡ್ಡ ತೀರ್ಮಾನ, ಬಡತನದಲ್ಲೇ ಬೆಳೆದು ಬಂದರು. ನೇರವಾದ ವ್ಯಕ್ತಿ, ಪ್ರೈವೇಟ್ ಕಾಲೇಜುಗಳಲ್ಲಿ ತಾತ್ಪೂರ್ಕ ಕೆಲಸ ಮಾಡ್ತಾ ಅವರು ಯಾವಾಗಲೋ ತೆಗೆದಾಕ್ಬಿಡೋರು, ಇನ್ಯಾವಾಗೋ ಕೆಲಸ ಇಲ್ಲ. ಈ ಬಡತನದಲ್ಲೇ ಬೆಳೆದು ಬಂದಾಗ ಆ ಹೆಂಡತಿ ಕಣ್ಣಾನ ಬೆಳಕೇನ, ಮಾರಿಯಾಗಿನ ತುಳುಕೇನ, ತುಟಿಯಾಗಿನ ಜಳಕೇನ ಅನ್ನತಕ್ಕಂಥ ಸುಂದರವಾದಂಥ ಹೆಣ್ಣು ಈತನ ಆ ಬಡತನದ ನೋವಿನಲ್ಲಿ ನಲುಗಿ ಹೋಗ್ತಾಳೆ. ಅದನ್ನು ಕವಿ ಹೇಳ್ತಾನೆ. ಎಂತಹ ಆತ್ಮಶೋಧಕ ಕಾವ್ಯವನ್ನು ಬೇಂದ್ರೆ ಕೊಟ್ಟಿದ್ದಾನೆ ಅಂದರೆ, ತನ್ನ ಹೆಂಡತಿಯನ್ನು ಸಖಿ ಅಂತ ಕೊರೆದು ಅವಳ ನೋವನ್ನೆಲ್ಲ ತಾನು ಅನುಭವಿಸಿದಂತೆ ಬರೀತಾ ಬಡತ

0: सुट्टू हप्पड़ दांग सोरगी दी सोपांग बंतंत मुप्पु ब्याग आ कवन नान हाईस्कूल ओद नम्मवन कष्ट ननगर्थ आयतु ಬಡತನದ ನೋವನ್ನು ಕೊಡುವ ಕವಿ ಇವನು, ಇವನು ನನ್ನವನು ಅಂತ ಅನ್ನಿಸ್ತು. ನಾನು ಓದ್ದೆ ಓದ್ದೆ ಓದ್ದೆ, ಏನು ಆ ಕಾವ್ಯ, ಅದರ ಸೆಳೆತಕ್ಕೊಳಗಾದೆ. ಗಾಂಧಿ ಸಾಹಿತ್ಯ ಸಂಘ ಮಲ್ಲೇಶ್ವರದಲ್ಲಿ ಒಮ್ಮೆ ಬೇಂದ್ರೆ ಬಂದಿದ್ರು, ನಾನು ಹೋದೆ. ಅವ್ರದ್ದು ಏನು ಆ ಮಾತಿನ ಓಗ, ಆ ಸೆಳೆತ, ಕಾವ್ಯದ ಧಾಟಿ, ನಾನು ಅದರ ಗುಂಗಿಗೆ ಒಳಗಾಗಿ ಹೋದೆ. ಅದು ನಾನು ಮೊದಲನೇ ಸಲ ನೋಡಿದ್ದು.
1: ಅವಾಗ ಎಷ್ಟು ವಯಸ್ಸು ನಿಮಗೆ?
0: ಆಗ ನಾನು ಹೈಸ್ಕೂಲ್ ವಿದ್ಯಾರ್ಥಿ ಸರ್. ಆಮೇಲೆ ಹೋ, ಕನ್ನಡ ಅಂದರೆ ಇದೆ, ಭಾವಗೀತೆ ಅಂದರೆ ಇದೆ, ಕವಿ ಅಂದರೆ ಬೇಂದ್ರೆ, ಅದು ನನ್ನ ಮನಸ್ಸಿನಲ್ಲಿ ನಾಟಿಬಿಡ್ತು. ಆ ಕವಿಯ ಅಧ್ಯಯನ ಮಾಡ್ತಾ ಮಾಡ್ತಾ ಮಾಡ್ತಾ ಹೋದ ಹಾಗೆ, ಏನು ಕವಿ, ನಾವು ಬರೀ ಕನ್ನಡ ಕನ್ನಡ ಅಂತ ಮಾತಾಡಿದ್ರೆ ಏನಾಗ್ತದೆ, ಇಂತಹ ಅಮೂಲ್ಯ ನಿಧಿಯನ್ನು ಜನಗಳಿಗೆ ಹೇಗೆ ತಲುಪಿಸೋದು ಅಂತ ವಿಚಾರ ಮಾಡಿದೆ. ದೇವರು ನನ್ನ ಮೇಲೂ ಕಂಡುಬಿಟ್ಟ. ನಾನು ಮೋಟಾರು ವಾಹನ ಇಲಾಖೆ ಒಳಗೆ ಇನ್ಸ್ಪೆಕ್ಟರ್ ಆಗಿಬಿಟ್ಟೆ. ಅದನ್ನು ನಾನೇನು ಮಾಡಿದೆ, 88 ಧಾರವಾಡಕ್ಕೆ ಹೋದೆ, ವಾಮನ ಬೇಂದ್ರೆಯವ್ರನ್ನ ನೋಡಿದೆ. ಬೇಂದ್ರೆ ಕಾವ್ಯನ ತಲುಪಿಸೋ ಮಾರ್ಗ ನನಗೇನೋ ಒಂದು ಸರಳವಾಗಿ ಗೋಚರವಾಯಿತು. ಪ್ರತಿ ವರ್ಷ ಒಂದಷ್ಟು ಬೇಂದ್ರೆ ಪುಸ್ತಕ ಕೊಂಡ್ಕೊಳ್ಳೋದು, ಶಾಲಾ ಕಾಲೇಜುಗಳಿಗೆ ಹೋಗೋದು, ಕವನ ಸ್ಪರ್ಧೆ.
1: ಬೇಂದ್ರೆಯವರನ್ನ ಸ್ವತಃ ಭೇಟಿಯಾಗಿದ್ದಂಥ ಪ್ರಸಂಗ ಬರಲಿಲ್ಲ.
0: ಅವರನ್ನು ನೋಡಿದೆ. ಇನ್ನೊಮ್ಮೆ ಬೆಂಗಳೂರಿನಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಬೇಂದ್ರೆಯವರು ಬಂದಿದ್ದರು. ಹಾಗೂ ಮಾತಾಡಿದಾಗ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಸಹಿ ತಗೊಂಡೆ, ಒಂದು ಎಕ್ಸರ್ಸೈಸ್ ಬುಕ್ಕು. ಏನಾ, ಯಾವೂರು ಅಂದರು. ನನಗೆ ಭಯ ಆಯಿತು. ನಾನು ಬೆಂಗಳೂರು ಸಾರ್ ಅಂದೆ. ಏನಾ, ಕವಿ ಅಂದರೆ ಗೊತ್ತಿಲ್ಲ, ಹಾಡಿ ತಂದಿದ್ದಿ ಅಂದರು. ನಾನು ಏನೂ ಇಲ್ಲ, ನಾನು ಮುಗ್ಧ ಸುಮ್ಮನೆ ಹಿಡಿದೆ. ತಗೋ, ಒಳ್ಳೆಯದಾಗಲಿ, ಸೈನ್ ಮಾಡಿ ಕೊಟ್ಟರು. ನಾನು ಇಲ್ಲದ್ದೆಲ್ಲ ಏನೂ ಹೇಳೋಕ್ಕಾಗೋಲ್ಲ, ಇಷ್ಟೇ ನನ್ನ ಬೇಂದ್ರೆ ಬಾಂಧವ್ಯ.
1: ಕೃಷ್ಣಪ್ಪ, ಈಗ ಅಕಸ್ಮಾತ್ ಬೇಂದ್ರೆ ಇದ್ದಿದ್ರೆ,
0: ಹಾಂ,
1: ಇವತ್ತಿನ ಈ ಎಲ್ಲ ನಿಮ್ಮ ಹಾಳೆಗಳನ್ನು ಒಯ್ದು ತೋರಿಸಿದ್ರೆ ಬೇಂದ್ರೆ ಎಷ್ಟು ಖುಷಿ ಪಡ್ತಿದ್ರಲ್ವಾ?
0: ಅದು ಕಲ್ಪನೆಗೆ ಸಿಗೋಲ್ಲ ಸರ್, ಕಲ್ಪನೆಗೆ ಸಿಗೋಲ್ಲ. ಏನೋ ನನ್ನಂಗೆ ಹುಚ್ಚ ಅದು, ಏನು ನೀನು ಹೊಂದಿದ್ರು ಅಂದೋರು ಅನ್ಬಹುದು ಸರ್,
1: ಅನ್ಸುತ್ತೆ. ಕೃಷ್ಣಪ್ಪ, ಏನು ಅಂದ್ರೆ ಈ ಕಾರ್ಯಕ್ರಮದಲ್ಲಿ ನಾವು ಮಧ್ಯ ಹಾಡುಗಳನ್ನು ಹಾಕ್ತೀವಿ.
0: ಹಾಕಿ ಸರ್.
1: ನಮಗೆ ಅನುಕೂಲಕರವಾಗಿ ಬೇಂದ್ರೆಯವರು ಎಷ್ಟೋ ಹಾಡುಗಳು ಸಿನಿಮಾದಲ್ಲಿ ಬಂದು ಹೋಗಿವೆ, ಮತ್ತೆ ನಮ್ಮ ಗಾಯಕರು ಕೂಡ ತುಂಬಾ ಸೊಗಸಾಗಿ ಹಾಡಿದ್ದಾರೆ. ಆಮೇಲೆ ಕಾಂಪೋಸ್ ಕೂಡ ಬಹಳ ಚೆನ್ನಾಗಿ ಎಲ್ಲ ಮಾಡಿದಂತ ಹಾಡುಗಳಿವೆ. ಈಗ ನಿಮಗೆ ತುಂಬಾ ಇಷ್ಟವಾಗಿರೋ ಹಾಡು ನಾವು ಇವಾಗ ಯಾವ್ದು ಕೇಳಿಸೋಣ ಹೇಳಿ.
0: ನನಗೆ ಬಂತಿದೋ ಶೃಂಗಾರ ಮಾಸ ತುಂಬಾ ಕಾಡುತ್ತೆ ಸರ್,
1: ನನಗೂ ತುಂಬಾ ಇಷ್ಟವಾಗಿರೋ ಹಾಡು ಅದು. ವಾಣಿ ಜಯರಾಮ್ ಅವರು ಹಾಡಿರೋದು ಶೃಂಗಾರ ಮಾಸ ಸಿನಿಮಾದಲ್ಲಿ.
0: ಹೌದು ಸರ್. ಅಲ್ಲಿ ಆ ಕಾವ್ಯದಲ್ಲಿ ಕವಿ ತನ್ನ ನೋವನ್ನು ಹೇಳ್ತಾನ, ತನ್ನ ದಾಂಪತ್ಯದ ಸವಿಯನ್ನು ಹೇಳ್ತಾನ, ಈ ಗಂಗಾ ನದಿಯಲ್ಲಿ ಬಿಡತಕ್ಕಂತಹ ದೀಪದ ಹೊಳಪನ್ನು ಸವಿತಾನ, ಏನು ಅವನ ಜೀವನದ ಸಂಘರ್ಷದ ಜೊತೆಗೆ ಕತ್ತಲು ಬೆಳಕಿನ ಆಟದಲ್ಲಿ ಬೆಳಕನ್ನೇ ವೈಭವೀಕರಣಕ್ಕೆ ತೆಗೆದುಕೊಂಡು ಹೋಗತಕ್ಕಂತಹ ಅವನ ಆಂತರ್ಯದ ಶಕ್ತಿ ಎಂತಾದು ಎಲ್ಲ ಗೋಚರ ಆಗುತ್ತೆ ಸರ್. ಆ ಕವನ ಅಂದರೆ ನನಗೆ ತುಂಬ ಇಷ್ಟ. ಬಂತಿದೋ ಬಂತಿದೋ ಶೃಂಗಾರ ಮಾಸ ಕಂತು ನಕ್ಕ ಚಂದ್ರಹಾಸ, ಎಂತು ಎಂತು ತುಂಬಿತಾಕಾಶ ಕಂಡವರನ್ನು ಹರಸಲು, ಏನು ಭಾಷೆ! ಅದರ ಹಿನ್ನೆಲೆ ಅಂದರೆ ನನಗೆ ಗೊತ್ತಿರಲಿಲ್ಲ. ನಾನು ವಾಮನ ಬೇಂದ್ರೆಯವರನ್ನು ಕೇಳಿದೆ, ಅದು ತುಂಬ ನೋವಿನ ಹಿನ್ನೆಲೆ. ಅವರು ಪೂನಾದಲ್ಲಿ ಅವರ ಚಿಕ್ಕಪ್ಪನ ಮನೆಗೆ ಇದ್ದಾಗ, ಅವರು ಕಾಶಿಗೆ ಹೋಗ್ತಾರೆ, ಚಿಕ್ಕಪ್ಪ ಚಿಕ್ಕಮ್ಮ, ಅವರ ಜೊತೆಗೆ ಬೇಂದ್ರೆಯೂ ಹೋಗ್ತಾರೆ. ಗಂಗಾ ನದಿಯಲ್ಲಿ ದೀಪವನ್ನು ತೇಲಿ ಬಿಡುವುದು ದಂಪತಿಗಳ ಸಂಪ್ರದಾಯ. ಆ ತೇಲಿ ಬಿಡುವ ದೀಪವನ್ನು ಕೊಳ್ಳುವ ಹಣ ಬೇಂದ್ರೆಯವರಲ್ಲಿರಲಿ, ಅದನ್ನೂ ಚಿಕ್ಕಪ್ಪ ಕೊಟ್ಟರು. ಏನು ಗಂಡಸು ನಾನು, ಏನು ಮದುವೆ ಆದೆ, ಈ ಶೃಂಗಾರ ಮಾಸದ ಸವಿ ಏನು. ಅದರ ಆಂತರ್ಯದ ಸೊಬಗಿನ ಸವಿಯುವ ಬಗೆಯ ರೀತಿ ಹೇಗೆ, ಈ ಎಲ್ಲ ಮನಸ್ಸಿನ ಸಂಘರ್ಷದಲ್ಲಿ ಅದನ್ನು ಸುಂದರವಾಗಿ ನೇಯ್ದನಲ್ಲ ಕವಿ, ಅವನ ಆಂತರ್ಯದ ಗಟ್ಟಿತನ ಏನು ಸರ್, ಆಶ್ಚರ್ಯದ ಕವಿ ಸರ್. ವಾಮನ ಬೇಂದ್ರೆ ಹೇಳಿದರು ಅದೇ ಕೊನೆಯಂತೆ ಮತ್ತೆ ಅವರು ಕಾಶಿಗೆ ಹೋಗಲಿಲ್ವಂತೆ. ಇಂತಹ ಘಟನೆಗಳನ್ನೆಲ್ಲ ನಾವು ತಿಳ್ಕೊಳ್ಬೇಕು.
1: ಕೃಷ್ಣಪ್ಪ, ನನಗೆ ನೀವು ಆ ಕವಿತೆಯನ್ನು ಇಷ್ಟೊಂದು ಅನುಭವಿಸಿ ಹೇಳ್ತಾ ಇದ್ದೀರಿ, ಅದ್ರ ಹಿನ್ನೆಲೆ ಎಲ್ಲ ಹೇಳ್ತಾ ಇದ್ದೀರಿ, ನನಗದು ಏನೂ ಗೊತ್ತಿರಲಿಲ್ಲ. ಆ ಕವಿತೆಯನ್ನು ನಾನು ಓದ್ಲಿಕ್ಕೆ ಹೇಳಿದ್ದೆ ಶೃಂಗಾರ ಮಾಸ್ಟರ್ಸ್ ಟಾಕೀಸ್ನಲ್ಲಿ ಕುಳಿತು ಸಿನಿಮಾ ನೋಡುವಾಗ. ನಾನು ಆ ಹಾಡು ಬಂದಾಗ ಇಷ್ಟು ಗುಂಗಿನಲ್ಲಿ ಮುಳುಗು ಹೋಗ್ಬಿಟ್ಟೆ ಅಂದರೆ
0: ಹೇಳಿಯತ್ತೆ.
1: ಅದರಲ್ಲೂ ವಾಣಿಜ್ಯರಾಮ್ ಇಷ್ಟೊಂದು ತಲ್ಲೀನವಾಗಿ ಹಾಡಿದ್ದಾರೆ, ಅದರಲ್ಲೂ ಈ ಎರಡು ಸಾಲು ದೀಪತೆಯಲ್ಲಿ ಬಿಟ್ಟೆವು,
0: ದೀಪತೆಯಲ್ಲಿ ಬಿಟ್ಟೆವು, ದೀಪತೆಯಲ್ಲಿ ಬಿಟ್ಟೆವು. ನೋಡಿ ಈ ಈ ಹಿನ್ನೆಲೆ ಗೊತ್ತಾದ್ರೆ ದೀಪತೆಯಲ್ಲಿ ಬಿಟ್ಟೆವು, ದೀಪತೆಯಲ್ಲಿ ಬಿಟ್ಟೆವು ಬಿಟ್ಟೆವು, ಇನ್ನು ಮುಂದಕ್ಕೆ ಅದು ಬೇಡ. ಆ ಬೇಂದ್ರೆಯವರ ಕಾವ್ಯದ ಧ್ವನಿಗಳು ನಮ್ಮ ಜನಪದರ ನುಡಿಯ ಆಂತರ್ಯದ ಬೆಳಗಿನಲ್ಲೂ ಇದ್ದಾವೆ.
1: ನನಗೆ ಅದು ರಾಜು ತಾರಾನಾಥೆ ಅದಕ್ಕೆಲ್ಲ
0: ಸಂಗೀತ ಕೊಟ್ಟಿದ್ದು, ಅದ್ಭುತವಾದ ಸಂಗೀತ
1: ಮತ್ತು ವಿಜುವಲ್ ಇದನ್ನು ಇಫೆಕ್ಟ್ ತುಂಬ ಚೆನ್ನಾಗಿ ತಂದಿದ್ದಾರೆ ಸಿನಿಮಾ. ಈ ಹಾಡು ಬಂದಾಗ ನನಗೆ ಒಂದು ಗಳಿಗೆ ಹೀಗನ್ನಿಸ್ತು, ಬೇಂದ್ರೆ ಇದ್ದಾಗ ಈ ಹಾಡು ಪ್ರೊಡ್ಯೂಸ್ ಆಯಿತೋ ಇಲ್ವೋ, ಅವರನ್ನು ಕೇಳಿದ್ರೋ ಇಲ್ವೋ, ಕೇಳಿದ್ರೆ ಎಷ್ಟು ಸಂಭವ ಪಡ್ತಿದ್ರು ಅವರು ಅಂತ ಎಲ್ಲೋ ಒಂದು ಕಡೆ ಅನಿಸೋಯ್ತು ನನಗೆ.
0: ಆದರೆ ಕನ್ನಡಿಗರ ಮನಸ್ಸಿನಲ್ಲಿ ಬೇಂದ್ರೆ ಒಂದಾಗಿ ಹೋಗಿದ್ದಾನೆ, ಕನ್ನಡಿಗರ ಜೀವ ಚೈತನ್ಯದ ನುಡಿಯ ಭಾಗವಾಗಿ ರಸಲಹರಿಯಲ್ಲಿ ಅವನು ತೇಳ್ತಿದ್ದಾನೆ. ಆ ಕಾವ್ಯ ಓದಿದ ತಕ್ಷಣ ಹಾಡುಗಾರನಿಗೆ, ಸಂಗೀತಗಾರನಿಗೆ, ಕೇಳುವವನಿಗೆ ಒಂದು ಸುಂದರ ಲೋಕ ನಿರ್ಮಾಣ ಆಗುತ್ತೆ ಸರ್.

0: ಬೇಂದ್ರೆಯವರ ಕವಿತೆಗಳಲ್ಲಿ ಅನೇಕ ಪದರುಗಳಿರುತ್ತೆ.
1: ಹೌದು,
0: ಅದು ನಾವು ಎಷ್ಟು ಕಂಡಷ್ಟೂ ಪದರುಗಳು ಸಿಗ್ತಾ ಹೋಗುತ್ತೆ.
1: ಹೌದು,
0: ಎಲ್ಲವೂ ನಮಗೆ ದಕ್ಕುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ನೀವು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವರು, ಆ ಕಡೆಯವರು, ಅದರಲ್ಲಿ ಬೇಂದ್ರೆಯವರ ಧಾರವಾಡದ ಭಾಷೆಯನ್ನು ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ, ಆತ್ಮಸತ್ ಮಾಡ್ಕೊಳ್ಳಿಕ್ಕೆ ತುಂಬ ನೀವು ಅದರಲ್ಲಿ ತೊಡಕೊಂಡು ಏನೇನೋ ಕೆಲಸ ಮಾಡಿರ್ಬೋದು ಅಲ್ಲಿ ಇಲ್ಲಿ ಅಡ್ಡಾಡಿ ಅಂತ ಅನಿಸುತ್ತೆ ನನಗೆ. ನೀವು ಏನೇನು ಮಾಡಿ,
1: ಒಂದೊಂದು ಪದವು ಸಹ ಒಂದು ಅರ್ಥವನ್ನು ಬಿಟ್ಟುಕೊಡದ ಗಟ್ಟಿ ಪದಗಳಾಗಿ ದೇಸಿ ಪದಗಳಾಗಿದ್ದಾವೆ. ಜನಪದ ಕವಿ ಅಲ್ಲ ಬೇಂದ್ರೆ. ಜನಪದರ ನುಡಿಯನ್ನು, ನುಡಿಗಟ್ಟನ್ನು, ದೇಸಿ ಪದಗಳನ್ನು ಶಿಷ್ಟಕಾವ್ಯದಲ್ಲಿ ಕಸಿಗೊಳಿಸಿದಂತಹ ಕವಿ ಅನ್ನೋದು ಮುಖ್ಯ. ಅಲ್ಲಿ ಹಾಗೆ ಕಸಿಗೊಳಿಸಿ ನವೋದಯ ಕಾವ್ಯದ ಗಟ್ಟಿತನವನ್ನು ತಂದುಕೊಟ್ಟವರು, ಗಟ್ಟಿತನವನ್ನು ನವೋದಯ ಕಾವ್ಯಕ್ಕೆ. ಅಲ್ಲಿ ನಿಮಗೆ ಹೇಳಬೇಕು ಅಂದರೆ, ಒಂದು ಕವನ ಅಲೌಕಿಕ ಅಂತ ಇದೆ. ಆ ಅಲೌಕಿಕ ಕವನದಲ್ಲಿ ಬೇಂದ್ರೆಯವರು ಮದಗ ಎನ್ನುವ ಪದವನ್ನು ಬಳಸಿದ್ದಾರೆ. ಮದಗ ಅನ್ನುವ ಪದವನ್ನು ಹೇಗೆ ಬೆಳೆಸಿದ್ದಾರೆ ಅಂದರೆ, ಇಲ್ಲಿ ನನ್ನ ಪ್ರಕಾರ ಪುರುಷ, ನಾವು ಪುರುಷರು, ನಾವು ಏನೋ ಅಧ್ಯಾತ್ಮದ ಅನುಭವಕ್ಕೆ ಒಳಗಾಗ್ಬಿಡ್ತೀವಿ ಅಂತ ಹೇಳ್ಕೊಳ್ತೀವಿ. ಆದರೆ ಬೇಂದ್ರೆ ಆ ತಾಯಿಯನ್ನು, ಆ ಹೆಣ್ಣನ್ನು ತನ್ನ ಜೀವ ಭಾವದ ಒಂದು ಭಾಗವಾಗಿಸಿಕೊಂಡು, ಬೆಳಕಿನ ಬಾಂಧವ್ಯದಿಂದ ತಾಯ ಸೆರಗ ಹಿಡಿದೆವು, ಬೆಳಕಿನಿಂದ ಬಂದೆವಣ್ಣ ಬೆಳಕಿನತ್ತ ನಡೆವೆವು ಎಂದು ತಾಯಿಯನ್ನ ಜ್ಞಾನ ಮತ್ತು ಬೆಳಕಾಗಿ ಕಂಡವರು. ಆ ಹೆಣ್ಣು ಮಗುವನ್ನ ಹೆರುವಂತಹ ಕ್ರಿಯೆಯಲ್ಲಿಯೇ ಅಧ್ಯಾತ್ಮದ ಸೂಕ್ಷ್ಮತೆಗೆ ಜಗತ್ತಿನ ಹೆಣ್ಣುಗಳೆಲ್ಲ ಒಳಗಾಗ್ತಾರೆ. ಇದು ಸತ್ಯ. ಅದನ್ನ ಬೇಂದ್ರೆ ನನ್ನ ಪಂಕದಲ್ಲಿ ಹುಟ್ಟಿ ಲೇಪವಿಲ್ಲದಿರುವ ನನ್ನ ಪಂಕಜವೇ, ನನ್ನ ನೀರಲ್ಲಿ ಬೆಳೆದು ನೀರಾಳದಲ್ಲಿರುವೆ ನನ್ನ ನೀರಜವೇ, ಒಡೆಯಲು ಬಾರದ ಒಡಪಿನಂತಿರುವೆ, ಬಿಡಿಸಲು ಬಾರದ ತೊಡಕಿನಂತಿರುವೆ ನನ್ನ ಮಾನಸದ ಮದಗವೇ ಅಂತ ಕರೆದರು. ನನಗೆ ಗುರುಗಳ ರೀತಿ ಕೀರ್ತಿನಾಥ ಕುರ್ತುಕೋಟಿಯವರು ಅಕಸ್ಮಾತಾಗಿ ಕಣ್ತಪ್ಪಿನಿಂದ ಅದನ್ನು ಮದಗಜ ಅಂತ ತಮ್ಮ ವಿಮರ್ಶೆಯಲ್ಲಿ ಬರೆದ್ಬಿಟ್ರು. ನಾನು ಯೋಚನೆ ಮಾಡಿದೆ, ಯಾವ ಜಗತ್ತಿನ ತಾಯಿಯು ತನ್ನ ಮಗನನ್ನು ಮದಗಜ ಅನ್ನಲ್ಲ, ಮುದ್ದು ಆನೆ ಮರಿ ಅಂತಾಳೆ. ಹಾಗಾದರೆ ಇದು ಮದಗನೇ ಇರಬೇಕಲ್ಲ. ಅದನ್ನು ಅಧ್ಯಯನ ಮಾಡ್ತಾ ಹಲವಾರು ತಿಂಗಳು ಯೋಚನೆ ಮಾಡಿದ ಮೇಲೆ ನನ್ನ ಸ್ನೇಹಿತ ಹಳ್ಳಿಯವನು ಕೆ ಆರ್ ಪುರಂನವನು, ಅವನನ್ನು ಕೇಳಿದೆ ನಾನು ಮೈಸೂರಲ್ಲೇ ಇದ್ದಾಗ, ಮದಗ ಅಂದರೆ ಏನಿರ್ಬೋದು ಕಾಳಯ್ಯ? ಆತ ಹೇಳ್ದಾಗ ಗೊತ್ತಿಲ್ವ ಕೃಷ್ಣಪ್ಪ, ಕೆರೆ ತುಂಬಿ ತೂಬಿನಲ್ಲಿ ಹರಿದು ಹೋಗುವ ನೀರು ಮದಗ. ಅರೆ ಬೇಂದ್ರೆ ಎಂತಹ ದೇಸಿ ಪದವನ್ನು ಅಲೌಕಿಕದ ನೆಲೆಯಲ್ಲಿ ಎಷ್ಟು ಚೆನ್ನಾಗಿ ಸೃಷ್ಟಿಸಿದ್ದಾನೆ. ಜೀವದ ತಾಯಿಯ ಜೀವ ಭಾವ ರಕ್ತ ಚೈತನ್ಯ ರಕ್ತ ಮಾಂಸ ಎಲ್ಲ ಒಂದೇ ಆಗಿ ಅವಳಿಂದ ಹರಿದು ಹೋಗುವುದು ಮದಗ. ನೋಡಿ ಕುವೆಂಪು ಏನು ಮಾಡ್ತಾರೆ ರೂಪಕ ಸೃಷ್ಟಿಯಲ್ಲಿ, ಅಲ್ಲಿ ಉಕ್ತಿ ಪ್ರಕಾರವೇ ಅನುಭವ ಪ್ರಕಾರ, ಆಗ ಅದು ಅಲಂಕಾರವೂ ಅಲ್ಲ ಚಮತ್ಕಾರವೂ ಅಲ್ಲ, ಅದೊಂದು ಅಪರೋಕ್ಷ ಸಾಕ್ಷಾತ್ಕಾರ ಅಂತ ಕುವೆಂಪು ಹೇಳಿದ್ದಾರೆ. ಆ ಅಪರೋಕ್ಷ ಸಾಕ್ಷಾತ್ಕಾರದ ರೂಪಕವನ್ನು ಈ ಅಲೌಕಿಕ ಕವನದ ಮದಗದಲ್ಲಿ ಕಾಣ್ತೇವೆ. ಹೀಗೆ ಬೇಂದ್ರೆ ಅರ್ಥ ಮಾಡಿಕೊಳ್ಬೇಕು, ಸಮಯ ತಗೊಳ್ಳುತ್ತೆ, ಆ ಪದದ ಹಿಂದೆ ಹೋಗಬೇಕು, ಅದರ ಆ ಸಂದರ್ಭಗಳು ಹೇಗಿದೆ ಅಂತ ಅರ್ಥ ಮಾಡಿಕೊಳ್ಬೇಕು, ಆಗ ನಮಗೆ ಬೇಂದ್ರೆ ಅರ್ಥ ಆಗ್ತಾರೆ.
0: ಅಂತೂ ಕೃಷ್ಣಪ್ಪ, ನೀವು ಕನ್ನಡವನ್ನು ಉಳಿಸೋದಕ್ಕೆ ಆ ಬೇಂದ್ರೆ ಹುಚ್ಚಿನೊಂದಿಗೆ,
1: ಹೌದು,
0: ನಿಮ್ಮದೇ ಆದಂಥ ಒಂದು ಗುಂಗಿನ ವಾತಾವರಣ ನಿರ್ಮಿಸ್ಕೊಂಡಿದ್ದೀರಿ, ನಿಮ್ಮದೇ ನಿಟ್ಟಿನಲ್ಲಿ ಮಾಡ್ಕೊಂಡು ಹೊರಟಿದ್ದೀರಿ. ನಿಮ್ಮ ಈ ಬಗೆಯ ಕನಸುಗಳು ಹೊಸದೊಂದು ಲೋಕವನ್ನು ನಿರ್ಮಿಸಲಿ, ಬೇಂದ್ರೆ ಕಾವ್ಯದ ರುಚಿಯನ್ನು ಹಚ್ಚಿಸಲಿ, ಕನ್ನಡದ ಪ್ರೀತಿಯನ್ನು ನಮ್ಮ ಮಕ್ಕಳ ಮಧ್ಯೆ ಎಲ್ಲ ಹಬ್ಬಿಸಲಿ ಅಂತ ಆಶಿಸ್ತಾ, ಇಲ್ಲಿವರೆಗೂ ಬಂದು ನಮ್ಮೊಡನೆ ಸೊಗಸಾದ ಸಮಯವನ್ನು ಕಳೆದಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನನಗೆ ನೀವು ಪ್ರೀತಿ ಅಂತ ಹೇಳಿದ್ರಿ, ಆರದಂತವನಾರು ಕುಡಿದು ಪ್ರೀತಿಯ ನೀರು, ಅಮೃತ ಫಲ ತಾನುಂಡ ಹಣ್ಣು ಅಂತ ಬೇಂದ್ರೆ ಹೇಳ್ತಾರೆ. ನೀವು ಆ ಆಕಾಶವಾಣಿಯವರು ಅಮೃತ ಫಲವನ್ನು ಕೊಟ್ಟಿದ್ದೀರಾ, ಅದನ್ನು ಸವಿದಿದ್ದೀರಿ. ನಿಮಗೆ ಎಲ್ಲ ಕೇಳುಗರಿಗೆ, ನಿಮ್ಮ ಸಂಸ್ಥೆಗೆ ನನ್ನ ಮನಃಪೂರ್ವಕ ಧನ್ಯವಾದ.
2: ಬೇಂದ್ರೆ ಕೃಷ್ಣಪ್ಪ ಎಂದೇ ಹೆಸರಾದ ಹಿರಿಯ ಬರಹಗಾರರು, ಸಂಶೋಧಕರು, ವಿಮರ್ಶಕರು ಹಾಗೂ ಬೇಂದ್ರೆ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿರುವ ಡಾಕ್ಟರ್ ಜಿ ಕೃಷ್ಣಪ್ಪ ಅವರೊಂದಿಗೆ ಆನಂದ ಪಾಟೀಲ್ ಅವರು ನಡೆಸಿದ್ದ ಸಂವಾದದ ಮೊದಲ ಭಾಗವನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು 3/8/2014 ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು. ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಈಗ ಕೇಳೋಣ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ವಿರಚಿತ ಭಾವಗೀತೆ ಆವು ಈವಿನ ನಾವು ನೀವಿಗೆ ಆನು ತಾನಾದ ತನನನ. ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

0: ಇದುವರೆಗೂ ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ವಿರಚಿತ ಗೀತೆಯನ್ನ ಆಲಿಸಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 5 ಗಂಟೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
4: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8:15 ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ನಟ ಹಾಸ್ಯ ಕಲಾವಿದ ಮಿಮಿಕ್ರಿ ಮಂಜುನಾಥ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
6: ಚಾನಲ್ಲೇ ಎಲ್ಲ ಹೇಳುತ್ತೆ, ಇಂಥದೇ ಬೇಕು, ಈ ಮನುಷ್ಯ ಹಿಂಗೆ ಇರಬೇಕು, ಇದೇ ಕ್ಯಾರೆಕ್ಟರ್ ಮಾಡಬೇಕು, ಈ ಕ್ಯಾರೆಕ್ಟರ್ಗೆ ಇಂತಿಂಥ ಬಟ್ಟೆಗಳೇ ಹಾಕಬೇಕು, ಹಿಂಗೆ ಇರಬೇಕು, ಕೈಗೆ ಒಂದು ದಾರ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಚಾನಲ್ ಹೇಳುತ್ತೆ.
5: ಕೇಳಿ ಇದೇ ಸೋಮವಾರ ರಾತ್ರಿ 8:15 ಯುವ ಸೆಲೆಬ್ರಿಟಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
7: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
8: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
7: ಸಸ್ಯ ಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಆತ್ಮೀಯ ಕೇಳುಗರೆ, ಹರಿತೇ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾದು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಮರವನ್ನು ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
2: ಇದೇ ಶನಿವಾರ ದಿನಾಂಕ 25ರಂದು ರಾತ್ರಿ 8:15 ಕೇಳಿ ಕಥಾನಾಟಕ ಗ್ರಸ್ತರು. ಬಾನುಲಿಗೆ ಅಳವಡಿಸಿದ್ದಾರೆ ಪ್ರಸಾದ್ ಕುಂದೂರು.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
1: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8:15
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ್ದಾಸ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

ನೀವು ಟ್ಯೂನ್ ಇನ್ ಮಾಡಿದ್ದೀರಾ FM 100.6 ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿ ಮೈಸೂರು. ಇಂದಿನ ಸಂಜೆಯ ಪ್ರಸಾರ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮೊಂದಿಗೆ ನಾನು ಕಾರ್ತಿಕ್ MS. ಸಮಯ 5:05:45.

ಇದೀಗ ಮೂಡಿ ಬರ್ತಾ ಇದೆ ವಾಟ್ಸ್ಆ್ಯಪ್ ಸಂದೇಶಗಳನ್ನು ಆಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಮ ನಿಲಯದಿಂದ ಕೇಳೋದಕ್ಕೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಬಹುದು. ವಾಟ್ಸ್ಆ್ಯಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523. ಇಂದಿನ ಕಾರ್ಯಕ್ರಮವನ್ನು ಪಯಣಿಗ ಚಿತ್ರದ ಈ ಗೀತೆಯೊಂದಿಗೆ ಪ್ರಾರಂಭ ಮಾಡೋಣ. ಗೀತಪ್ರಿಯ ಅವರ ಸಾಹಿತ್ಯವಿರುವ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಂಗೀತ ಸಂಯೋಜನೆ ಪ್ರೇಮ್ಚಂದ್ ಫ್ರಾನ್ಸಿಸ್. ಗೀತೆ ಪ್ರಸಾರವಾಗ್ತಾ ಇದೆ ಕಾರ್ತಿಕ್ ಅವರಿಗಾಗಿ.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಉದಿತ್ ನಾರಾಯಣ್ ಅವರು ಹಾಡಿರುವ ನಮ್ಮ ಪ್ರೀತಿಯ ರಾಮು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ ಮೈಸೂರಿನ ಯೂನಿವರ್ಸಿಟಿ ಲೇಔಟ್ನಿಂದ ರಾಜೇಶ್ ಹಾಗೂ ಕುಟುಂಬದವರು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜಿಸಿದ್ದಾರೆ ಇಳಯರಾಜಾ.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

ಚಿತ್ರ ಬಡವರ ಬಂಧು. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಎಂ ರಂಗರಾವ್. ಈ ಗೀತೆಯ ಪ್ರಸಾರಕ್ಕಾಗಿ ಸಂದೇಶ ಕಳಿಸಿದ್ದಾರೆ ಮೈಸೂರಿನ ಶಾರದಾದೇವಿನಗರದಿಂದ ಯೋಗೀಶ್, ಇಂದ್ರಾಣಿ, ಮಯೂರ್, ಸಮರ್ಥ್ ಹಾಗೂ ಕುಟುಂಬದವರು. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

0: ಈ ಮೊಬೈಲು ಸೋಷಿಯಲ್ ಮೀಡಿಯಾ ಹಾವಳಿಯೆಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಕಾರ್ಯಕ್ರಮಕ್ಕೆ ಮುಂದಿನ ಸಂದೇಶ ಕಳಿಸಿದ್ದಾರೆ ಮೈಸೂರಿನ ಅಗ್ರಹಾರದಿಂದ MR ಶ್ರೀಕಂಠನ್. ಈ ಗೀತೆಯನ್ನು ಹಾಡಿದ್ದಾರೆ LN ಶಾಸ್ತ್ರಿ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ಉಪೇಂದ್ರ, ಸಂಗೀತ ಸಂಯೋಜನೆ ಸಾಧು ಕೋಕಿಲ, ಚಿತ್ರ ಉಶ್.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯ ಮೈಸೂರಿನ ಉಪನಿರ್ದೇಶಕರ ಕಚೇರಿಯಿಂದ ಬಂದ ಪ್ರಕಟಣೆ ಇದೆ, ಗಮನಿಸಿ. 2026 ಸಾಲಿನಲ್ಲಿ ರಾಜ್ಯಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯ ಆಯ್ಕೆಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತರು ವೆಬ್ಸೈಟ್ ವಿಳಾಸ https://schooleducation.karnataka.gov.in. ವೆಬ್ಸೈಟ್ ವಿಳಾಸ ಮತ್ತೊಮ್ಮೆ https://schooleducation.karnataka.gov.in. ಈ ವೆಬ್ಸೈಟ್ನ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ ತಿಂಗಳ 31 ತಾರೀಕು. ಗಮನಿಸಿ, ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 31 ತಾರೀಕು. ಶಾಲಾ ಶಿಕ್ಷಣ ಇಲಾಖೆಯ ಪ್ರಕಟಣೆ ಕೇಳಿದಿರಿ. ನೋಡೋಣ ಕಾರ್ಯಕ್ರಮಕ್ಕೆ ಮುಂದಿನ ಸಂದೇಶ ಯಾರು ಯಾವ ಗೀತೆಗಾಗಿ ಕಳಿಸಿದ್ದಾರೆ ಅಂತ. ಮೈಸೂರಿನ ಸರಸ್ವತಿಪುರಂನಿಂದ ವೀಣಾ ಶ್ರೀಕಾಂತ್ ಗೆಜ್ಜೆ ಪೂಜೆ ಚಿತ್ರದ ಗೀತೆಯನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಗೀತೆಯ ಸಾಹಿತ್ಯ ವಿಜಯ ನಾರಸಿಂಹ, ಸಂಗೀತ ಸಂಯೋಜನೆ ವಿಜಯ ಭಾಸ್ಕರ್, ಹಾಡಿದ್ದಾರೆ ಎಸ್ ಜಾನಕಿ.

0: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
1: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
0: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
1: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
2: ಕಾರ್ಯಕ್ರಮದಲ್ಲಿ ಜೊತೆ ಜೊತೆಯಲ್ಲಿ ಚಿತ್ರದ ನಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ. ಶ್ರೀರಂಗಪಟ್ಟಣದಿಂದ ಕೃಷ್ಣ ಟೈಲರ್, ಪದ್ಮಾ, ಚೈತ್ರ, ನಾರಾಯಣ, ಬಹುಳ್, ಲಕ್ಷ್ಮೀ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್ ಹಾಗೂ ಕುಟುಂಬದವರು. ಈಗ ಕೇಳಿ ಜೊತೆ ಜೊತೆಯಲ್ಲಿ ಚಿತ್ರದ ಈ ಗೀತೆ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
1: ಹೇಗಿರುತ್ತೆ ಹೇಳು ಮತ್ತೆ?
2: ಹೊಟ್ಟೆ ಇದೆಯಲ್ಲ, ಅದು ಲಾರಿ ಆಗಿರುತ್ತೆ.
0: ತಪ್ಪದೆ ಆಲಿಸಿ. ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
3: ಶ್ರೀನಿವಾಸ ಕಲ್ಯಾಣ ಚಿತ್ರದ ನಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ. ಮೈಸೂರಿನಿಂದ ಶಕ್ತಿನಗರದ ಹರ್ಷಿತಾ ಹಾಗೂ ಕಿಕೇರಿಯಿಂದ ನಾಗರತ್ನ ಶ್ರೀನಿವಾಸ್. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಜೋಡಿಯ ಸ್ವರ ಸಂಯೋಜನೆಯಲ್ಲಿ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
2: ಇದೇ ಶನಿವಾರ ದಿನಾಂಕ 25ರಂದು ರಾತ್ರಿ 8:15 ಕೇಳಿ ಕಥಾನಾಟಕ ಗ್ರಸ್ತರು. ಬಾನುಲಿಗೆ ಅಳವಡಿಸಿದ್ದಾರೆ ಪ್ರಸಾದ್ ಕುಂದೂರು.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
1: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8:15
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಲ್ಲಾಸ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.
3: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಬೆಂಕಿಯ ಬಲೆ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಮೈಸೂರಿನ ಅಶೋಕಪುರಂನ ಚೈತ್ರ ರವಿಕುಮಾರ್, ಗಾಯತ್ರಿ ಗಂಗಾಧರ್ ಹಾಗೂ ಸುರೇಶ್ ಅವರಿಗಾಗಿ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

ಇಂದಿನ ಕಾರ್ಯಕ್ರಮದ ಕೊನೆಗೆ ಕೇಳೋಣ ಮಿಲನಾ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಕುನಾಲ್ ಗಾಂಜಾವಾಲಾ, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜನೆ ಮನೋಮೂರ್ತಿ. ಈ ಗೀತೆ ಪ್ರಸಾರವಾಗ್ತಾ ಇದೆ ಮೇಘನಾ ಅವರಿಗಾಗಿ.

ಇದುವರೆಗೂ ಸಂದೇಶಗಳನ್ನಾಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ 5:05 ನಂತರ ಬಂದ ಸಂದೇಶಗಳಿಗೆ ಮೊದಲ ಆದ್ಯತೆಯನ್ನು ನೀಡಿ ಗೀತೆಗಳನ್ನು ಪ್ರಸಾರ ಮಾಡಲಾಗಿತ್ತು. ಇನ್ನೂ ಸಾಕಷ್ಟು ಸಂದೇಶಗಳು ನಮ್ಮ ನೀಲಕ್ಕೆ ಬಂದಿತ್ತು. ನೋಡೋಣ ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ. ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ರಾಧಾ ಹಿರಿಯಣ್ಣ, ರಾಜೇಶ್ವರಿ ನಟರಾಜ್ ನಾಗಮಂಗಲದಿಂದ, ಜಿಪಿ ಶ್ರೀನಿವಾಸ್ ಶ್ರೀರಂಗಪಟ್ಟಣ ಗೊಬ್ಬರಗಾಲ ಗ್ರಾಮದಿಂದ, ನೀಲಮ್ಮ ಮೃತ್ಯುಂಜಯ ಭುವನಶ್ರೀ ಪದ್ಮಾವತಿ ಮಹೇಶ್ ಅಶೋಕಪುರಂನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಬಸವಟ್ಟಿಗೆ ಗ್ರಾಮ ನಂಜನಗೂಡು ಇಲ್ಲಿಂದ ಪುಟ್ಟಸ್ವಾಮಪ್ಪ, ಪ್ರೇಮ, ಗೀತಾ, ನಾಗೇಂದ್ರ, ಮಧು, ಮುದ್ದಳ್ಳಿ ಪುಟ್ಟಸ್ವಾಮಿ ನಂಜನಗೂಡಿನಿಂದ, ಶಶಿಕಲಾ ಬೋರೇಗೌಡ ಮೈಸೂರಿನ ನಿವೇದಿತಾ ನಗರದಿಂದ, ಉಮಾ ಮೋಹನ ಮುರಳಿ ಚಿತ್ರದುರ್ಗ ಜಿಲ್ಲೆಯ ಜೋಗಿ ಮಟ್ಟೆಯಿಂದ, ಎಸ್ವಿಪಿ ನಗರದಿಂದ ಸುಜಾತ, ತೊರೆಮಾವು ಗ್ರಾಮದಿಂದ ವೆಂಕಟೇಶ್, ಹನುಮಯ್ಯ, ಮಹಾದೇವಸ್ವಾಮಿ, ಬಜಾರ್ ರವಿಕುಮಾರ್, ಮರಿನಂಜ ನಂಜುಂಡಸ್ವಾಮಿ, ಚಂದನ್ ಹಾಗೂ ಸ್ನೇಹಿತರು ಗುಂಡ್ಲುಪೇಟೆಯ ಹೊಸಪುರ ಗ್ರಾಮದಿಂದ, ಸುಚಿತ್ರ ಕೆಆರ್ಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ, ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ.

0: ಮನೀಷಾ ಕಲಾಶ್ರೀ ಹಾಗೂ ಭದ್ರೆ ಕುಟುಂಬದವರು ಸಂದೇಶ ಕಳಿಸಿದ್ದಾರೆ. ಬೆಂಗಳೂರಿನ ಪೆತ್ತನಹಳ್ಳಿ ಗ್ರಾಮದಿಂದ ಸುಬ್ರಹ್ಮಣಿ ಹಾಗೂ ಕುಟುಂಬದವರು, ಇಂಡಿ ತಾಲೂಕಿನಿಂದ ದೀಪಾ ಹಾಗೂ ಸ್ನೇಹಿತರು ಸಂದೇಶ ಕಳಿಸಿದ್ದಾರೆ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಲತಾ ಸುಹಾಸ್ ಹೊಸಕೋಟೆಯಿಂದ, ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಎನ್ ಪಿ ವೈರಮುಡಿ, ಲಕ್ಷ್ಮೀ, ಮಂಜುಳಾ, ಮರಿಯಯ್ಯ, ವಿಶಾಲಕ್ಷ್ಮಿ, ಮಹದೇವಸ್ವಾಮಿ ಹಾಗೂ ಕುಟುಂಬದವರು ನಗರದಹಳ್ಳಿ ಗ್ರಾಮದಿಂದ ಸಂದೇಶ ಕಳಿಸಿದ್ದಾರೆ. ಇನ್ನೂ ಸಾಕಷ್ಟು ಸಂದೇಶಗಳು ಬಂದಿತ್ತು, ಈಗಲೂ ಕೂಡ ಬರ್ತಾ ಇದೆ. ಮತ್ತೆ ನಾಳೆ ಮಧ್ಯಾಹ್ನ 1:30 ಪ್ರಸಾರವಾಗುವ ಸಂದೇಶಾಧಾರಿತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಸಾರ ಮಾಡಿ ತಮ್ಮ ಸಂದೇಶಗಳನ್ನು ಕಳಿಸಿ ತಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬಹುದು ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಸಂದೇಶ ರವಾನಿಸಿ ಭಾಗವಹಿಸಿದ, ಹಾಗೆಯೇ ಹಾಡುಗಳನ್ನು ಆಲಿಸಿದ ನಮ್ಮೆಲ್ಲ ಕೇಳುಗರಿಗೂ ಆತ್ಮೀಯ ನಮಸ್ಕಾರ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ ಸರಿಯಾಗಿ 5:58.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥೆಗಳ ಬಾನುಲಿ ನಾಟಕ ಸರಣಿ.
5: ಊರ ಮುಂದಲಾಗುಡಿ, ಅದು ಮಾರಿಯಾಗುಡಿ.
6: ಇದೇ ಶನಿವಾರ ದಿನಾಂಕ 25 ರಾತ್ರಿ 8:15 ಕೇಳಿ ಕಥಾನಾಟಕ ಗ್ರಸ್ತರು. ಬಾನುಲಿಗೆ ಅಳವಡಿಸಿದ್ದಾರೆ ಪ್ರಸಾದ್ ಕುಂದೂರು.
5: ಊರ ಮುಂದಲಾಗುಡಿ, ಅದು ಮಾರಿಯಾಗುಡಿ.
4: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
5: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
4: ಪ್ರತಿ ಶನಿವಾರ ರಾತ್ರಿ 8:15.
5: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ್ದಾಸ.
4: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

ಸಮಯ ಸಂಜೆಯ 6 ಗಂಟೆ. ಇದೀಗ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು, ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಗ್ರೋಪ್ಟೆಕ್ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:50 ಕೃಷಿರಂಗ, ಸಮಗ್ರ ಸಾವಯವ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಹಾಗೂ ಅವರ ಮಕ್ಕಳು ಅನುಪಮಾ ಗೌತಮ್ ಹಾಗೂ ರಾಘವೇಂದ್ರ ರಾವ್, ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00 ದೆಹಲಿ ಕೇಂದ್ರದಿಂದ ಇಸ್ ಸಪ್ತಾಹ್ ಸಂಸದ್ ಮೇ. 8:15 ದೇವನೂರು ಮಹಾದೇವ ಅವರ ದ್ಯಾವನೂರು ಕಥೆಗಳನ್ನು ಆಧರಿಸಿದ ಬಾನುಲಿ ನಾಟಕ ಸರಣಿಯಲ್ಲಿ ಕಥಾನಾಟಕ ಗ್ರಸ್ತರು. ಬಾನುಲಿಗೆ ಅಳವಡಿಸಿದ್ದಾರೆ ಪ್ರಸಾದ್ ಕುಂದೂರು. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿ ಬಹುಮುಖ ಪ್ರತಿಭೆ ಡಾಕ್ಟರ್ ಭೂಮಿಕಾ ವೈಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಬಸವರಾಜು ಟಿಎನ್. 10:00 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಅದಿತಿ ಬ್ಯಾನರ್ಜಿ ಅವರ ಠುಮ್ರಿ ಹಾಗೂ ದಾದ್ರಾ ಗಾಯನ ಕಾರ್ಯಕ್ರಮ ಪುಣೆ ಆಕಾಶವಾಣಿ ಕೇಂದ್ರದ ಕೊಡುಗೆ. ನಾಳೆ ಬೆಳಗ್ಗೆ 6:10 ಗೀತಾರಾಧನ. 6:30 ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:30 ಕಸ್ತೂರಿ ಮಾತ್ರೆ ವಾರಕ್ಕೊಂದು ನಾ ಕಸ್ತೂರಿ ಅವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ ಬಾನುಲಿ ರೂಪ ಬಿಎಸ್ ರಾಜಾರಾಮ್ ಪ್ರಸ್ತುತಿ ಉಮೇಶ್ ಎಸ್ಎಸ್. ಮರುಪ್ರಸಾರ ಅಂದೇ ಸಂಜೆ 6:10. 6:50 ರೈತರಿಗೆ ಸಲಹೆ. 7

0: ಗಂಟೆ 15 ನಿಮಿಷಕ್ಕೆ ಕಾದಂಬರಿ ವಿಹಾರ. ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರಸ್ತುತಿ ಜಿ ಶಾಂತಕುಮಾರ್. ಸೇವಾವಾಹಿನಿ 7:30 ಬೆಳಗ್ಗೆ 7:45 8:30 ಹಾಗೂ ಸಂಜೆ 4:45 ಕನ್ನಡ ಚಿತ್ರಗೀತೆಗಳು. 9:40 ನಮ್ಮ ಆರೋಗ್ಯ. ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಕಾರಣಗಳು ಮತ್ತು ಪರಿಹಾರ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಜೆಎಸ್ಎಸ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಶರಣ್ಯ ವಾಸು. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 10:00 ಕೇಳಿ ಗಿಳಿಗಳೇ ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ ಪುಟ್ಟ ಮಕ್ಕಳಿಂದ ಕಾರ್ಯಕ್ರಮ ವಿವಿಧ ಮೊದಲ ಭಾಗ. 10:30 ಮಕ್ಕಳ ಮಂಟಪ ಚಿಣ್ಣರ ಚಿಲಿಪಿಲಿ ಶಿಶುಗೀತೆಗಳ ಕಾರ್ಯಕ್ರಮ ಪ್ರಸ್ತುತಿ ಬಿಜಿ ಕವಿತಾ. 11:00 ದೆಹಲಿ ಕೇಂದ್ರದಿಂದ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಕಾರ್ಯಕ್ರಮ. ನಂತರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅನುವಾದ ಮನದ ಮಾತು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. 12:05 ವನಿತಾ ವಿಹಾರ. 12:35 ಭಕ್ತಿಗೀತೆಗಳು. 12:45 ಜನಪದ ಸಂಗೀತ ಗಿರಿಜಾ ಪಾರ್ವತಿ ಹಾಡು. 1:00 ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಮಾಹಿತಿ. 1:20 ನಮ್ಮ ನಿಲಯದಿಂದ ಭಾವಗೀತೆಗಳು ಎನ್ ಶ್ರೀನಾಥ್ ಅವರಿಂದ. ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶಗಳನ್ನು ಆಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ನಕ್ಷತ್ರಲೋಕ. ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಸಂದರ್ಶನದ ಮರುಪ್ರಸಾರ. ಪ್ರಸ್ತುತಿ ಶ್ರೀಮಾನ್ ಎಸ್. 3:40 ಸಿರಿಗನ್ನಡಂ ಗೆಲ್ಗೆ ಜಿ ಕೆ ರವೀಂದ್ರ ಕುಮಾರ್ ಅವರಿಂದ. 3:45 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 6:30 ವಿಜ್ಞಾನದ ಮುನ್ನಡೆ. 6:51 ಕೃಷಿರಂಗ ಪ್ರಾಯೋಜಿತ ಸರಣಿ. ಕೃಷಿ ಮಾರಾಟ ರಂಗ, ಕೃಷಿ ಉದ್ಯಮಶೀಲತೆ ಕುರಿತು ಬೆಂಗಳೂರಿನ ಬೀಗಲ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾದ ಕೆಎಸ್ ಹವ್ಯಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ನಂತರ ಕೃಷಿ ದರ್ಪಣ, ಅನಂತರ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಪ್ರಸ್ತುತಿ ಆರ್ ಲೋಕೇಶ್ವರಿ. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ. ಜನಪದರಲ್ಲಿ ಮೇದರ ಕೇತಯ್ಯ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಸರ್ವಮಂಗಳ. ಪ್ರಸ್ತುತಿ ರಾಯಚೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 8:30 ಹಿಂದಿ ಚಿತ್ರಗೀತೆಗಳು. 9:30 ದೆಹಲಿ ಕೇಂದ್ರದಿಂದ ರೇಡಿಯೋ ಸ್ಕೋಪ್ ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ. 10:00 ದೆಹಲಿ ಕೇಂದ್ರದಿಂದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದುಷಿ ವರ್ಷಾ ಅಗರ್ವಾಲ್ ಅವರಿಂದ ಸಂತೂರ್ ವಾದನ ಕಾರ್ಯಕ್ರಮ. ಇಂದೋರ್ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇದುವರೆಗೂ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05. ಇನ್ನೀಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್. The CJP has withdrawn its agitation after the government agreed to its demands. Union ministers JP Nadda and Dr. Jitendra Singh today held the third round of discussion with the CJP delegation, focusing on its demands for reforms in the examination system and measures to prevent paper leaks. Later, in a joint press conference with the CJP delegation in New Delhi, Mr. Nadda said during the meeting the government agreed to the demands of the CJP that no action should be taken against the protesters and no FIRs should be filed against them.
2: सबसे पहली बात तो ये है कि कोई भी एक्शन FIR न हो और अगर है तो वो विड्रॉ हो और उसको विड्रॉ करने की बात कोई भी एक्शन नहीं होगा इस बात को सरकार ने स्वीकारा है जो प्रोटेस्टर्स के साथ प्रोटेस्ट के दौरान हुआ है उसी तरीके से फ्यूचर में भी जो ऑर्गेनाइजर्स हैं और प्रोटेस्टर्स हैं उनका इस एक्टिविटी के लिए कोई भी उन पर आगे केस नहीं होगा इस बात को हम लोगों ने माना है.
1: CJP's chief spokesperson Saurav Das announced to withdraw the agitation in good faith, expressing hope that the agreed-upon terms will be executed within the agreed-upon timelines. Earlier today, Union Education Minister Dharmendra Pradhan resigned and tendered his resignation to Prime Minister Narendra Modi. In a social media post, Mr. Pradhan said he was pained by the prevailing situation during the past 10 days following students' protest. He said it was not a matter of prestige for him. He said he had taken into account the situation at Jantar Mantar in New Delhi as well as the situation across the country. Mr. Pradhan said that service to the nation is the highest priority of his life and he will remain forever dedicated to it. Uttar Pradesh Chief Minister Yogi Adityanath launched a sharp attack on the Congress and the Samajwadi Party, saying that the paper leak mafia is the legacy of these very parties. He asserted that there are only two places for those who play with the future of students, jail or hell. The Chief Minister was addressing a public gathering today after inaugurating and laying the foundation stone of 125 development projects worth more than 489 crore rupees for the Fatehpur Sadar and Ayasha Assembly constituencies. The Delhi Metro Rail Corporation has informed that entry gates for Rajiv Chowk, Mandi House, Janpath and Central Secretariat Metro stations are now open. Meanwhile, Delhi police has advised citizens to avoid travelling towards the New Delhi area due to heavy crowds and high traffic congestion observed across the district. Sharing an advisory, the police directed commuters to use alternative routes to prevent delays and ensure a hassle-free journey. Prime Minister Narendra Modi will share his thoughts with the people of the country and abroad in the Mann Ki Baat program on Akashwani at 11 a.m. tomorrow. It will be the 136th episode of the monthly radio program. The program will be broadcast across the entire Akashwani and Doordarshan network, the AIR news website and the News on AIR mobile app. President Draupadi Murmu has concluded her state visit to Romania and departed for New Delhi this afternoon. Romania was the final leg of the president's three-nation state visit, which also included Moldova and North Macedonia. In Romania, the president held wide-ranging discussions with her Romanian counterpart, President Nicușor Dan, aimed at strengthening bilateral cooperation across trade, investment, defence, digital technology, education, renewable energy and culture. The flood situation in Assam remains critical, with over 1.15 lakh people taking shelter in relief camps. Shivasagar, Charaideo and Jorhat are the worst affected districts. 14 more flood-related deaths have been reported, taking the state's flood deaths toll to 61. Prime Minister Narendra Modi today held a telephonic conversation with Assam Chief Minister Hemanta Biswa Sarma and reviewed the flood situation in the state. In Gujarat, rescue and relief operations are underway on a war footing following heavy rainfall across the state. Severe monsoon conditions continue in the state, with heavy rainfall lashing several parts of the state. In men's cricket, India were 217 for 5 in 19.5 overs against host Zimbabwe in the second T20 international in Harare when reports last came in. And with that, we end this news bulletin.
0: ವೇಳೆ ಸರಿಯಾಗಿ 6:10.
3: ಆಕಾಶವಾಣಿ ಮೈಸೂರು.
4: ಹರಿತೆ ಜಗತ್ತು
3: ಸಸ್ಯವೈದ್ಯರ ಕಿವಿ ಮಾತು
4: ಪ್ರಾಯೋಜಿತ ಬಾನುಲಿ ಸರಣಿ.
5: ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲಿ.
3: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
6: ಹೊಸ ಚಿಗುರು ಹಳೆಬೇರು
5: ಕೂಡಿರಲು.
3: ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ.
7: ಗಿಡ ಈ ಗಿಡ ಒಂದೊಂದು ಜೇಂಗೋಡ
3: ಕೇಳಿ ಕಾರ್ಯಕ್ರಮ ಹರಿತೆ ಜಗತ್ತು.
8: ಇಂದಿನ ವಿಷಯ ಬರವನ್ನು ಸೋಲಿಸುವ ದಾರಿ, ಮಳೆಯ ನಿರೀಕ್ಷೆಯಿಂದ ನೀರಿನ ನಿರ್ವಹಣೆಯ ಕಡೆಗೆ. ಇತ್ತೀಚೆಗೆ ಪ್ರಕಟವಾದ ಒಂದು ಅಂಕಿಅಂಶ ನಮ್ಮೆಲ್ಲರನ್ನ ಬೆಚ್ಚಿ ಬೀಳಿಸೋ ಥರ ಇದೆ. ಭಾರತದ ಸುಮಾರು 60% ಕೃಷಿ ಭೂಮಿ ಇನ್ನೂ ಮಳೆಯ ಮೇಲೆಯೇ ಅವಲಂಬಿತವಾಗಿದೆ. ಅಂದರೆ ಮಳೆ ವಿಫಲ ಆದರೆ ಲಕ್ಷಾಂತರ ರೈತರ ಬದುಕೇ ಸಂಕಷ್ಟಕ್ಕೆ ಸಿಲುಕುತ್ತೆ. ಒಂದು ಕ್ಷಣ ಕಲ್ಪಿಸ್ಕೊಳ್ಳಿ, ನಾಳೆ ಬೆಳಗ್ಗೆ ನೀವು ಎದ್ದಾಗ ನಿಮ್ಮ ಮನೆ ಟ್ಯಾಪ್ನಲ್ಲಿ ಒಂದು ಹನಿ ನೀರು ಬರೆದಿದ್ದರೆ, ನಿಮ್ಮ ಹೊಲದಲ್ಲಿ ಬೆಳೆ ಒಣಗಿ ಹೋಗಿದ್ರೆ, ನಿಮ್ಮ ಊರಿನ ಬಾವಿಗಳು ಖಾಲಿಯಾಗಿದ್ದರೆ. ಈ ಕಲ್ಪನೆ ಭಯಾನಕವಾಗಿ ಕಾಣ್ಬೋದು, ಆದರೆ ಇದು ಕೇವಲ ಕಲ್ಪನೆ ಮಾತ್ರ ಅಲ್ಲ, ಇದು ನಮ್ಮ ಮುಂದೆ ನಿಂತಿರುವ ನಿಜವಾದ ಭವಿಷ್ಯದ ಎಚ್ಚರಿಕೆ. ಇಂದು ಕರ್ನಾಟಕದ ಲಕ್ಷಾಂತರ ರೈತರ ದೃಷ್ಟಿ ಪ್ರತಿದಿನವೂ ಆಕಾಶದ ಮೇಲೆಯೇ ನೆಟ್ಟಿದೆ. ಅವರ ಪ್ರಶ್ನೆ ಒಂದೇ, ಇಂದು ಮಳೆ ಬರ್ತದಾ? ಈ ಪ್ರಶ್ನೆ ಹಿಂದೆ ಇರುವ ಆತಂಕವನ್ನು ನಾವು ಅರ್ಥ ಮಾಡ್ಕೋಬೇಕು. ಮಳೆ ಇಲ್ಲದಿದ್ದರೆ ಬೆಳೆ ಇಲ್ಲ, ಬೆಳೆ ಇಲ್ಲದಿದ್ದರೆ ಆದಾಯ ಇಲ್ಲ, ಆದಾಯ ಇಲ್ಲದಿದ್ದರೆ ಬದುಕೇ ಇಲ್ಲ. ಹೀಗಾಗಿ ಮಳೆಯ ಮೇಲೆ ಅವಲಂಬನೆ ನಮ್ಮ ಜೀವನದ ಒಂದು ಭಾಗವಾಗಿ ಹೋಗ್ಬಿಟ್ಟಿದೆ. ಆದರೆ ಇಂದಿನ ಹವಾಮಾನ ಬದಲಾವಣೆಯ ಕಾಲದಲ್ಲಿ ಮಳೆಯ ಸ್ವಭಾವ ಕೂಡ ಬದಲಾಗ್ತಿದೆ. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಮನೋಭಾವವನ್ನು ಬದಲಾಯಿಸ್ಕೊಳ್ಬೇಕು. ಮಳೆಗಾಗಿ ಕಾಯುವುದು ತಪ್ಪಲ್ಲ, ಆದರೆ ಮಳೆಯನ್ನೇ ಸಂಪೂರ್ಣವಾಗಿ ಅವಲಂಬಿಸುವುದು ಸಾಕಾಗೋದಿಲ್ಲ. ಮಳೆಯ ನಿರೀಕ್ಷೆಯ ಜೊತೆಗೆ ಸಿಗುವ ಪ್ರತಿಯೊಂದು ಹನಿ ನೀರನ್ನು ಉಳಿಸಿಕೊಳ್ಳುವ ಜಾಣ್ಮೆಯನ್ನು ನಾವು ಬೆಳೆಸ್ಕೋಬೇಕು. ಇದು ಕೇವಲ ರೈತರ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯನೂ ಹೌದು. ಭೂಗರ್ಭದ ನೀರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅದೇ ನಮ್ಮ ಬದುಕಿನ ಅಡಿಪಾಯ. ನಾವು ಇಂದು ಬಳಸ್ತಾ ಇರುವಂತಹ ನೀರು ಸಾವಿರಾರು ವರ್ಷಗಳಿಂದ ಸಂಗ್ರಹವಾಗಿರುವಂತಹ ಸಂಪತ್ತು. ಅದನ್ನು ನಾವು ಅತಿಯಾಗಿ ಬಳಸ್ತಿದ್ದೇವೆ, ಆದರೆ ಮರಳಿ ತುಂಬಿಸುವ ಕೆಲಸವನ್ನು ಮಾಡ್ತಾ ಇಲ್ಲ. ಇದರಿಂದ ಭೂಗರ್ಭದ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿತಿದೆ. ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಸಂಕಷ್ಟಕ್ಕೆ ಕಾರಣ ಆಗಬಹುದು. ನಗರಗಳಲ್ಲಿ ಸಾವಿರಾರು ಖಾಲಿ ನಿವೇಶನಗಳಿವೆ. ಮಳೆ ಬಂದಾಗ ನೀರು ರಸ್ತೆಗಳಲ್ಲಿ ಹರಿದು ಚರಂಡಿ ಸೇರುತ್ತದೆ, ಈ ನೀರು ವ್ಯರ್ಥವಾಗುತ್ತದೆ. ಇಂಥ ಸ್ಥಳಗಳಲ್ಲಿ ಸರಳವಾದ ಸುರಕ್ಷಿತವಾದ ಮಳೆ ನೀರು ಇಂಗಿಸುವ ಗುಂಡಿಗಳನ್ನು ನಿರ್ಮಿಸಿದರೆ ಲಕ್ಷಾಂತರ ಲೀಟರ್ ನೀರು ಭೂಮಿಗೆ ಮರಳುತ್ತೆ. ಇದು ದೊಡ್ಡ ವೆಚ್ಚದ ಕೆಲಸ ಅಲ್ಲ, ಸ್ವಲ್ಪ ಜಾಗೃತಿ ಮತ್ತು ಇಚ್ಛಾಶಕ್ತಿ ಇದ್ದರೆ ಸಾಕು. ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಕೆರೆಗಳು, ಕುಂಟೆಗಳು, ಕಾಲುವೆಗಳು ಇವೆ, ಆದರೆ ಅವುಗಳಲ್ಲಿ ಹಲವಾರು ನಿರ್ಲಕ್ಷ್ಯದಿಂದ ತುಂಬಿಕೊಂಡಿವೆ ಮತ್ತು ಹಾಳಾಗಿವೆ. ಅವುಗಳನ್ನು ಪುನರುಜ್ಜೀವನಗೊಳಿಸುವುದು ಅತ್ಯಂತ ಅಗತ್ಯ. ಕೆರೆಗಳು ತುಂಬಿದರೆ ಭೂಗರ್ಭದ ನೀರು ತುಂಬುತ್ತದೆ, ಬಾವಿಗಳು ಜೀವಂತ ಆಗ್ತವೆ, ಕೃಷಿಗೆ ನೀರು ಲಭ್ಯವಾಗುತ್ತೆ. ನಮ್ಮ ಪೂರ್ವಜರು ನಿರ್ಮಿಸಿದ ಈ ಜಲಸಂಪತ್ತನ್ನು ನಾವು ಕಾಪಾಡ್ಕೋಬೇಕು. ಪ್ರಕೃತಿ ನಮ್ಮನ್ನು ಎಂದಿಗೂ ಕೈಬಿಡೋದಿಲ್ಲ, ಆದರೆ ಪ್ರಕೃತಿಯೊಂದಿಗೆ ನಾವು ಕೈಜೋಡಿಸ್ಬೇಕು. ಮಳೆಯ ಹನಿಯನ್ನು ಗೌರವಿಸಿದ್ರೆ ಬರದ ಭಯ ಕಡಿಮೆ ಆಗುತ್ತೆ. ಮಣ್ಣನ್ನು ಪ್ರೀತಿಸಿದರೆ ಬೆಳೆ ನಮ್ಮನ್ನು ಕೈ ಹಿಡಿಯುತ್ತೆ. ರೈತನನ್ನು ಗೌರವಿಸಿದರೆ ರಾಷ್ಟ್ರ ಸಮೃದ್ಧ ಆಗುತ್ತೆ. ಇಂದು ಈ ಕ್ಷಣದಿಂದಲೇ ನಾವು ಒಂದು ನಿರ್ಧಾರ ತೆಗೆದುಕೊಳ್ಳೋಣ.

0: ಕಾರ್ಯಕ್ರಮ ಆಲಿಸಿದಿರಿ.
1: ಮರವಾಗೆಲೆವೋ ಜೀವವೇ ಮರವಾದು.
0: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
2: ನಿಮ್ಮ ಬೆಳೆಗಳಿಗೆ ವೈರಸ್ ಕಾಟವಿದೆಯೇ?
0: ಪವರ್ ಪ್ಲಸ್ ಬಳಸಿ
2: ಬೆಳೆಗೆ ಸಾರ,
0: ರೋಗ ದೂರ,
2: ಬೆಳೆ ಚಂದ,
0: ರೈತನ ಮೊಗವಂದ.
2: ರೈತನ ನಂಬಿಕೆಗೆ ಮತ್ತೊಂದು ಹೆಸರೇ
0: ಪವರ್ ಪ್ಲಸ್.
2: ಸಂಪರ್ಕಿಸಿ
0: ಗ್ರೀನ್ ಲೈಫ್ ಕ್ರಾಪ್ ಟೆಕ್, ವಿಜಯನಗರ 3ನೇ ಹಂತ, ಮೈಸೂರು.
2: ಮೊಬೈಲ್ ಸಂಖ್ಯೆ 9880622979.
0: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ವೇಳೆ ಸರಿಯಾಗಿ 6:15.
4: ಮೈಸೂರು ಸ್ಯಾಂಡಲ್
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
8: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನಮ್ಮದು ಗ್ರಾಮಗಳಿಂದ ಕೂಡಿದ ದೇಶ.
2: ಗ್ರಾಮ ಉದ್ಧಾರವಾದರೆ ದೇಶ ಉದ್ಧಾರವಾದಂತೆ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು
2: ನಾವು ನಮ್ಮೂರು ನಮ್ಮ ಬದುಕಿನ ತವರೂರು
3: ಕಸ್ತೂರಿ ಮಾತ್ರೆ
4: ವಾರಕ್ಕೊಂದು
3: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
4: ಕಸ್ತೂರಿ ಮಾತ್ರೆ
3: ನಗೆ ಜಾತ್ರೆ
0: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
4: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
5: ನಗುವೆನ್ನು ನಗಿಸುತ್ತ ನಿನ್ನನು
3: ನಗೆ ಜಾತ್ರೆಗೆ ಬನ್ನಿ
4: ಕಸ್ತೂರಿ ಮಾತ್ರೆ ತಿನ್ನಿ
0: ನಾಕರಿಗೆ ಜೈ ಎನ್ನಿ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
2: ಇದೇ ಶನಿವಾರ ದಿನಾಂಕ 25ರಂದು ರಾತ್ರಿ 8:15 ಕೇಳಿ ಕಥಾನಾಟಕ ಗ್ರಸ್ತರು. ಬಾನುಲಿಗೆ ಅಳವಡಿಸಿದ್ದಾರೆ ಪ್ರಸಾದ್ ಕುಂದೂರು.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
1: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8:15
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ್ದಾಸ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:20. ಇನ್ನು ಮುಂದೆ ಸಂಸ್ಕೃತ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಕೇಂದ್ರೀಯ ಶಿಕ್ಷಾ ಮಂತ್ರಿಣಾ ಧರ್ಮೇಂದ್ರ ಪ್ರಧಾನೇನ ಅದ್ಯ ಪ್ರಧಾನಮಂತ್ರಿಣೇ ನರೇಂದ್ರ ಮೋದಿನೇ ಸ್ವತ್ಯಾಗಪತ್ರಂ ಪ್ರದತ್ತಂ. ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯೇನ ಪರೀಕ್ಷಾ ಪ್ರಶ್ನಪತ್ರ ಅವೈಧರೀತ್ಯಾ ಪ್ರಕಾಶನ ಸಂಬದ್ಧ ಅನಿಯಮಿತತಾಂ ಆಲಕ್ಷ್ಯ ಚತುರ್ಣಾಂ ವಿಶಿಷ್ಟ ಟ್ರ್ಯಾಕ್ ನ್ಯಾಯಾಲಯಾನಾಂ ಸ್ಥಾಪನಾ ವಿಹಿತ. ಜಮ್ಮುಕಾಶ್ಮೀರೇ ವಾರ್ಷಿಕೀ ಅಮರನಾಥ ಯಾತ್ರಾ ಅಥ ಚ ಶ್ರೀಮಾತುಃ ವೈಷ್ಣೋದೇವ್ಯಾಃ ಪವಿತ್ರ ಯಾತ್ರಾ ಅದ್ಯ ಷಡ್ ದಿವಸೀಯ ಸ್ಥಗನಾನಂತರಂ ಪುನಃ ಸಮಾರಬ್ಧ. ಅಸಮ ರಾಜ್ಯೇ ಜಲಾಪ್ಲಾವನೇನ ಮೃತಕಾನಾಂ ಸಂಖ್ಯಾ ಏಕಷಷ್ಠಿಃ ಜಾತಾ ಯತ್ರ ಏಕಲಕ್ಷತೋಪ್ಯಧಿಕಾಃ ಜನಾಃ ಸಹಾಯೋದ್ಧಾರ ಶಿಬಿರೇಷು ಆಶ್ರಯಂ ಅಗೃಹ್ಣನ್. ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ಸರ್ವವಿಧ ಸಹಾಯಸ್ಯ ಆಶ್ವಾಸನಂ ಪ್ರದತ್ತಂ. ಭಾರತೀಯ ಸ್ಕ್ವಾಸ್ ಕ್ರೀಡಿಕಾ ಅನಾಹತ ಸಿಂಹ ಐತಿಹ್ಯಂ ವಿರೀಚ್ಯ ಜೂನಿಯರ್ ಸ್ಕ್ವಾಸ್ ಚಾಂಪಿಯನ್ಶಿಪ್ ಶೃಂಖಲಾಯಾಃ ಮಹಿಳಾ ಏಕಲ್ ನಿರ್ಣಾಯಕ ದ್ವಂದ್ವೇ ಸ್ವೀಯ ಸ್ಥಾನಂ ರಕ್ಷಿತವತಿ. ಅಪಿ ಚ ಪುರುಷ ಕ್ರಿಕೆಟ್ ಕ್ರೀಡಾ ಶೃಂಖಲಾಯಾಂ ಭಾರತ ಜಿಂಬಾಂಬೆ ದೇಶಯೋಃ ಮಧ್ಯೆ 20-20 ಅಂತಾರಾಷ್ಟ್ರೀಯ ಶೃಂಖಲಾಯಾಃ ದ್ವಿತೀಯ ಸ್ಪರ್ಧಾ ಅದ್ಯ ಹರಾರೆ ನಗರೆ ಪ್ರಚಲತಿ. ಅಥ ವಾರ್ತಾಃ ವಿಸ್ತರೇಣ. ಕೇಂದ್ರೀಯ ಶಿಕ್ಷಾಮಂತ್ರಿಣಾ ಧರ್ಮೇಂದ್ರ ಪ್ರಧಾನೇನ ಅದ್ಯ ಪ್ರಧಾನಮಂತ್ರಿಣೇ ನರೇಂದ್ರ ಮೋದಿನೇ ಸ್ವತ್ಯಾಗಪತ್ರಂ ಪ್ರದತ್ತಂ. ಸಾಮಾಜಿಕಾಂತರ್ಜಾಲೀಯ ಸಂದೇಶ ಶ್ರೀಪ್ರಧಾನೇನ ನಿಗದಿತಂ ಯತ್ ಗತ 10 ದಿವಸು ಪ್ರಚಲ್ಯಮಾಣಾನಾಂ ಸ್ಥಿತಿಮಾಲಕ್ಷ್ಯ ತೇನ ಮಂತ್ರಿ ಪದಮಿದಂ ತ್ಯಕ್ತಂ. ಛಾತ್ರಾಣಾಂ ಪ್ರದರ್ಶನ ಪುರಸ್ಸರಂ ಸುರಕ್ಷಾಸ್ಥಿತಿಂ ಚ ಮನಸಿ ನಿಧಾಯ ಶಿಕ್ಷಾ ಮಂತ್ರಿಣಾ ತ್ಯಾಗಪತ್ರಂ ಪ್ರದತ್ತಂ. ತೇನ ಪ್ರತಿಪಾದಿತಂ ಯತ್ ನವದಿಲ್ಯಾಂ ಜಂತರ ಮಂತರ ಸ್ಥಳೆ ಅಶೇಷೆ ದೇಶೆ ಹಿ ಪರಿಸ್ಥಿತಿಂ ಆಲಕ್ಷ್ಯ ತ್ಯಾಗಪತ್ರಮಿದಂ ಪ್ರದತ್ತಂ. ತೇನ ಪ್ರಧಾನೇನ ಪ್ರೋಕ್ತಂ ಯತ್ ತೇನ ಪ್ರಧಾನಮಂತ್ರಿಣಃ ವಿಶ್ವಾಸಂ ಸಹಯೋಗಂ ಚ ಸಮ್ಮಾನಿತಂ. ತೇನ ಭಣಿತಂ ಯತ್ ದೇಶಸ್ಯ ಸೇವಾ ಏವ ತಸ್ಯ ಸರ್ವೋಚ್ಚ ಪ್ರಾಥಮಿಕತಾ ವಿದ್ಯತೆ. ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯೇನ ಪರೀಕ್ಷಾ ಪ್ರಶ್ನಪತ್ರ ಅವೈಧರೀತ್ಯಾ ಪ್ರಕಾಶನ ಸಂಬಂಧ ಅನಿಯಮಿತತಾಂ ಆಲಕ್ಷ್ಯ ಚತುರ್ಣಾಂ ವಿಶಿಷ್ಟ ಟ್ರ್ಯಾಕ್ ನ್ಯಾಯಾಲಯಾನಾಂ ಸ್ಥಾಪನಾ ವಿಹಿತ. ನ್ಯಾಯಾಲಯೇನ ನಿರ್ದಿಷ್ಟಂ ಯತ್ ಆರೋಪ ಪತ್ರಾಣಾಂ ನಾಮಾಂಕನಸ್ಯ ತ್ರಿಮಾಸಾಭ್ಯಂತರೆ ತೇಷಾಂ ಪ್ರಕರಣಾನಾಂ ನಿವಾರಣಂ ಭವಿತವ್ಯಮೇವ. ಜಮ್ಮುಕಾಶ್ಮೀರೆ ವಾರ್ಷಿಕೀ ಅಮರನಾಥ ಯಾತ್ರಾ ಅಥ ಚ ಶ್ರೀಮಾತುಃ ವೈಷ್ಣೋದೇವ್ಯಾಃ ಪವಿತ್ರ ಯಾತ್ರಾ ಅದ್ಯ 6 ದಿವಸೀಯ ಸ್ಥಗನಾನಂತರಂ ಪುನಃ ಸಮಾರಬ್ಧ. ಕಾಶ್ಮೀರಸ್ಯ ಸಂಭಾಗೀಯ ಆಯುಕ್ತೇನ ಅಂಶುಲಗರ್ಗೇಣ ಆಕಾಶವಾಣ್ಯಾ ಸಹ ವಾರ್ತಾಲಾಪೇ ಸೂಚಿತಂ ಯತ್ ಬಾಲ್ಟಾಲ್ ಪಹಲ್ಗಾಮ್ ಮಾರ್ಗಯೋಃ ಯಾತ್ರಾ ಪುನಃ ಸಮಾರಬ್ಧಾಸ್ತಿ. ಅತ್ರಾಂತರೆ 79,200+ ಯಾವತ್ ತೀರ್ಥಯಾತ್ರಿಣಾಂ ಸಮೂಹಃ ಅದ್ಯ ಪ್ರಾತಃ ಭಗವತಿ ನಗರ ಯಾತ್ರಿನಿವಾಸ ಜಮ್ಮುತಃ ಪ್ರಸ್ಥಿತಃ. ಅಸಮ ರಾಜ್ಯ ಜಲಪ್ರಲಯೇ 15,000+ ಜನಾಃ ಸಹಾಯೋದ್ಧಾರ ಶಿಬಿರೇಷು ಆಶ್ರಯಂ ಅಗೃಹ್ಣನ್. ಶಿವಸಾಗರ್ ಚರಾಯಿದೇವ್ ಜೋರ್ಹಾಟ್ ಚ ಇತ್ಯೆತ್ತೆ ಸರ್ವಾಧಿಕ ಪ್ರಭಾವಿತಾನಿ ಮಂಡಲಾನಿ ಸಂತಿ. ಜಲಪ್ಲಾವನೇನ ಇತೋಪಿ 14 ಜನಾನಾಂ ಮೃತ್ಯುಃ ಸೂಚನಾಸ್ತಿ. ಯೇನ ರಾಜ್ಯಸ್ಯ ಜಲಪ್ಲಾವನೇನ ಮೃತಕಾನಾಂ ಸಂಖ್ಯಾ 61 ಜಾತಾ. ದಿಖೌ ದಿಶಾಂಗ ಧನಸಿರಿ ಚ ನದ್ಯಃ ಆಪತ್ರೇಖಾಯಾಃ ಉಪರಿ ನಿರಂತರಂ ಪ್ರವಹಂತಿ. ಯೇನ ಸ್ಥಿತಿಃ ಇತೋಪಿ ಹಾನಿಪ್ರದಾ ಅಭವತ್. ಆಪತ್ ಪ್ರತಿಕ್ರಿಯಾ ದಲಾನಿ ಮಂಡಲ ಅಧಿಕಾರಿಣಃ ಚ ಸಹಾಯೋದ್ಧಾರ ಕಾರ್ಯೇ ಸಂಲಗ್ನಾಃ ಸಂತಿ. ಪ್ರಭಾವಿತ ಕ್ಷೇತ್ರಾಣಾಂ ನಿಕಟತಯಾ ನಿರೀಕ್ಷಣಂ ಚ ಕುರ್ವಂತಃ ಸಂತಿ. ಉಪಶಮನ ಉದ್ಧಾರ ಕಾರ್ಯಾಣಿ ಚ ಪ್ರಚಲಂತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅಸಮ ರಾಜ್ಯಸ್ಯ ಮುಖ್ಯಮಂತ್ರಿಣಾ ಹಿಮಂತಾ ವಿಶ್ವಾಸರ್ಮಣಾ ಸಹ ದೂರಭಾಷ ಮಾಧ್ಯಮೇನ ವಾರ್ತಾಲಾಪಂ ಕೃತ್ವಾ ರಾಜ್ಯಸ್ಯ ಜಲಪ್ರಲಯಸ್ಯ ಸ್ಥಿತಿಂ ಸಮೀಕ್ಷಿತವಾನ್. ಸಾಮಾಜಿಕಾಂತರ್ಜಾಲೀಯ ಪಟಲೆ ಶ್ರೀ ಸರಮಾ ಅವದತ್ ಯತ್ ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ವರ್ತಮಾನಸ್ಯ ಸಹಾಯೋದ್ಧಾರ ಕಾರ್ಯಸ್ಯ ಪುನರ್ವಸನಸ್ಯ ಪುನರ್ನಿರ್ಮಾಣಸ್ಯ ಚ ಪ್ರಯತ್ನಾನಾಂ ಸಮರ್ಥನಾಯ ಕೇಂದ್ರ ಸರ್ವಕಾರಸ್ಯ ಸರ್ವವಿಧ ಸಹಾಯಸ್ಯ ಆಶ್ವಾಸನಂ ಪ್ರದತ್ತಮಿತಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇತ್ಯೇಷ ರೋಮಾನಿಯಾ ದೇಶೆ ಭಾರತೀಯ ಸಮುದಾಯಸ್ಯ ಯೋಗದಾನಸ್ಯ ಪ್ರಶಂಸಾಂ ಅಕರೋತ್. ते उभयोः देशयोः मध्ये वर्धमानस्य सहभागित्वस्य महत्वपूर्णाः स्तम्भाः इति उक्तवती। रोमानिया देशस्य आधिकारिक यात्रायाः समापन दिने बुखारेस्ट नगरे भारतीय समुदायस्य कृते आयोजिते समारोहे संबोधयन्ती राष्ट्रपतिः अवदत् यत् विदेशेषु निवसन्तः भारतीयाः स्वमातृभूम्या सह दृढतया सम्बद्धाः सन्ति, तथा च प्रत्येकः भारतीयः स्वस्य उपलब्धिभिः समर्पणेन च गर्वानुभवं कारयति।
2: भारत रोमानिया संबंधों का सबसे महत्वपूर्ण आधार है हमारे लोगों के बीच आत्मीय संबंध। ये देखकर मुझे प्रसन्नता है कि भारतीय प्रवासी समुदाय एकजुट होकर रोमानिया में भारत की सांस्कृतिक विरासत को जीवंत बनाए। भारतीय आईटी इंजीनियरिंग स्कॉलर्स रिसर्चर्स हेल्थ केयर प्रोफेशनल्स तथा विद्यार्थियों की नई पीढ़ी अब रोमानिया को अपना घर बना रहे हैं। रोमानिया की अर्थव्यवस्था और समाज में अपना योगदान तथा यहाँ भारतीय संस्कृति और मूल्यों के प्रसार के लिए आपके प्रयास आपको भारत का सच्चा प्रतिनिधि बनाते हैं।
1: राष्ट्रपतिः अवदत् यत् रोमानिया देशस्य राष्ट्रपतिना निकुसोर डैन इत्यनेन अन्यैः नेतृभिः च सह तस्याः संवादः द्वैपाक्षिकसम्बन्धान् नूतनौन्नत्यं प्रतिनेतुं प्रतिबद्धतां प्रतिबिम्बयति। सा अवोचत् यत् भारत रोमानिया देशयोः मध्ये व्यापारः, रक्षा, पुनर्नवीकरणीय ऊर्जा, डिजिटल प्रौद्योगिकी, शिक्षानुसन्धान, स्वास्थ्यसेवा, विज्ञान प्रौद्योगिकी, कृत्रिम बुद्धिमत्ता, नवान्वेषणम्, उन्नत विनिर्माणम् इत्यादिषु क्षेत्रेषु सहकारः विस्तारितः अस्ति। प्रियाः श्रोतारः, संस्कृतवार्तायाः संस्करणमिदम् इदानीम् आकाशवाणीतः प्रसार्यते। सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज़ ऑन एआईआर चलदूरभाषीयतन्त्रांशे अपि उपलब्धो भविष्यति। प्रधानमन्त्री नरेन्द्रमोदी श्वः प्रातः 11 आकाशवाणीतः मन की बात इति कार्यक्रमे स्वीयं मनोगतं प्रकटयिष्यति। मासिकस्यास्य आकाशवाणी कार्यक्रमस्य एतत् 36th संस्करणं भविष्यति। आकाशवाण्याः, दूरदर्शनस्य च सर्वाभिः वाहिनीभिः अस्य कार्यक्रमस्य प्रसारणं भविष्यति। अयं हि कार्यक्रमः आकाशवाणी वार्ताविभागस्य अन्तर्जालपटले www.newsonair.gov.in इत्यत्र अपि च न्यूज़ ऑन एआईआर इति चलदूरभाषीयतन्त्रांशे अपि उपलब्धः भविष्यति। आकाशवाणी, दूरदर्शन वार्ता, प्रधानमन्त्री कार्यालय, सूचना प्रसारण कार्यालयानां यूट्यूब वाहिनीभिः अपि अस्य कार्यक्रमस्य साक्षात् प्रसारणं भविष्यति। हिन्दी भाषायां प्रसारणस्य पश्चात् अस्य कार्यक्रमस्य प्रसारणं आकाशवाण्याः क्षेत्रीय भाषासु अपि भविष्यति। उपराष्ट्रपतिः सीपी राधाकृष्णनवर्यः अद्य अदोरेखितवान् यत् प्रतिदिनं, प्रतिहोरा, प्रतिनिमेषं, प्रतिपलं च सदने व्यतीतं लोकतन्त्रस्य सुदृढीकरणाय उपयोक्तव्यम्। राधाकृष्णनवर्यः नवदेहली नगरे राज्यसभायाः नवनिर्वाचितानां नामांकितानां च सदस्यानां कृते द्विदिवसीय अभिमुखीकरण प्रशिक्षण कार्यक्रमस्योद्घाटन समारोहं सम्बोधयनासीत्। सः अवदत् यत् वादविवादाः, चर्चाः च सर्वदैव निर्णायकस्तरे एव नेतव्यम्। गुजरात राज्ये प्रचंड वृष्ट्यानन्तरं युद्धस्तरे उद्धार कार्याणि, सहायोद्धार कार्याणि च प्रचलन्ति। गतचतुर्विंशति होरासु राज्यस्य 65% यावत् उपमण्डलेषु वृष्टिः अभवत्। राज्य उद्धार कार्य आयुक्तेन 5 मृत्योः पुष्टीकृतम्। अद्यावधि प्रायः 40,000+ जनाः मोचिताः सन्ति। उत्तर गुजराते, मध्य गुजराते च वृष्टेः अनन्तरं सेनायाः एनडीआरएफ इत्यस्य च 17 एसडीआरएफ इत्यस्य 32 च उद्धार कार्ये, साहाय्योद्धार कार्ये च सम्मिलितानि सन्ति। राज्यस्य वर्तमान स्थितिं विचार्य राज्यस्य मुख्यमंत्री भूपेन्द्र पटेलः गांधीनगरे उच्चस्तरीय समीक्षा सभाम् आयोजितवान्। दिल्ल्यारक्षिबलेन नागरिकान् नवदिल्ली क्षेत्रं प्रति यात्रां न कर्तुं सूचितमस्ति। सम्पूर्णे मण्डले अत्यधिक जनसमूहः, अत्यधिकः यातायात संकटश्च दृश्यते। परामर्शं विनिमयी कुर्वता आरक्षिबलेन यात्रिणः विलम्बं निवारयितुं, बाधामुक्तं यात्रां सुनिश्चेतुं च वैकल्पिक मार्गान् उपयोक्तुं निर्दिष्टम्। भारतीय स्क्वैश क्रीडिका अनाहत सिंहः ऐतिह्यं विरिच्य जूनियर स्क्वैश चैम्पियनशिप श्रृंखलायाः महिला एकल निर्णायक द्वन्द्वे स्वीयस्थानं रक्षितवती। अन्ते क्रिकेट क्रीडायां, पुरुष क्रिकेट क्रीडा श्रृंखलायां भारत जिम्बाब्वे देशयोः मध्ये 20-20 अन्ताराष्ट्रिय श्रृंखलायाः द्वितीया स्पर्धा अद्य हरारे नगरे प्रचलति।
3: भारतेन जिम्बाब्वे देशस्य सम्मुखे 20-200 धावनांकानां लक्ष्यं उपस्थापितम् इति वार्ताः।
4: ಆಕಾಶವಾಣಿ ಸಮಯ 6:30:05 ಬಸವರಾಜ್ ಅವರಿಂದ ವಿಜ್ಞಾನದ ಮುನ್ನಡೆ.
5: ಪರಿಸರ ಸಂರಕ್ಷಣೆಯಲ್ಲಿ ಖಾಸಗಿ ಅರಣ್ಯಗಳ ಪಾತ್ರ. ಹವಾಮಾನ ವೈಪರೀತ್ಯದ ಕಾರಣದಿಂದಾಗಿ ಪರಿಸರ ಮಾಲಿನ್ಯ ಇಂದು ತುಂಬಾ ಗಂಭೀರ ಸ್ವರೂಪ ತಾಳುತ್ತಿದೆ. ನಮ್ಮ ಮುಂದಿನ ಪೀಳಿಗೆಯ ಅಭ್ಯುದಯಕ್ಕಾಗಿ ಪರಿಸರ ಸಂರಕ್ಷಣೆ ಅಗತ್ಯ ಎಂಬುದು ಮನವರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಚಿಕ್ಕ ಗುಂಪುಗಳು ಅಥವಾ ಕೆಲ ವ್ಯಕ್ತಿಗಳು ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿರುವುದು ಆಶಾದಾಯಕ ಎನಿಸುತ್ತದೆ. ಈ ಹಿಂದೆ ಕೇವಲ ರಸ್ತೆಗಳ ಇಕ್ಕೆಲಗಳಲ್ಲಿ ಸ್ಥಾನ ಪಡೆದಿದ್ದ ಮರ ಬೆಳೆಸುವ ಕಾರ್ಯವು ಇಂದು ಇತರೆ ಸ್ಥಳಗಳಿಗೂ ವರ್ಗಾವಣೆಗೊಂಡಿದೆ. ಸಾಮಾನ್ಯವಾಗಿ ರಸ್ತೆ ಇಕ್ಕೆಲಗಳಲ್ಲಿ ಬೆಳೆಸಿದ ಮರಗಳು ವಿದ್ಯುತ್ ತಂತಿಗೆ ತಗುಲುತ್ತವೆ ಎಂದೋ ಅಥವಾ ರಸ್ತೆಗೆ ತೊಂದರೆಯಾಗುತ್ತಿವೆ ಎಂದೋ ಬೇರೆ ಬೇರೆ ಕಾರಣಗಳಿಗೆ ಕಡಿದು ಹಾಕಲಾಗುತ್ತದೆ. ಈಗ ರಸ್ತೆ ಇಕ್ಕೆಲ ಹೊರತುಪಡಿಸಿ ಎಲ್ಲೆಲ್ಲಿ ಮರಗಳನ್ನು ಬೆಳೆಸಲು ಅವಕಾಶ ಇದೆಯೋ ಅಲ್ಲೆಲ್ಲ ಮರಗಳನ್ನು ಬೆಳೆಸಲು ಮುಂದಾಗಿರುವುದರಿಂದ ಮರಗಳು ಬೆಳೆಯಲು ಸಾಕಷ್ಟು ಅವಕಾಶಗಳಿವೆ. ಇದೆಲ್ಲದರ ಜೊತೆಗೆ ಕೆಲ ವ್ಯಕ್ತಿಗಳು ತಮ್ಮ ಖಾಸಗಿ ಜಮೀನಿನಲ್ಲಿ ಮರಗಳನ್ನು ಬೆಳೆಸುತ್ತಿರುವುದು ಸ್ವಾಗತಾರ್ಹ ಎನಿಸುತ್ತದೆ. ಪರಿಸರ ಸಂರಕ್ಷಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಈ ಕಾರ್ಯ ಸ್ತುತ್ಯಾರ್ಹ. ಆದರೆ ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ಈ ಕಾರ್ಯ ಅಷ್ಟೊಂದು ಪ್ರಚಲಿತದಲ್ಲಿಲ್ಲ. ಕರ್ನಾಟಕದಲ್ಲಿ ಕೃಷಿ ಜಮೀನಿನಲ್ಲಿ ಅರಣ್ಯ ಬೆಳೆಸಿದವರ ಸಂಖ್ಯೆ ಒಂದಂಕಿಯನ್ನೂ ದಾಟಿಲ್ಲ. ಇದಕ್ಕೆ ಕಾರಣಗಳು ಹಲವಾರು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡುತ್ತಿರುವ ಉದ್ಯಮಿಗಳು ಅರಣ್ಯ ಕ್ಷೇತ್ರವೂ ಸಹ ಭವಿಷ್ಯದ ಉದ್ಯಮ ಎಂದು ಪರಿಗಣಿಸಿಲ್ಲದಿರುವುದು ನೋವಿನ ಸಂಗತಿ. ಖಾಸಗಿ ಅರಣ್ಯ ಬೆಳೆಸಲು ಇರುವ ಕೆಲ ಕಾನೂನಿನ ತೊಡಕುಗಳು ಸಹ ಅವರು ಈ ಕ್ಷೇತ್ರದಿಂದ ದೂರ ಉಳಿಯಲು ಕಾರಣವಾಗಿರಬಹುದು. ಭಾರತದ ಸಂವಿಧಾನದ ಪ್ರಕಾರ ಅರಣ್ಯಗಳ ವಿಷಯವು ಸಮವರ್ತಿ ಪಟ್ಟಿಯಲ್ಲಿದೆ. ಅರಣ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ರೂಪಿಸುವಲ್ಲಿ ಮತ್ತು ಹೊಸ ಹೊಸ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಸಹಮತದ ತಾತ್ವಿಕ ಹಾಗೂ ತಾಂತ್ರಿಕ ಒಪ್ಪಿಗೆ ನೀಡಬೇಕಾಗಿರುವುದು ಅನಿವಾರ್ಯವಾಗಿದೆ. ಖಾಸಗಿ ಜಮೀನಿನಲ್ಲಿ ಅರಣ್ಯ ಬೆಳೆಸುವುದರಿಂದ ಅನೇಕ ಪ್ರಯೋಜನಗಳಿವೆ. ಅರಣ್ಯಗಳು ಮೋಡಗಳನ್ನು ಸೆಳೆಯುತ್ತವೆ ಮತ್ತು ಕಾಲಕಾಲಕ್ಕೆ ಮಳೆಯಾಗುವಂತೆ ಮಾಡುತ್ತವೆ. ಅರಣ್ಯಗಳು ವಿವಿಧ ಜೀವಿಗಳಿಗೆ ಜೀವನ ಸರಿಯಾಗಿವೆ. ಅನೇಕ ಕಾಡು ಪ್ರಾಣಿಗಳಿಗೆ ಆವಾಸ ಸ್ಥಾನವಾಗಿವೆ. ಇದರಿಂದ ಅಲ್ಲಲ್ಲಿ ಕಾಡು ಪ್ರಾಣಿಗಳಿಗೆ ಆಸರೆ ದೊರೆಯುತ್ತದೆ. ಕಾಡು ಪ್ರಾಣಿಗಳು ನಾಡಿಗೆ ಬರುವ ಹಾಗೂ ಮಾನವ ಸೇರಿದಂತೆ ಇನ್ನಿತರೆ ಜೀವಿಗಳಿಗೆ ತೊಂದರೆ ಕೊಡುವುದು ತಪ್ಪುತ್ತದೆ. ಅಲ್ಲಲ್ಲಿ ಖಾಸಗಿ ಅರಣ್ಯಗಳನ್ನು ಬೆಳೆಸುವುದರಿಂದ ಬರವನ್ನು ಹಿಮ್ಮೆಟ್ಟಿಸಬಹುದು, ಜೈವಿಕ ಸಂರಕ್ಷಣೆಗೆ ಕೊಡುಗೆ ನೀಡಬಹುದು. ಅರಣ್ಯಗಳನ್ನು ಬೆಳೆಸುವುದರಿಂದ ಕೈಗಾರಿಕೆ ಅಥವಾ ಗಣಿಗಾರಿಕೆಗಳಂತಹ ಪರಿಸರ ಮಾರಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬಹುದು. ಖಾಸಗಿ ವ್ಯಕ್ತಿಯೊಬ್ಬರು ತಮ್ಮ ಜಮೀನಿನಲ್ಲಿ ಅರಣ್ಯ ಬೆಳೆಸಲು ಕಾನೂನಿನ ಅನುಮತಿ ಅಗತ್ಯವಿಲ್ಲ. ಆದರೆ ಅರಣ್ಯ ಬೆಳೆಸಿದ ನಂತರ ಅದರ ಉತ್ಪನ್ನಗಳನ್ನು ಮಾರಾಟ ಹಾಗೂ ಇತರೆ ಅಂಶಗಳ ವಿಲೇವಾರಿಗೆ ಸರ್ಕಾರದ ಅನುಮತಿಯ ಅಗತ್ಯವಿದೆ. ಈ ಅಂಶವು ಸದ್ಯಕ್ಕೆ ವ್ಯಕ್ತಿಗಳು ಖಾಸಗಿ ಅರಣ್ಯ ಬೆಳೆಸಲು ಹಿಂದೇಟು ಹಾಕುವಂತೆ ಮಾಡಿದೆ. ಕೈಗಾರಿಕೆ, ಶಿಕ್ಷಣ ಅಥವಾ ಇನ್ನಿತರೆ ಕ್ಷೇತ್ರಗಳಲ್ಲಿ ಸ್ವಾಯತ್ತ ಸಂಸ್ಥೆಗಳನ್ನು ಸ್ಥಾಪಿಸುವಂತೆ, ಅರಣ್ಯ ಕ್ಷೇತ್ರದಲ್ಲೂ ಸ್ವಾಯತ್ತ ಅರಣ್ಯ ಸ್ಥಾಪಿಸುವ ಅವಕಾಶ ಇದ್ದರೆ ಉತ್ತಮವಲ್ಲವೇ? ಆ ಮೂಲಕ ಉತ್ತಮ ಭವಿಷ್ಯಕ್ಕಾಗಿ ಖಾಸಗಿ ಅರಣ್ಯಗಳು ಪೂರಕವಾಗಬಹುದು. ಈಗಾಗಲೇ ಅಲ್ಲಲ್ಲಿ ಕೆಲ ವ್ಯಕ್ತಿಗಳು ಲಾಭದ ಉದ್ದೇಶಗಳಿಗಾಗಿ ತೇಗ, ಹೊನ್ನೆ ಮುಂತಾದ ಮರಗಳನ್ನು ಬೆಳೆಸುತ್ತಿದ್ದಾರೆ. ನಿರ್ದಿಷ್ಟ ಅವಧಿಯ ನಂತರ ಈ ಮರಗಳನ್ನು ಕಡಿದು ಮಾರಾಟ ಮಾಡುತ್ತಾರೆ. ಇದರ ಬದಲಿಗೆ ದೀರ್ಘ ಅವಧಿಯವರೆಗೂ ಮರಗಳನ್ನು ಕಾಪಾಡಿಕೊಳ್ಳುವ ಹಾಗೂ ನಿತ್ಯ ಜೀವನ ನಿರ್ವಹಣೆಗಾಗಿ ಮರಗಳ ಉಪ ಉತ್ಪನ್ನಗಳನ್ನು ಬಳಸುವಂತಾದರೆ ಕರ್ನಾಟಕದಲ್ಲೂ ಸಹ ಹಸಿರು ಹೊದಿಕೆ ಹೊದೆಯಬಹುದು. ಅದರಲ್ಲೂ ಉತ್ತರ ಕರ್ನಾಟಕದಂತಹ ಬಯಲು ನಾಡಿನಲ್ಲಿ ಖಾಸಗಿ ಅರಣ್ಯ ಬೆಳೆಸಲು ಸಾಕಷ್ಟು ಅವಕಾಶಗಳಿವೆ. ಬಂಡವಾಳಶಾಹಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡುವಂತೆ ಅರಣ್ಯ ಕ್ಷೇತ್ರದಲ್ಲೂ ಬಂಡವಾಳ ಹೂಡುವ ಮೂಲಕ ಭವಿಷ್ಯಕ್ಕೆ ಪೂರಕವಾದ ಪರಿಸರ ನಿರ್ಮಾಣದಲ್ಲಿ ತೊಡಗಿಸಿಕೊಂಡರೆ ಒಳಿತಲ್ಲವೇ?
4: ಬಸವರಾಜ್ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

0: ಆಕಾಶವಾಣಿ ಬೆಂಗಳೂರು, ಸಮಯ 6:35.08
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ.
4: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ವೇಳೆ 6:35.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಮೈಸೂರು ಸ್ಯಾಂಡಲ್.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
9: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಈ ರಾತ್ರಿ 8:15 ನಮ್ಮ ನಿಲಯದಿಂದ ಕೇಳಿ ಕಥಾನಾಟಕ ಗ್ರಸ್ತರು, ದೇವನೂರು ಮಹಾದೇವ ಅವರ ದ್ಯಾವನೂರು ಕಥೆಗಳ ಆಧರಿಸಿದ ಬಾನುಲಿ ನಾಟಕ ಸರಣಿಯಲ್ಲಿ ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
10: ಹಣ ಕೊಡಿ.
11: ಇದು ರೇಷನ್ಗೆ 15,000, ತರಕಾರಿಗೆ 2,000,
10: ಮತ್ತೆ ವಿದ್ಯುತ್ ಬಿಲ್ಲಿಗೆ
11: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
10: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
11: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM.GOV.IN.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
12: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
13: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕೃ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್ಗೆ.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು, ಸಾರ್ವಜನಿಕರ ಆರೋಗ್ಯಕ್ಕೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ನ್ಯಾನೋ ತಂತ್ರಜ್ಞಾನಕ್ಕೆ ಉತ್ತೇಜನ, ಆಗಸ್ಟ್ 3-5 ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶ. ನೀಟ್ ವಿವಾದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆ 4,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ. ಮನ್ ಕಿ ಬಾತ್ನ 136 ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ರಾಜ್ಯದಲ್ಲಿ ಜನಕೇಂದ್ರೀಯ ಆಡಳಿತ ತರಲು ಪ್ರಜಾಸೇವೆ ಇಲಾಖೆ ಎಂಬ ನೂತನ ಇಲಾಖೆ ಪ್ರಾರಂಭಿಸಿರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಇಂದು ಬರ ಕುರಿತಂತೆ ಬೆಂಗಳೂರು ವಿಭಾಗ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಾರ್ವಜನಿಕರ ಕುಂದುಕೊರತೆಗಳು ಮತ್ತು ಅಹವಾಲುಗಳನ್ನು ನೇರವಾಗಿ ಆಲಿಸಿ ಕಾನೂನಿನ ಚೌಕಟ್ಟಿನಲ್ಲಿ ತಕ್ಷಣವೇ ಪರಿಹಾರ ಒದಗಿಸುವುದು ಈ ಇಲಾಖೆಯ ಮುಖ್ಯ ಉದ್ದೇಶ ಎಂದು ಹೇಳಿದ್ದಾರೆ. ಪ್ರತಿ ತಿಂಗಳ 1-3 ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕಡ್ಡಾಯವಾಗಿ ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಕೊರತೆ ಉಂಟಾಗದಂತೆ ಕೊಳವೆ ಬಾವಿಗಳ ದುರಸ್ತಿಗೆ ಆದ್ಯತೆ ನೀಡಬೇಕು. ಹೊಸದಾಗಿ ಕೊಳವೆ ಬಾವಿ ಕೊರೆಯುವಾಗ ದುರುಪಯೋಗ ತಡೆಯಲು ಹಾಗೂ ಪಾರದರ್ಶಕತೆ ಕಾಯ್ದುಕೊಳ್ಳಲು ಜಿಪಿಎಸ್ ಟ್ರ್ಯಾಕಿಂಗ್ ಕಡ್ಡಾಯಗೊಳಿಸಲಾಗಿದೆ. ಶಾಸಕರು ಕೂಡ ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಸೂಚಿಸಿದ್ದಾರೆ. ಪ್ರಮುಖವಾಗಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಬೇಕೆಂದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮುಂದಿನ ವಾರ ಸಂಪುಟ ವಿಸ್ತರಣೆಯ ಸುಳಿವು ನೀಡಿದ ಮುಖ್ಯಮಂತ್ರಿಗಳು ಬಳಿಕ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಜನಪ್ರತಿನಿಧಿಗಳನ್ನು ಹಾಗೂ ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರವಾಸ ಕೈಗೊಳ್ಳುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ವಿಭಾಗದ ಸಭೆಗಳನ್ನು ರಾಜಧಾನಿಯಲ್ಲೇ ನಡೆಸಬಹುದಾಗಿದ್ದರೂ ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ ಹಾಗೂ ತುಮಕೂರು ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಇಲ್ಲಿಗೆ ಬಂದು ಸಭೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬರ ಪರಿಸ್ಥಿತಿಯಿಂದ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ಎದುರಾಗಿದ್ದು ರಾಷ್ಟೀಯ ವಿಪತ್ತು ಎಂದು ಘೋಷಿಸಲು ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿಂದು ಬರ ಪರಿಶೀಲನೆ ಬಳಿಕ ಮಾತನಾಡಿದ ಅವರು, ಸೂಪರ್ ಎಲ್ನಿನೋ ಪರಿಣಾಮದಿಂದ ರಾಜ್ಯದ ಬಹಳಷ್ಟು ಜಲಾಶಯಗಳು ಡೆಡ್ ಸ್ಟೋರೇಜ್ ತಲುಪಿವೆ. ಬೆಂಗಳೂರು ವಿಭಾಗದ ಜಿಲ್ಲೆಗಳಲ್ಲಿ 37% ಮಳೆಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ವಿಭಾಗದ ಜಿಲ್ಲೆಗಳಲ್ಲಿ ಒಟ್ಟು 13.73 ಹೆಕ್ಟೇರ್ ಬಿತ್ತನೆಯಾಗಬೇಕಿತ್ತು, ಆದರೆ ಮಳೆಯಾಗದ ಕಾರಣ ಕೇವಲ 1.74 ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆಯಾಗಿರುವುದು ರಾಜ್ಯದಲ್ಲಿ ಭೀಕರ ಬರಪರಿಸ್ಥಿತಿಯನ್ನು ಬಿಂಬಿಸುತ್ತದೆ. ರಾಜ್ಯದ ಕೆರೆಗಳಲ್ಲಿಯೂ ಅಂತರ್ಜಲ ಕುಸಿದಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಆಯಾ ಶಾಸಕರು ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಭೆ ನಡೆಸಿ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿ ಜನರಿಗೆ ಯಾವುದೇ ಕಾರಣಕ್ಕೂ ಕುಡಿಯುವ ನೀರು ಪೂರೈಕೆಯಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ನ್ಯಾನೋ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ದೇಶದ ಅತಿದೊಡ್ಡ ಹಾಗೂ ಸಮಗ್ರ ಸ್ವರೂಪದ ಅಂತಾರಾಷ್ಟೀಯ ಸಮ್ಮೇಳನ ಮತ್ತು ವಸ್ತು ಪ್ರದರ್ಶನವಾಗಿರುವ ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶದ 14 ಆವೃತ್ತಿಯು ಆಗಸ್ಟ್ 3-5 ಬೆಂಗಳೂರಿನಲ್ಲಿ ನಡೆಯಲಿದೆ. ವಿಧಾನಸೌಧದಲ್ಲಿ ನಡೆದ ಸಮಾವೇಶದ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿದ್ಯುನ್ಮಾನ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ನ್ಯಾನೋ ತಂತ್ರಜ್ಞಾನದ ಸಂಶೋಧನೆ ಹಾಗೂ ವಾಣಿಜ್ಯೀಕರಣದ ಅತ್ಯಂತ ಭರವಸೆಯ 3 ಪ್ರಮುಖ ಕ್ಷೇತ್ರಗಳಾದ ಸೆಮಿಕಂಡಕ್ಟರ್, ಕೃಷಿ ಮತ್ತು ಆರೋಗ್ಯ, ಇಂಧನ ಮತ್ತು ಪರಿಸರ ಕ್ಷೇತ್ರಗಳಲ್ಲಿ ನ್ಯಾನೋ ತಂತ್ರಜ್ಞಾನ ಎಂಬ ವಿಷಯಗಳ ಮೇಲೆ ಗಮನ ಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಸಮಾವೇಶವು ನ್ಯಾನೋ ವಿಜ್ಞಾನವನ್ನು ಉತ್ತೇಜಿಸಿ ಸಂಶೋಧನೆಗಳನ್ನು ವಾಸ್ತವ ಜಗತ್ತಿನಲ್ಲಿ ಉಪಯೋಗವಾಗುವ ತಂತ್ರಜ್ಞಾನಗಳಾಗಿ ರೂಪಿಸುವ ದೇಶದ

0: ಅತ್ಯಂತ ಮಹತ್ವದ ವೇದಿಕೆಗಳಲ್ಲಿ ಒಂದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯುವ ಸಂಶೋಧಕರು ಹಾಗೂ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು ಈ ಸಮಾವೇಶದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಸಮಾವೇಶದಲ್ಲಿ 26 ಹೆಚ್ಚು ಸಭೆಗಳು, 1,000 ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅವರು ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಕಳೆದ 10 ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ತಮಗೆ ನೋವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನ್ ತಿಳಿಸಿದ್ದಾರೆ. ಇದು ತಮಗೆ ಪ್ರತಿಷ್ಠೆಯ ವಿಷಯವಲ್ಲ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಮಾರ್ಗದರ್ಶನ, ನಂಬಿಕೆ ಮತ್ತು ನಿರಂತರ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ದೇಶವು ಒಗ್ಗಟ್ಟಿನಿಂದ ಇರಬೇಕು, ದೇಶದ ವಿದ್ಯಾರ್ಥಿಗಳು ಕಾನೂನು ಸಂಕಷ್ಟದಲ್ಲಿ ಸಿಲುಕಿಕೊಳ್ಳದೆ ತಮ್ಮ ಅಧ್ಯಯನ ಮತ್ತು ವೃತ್ತಿ ಜೀವನದ ಮೇಲೆ ಗಮನ ಹರಿಸಬೇಕು ಎಂಬ ಕಾರಣಕ್ಕಾಗಿ ಪ್ರಧಾನಿಯವರಿಗೆ ರಾಜೀನಾಮೆ ಸಲ್ಲಿಸಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಇಂದು 4 ಕ್ರೆಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಹರಿಬಿಡಲಾಯಿತು. ವಾಡಿಕೆಯಂತೆ ಜಲಾಶಯದ ಕ್ರೆಸ್ಟ್ ಗೇಟ್ಗಳಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿದ ಬಳಿಕ ನೀರು ಹರಿಸಲಾಯಿತು. ಕಾವೇರಿ ಜಲಾನಯನ ವ್ಯಾಪ್ತಿಯ 4 ಪ್ರಮುಖ ಅಣೆಕಟ್ಟೆಗಳಾದ ಕಬಿನಿ, ಹೇಮಾವತಿ, KRS, ಹಾರಂಗಿ ಅಣೆಕಟ್ಟೆಗಳ ಪೈಕಿ ಮಳೆ ಕೊರತೆ ನಡುವೆಯೂ ಪ್ರಥಮವಾಗಿ ಭರ್ತಿಯಾದ ಹಾರಂಗಿಯಿಂದ 4,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಹಾರಂಗಿ ಜಲಾಶಯದಲ್ಲಿ 2,589 ಕ್ಯೂಸೆಕ್ ನೀರು ಶೇಖರಣಾ ಸಾಮರ್ಥ್ಯವಿದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136 ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬೆಂಗಳೂರಿನ ರಾಮೋಹಳ್ಳಿ ಗೇಟ್ನಲ್ಲಿಂದು ಕೆಂಗೇರಿ ಹೆಜ್ಜಾಲ ರೈಲು ನಿಲ್ದಾಣಗಳ ನಡುವೆ ಲೆವೆಲ್ ಕ್ರಾಸಿಂಗ್ ಗೇಟ್ 16 ಬದಲಾಗಿ ನಿರ್ಮಿಸಿದ ನೂತನ ರಸ್ತೆ ಕೆಳಸೇತುವೆ ರಸ್ತೆಯನ್ನು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವ ಈ ಕೆಳಸೇತುವೆಯು ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು. 100% ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಕೇವಲ 8 ಪೂರ್ಣಗೊಳಿಸಿ ಉದ್ಘಾಟನೆ ನೆರವೇರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಿರಿಯ ರೈಲ್ವೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನ KR ಪುರಂನಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗಿನ ಹೊರ ವರ್ತುಲ ರಸ್ತೆಯನ್ನು ಆಮೂಲಾಗ್ರವಾಗಿ ಮೇಲ್ದರ್ಜೆಗೇರಿಸಲು ರಾಜ್ಯ ಸರ್ಕಾರ 450 ರೂಪಾಯಿ ಅನುದಾನ ಮೀಸಲಿಟ್ಟಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಐಟಿ ಪಾರ್ಕ್ ಮಾಲೀಕರು, ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯರ ಜೊತೆ ಸಮಾಲೋಚನೆ ಸಭೆ ನಡೆಸಿದ ಬಳಿಕ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು, ಜಂಕ್ಷನ್ಗಳಲ್ಲಿ ಉಂಟಾಗುತ್ತಿರುವ ಅಪಾರ ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸಲು ವೈಜ್ಞಾನಿಕ ಮಾದರಿಯ ಬದಲಾವಣೆಗಳನ್ನು ತರಲಾಗುತ್ತಿದೆ ಎಂದು ಹೇಳಿದ್ದಾರೆ. ಹೊರ ವರ್ತುಲ ರಸ್ತೆ ವ್ಯಾಪ್ತಿಯ ಐಟಿ ಕಂಪನಿಗಳು, ಟೆಕ್ ಪಾರ್ಕ್ಗಳು ತಮ್ಮ ಅನುಭವ ಹಾಗೂ ಸಲಹೆಗಳನ್ನು ಸರ್ಕಾರದೊಂದಿಗೆ ಹಂಚಿಕೊಳ್ಳುವ ಮೂಲಕ ರಸ್ತೆ ಹಾಗೂ ಸಾರ್ವಜನಿಕ ಮೂಲಸೌಕರ್ಯ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದ್ದು, ಇಲ್ಲಿನ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಲು ಇತರೆ ಜಿಲ್ಲೆಗಳಿಂದಲೂ ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಇಲಾಖೆಯು ವಾಸ್ತವಿಕ ಸ್ಥಿತಿಯನ್ನು ಅರಿಯದೆ ನೀಡುತ್ತಿರುವ ಅವೈಜ್ಞಾನಿಕ ವರದಿಗಳಿಂದ ಶೈಕ್ಷಣಿಕ ವಲಯಕ್ಕೆ ತೊಂದರೆಯಾಗುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ SL ಭೋಜೇಗೌಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು, ಸಾರ್ವಜನಿಕರ ಆರೋಗ್ಯಕ್ಕೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ನ್ಯಾನೋ ತಂತ್ರಜ್ಞಾನಕ್ಕೆ ಉತ್ತೇಜನ, ಆಗಸ್ಟ್ 3-5 ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶ. ನೀಟ್ ವಿವಾದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆ 4,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ. ಮನ್ ಕಿ ಬಾತ್ನ 136 ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35

ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ ಸರಿಯಾಗಿ 6:50. ಕೇಳಿ ಕಾರ್ಯಕ್ರಮ ಕೃಷಿ ರಂಗ.

0: ಮೈಸೂರು ಆಕಾಶವಾಣಿ ಕೇಂದ್ರದ ರೈತ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
5: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಸಾವಯವ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದವನ್ನು ಆಲಿಸಲಿದ್ದೀರಿ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಕ್ಕಳಾದ ಅನುಪಮಾ ಗೌತಮ್ ಹಾಗೂ ರಾಘವೇಂದ್ರ ರಾವ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ.
7: ಪ್ರಕಾಶ್ ಅವರೇ ನಮಸ್ಕಾರ.
8: ನಮಸ್ಕಾರ.
7: ಅನುಪಮಾ ಗೌತಮ್ ಅವರೇ ತಮಗೂ ನಮಸ್ಕಾರ.
9: ನಮಸ್ಕಾರ ಸರ್.
7: ರಾಘವೇಂದ್ರ ರಾವ್ ಅವರೇ ತಮಗೂ ನಮಸ್ಕಾರ.
10: ನಮಸ್ಕಾರ.
7: ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಪ್ರಕಾಶ್ ಅವರೇ.
8: ಮೈಸೂರು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷ ಹಾಗೂ ಮೈಸೂರು ಜಿಲ್ಲೆಯ ಪ್ರತಿನಿಧಿ. ಬೇಸಿಕಲಿ ನಾನು ಒಬ್ಬ ಉದ್ಯೋಗಸ್ಥ, ವ್ಯಾಪಾರದಲ್ಲಿ ತೊಡ್ಕೊಂಡಿದ್ದೀನಿ. ಆದರೆ ನನಗೆ ಈ ಸಾವಯವ ಕೃಷಿ ಬಗ್ಗೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನು ಹೇಳ್ತಾರೆ ಅದ್ರ ಬಗ್ಗೆ ಬಹಳ ಒಂಥರ ಪ್ಯಾಷನ್, ಅದನ್ನು ಮಾಡಬೇಕು ಅನ್ನೋ ಒಂದು ಉತ್ಸಾಹ.
7: ಮೂಲ ಎಲ್ಲಿಯವರು ಪ್ರಕಾಶ್ ಅವರೇ ತಾವು?
8: ಮೂಲ ನಾವು ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್, ದೊಡ್ಡ ಕುರುಗೋಡ ವಿಲೇಜ್ ಅಂತ.
7: ಓಕೆ. ನಿಮ್ಮ ತಂದೆ ತಾಯಿ ಎಲ್ಲ ರೈತರ?
8: ನಮ್ಮ ತಂದೆ ತಾಯಿ ರೈತರು.
7: ಜಮೀನಿತ್ತ?
8: ಜಮೀನಿತ್ತು.
7: ಏನೇನು ಬೆಳೆ ಮಾಡ್ತಿದ್ರು ಅವರು?
8: ಅಲ್ಲಿ ತೆಂಗಿನ ತೋಟ ಇತ್ತು, ಅದ್ರ ಜೊತೆಗೆ ಈ ಜೋಳ, ಮೆಣಸಿನಕಾಯಿ ಇವುಗಳನ್ನೆಲ್ಲ ಬೆಳೀತಾ ಇದ್ವಿ, ಜೊತೆಗೆ ಭತ್ತನೂ ಬೆಳೀತಾ ಇದ್ವಿ.
7: ಹೌದೇ. ನಿಮ್ಮ ವಿದ್ಯಾಭ್ಯಾಸ?
8: ನಾನು BSc MBA LLB. ನನ್ನ ಪ್ರಾಥಮಿಕ ಶಿಕ್ಷಣ ಅಲ್ಲೇ ದೊಡ್ಡ ಕೂರುಗೋಡು ಅಂತ ನಮ್ಮ ವಿಲೇಜ್ ಅಲ್ಲೇ ಆಗಿದ್ದು. ನಂತರ ಹೈಸ್ಕೂಲ್ಗೆ ಇಲ್ಲಿ ಬಂದೆ ಮೈಸೂರಿಗೆ. ಅದಾದಮೇಲೆ ಶಾರದಾ ವಿಲಾಸ್ ಕಾಲೇಜಲ್ಲಿ BSc ಮಾಡಿದೆ. ಗಂಗೋತ್ರಿಲಿ MBA ಮಾಡಿದೆ.
7: ತಾವು ಮೈಸೂರಿಗೆ ಬರೋಕ್ಕೆ ಕಾರಣ?
8: ಮೈಸೂರು ಬರೋಕ್ಕೆ ಹೈಯರ್ ಎಜುಕೇಷನ್, ಅಲ್ಲಿ 7th ತನಕ ಓದಿದ್ದು ದೊಡ್ಡ ಕೂರುಗೋಡಲ್ಲಿ.
7: ಬೆಂಗಳೂರು ಪಕ್ಕದಲ್ಲೇ ಇತ್ತು?
8: ಬೆಂಗಳೂರು ಇತ್ತು. ಆದರೆ ನಮ್ಮಣ್ಣ ಅವರು ಇಲ್ಲಿ ಪ್ಯಾಲೇಸಲ್ಲಿ ಸರ್ವಿಸಲ್ಲಿ ಜಾಯಿನ್ ಆಗಿದ್ದರು. ರಾಜಮಂತ್ರ ಪ್ರವೀಣ DTS ರಾವ್ ಅಂತ ಹೇಳ್ಬಿಟ್ಟು ಪ್ಯಾಲೇಸ್ ಸರ್ವಿಸಲ್ಲಿದ್ದರು. ಹಾಗಾಗಿ ಅವರು ನನ್ನ ಇಲ್ಲಿ ಕರ್ಕೊಂಬಂದರು ವಿದ್ಯಾ ಹೈಯರ್ ಎಜುಕೇಷನ್ಗೆ.
7: ಓಕೆ ಓಕೆ. ವಿದ್ಯೆಗೆ ಅಂತ ಬಂದವರು ಮೈಸೂರಲ್ಲೇ ನೆಲೆಸ್ಬಿಟ್ಟು?
8: ಮೈಸೂರಲ್ಲೇ ನೆಲೆಸ್ಬಿಟ್ವಿ.
7: ಈ ವ್ಯವಸಾಯದ ಬಗ್ಗೆ ನಿಮಗೆ ಚಿಕ್ಕಂದಿನಿಂದ ಆಸಕ್ತಿ ಇತ್ತ?
8: ಆಸಕ್ತಿ ಇದೆ.
7: ಹೌದಾ? ಕೆಲಸ ಮಾಡ್ತಿದ್ರ ವ್ಯವಸಾಯದ್ದು?
8: ವ್ಯವಸಾಯದ ಕೆಲಸ ಅಂತಂದರೆ ಹೆಚ್ಚಿಗೆ ಈ ಇದನ್ನು ಗುದ್ಲಿ ಹಿಡಿದು ಆ ಥರದ್ದೇನು ಕೆಲಸ ಇಲ್ಲ. ಗುದ್ಲು ಸಲಿಕೆ ಹಿಡಿದು ಅವರು ಮಾಡೋದನ್ನೆಲ್ಲ ನಾನು ಮ್ಯಾನೇಜ್ ಮಾಡಿಕೊಂಡು ಅವ್ರಿಗೆ ಮಾಡಿಸ್ತಾ ಇದ್ದೆ.
7: ಹೌದಾ?
8: ಮೊದಲು

0: ಇಲ್ಲಿ ಮಧುವನ ಅಂತ ಒಂದು 16 ಎಕರೆ ಜಮೀನಿತ್ತು, ಊಟಿ ರೋಡ್ ಪಕ್ಕದಲ್ಲೇ, ನಂಜನಗೂಡು ರೋಡಲ್ಲಿ. ಅಲ್ಲಿ ಸುಮಾರು ವ್ಯವಸಾಯ ಎಲ್ಲ ನಡೀತಾ ಇತ್ತು, ಅದನ್ನು ನಾನೇ ಮ್ಯಾನೇಜ್ ಮಾಡ್ತಾ ಇದ್ದೆ. ಆಮೇಲೆ ಅದಲ್ದಿರೋ ಭೋಗಾದಲ್ಲಿ ಒಂದು 20 ಎಕರೆ ಇತ್ತು, ಈಗ ಅದೆಲ್ಲ ಲೇಔಟ್ಗಳಾಗ್ಬಿಟ್ಟಿದೆ. ಅಲ್ಲಿ ಕೃಷಿ ನಡೀತಾ ಇತ್ತು, ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೆ.
1: ಈಗ ಮೈಸೂರು ಹತ್ರ ಜಮೀನೆಲ್ಲ ತಗೊಂಡಿದ್ದಿರ್ತಾವೆ?
0: ಈಗ ಮೈಸೂರಲ್ಲಿ ವರ್ಕೋಡು ವರ್ಣ ಹುಬ್ಳಿಗೆ ಸೇರೋದು ವರ್ಕೋಡ್ ಗ್ರಾಮದಲ್ಲಿ ಜಮೀನು ತಗೊಂಡಿದ್ದೀನಿ. 2005 ತಗೊಂಡೆ ಅದನ್ನು. ಅವಾಗ್ಲಿಂದ ಕೃಷಿ ಮಾಡ್ಕೊಂಡು ಬರ್ತಾ ಇದ್ವಿ. ಎಷ್ಟು ಬರುತ್ತೋ ಅಷ್ಟು. ನಾವೇನು ಕೃಷಿಯಲ್ಲಿ ಹೆಚ್ಚಿನ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಇದಲ್ಲ, ಒಂದು ಪ್ಯಾಷನ್ ಅಷ್ಟೇ. ಏನು ಶೋಕಿ ಅಂತ ಹೇಳ್ತಾರೆ ಹಾಗೆ
1: ಅಲ್ಲ. ಆದರೂ ವ್ಯವಸಾಯ ಮಾಡಬೇಕು ಅಂತ ಅನಿಸಿದೆಯಲ್ಲ ನಿಮಗೆ?
0: ಅದು ನಮಗೆ
1: ಬೇಸಿಕ್ ಶೋಕಿಗಾಗಿ ಏನು ಬೇಕಾದ್ರೂ ಮಾಡ್ಬೋದು, ಆದರೆ ವ್ಯವಸಾಯ ಮಾಡ್ತಿರೋದು ಸ್ವಲ್ಪ ವಿಶೇಷ.
0: ಹೌದು,
1: ಈಗ ಆಯಿತು ವ್ಯವಸಾಯ ಸರಿ, ಸಾವಯವ ಕೃಷಿನೇ ಯಾಕೆ?
0: ಸಾವಯವ ಕೃಷಿ ಯಾಕೆ ಅಂತಂದರೆ ಅದೊಂಥರ ಜನಗಳಿಗೆ ತುಂಬ ಒಳ್ಳೆಯದಾಗುತ್ತೆ. ಯಾವುದು ಕೆಮಿಕಲ್ ಇಲ್ದಿರೋ ಬೆಳೆದಾಗ ಅವರ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ. ಈಗ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರೆಲ್ಲ ಯಾವುದೂ ಕೆಮಿಕಲ್ ಉಪಯೋಗಿಸ್ತಾ ಇರಲಿಲ್ಲ, ಆದರೂ ಹೆಚ್ಚಿಗೆ ಬೆಳೆ ಬೆಳೆಯೋರು ತುಂಬ ಆರೋಗ್ಯಕರವಾಗಿದ್ದರು. ಆ ಥರ ಒಂದು ಆ ಒಂದು ಆ ಕೃಷಿ ಪ್ರಾಡಕ್ಟ್ಸನ್ನು ತಿಂದು ತುಂಬ ಆರೋಗ್ಯಕರವಾಗಿರೋರು. ಆ ಆರೋಗ್ಯ ನಮ್ಮಲ್ಲಿಲ್ಲ ಈಗ. ಅಟ್ಲೀಸ್ಟ್ ಏನಾದರೂ ಒಂದು ಆ ರೀತಿ ಒಂದು ಕೊಡುಗೆ ಕೊಡೋಣ ಸಾವಯವ ವ್ಯವಸಾಯ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ.
1: ಜಮೀನು ಎಷ್ಟಿದೆ ಪ್ರಕಾಶ್ ಅವರೇ ತಮಗೆ?
0: ಜಮೀನು ಇಲ್ಲಿ ವ್ಯವಸಾಯಕ್ಕೆ ಆಗುವಂಥದ್ದು 8 ಎಕರೆ ಜಮೀನಿದೆ. ಇನ್ನು ಒಟ್ಟು 16 ಎಕರೆ ಇದ್ದಿದ್ದು ಅದನ್ನು ಕನ್ವರ್ಟ್ ಮಾಡಿ ಒಂದು 8 ಎಕರೆ ಲೇಔಟ್ ಪಡಿದ್ದೀನಿ. ಅದ್ರ ಪಕ್ಕದಲ್ಲಿ ಕೃಷಿ ಮಾಡ್ತಾ ಇದ್ದೀನಿ.
1: ಓಕೆ, ಏನೇನು ಬೆಳೆ ಇದೆ
0: ಅಲ್ಲಿ? ಈಗ ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ, ಮಾವಿದೆ, ಜೊತೆಗೆ ಈ ಭತ್ತ ನಮ್ಮ ಮನೆಗೆ ಬೇಕಾಗುವಂಥ ಭತ್ತ ಎಲ್ಲ ನಾವೇ ಬೆಳ್ಕೋತೀವಿ. ಅಲಸಂದೆ, ಉದ್ದು, ಹೆಸರು ಇವುಗಳನ್ನೆಲ್ಲ ಆ ಕಾಲಕ್ಕೆ ತಕ್ಕಂತೆ ಬೆಳ್ಕೋತೀವಿ.
1: ನಿಮ್ಮ ಮನೇಲಿ ಬೆಳೆಸೋ ಬೇಳೆಕಾಳುಗಳೆಲ್ಲ ನೀವೇ ಬೆಳೆದಿದ್ದು?
0: ಎಲ್ಲಾನು ಅಂತಲ್ಲ, ಅಲ್ಲಿ ಬಂದಾಗ ಎಷ್ಟು ದಿವಸ ಬರುತ್ತೋ ಅದನ್ನು ಉಪಯೋಗಿಸ್ತೀವಿ. ನಮಗೊಂದು ಹೆಮ್ಮೆ ನಮ್ಮಲ್ಲೇ ಬೆಳೆದಿದ್ದು ಅಂತ ಹೇಳ್ಬಿಟ್ಟು. ಉದಾಹರಣೆಗೆ ನಮ್ಮ ತೋಟದಲ್ಲಿ ಸುಮಾರು ಒಂದು 100 ಈ ಟೀಕ್ವುಡ್ ಟ್ರೀಸ್ ಇತ್ತು, ಎಲ್ಲ ಒಂದು 35 ವರ್ಷ ಆಗಿದ್ದು. ಈಗ ಅಲ್ಲೊಂದು ಮನೆ ಕಟ್ತಾ ಇದ್ದೀನಿ, ಆ ಮನೆಗೆ 35 ಮರಗಳು ನಮ್ಮಲ್ಲೇ ಕಟ್ ಮಾಡಿ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ಅದು ನಮಗೊಂದು ಹೆಮ್ಮೆ, ನಮ್ಮ ತೋಟದ್ದು ನಾವು ಉಪಯೋಗಿಸಿದ್ದೀವಿ ಅಂತ ಹೇಳಿ.
1: ನೀವೇ ನೆಟ್ಟಿದ್ದ?
0: ಇಲ್ಲ, ನಾನು ತಗೊಳ್ಳುವಾಗಲೇ ಅದಿತ್ತು.
1: ಅದರ ಬಳಕೆ ತಾವು ಮಾಡಿ?
0: ಬಳಕೆ
1: ಈಗ ಮತ್ತೆ ನೆಡ್ಲಿಲ್ವಾ? ಮುಂದೆ ನಿಮ್ಮ ಮಕ್ಕಳು ಮನೆ ಕಟ್ಟಿದಾಗ ಆಗತ್ತೆ ಅಂತ.
0: ಇನ್ನೂ ಮರಗಳಿದೆ, ಅದನ್ನು ಅವ್ರು ಬಳಸ್ಕೋತಾರೆ.
1: ಅನುಪಮ ಅವರೇ, ನಿಮ್ಮ ಬಗ್ಗೆ ಹೇಳಿ ಸ್ವಲ್ಪ. ತಾವು ನಮ್ಮ ಪ್ರಕಾಶ್ ಅವರ ಮಗಳು, ಹೇಳಿ ಮೇಡಮ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
2: ನಾನು BBM MBA ಓದಿರೋದು, ಇಲ್ಲೇ ಮೈಸೂರಲ್ಲಿ ಹುಟ್ಟಿ ಬೆಳೆದಿದ್ದು. ನಮ್ಮ ತಂದೆಯವರು ತುಂಬ ನೋನ್ ಪರ್ಸನ್, ಇಲ್ಲಿ ಒಂಥರ ಸೆಲೆಬ್ರಿಟಿ ಟೈಪ್ಸ್ ಮೈಸೂರಲ್ಲಿ. ಅವರು ನಮಗೆ ತುಂಬ ಒಳ್ಳೆ ಬುದ್ಧಿಗಳನ್ನ ಹೇಳ್ಕೊಟ್ಟಿದ್ದಾರೆ. ಮದುವೆ ಮಾಡಿಕೊಂಡು ನಾನು ಸಿಂಗಾಪುರ್ಗೆ ಹೋಗಿದ್ದೆ. ಅಲ್ಲಿ ನಾನು 2 ಕಂಪನಿ ಓಪನ್ ಮಾಡಿ, ಕ್ಲೌಡ್ ಆಟೋಮೇಷನ್ದು, ನಮ್ಮದೇ 24 ಪೀಪಲ್ನ ಹೈಯರ್ ಮಾಡಿ ಅಲ್ಲಿ 6 ವರ್ಷ ಕಂಪ್ನಿ ಓಡಿಸಿ, ನನ್ನ ಮಗಳಿಗೆ ಯಾವಾಗ 9 ವರ್ಷ ಆಯಿತು ಅಲ್ಲಿ ನನ್ನ ಶೇರ್ಸ್ ಎಲ್ಲ ಮಾರಿಬಿಟ್ಟು ಇಲ್ಲಿಗೆ ಬಂದ್ಬಿಟ್ವಿ. ಅವಳನ್ನು ಇಲ್ಲೇ ಬೆಳೆಸೋಣ ಅಂತ.
1: ಯಾಕೆ ಮೇಡಮ್?
2: ಸಾಕು, ಸಿಂಗಾಪುರ್, ನಮ್ಮ ಮೈಸೂರೇ ಬೆಟರ್.
1: ಸರಿ, ನೀವು ಮೈಸೂರಿಗೆ ಬಂದ ಮೇಲೆ ಈಗ ಏನು ಮಾಡ್ತಾ ಇದ್ದೀರಿ?
2: ಈಗ ನಮ್ಮ ತಂದೆ ಜೊತೆ ಅವ್ರ ಬಿಸ್ನೆಸ್ಗೆ ಸಪೋರ್ಟ್ ಮಾಡಿಕೊಂಡು ಓಡಾಡ್ಕೊಂಡು ಇದ್ದೀನಿ.
1: ಓಕೆ, ಏನು ಮಾಡ್ತೀರಾ ಬಿಸ್ನೆಸ್ಸಿಗೆ ಸಪೋರ್ಟ್ ಅಂದರೆ?
2: ಒಂದು ಕನ್ಸ್ಟ್ರಕ್ಷನ್ಸಲ್ಲಿ ಇದ್ದೀವಿ, ಅದನ್ನು ಸುಮಾರು ಕೆಲಸ ನೋಡ್ಕೊಳ್ಳೋದಿರುತ್ತೆ. ಆಮೇಲೆ ಬೇರೆ ಬೇರೆ ಪ್ರಾಪರ್ಟಿ ಅವ್ರದ್ದು ಹೇಳಿದ್ರಲ್ಲ, ಅಲ್ಲಿ ತೋಟ ಇದೆ, ಅಲ್ಲಿ ಡೆವಲಪ್ಮೆಂಟ್ ನಡೀತಾರೆ, ಅದಕ್ಕೆಲ್ಲದಕ್ಕೂ ಮ್ಯಾನೇಜ್ಮೆಂಟ್ ಆ್ಯಂಡ್ ಸಪೋರ್ಟ್ ಬೇಕಾಗತ್ತೆ ತುಂಬ. ಅದಕ್ಕೆ ಓಡಾಡೋದೇ ಆಗೋಗುತ್ತೆ.
1: ವ್ಯವಸಾಯದ ತೋಟ ಏನಿದೆಯಲ್ಲ ಪ್ರಕಾಶ್ ಅವ್ರು ಮಾಡಿರೋದು, ಅದರಲ್ಲಿ ನಿಮ್ಮದು ಏನಾದರೂ ಪಾಲಿದೆಯಾ? ಹೋಗ್ತಿರ್ತೀರಾ ತೋಟಕ್ಕೆ? ಏನಾದರೂ ಅಭಿವೃದ್ಧಿಗೆ ಅಲ್ಲಿ ಸಹಕರಿಸಿದ್ದೀರಾ? ಹೇಗೆ
2: ಅಭಿವೃದ್ಧಿಗೆ ಸಹಕರಿಸಿರೋದ್ರೆ, ಇನ್ನೂ ನಾವು ಕೈ ಹಾಕಿ ಏನು ಬೆಳೆದಿಲ್ಲ ಸರ್. ಇನ್ನೂ ಇಲ್ಲಿಗೆ ಬಂದು ಇನ್ನು 4 ವರ್ಷ ಅಷ್ಟೇ ಆಗಿರೋದು ನಾವು. ಬಟ್ ಬೆಳೆಯೋ ಆಸೆ ತುಂಬ ಇದೆ. ಒಂದು ಸಣ್ಣ ಮನೇಲಿ ಒಂದು ಟೊಮೆಟೊ ಬೆಳೆಸಿ ಅದನ್ನ ತೆಗೆದು ಸಾರಿಗೆ ಹಾಕಿದ್ರೇ ಎಷ್ಟು ಖುಷಿ ಆಗತ್ತೆ.
1: ಹೌದಾ?
2: ನಮ್ಮ ಮನೇಲಿ ಬಿಟ್ಟಿರೋ ಒಂದು ಹೂವು ತೆಗೆದು ದೇವರಿಗೆ ಇಟ್ಟರೆ ತುಂಬ ಖುಷಿ ಆಗತ್ತೆ. ಹಂಗಾಗಿ ನಮಗೆ ಬೆಳೆಯೋಕ್ಕೆ ಅಂತ ಆಸೆ. ಅದು ಎಸ್ಪೆಷಲಿ ಸಾವಯವ ಕೃಷಿ ಅಂದರೆ ತುಂಬ ಇಂಟ್ರೆಸ್ಟು ಈ ನಡುವೆ ನಮಗೆ. ಯಾಕೆಂದರೆ ತುಂಬ ಇನ್ಸಿಡೆಂಟ್ಸ್ ಕೇಳ್ಪಟ್ವಿ ಈಗ ರೀಸೆಂಟ್ ಡೇಸಲ್ಲಿ. ಈಗ ಹೋದ ವಾರ ನಮ್ಮ ರಿಲೇಟಿವ್ ಒಬ್ಬರು ಎಲ್ಲೋ ಹೋಗಿ ಒಂದು ಸಲಾಡ್ ತಿನ್ಕೊಂಬಂದಿದ್ದಷ್ಟೆ, ಯಾವುದೋ ಒಂದು ರೆಸ್ಟೋರೆಂಟಲ್ಲಿ. 4 ದಿನದಲ್ಲಿ ಲಿವರ್ ಪಾಯ್ಸನಿಂಗ್ ಆಗಿ ಹೋಗೇ ಬಿಟ್ರು. ಕೆಮಿಕಲ್ ಪಾಯ್ಸನಿಂಗ್, ಫರ್ಟಿಲೈಸರ್ ಪಾಯ್ಸನಿಂಗ್. ಹಂಗಾಗಿ ನಮ್ಗೆ ಇದರಲ್ಲಿ ಇಂಟ್ರೆಸ್ಟ್ ಸ್ವಲ್ಪ ಅವಾಗಿಂದ ಇನ್ನೂ ಜಾಸ್ತಿ ಆಗಿದೆ. ಓಕೆ, ನಮ್ದನ್ ನಾವೇ ಬೆಳೆಯೋದ್ ಕಲ್ತ್ಕೋಬೇಕು, ಮುಂದೆ ಏನಾಗುತ್ತೋ ಹೇಗೋ ಗೊತ್ತಿಲ್ಲ.
1: ಮೇಡಮ್, ನೀವು ಸಿಂಗಾಪುರ್ ಅಲ್ಲಿ ಇದ್ರಲ್ಲ, ಅಲ್ಲಿಯ ಕೃಷಿಯನ್ನೇನಾದ್ರೂ ಗಮನಿಸಿದ್ರ ನೀವು?
2: ಇಲ್ಲ ಸರ್, ಅಲ್ಲಿ ಕೃಷಿನೇ ಇಲ್ಲ, ತುಂಬಾ ಕಮ್ಮಿ, ಎಲ್ಲ ಇಂಪೋರ್ಟ್ ಮಾಡ್ಕೊಂತಾರೆ. ಹಂಗಾಗಿ ನಿಮ್ಗೆ ವರ್ಷ ಪೂರ್ತಿ ಯಾವ ಹಣ್ಣು ಬೇಕು, ಯಾವ ತರಕಾರಿ ಬೇಕು, ಯಾವ ಹೂವು ಬೇಕು, ಎಲ್ಲ ಸಿಕ್ಕುತ್ತೆ. ಕೃಷಿ ತುಂಬಾ ಕಮ್ಮಿ
1: ಅಲ್ವಾ,
2: ಐಲ್ಯಾಂಡ್ ಅದು, ಅದಕ್ಕೆ ಮೋಸ್ಟ್ಲಿ.
1: ಏನು ಬೆಳೆಯೋದೇ ಇಲ್ಲ ಅಂತೀರಾ?
2: ಏನು ಬೆಳೆದಿರೋ ನೋಡೇ ಇಲ್ಲ, ಮ್ಯಾಂಗೋಸ್ ಒಂದು ಬಿಟ್ಟರೆ.
1: ಓಕೆ, ಈಗ ಇಲ್ಲಿ ಬಂದು ವ್ಯವಸಾಯವನ್ನು ಮಾಡಬೇಕು, ತಂದೆ ಜೊತೆ ಸಾವಯವ ಕೃಷಿಯಲ್ಲಿ ಭಾಗಿಯಾಗಬೇಕು ಅನ್ನೋದು ನಿಮ್ಮ ಆಶಯ?
2: ಹೌದು ಸರ್.
1: ಅಲ್ವಾ, ನೀವು ಬೆಳೆದಿದ್ದನ್ನು ನೀವು ತಿನ್ನಬೇಕು ಅಂತ. ರಾಘವೇಂದ್ರ ರಾವ್ ಅವರು, ನಿಮ್ಮ ಬಗ್ಗೆ ಹೇಳಿ ಸರ್. ತಾವು ಪ್ರಕಾಶ್ ಅವರ ಮಗ, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಆಸಕ್ತಿ, ಒಲವು?
3: ನಾನು ಮೈಸೂರಲ್ಲೇ ಹುಟ್ಟು ಬೆಳೆದಿದ್ದು, ಎಂ ಬಿ ಎ ಮಾಡಿ ಬೇರೆ ಕಂಪನಿಗಳಿಗೆ ಕೆಲಸ ಮಾಡಿ.
1: ಎಂ ಬಿ ಎ ಯಾವುದ್ರಲ್ಲಿ ಮಾಡಿದ್ರಿ ಸರ್?
3: ಎಂ ಬಿ ಎ ಮಾಡಿದ್ದು ನಾನು ಇನ್ಫಾರ್ಮೇಶನ್ ಸಿಸ್ಟಮ್ಸಲ್ಲಿ.
1: ಓಕೆ, ಡಿಗ್ರಿ ಯಾವುದು ತಮ್ಮದು?
3: ಬಿ ಇ ಕಾಮ್.
1: ಓಕೆ,
3: ಮೈಸೂರಲ್ಲೇ ಇದ್ದೀನಿ, ಒಂದು ವರ್ಷ ಬೆಂಗಳೂರಲ್ಲಿದ್ದೆ. ಸೊ ಈಗ ಈ ನಮ್ಮ ತೋಟದಲ್ಲಿ, ನಮ್ಮ ತೋಟ ಇರೋ ಜಾಗ ವರ್ಕೋಡು, ಅದೊಂದು ಕಾಡಿನ ಭಾಗ ಆಗಬೇಕು. ವರ್ಕೋಡ್ ಕಾಡು ಅಂತಲೇ ಇತ್ತು ಮೊದಲು, ಇವಾಗ ಎಲ್ಲಾನು ಡೆವಲಪ್ಮೆಂಟ್ಗಳು ಆಗ್ಬಿಟ್ಟು ಎಲ್ಲ ಮರಗಳು ಗಿಡಗಳು, ಅಲ್ಲಿರೋ ನೇಟಿವ್ ಪ್ರಾಣಿ ಪಕ್ಷಿಗಳೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಸೊ ಒಂದು ಇಂಟ್ರೆಸ್ಟ್ ಏನಂದರೆ, ನಮ್ಗೆ ಎಷ್ಟು ಜಾಗ ಇದೆಯೋ ಅಷ್ಟು ಜಾಗದಲ್ಲಿ ರೀವೈಲ್ಡಿಂಗ್ ಶುರು ಮಾಡೋಣ. ಅಂದರೆ ನಮ್ಮ ನೇಟಿವ್ ಮರ ಗಿಡಗಳು, ಹಣ್ಣುಗಳು, ಹೂವುಗಳು, ಇದನ್ನೆಲ್ಲ ಪ್ಲಾಂಟ್ ಮಾಡ್ತಾ ಹೋದರೆ ಅಲ್ಲಿ ಏನೇನು ಪ್ರಾಣಿ ಪಕ್ಷಿಗಳು ಇರುತ್ತೋ ಅವಕ್ಕೆಲ್ಲ ಉಪಯೋಗ ಆಗುತ್ತೆ. ಹಾಗೆ ಜೊತೆಗೆ ಸಾಯಿಲು ಎನ್ರಿಚ್ ಆಗುತ್ತೆ. ಸೊ ಅದಕ್ಕೆ ಆರ್ಗ್ಯಾನಿಕಲಿ ಫಾರ್ಮ್ ಮಾಡೋಕ್ಕೆ ನಮಗೆ ಇಂಟ್ರೆಸ್ಟ್ ಜಾಸ್ತಿ. ಬಿಕಾಸ್ ಕೆಮಿಕಲ್ಸ್ ಫರ್ಟಿಲೈಸರ್ಸ್ ಹಾಕಿದ್ರೆ ನಮಗೊಂದು, ಬರೀ ಮನುಷ್ಯರಿಗೊಂದೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೆ ಹುಳುಗಳಿಗೂ ಎಲ್ಲ ಹಿಂಸೆ ತೊಂದರೆನೆ, ಎಲ್ಲನೂ ನಾಶ ಮಾಡಿಬಿಡ್ತವೆ ಅವು. ಅದಕ್ಕೆ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿಕೊಂಡು ಜೊತೆಗೆ ರೀವೈಲ್ಡಿಂಗ್ ಮಾಡೋಣ ಅಂತ ಪ್ಲಾನ್ ಇದೆ.
1: ಓಕೆ, ಅಂದರೆ ರಾಘವೇಂದ್ರ ರಾವ್ ಅವರೇ, ತಾವು ಬೇರೆ ಬೇರೆ ವ್ಯವಸಾಯಿಕ ಪದ್ಧತಿಗಳನ್ನು, ಬೇರೆ ರೈತರ ಜಮೀನನ್ನ, ಅದನ್ನೆಲ್ಲ ತಾವು ಸೂಕ್ಷ್ಮವಾಗಿ ಗಮನಿಸಿದ್ದೀರಾ?
3: ಸ್ವಲ್ಪ ಮಟ್ಟಿಗೆ. ಅವರು ಅಂದರೆ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನು ಮಾಡ್ತಾರೆ, ಏನು ಯೂಸ್ ಮಾಡ್ತಾರೆ, ಹೆಂಗೆ ಪೆಸ್ಟಿಸೈಡ್ಸು ಅವ್ರದ್ದೇ ಬೇರೆ ಪ್ರಿಪೇರ್ ಮಾಡ್ತಾರೆ ಎಕ್ಸ್ಟ್ರಾಕ್ಟ್ಸಲ್ಲಿ, ಪ್ಲಾಂಟ್ ಎಕ್ಸ್ಟ್ರಾಕ್ಟ್ಸು, ಅದನ್ನೆಲ್ಲ ಗಮನಿಸ್ಕೊಂಡು ಬಂದಿದ್ದೀನಿ. ಈಗ ಇಂಪ್ಲಿಮೆಂಟ್ ಮಾಡೋಕ್ಕೆ ಆಸಕ್ತಿ, ಸೊ ಶುರು ಮಾಡೋಣ ಅಂತ.
1: ಈ ರೀವೈಲ್ಡ್ ಅನ್ನೋದನ್ನ ಇನ್ನೊಂಚೂರು ಡಿಸ್ಕ್ರೈಬ್ ಮಾಡ್ಬೋದಾ? ಅಂದ್ರೆ ನಿಮಗೆ ಕಾಡು ಪರಿಸರ ಅಂದ್ರೆ ಬಹಳ ಇಷ್ಟನಾ? ಕಾಡು ಸುತ್ತಾ ಇರ್ತೀರಾ ಹೇಗೆ?
3: ಹೌದು ಹೌದು, ಕಾಡು ಪ್ರಾಣಿಗಳು ಅಂದ್ರೆ ಇಷ್ಟ.
1: ಹೌದಾ?
3: ಅದರಲ್ಲೂ ನಮ್ಮ ಊರ್ ಸುತ್ತಮುತ್ತ ಇರೋದು ಎಲ್ಲ ಉಳಿಸ್ಕೊಂಡು ಹೋಗೋಣ ಅಂತ.
1: ನಾಯಿ ನರಿಬೇಕು ಅಂತವ?
3: ನಾಯಿ ನರಿಬೇಕು, ಪಕ್ಷಿ ಎಲ್ಲಾನು. ಸೊ ರೀವೈಲ್ಡಿಂಗ್ ಅಂದ್ರೆ ಈಗ ವೈಲ್ಡ್ ಆಗಿ ಏನೇನು ಸ್ಪೀಷೀಸ್ ಇರ್ತಾ ಇದ್ವು, ಪ್ರಾಣಿಗಳು, ಪಕ್ಷಿಗಳು, ಮರಗಳು, ಗಿಡಗಳು, ಅದೆಲ್ಲ ಕಮ್ಮಿ ಆಗಿಬಿಟ್ಟಿವೆ. ಸೊ ನಾವು ನಿಧಾನಕ್ಕೆ ಮರಗಳಿಂದ ನಮ್ಮ ಕೈಲಾಗೋದು ಮರಗಳು ಗಿಡಗಳು, ಅದನ್ನು ವಾಪಸ್ ಮತ್ತೆ ಪ್ಲಾಂಟ್ ಮಾಡ್ತಾ ಹೋದರೆ ಚಿಕ್ಕ ಚಿಕ್ಕ ಕಾಡುಗಳು ಅಲ್ಲೇ ಬೆಳ್ಕೊಳತ್ತವೆ. ಆವಾಗ ಈ ನಮ್ಮ ನೇಟಿವ್ ಸ್ಪೀಷೀಸ್ ಏನಿರುತ್ತೆ, ಪಕ್ಷಿಗಳು, ಪ್ರಾಣಿಗಳು, ಅವಕ್ಕೆ ಅದೊಂದು ಆಸರೆ ಆಗುತ್ತೆ, ಒಂದು ಮನೆ ಥರ ಆಗುತ್ತೆ. ಸೊ ಈ ಥರ ಆದಷ್ಟು ರಿವೈಲ್ಡ್ ಮಾಡೋಣ ಅಂತ.
1: ಓಕೆ, ನೀವು ಕಾಡು ಬೆಳೆಸಿದ್ರೆ ನಿಮಗೇನು ಆದಾಯ ಸಿಗಲ್ವಲ್ಲ ರಾಘವೇಂದ್ರ ರಾವ್?
3: ನಮಗೆ ಸಿಗದೆ ಇರ್ಬೋದು, ಬಟ್ ನಾವು ಈ ಪ್ರಾಣಿ ಇರೋ ಜಾಗಕ್ಕೆ ನಾವು ಹೋಗಿ ತಾನೇ ಮಾಡೋದು. ಸೊ ಅವಕ್ಕೆ ನಮ್ಮ ಕೈಲಾಗುವಷ್ಟು ಸಹಾಯ ಮಾಡೋಣ ಅಂತ.
1: ಓಕೆ, ಅಂದರೆ ನೀವು ಕಾಡು ಬೆಳಿಬೇಕು ಅನ್ನೋರು, ಅನುಪಮ ಅವರು ಬೆಳೆ ಬೆಳಿಬೇಕು ಅನ್ನೋರು.
4: ನಮ್ಮದು ಗ್ರಾಮಗಳಿಂದ ಕೂಡಿದ ದೇಶ.
5: ಗ್ರಾಮ ಉದ್ಧಾರವಾದರೆ ದೇಶ ಉದ್ಧಾರವಾದಂತೆ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ.
1: ನಾವು ನಮ್ಮ

0: ಪ್ರಕಾಶ್ ಅವರೇ, ಈಗ ಹೇಳಿ ಸರ್ ತಾವು, ಈಗ ನಿಮ್ಮ ಜಮೀನಿನ ಪ್ರಧಾನವಾದ ಬೆಳೆ ಯಾವುದು ಸರ್?
1: ಅಲ್ಲಿ ಭತ್ತ ಮತ್ತು ತೆಂಗು.
0: ತೆಂಗು, ಓಕೆ. ಎಷ್ಟು ವರ್ಷದ್ದು ತೆಂಗು ಸರ್ ಇರೋದು?
1: 35 ವರ್ಷ ಆಗಿದೆ.
0: ಆಗಿದೆ, ಓಕೆ. ಅದು ನೀವು ಹಾಕಿದ್ದ ಅಥವಾ ಹಿಂದೆ ಇದ್ದಿಲ್ಲ?
1: ಹಿಂದೆನೇ ಇತ್ತು, ನಾನು ತಗೊಂಡಾಗಲೇ ಅವೆಲ್ಲ ಒಂದು 10 ವರ್ಷದ ಕ್ರಾಪ್ ಇತ್ತು. ಈಗ ನಾನು ತಗೊಂಡು 25 ವರ್ಷ ಆಗಿದೆ.
0: ನಿರ್ವಹಣೆ ಅಂದರೆ ಏನು ಮಾಡ್ತೀರಾ ತೆಂಗಿನ ತೋಟದ್ದು?
1: ಅದಕ್ಕೆ ಪ್ರತಿ ವರ್ಷ ಪಾತಿ ಮಾಡಿಸೋದು, ಆ ಬೇರುಗಳನ್ನ ಕಟ್ ಮಾಡಿಸೋದು, ಮತ್ತು ಈ ನಮ್ಮ ನೀಮ್ ಕೇಕ್ ಎಲ್ಲ ಬರುತ್ತಲ್ಲ ಆ ಫರ್ಟಿಲೈಸರ್ ಹಾಕೋದು, ಆಮೇಲೆ ತೆಂಗಿಗೆ ಅದರದೇ ಆದ ಕೆಲವು ಕೀಟಗಳು ಅಟ್ಯಾಕ್ ಆಗುತ್ತೆ, ಅವುಗಳು ಬಾರದೇ ಇರೋ ರೀತಿಯಲ್ಲಿ ಈ ಕೃಷಿ ಇವ್ರ ಜೊತೆ ಕನ್ಸಲ್ಟ್ ಮಾಡಿಬಿಟ್ಟು ಔಷಧಿಗಳು ಹೊಡೆದು ಅದನ್ನು ಮೈಂಟೈನ್ ಮಾಡೋದು, ಇದು ಮಾಡ್ತಾ ಬಂದಿದ್ದೀನಿ ನಾನು.
0: ಅಂದರೆ ಪ್ರತಿ ವರ್ಷ ಈ ಕೆಲಸ ಮಾಡ್ತೀರಾ?
1: ಪ್ರತಿ ವರ್ಷ ಈ ಕೆಲಸ ಮಾಡ್ತೀನಿ.
0: ನೀರಿನ ಆಶ್ರಯ ಹೇಗೆ ನಿಮ್ಮ ಜಮೀನಿಗೆ?
1: ನಮ್ಮದು ಪಕ್ಕದಲ್ಲೇ ಒಂದು ಗಿರಿ ಬೆಟ್ಟದ ಕೆರೆ ಅಂತಿದೆ, ಅದು ಪೆರಿನಿಯಲ್ ಲೇಕ್, ಅದು ಅಂದರೆ 365 ದಿವಸ ನೀರು ಇರುತ್ತೆ ಅದರಲ್ಲಿ. ಹಾಗಾಗಿ ಆ ಅದ್ರ ಪಕ್ಕದಲ್ಲೇ ನಮ್ಮ ತೋಟದಲ್ಲಿ ಬಾವಿ ಇದೆ, ಓಪನ್ ವೆಲ್ಲು, ಅಲ್ಲಿಂದ ನೀರು ಅಲ್ಲಿ ಹೇರಳವಾಗಿ ಯಥೇಚ್ಛವಾಗಿ ಬರುತ್ತೆ, ಅಲ್ಲಿಂದ ಮೋಟ್ರ್ ಇಟ್ಟು ಇದು ಮಾಡ್ತೀವಿ, ಜೊತೆಗೆ ಒಂದು ಬೋರ್ವೆಲ್ ಕೂಡ ಇದೆ ನಮ್ಮ ಹತ್ರ.
0: ಅಂದರೆ ನೀವು ಹನಿ ನೀರಾವರಿ ಏನು ಮಾಡಿಲ್ಲ, ಹಾಯ್ ನೀರಾವರಿನೇ ಮಾಡ್ತೀವಿ?
1: ಹಾಯ್ ನೀರಾವರಿನೇ ಮಾಡ್ತೀವಿ, ಯಾಕೆಂತಂದರೆ ಅಷ್ಟು ನೀರಿದೆ ನಮ್ಮಲ್ಲಿ, ಹನಿ ನೀರಾವರಿ ಅವಶ್ಯಕತೆ ನಮಗೆ ಬರಲಿಲ್ಲ, ಹಾಗಾಗಿ ಹಾಯ್ ನೀರಾವರಿ ಮಾಡ್ತೀವಿ.
0: ಓಕೆ, ಅಂದರೆ ನೀರನ್ನು ಹರಿಸ್ತೀರಿ, ತೆಂಗಿನ ಮರ ಸುತ್ತ ಪಾತಿ ಮಾಡ್ತೀರಿ, ಬೇವಿನ ಬೀಜ ಬಿಟ್ಟು ಬೇರೆ ಇನ್ನೇನು ಗೊಬ್ಬರನೂ ಕೊಡಲ್ವೇ?
1: ಇಲ್ಲ, ಬೇವಿನ ಗೊಬ್ಬರ ಜೊತೆಗೆ ಕೊಟ್ಟಿಗೆ ಗೊಬ್ಬರ, ಆಮೇಲೆ ಸ್ವಲ್ಪ ಮಟ್ಟಿಗೆ ಈ ಪೊಟ್ಯಾಶು ಅದು ಕಾಯಿಗಳು ಉದುರದೇ ಇರಲಿ ಅಂತ ಅದನ್ನು ಮಿಕ್ಸ್ ಮಾಡಿ ಹಾಕ್ತೀವಿ.
0: ಹೌದಾ?
1: ಈಗ ಅದನ್ನು ಸಾಧ್ಯವಾದರೆ ತಿಳ್ಕೊಂಡು ಅದನ್ನು ಆರ್ಗ್ಯಾನಿಕ್ಕೇ ಮಾಡೋಣ ಅನ್ನೋ ಒಂದು
0: ಉದ್ದೇಶ ಇದೆ. ಈಗ ನೀವು ಎಳನೀರನ್ನ ಮಾಡ್ತಿರೋ, ತೆಂಗಿನಕಾಯಿ ಮಾಡ್ತಿರೋ ಅಥವಾ ಕೊಬ್ಬರಿ ಮಾಡ್ತಿರೋ, ಹೇಗೆ?
1: ನಾವು ಸ್ವಲ್ಪ ಎಳ್ನೀರನ್ನು ಕೊಟ್ಬಿಟ್ಟಿದ್ದೀವಿ ಗುತ್ತಿಗೆಗೆ ವರ್ಷಕ್ಕಿಷ್ಟು ಅಂತ. ಆಮೇಲೆ ಕಾಯಿ, ನಾವು ಕಾಯಿಂದೇನು ಮಾರಕ್ಕೆ ಹೋಗಲ್ಲ, ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಕಾಯಿ ತೊಗೊಳ್ತೀವಿ. ಕೊಬ್ಬರಿನೂ ಅಷ್ಟೇ, ಕೊಬ್ಬರಿ ತೊಗೊಂಡು ಆಯಿಲ್ ಮಾಡಿಕೊಂಡು, ಈಗೆಲ್ಲ ಗಾಣದ ಇದು ಬಂದಿದೆಯಲ್ಲ, ಅಲ್ಲಿ ಆಯಿಲ್ ಮಾಡಿಸಿ ಮನೆಗೆ ಉಪಯೋಗಿಸ್ತೀವಿ.
0: ಓ, ಮನೆಯಲ್ಲಿ ಕೊಬ್ಬರಿ ಎಣ್ಣೆನ ಬಳಸೋದು?
1: ಹೌದು, ಕೊಬ್ಬರಿ ಎಣ್ಣೆ ಜಾಸ್ತಿ ಬಳಸ್ತೀವಿ.
0: ಹೇಗಿರುತ್ತೆ ಮೇಡಮ್ ಅನುಪಮ ಅವರ ಕೊಬ್ಬರಿ ಎಣ್ಣೆ ರುಚಿ?
2: ಅಡಿಗೆಗೆ ಸ್ವಲ್ಪ ಕಮ್ಮಿನೇ, ಯಾವುದೋ ಒಂದೆರಡು ಪಲ್ಯ ಅಥವಾ ಗೊಜ್ಜಕ್ಕೆ ಮಾತ್ರ ಉಪಯೋಗಿಸ್ತೀವಿ. ಆದರೆ ನಮ್ಮನೆ ದೇವ್ರ ದೀಪ ಹಚ್ಚೋದೇ ಆಗಲಿ ಅಥವಾ ನಮ್ಮ ತಲೆ ಕೂದಲಿಗೆ ಹಚ್ಕೊಳ್ಳೋದಾಗಲಿ, ಅವೆಲ್ಲ ಕೊಬ್ಬರಿ ಎಣ್ಣೆನೇ. ತುಂಬ ಚೆನ್ನಾಗಿರುತ್ತೆ
0: ಅಲ್ವಾ,
2: ತುಂಬ ಕ್ಲೀನ್ ಆಗಿರುತ್ತೆ.
0: ಓಕೆ, ಈ ಮಾರಾಟದಲ್ಲಿ ನಿಮ್ಮ ಪಾತ್ರ ಏನಾದರೂ ಇದೆಯಾ? ಯಾಕೆಂದರೆ ಈಗ ನೀವೆಲ್ಲ ಹೊಸ ಜನ್ರೇಷನ್ನವರು, ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸು, ಆನ್ಲೈನು ಎಲ್ಲ ತುಂಬ ಪರಿಚಿತರಾಗಿರ್ತೀರಿ, ಆ ಥರ ಏನಾದರೂ ಮಾರೋ ಪ್ರಯತ್ನ ಮಾಡಿದ್ದೀರಾ ನಿಮ್ಮ ತೋಟದಲ್ಲಿ ಬೆಳೆದಿರೋ ಉತ್ಪನ್ನಗಳನ್ನು?
2: ಇಲ್ಲ, ಇನ್ನು ನಾವೇ ಉಪಯೋಗಿಸ್ಕೊಳ್ತೀವಿ. ಯಾವಾಗ ಮಾವಿನ ಹಣ್ಣು ಅಥವಾ ಇನ್ಯಾವುದರ ಹಣ್ಣು ಜಾಸ್ತಿ ಬಂದರೆ ನಮ್ಮ ಇರೋ ಸುತ್ತಮುತ್ತ ಅವ್ರಿಗೆಲ್ಲ ಹಂಚ್ತೀವಿ, ಹೊರತು ನಾವಿನ್ನು ಮಾರಿಲ್ಲ ಸರ್ ಏನೂ.
0: ಹೌದಾ? ಅಲ್ಲ, ಎಳ್ನೀರು
2: ತೆಂಗಿನಕಾಯಿ ಒಂದೇ, ಅದನ್ನ ಗುತ್ತಿಗೆ ಕೊಟ್ಟು ಮಾರಿರೋದು.
0: ಹೌದಾ? ಓಕೆ. ಎಳ್ನೀರು ಚೆನ್ನಾಗಿರುತ್ತಾ ನಿಮ್ಮ ತೋಟದ್ದು?
2: ತುಂಬ ಚೆನ್ನಾಗಿರುತ್ತೆ ಸರ್, ತುಂಬ ಸ್ವೀಟ್ ಆಗಿರುತ್ತೆ.
0: ಹೇಳಿ ರಾಘವೇಂದ್ರ ರಾವ್ ಅವರೇ, ಈಗ ನಿಮ್ಮ ತೋಟದಲ್ಲಿ ಕಾಡು ಅಥವಾ ರೀವೈಲ್ಡಿಂಗ್ ಮಾಡೋದೇ ಆದರೆ ಏನು ಮಾಡಬೇಕು ಅನ್ನೋದು ತಮ್ಮ ಆಶಯ?
3: ಅದೇ, ಈಗ ನಮ್ಮದು ನೇಟಿವ್ ಮರಗಳು ಯಾವುದಿದೆ ಅದನ್ನು ಐಡೆಂಟಿಫೈ ಮಾಡಿ.
0: ಇನ್ನೂ ಮಾಡಿಲ್ವಾ ತಾವು?
3: ಮಾಡಿದ್ದೀನಿ, ಬಟ್ ಎಕ್ಸ್ಪರ್ಟ್ ಒಪಿನಿಯನ್ಸ್ ಬಂದರೆ ಇನ್ನೂ ಚೆನ್ನಾಗಿ.
0: ನೀವು ಮಾಡಿರೋದು ಹೇಳಿ, ಏನೇನು ನಮ್ಮ ನೇಟಿವ್ ಮರಗಳು ಅಂತ ತಮಗೆ ಅನಿಸುತ್ತೆ?
3: ನಮ್ಮದು ಹೊಂಗೆ, ಮತ್ತೆ ಬೇವು, ಸುಮಾರು ಥರದ ಮಾವುಗಳು, ಆಮೇಲೆ ಹೂವುಗಳು ಸುಮಾರು ಥರದ್ದು, ಬಕುಳ, ಚಂಪಕ, ಇದೆಲ್ಲ ನಮ್ಮ ನೇಟಿವ್ ಸ್ಪೀಷೀಸು. ಆಮೇಲೆ ಅದೇ, ಇದನ್ನೆಲ್ಲ ಪ್ಲಾಂಟ್ ಮಾಡ್ತಾ ಹೋದರೆ ಅದೊಂದು ಸ್ವಲ್ಪ ವರ್ಷದಲ್ಲಿ ಬೆಳ್ಕೊಂಡು ಆಶ್ರಯ ಕೊಡಲಿ ಪ್ರಾಣಿಗಳಿಗೆ.
0: ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಸಸಿಗಳು ಸಿಗಬಹುದು, ಅದರ ಬೇಸಾಯ ಕ್ರಮಗಳೇನು, ಹೇಗೆ, ಅದನ್ನೆಲ್ಲ ತಾವು ಅಧ್ಯಯನ ಮಾಡ್ತಾ ಇದ್ದೀರಾ?
3: ಮಾಡ್ತಾ ಇದ್ದೀನಿ ಸರ್. ಅಂದರೆ ಈಗ ಒಂದಷ್ಟು ನರ್ಸರಿಗಳಲ್ಲಿ ಸಿಗತ್ತೆ, ಕೆಲವೊಂದು ಈಗ ಎಂಡೇಂಜರ್ಡ್ ಆಗಿಬಿಟ್ಟಿರೋದು ಅಲ್ಲಿ ಎಲ್ಲ ಕಡೆ ಸಿಗೋದಿಲ್ಲ. ಅದನ್ನು ಈಗ ಈ ಗೌರ್ಮೆಂಟ್ ಇದು ಕುಕ್ನಳ್ಳಿ ಕೆರೆ ಹತ್ರ ಒಂದು ಇದಿದೆ ನರ್ಸರಿ ಥರ, ಅಲ್ಲಿ ಒಂದೊಂದ್ಸಲಿ ಕಾಡು ಮರಗಳು ತರಿಸ್ತಾರೆ, ಅಲ್ಲಿ ಹೋಗಿ ತೊಗೋಬೋದು. ಅಥವಾ ಒಂದು ಇವಾಗ ಆನ್ಲೈನ್ ಸಿಗತ್ತವೆ ಸ್ಯಾಪ್ಲಿಂಗ್ಸು, ಅಲ್ಲಿ ಹೋಗಿನೂ ಆನ್ಲೈನು ಪರ್ಚೇಸ್ ಮಾಡ್ಬೋದು ಸ್ಯಾಪ್ಲಿಂಗ್ಸು. ಸೊ ಆ ಥರ ಆನ್ಲೈನ್ ಒಂದೆರಡು ಮರ ತೊಗೊಂಡು ಹಾಕಿದ್ದೀನಿ ಆಗಲೇ ತೋಟದಲ್ಲಿ.
0: ಈ ಕಾಡೆಲ್ಲ ಸುತ್ತಾಡಿದಿರಲ್ವಾ, ಹೋಗಿದ್ದೀರಿ, ಯಾವ್ಯಾವ ಕಾಡು ನೋಡಿದ್ದೀರಿ?
3: ನಮ್ಮ ಕಡೆ ಜಾಸ್ತಿ ಸರ್, ನಮಗೆ ಇಲ್ಲಿ ಬಂಡೀಪುರ, ಕಬಿನಿ, ನಾಗರೋಳೆ ಇಂಥ ಈ ಸೈಡ್ ವಯನಾಡು.
0: ಬೇರೆ ಕಡೆ ಹೋಗ್ಲಿಲ್ವಾ? ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆ ಕಾಡುಗಳು ಹೇಗಿದೆ?
3: ಇನ್ನ ಹೋಗಿಲ್ಲ, ಹೋಗ್ಬೇಕು ಅಂತ ಆಸೆ ಇದೆ. ಎಲ್ಲ ಕಡೆ ಟ್ರಾವೆಲ್ ಮಾಡ್ಬೇಕು, ಹಿಮಾಲಯಸ್ ಹತ್ರ, ನಾರ್ತ್ ಈಸ್ಟ್ ಅಲ್ಲೆಲ್ಲ ನೋಡೋ ಆಸೆ ಇದೆ, ಹೋಗ್ಬೇಕು.
0: ಏನು ಕಲ್ತ್ಕೊಂಡಿದ್ದೀರಿ ಕಾಡಿಂದ?
3: ಕಾಡಿಂದ ಕಲ್ತಿರೋದು ಅಂದ್ರೆ, ನಾವು ಮನುಷ್ಯರು ಒಬ್ಬರೇ ಅಲ್ಲ ಇರೋದು ಪ್ರಪಂಚದಲ್ಲಿ. ಎಲ್ರಿಗೂ ಹೆಂಗಿರುತ್ತೆ ಮನಸ್ಸಲ್ಲಿ ಅಂದ್ರೆ, ಬಿಕಾಸ್ ನಾವು ಹುಟ್ಟು ಬೆಳೆಯೋದು ಎಲ್ಲ ಬರೀ ಮನುಷ್ಯರು ಸುತ್ತಮುತ್ತಾನೆ, ನಮ್ಮ ಫ್ಯೂಚರ್ ಥಿಂಕ್ ಮಾಡೋದು ಅದರಿಂದಾನೆ. ಅದೇ ಪರ್ಸ್ಪೆಕ್ಟಿವಲ್ಲಿ ದುಡ್ಡು ಮಾಡ್ಕೋಬೇಕು, ಸಕ್ಸಸ್ಫುಲ್ ಆಗಿರಬೇಕು. ಬಟ್ ಪ್ರಪಂಚದಲ್ಲಿ ನಾವು ಒಬ್ಬರೇ ಅಲ್ಲ. ನಾವು ಕಾಡಿಗೆ ಹೋದರೆ ಅದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಎಷ್ಟು ತರಾವರಿ ಹುಳಗಳಿರುತ್ತೆ, ಎಷ್ಟು ತರಾವರಿ ಹಕ್ಕಿಗಳು, ಪ್ರಾಣಿಗಳು, ಅವೆಲ್ಲನೂ ಸೇರಿಕೊಂಡು ನಮ್ಮ ಪರಿಸರನ ನಡೆಸ್ತಾ ಹೋಗ್ತಾ ಇರುತ್ತವೆ. ಸೊ ಅವನ್ನ ಉಳಿಸ್ಕೊಂಬಂದ್ರೆ ನಮಗೆ ರಿಟರ್ನ್ಸ್ ಜಾಸ್ತಿ ಸಿಗುತ್ತೆ ಆ ರೀತಿ.
0: ಈಗ ಕಾಡು ಅನ್ನೋದು ಸ್ವಾಭಾವಿಕವಾದ್ದು. ಈಗ ನೀವು ಬಹಳಷ್ಟು ಬಗೆಯ ಮರ ಗಿಡಗಳನ್ನೆಲ್ಲ ಬೆಳೆದ್ರೆ ಅದು ಸ್ವಾಭಾವಿಕವಾದ ಕಾಡಿಗೆ ಸಮೀಪ ಆಗುತ್ತೆ ಅಂತೀರಾ, ಅಥವಾ ಇದು ಕೃತಕ ಅಂತ ಅನ್ನಿಸ್ಬಿಡುತ್ತ? ಆ ನಿಟ್ಟಿನಲ್ಲಿ ತುಂಬ ಯೋಚನೆ ಮಾಡಿಲ್ವ ನೀವು? ಅಂದ್ರೆ ನಿಮ್ಮ ಜಮೀನಲ್ಲಿ ನೀವು ಬೆಳಿಬೇಕು ಅಂತ ಅಂದ್ಕೊಂಡು ಅಂತೂ ಇದ್ದೀರಿ ಅಲ್ವೇ? ನಿಮ್ಮ ಜಮೀನೇ ಒಂದು ಕಾಡಾಗಲಿ ಅಂತ. ಓಕೆ, ನಮ್ಮ ಪ್ರಕಾಶ್ ಸಾಹೇಬ್ರು ಏನಂತಾರೆ, ನಿಮಗೂ ಕಾಡು ಮಾಡೋದು ಓಕೆನಾ ಸರ್?
1: ಕಾಡು ಮಾಡಲಿ, ಯಾಕೆಂತಂದರೆ ಅನೇಕ ಪ್ರಾಣಿ ಪಕ್ಷಿಗಳಿಗೆ ಅದು ಆಶ್ರಯ ಕೊಡುತ್ತೆ. ಯಾವಾಗ ಪ್ರಾಣಿ ಪಕ್ಷಿಗಳು ಹೆಚ್ಚಾಗುತ್ತೋ ನಮ್ಮ ಪ್ರಕೃತಿಯ ಸೊಬಗು ಹೆಚ್ಚಾಗುತ್ತೆ. ಈಗ ಕಾಡು ಬೆಳಿಬೇಕು ಅಂತ ಹೇಳಿ ಮರಗಳನ್ನು ಬೆಳೆದಾಗ ಆ ಹಸಿರು, ಆ ಪರಿಸರ ಎಲ್ಲ ಭಾಳ ಚೆನ್ನಾಗಿರುತ್ತೆ, ಅದು ಕಣ್ಣು ನೋಟಕ್ಕೆ ಭಾಳ ಚೆನ್ನಾಗಿರುತ್ತೆ. ಅದರಲ್ಲಿ ಈ ಪ್ರಾಣಿ ಪಕ್ಷಿಗಳು ಏನು ಬೆಳೆಯುತ್ತೆ ಅಂತ ಹೇಳಿದ್ವಲ್ಲ, ಅದರಿಂದ ಕಿವಿಗೆ ಇಂಪಾದ ನಾದವೂ ಬರ್ತಾ ಇರುತ್ತೆ. ಆ ಪ್ರಾಣಿ ಪಕ್ಷಿಗಳ ಇದೆಯಲ್ಲ ಚಿಲಿಪಿಲಿ, ಅದನ್ನು ಸಾಯಂಕಾಲದ ಹೊತ್ತು ನಮ್ಮ ತೋಟಕ್ಕೆ ಹೋದರೆ ಭಾಳ ಇಂಪಾಗಿ ಕೇಳ್ಬೋದು.
0: ಅನುಪಮ ಅವರ ಅಭಿಪ್ರಾಯ ಏನು
2: ಸರ್? ಇದು ಕಾಡಿದ್ದಷ್ಟು ನಾಡಿಗೆ ಒಂದು ಬ್ಯಾಲೆನ್ಸ್ ಕೊಡುತ್ತೆ ಸರ್. ನಾವು ಎಷ್ಟು ಕಾಡನ್ನು ಕಡಿತಾ ಮರಗಳನ್ನ ಕಡಿತಾ ಹೋಗ್ತೀವೋ ಅಷ್ಟೇ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಇವತ್ತು ನಮಗೆ ಗೊತ್ತಾಗದೆ ಇರ್ಬೋದು. ಈಗ ಒಂದು 20 ವರ್ಷದ ಹಿಂದೆ ಇದ್ದಿದ್ದ ಮೈಸೂರು ಅದರ ಸೊಬಗು ಇವತ್ತಿಲ್ಲ, ಯಾಕೆಂದರೆ ಡೆವಲಪ್ಮೆಂಟ್ ಜಾಸ್ತಿ ಆಗೋಗಿದೆ. ಈ ಏರಿಯಾ ನಾವು ಇಲ್ಲಿ ಇರೋ ಕೂತಿರೋ ಏರಿಯಾದಲ್ಲೇನೇ ಎಷ್ಟು ಡೆವಲಪ್ಮೆಂಟ್ ಆಗೋಗಿದೆ, ಎಷ್ಟು ಒಳಗೆ ತನಕ ಸೈಟ್ಗಳನ್ನ ಮಾಡಿ ಮಾರ್ಬಿಟ್ಟಿದ್ದಾರೆ. ಬಟ್ ಅದೇ 20 ವರ್ಷದ ಕೆಳಗೆ ನಾವು ಇಲ್ಲಿ ಹಿಂದೆ ರೋಡಲ್ಲಿ ಆಕಾಶವಾಣಿ ಹಿಂದೆ ವಾಕಿಂಗ್ ಅಂತ ಬಂದರೆ ಎಷ್ಟು ಚೆನ್ನಾಗಿರೋದು, ಎಷ್ಟು ಮರಗಳಿರೋದು. ಸೊ ಆ ಬ್ಯಾಲೆನ್ಸ್ ಅನ್ನೋದು ಒಂದು ಮೇಂಟೈನ್ ಆಗಬೇಕು ಜಗತ್ತಿನಲ್ಲೇ. ಎಲ್ಲೇ ಆದ್ರೂ ಕಾಡನ್ನು ಬೆಳೆಸ್ತಾ ಹೋಗ್ಬೇಕು ಸರ್. ನಾವು ಎಷ್ಟು ಡೆವಲಪ್ ಮಾಡ್ತೀವೋ ಅಷ್ಟೇ ಒಂದು ಬೇರೆ ಕಡೆ ಇನ್ನೊಬ್ರು ಯಾರು ಒಬ್ರು ಆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅಷ್ಟೇ ಮರಗಳನ್ನ ನೆಡಲೂಬೇಕು. ಇಲ್ಲದ್ರೆ ಒಂದಲ್ಲ ಒಂದಿನ ಈ ಇಂಬ್ಯಾಲೆನ್ಸ್ ಅನ್ನೋದು ತುಂಬ ಜೋರಾಗಿ ನಮಗೆ ಪರಿಣಾಮ ತೋರಿಸುತ್ತೆ.
0: ಮಾವಿದೆ ಅಲ್ವಾ ಪ್ರಕಾಶ್ ಅವರೇ ಜಮೀನಲ್ಲಿ?
1: ಮಾವಿದೆ.
0: ಎಷ್ಟು ಮಾವಿನ ಗಿಡಗಳಿದಾವೆ?
1: ಸುಮಾರು ಒಂದು 20 ಮಾವಿನ ಮರಗಳಿದೆ.
0: 20? ಯಾವ್ಯಾವ ತಳಿ?
1: ತೋತಾಪುರಿ, ರಸ್ಪುರಿ, ಬಾದಾಮಿ, ನೀಲಂ, ಹೀಗೆ ಎಲ್ಲ ಜಾತಿಗಳದ್ದು ಹಾಕಿದೆ ನಾನು.
0: ಓಕೆ, ನೀವು ಹಾಕಿರೋದು?
1: ಇದು ನಾನು ಹಾಕಿರೋದು ಮಾವಿನ.
0: ಅದು ಸಪ್ರೇಟಾಗಿ ಹಾಕಿದ್ದೀರಾ ಪ್ರತ್ಯೇಕವಾಗಿ?
1: ಪ್ರತ್ಯೇಕವಾಗಿ ಮಾವಿನದು ಒಂದು ಸಪ್ರೇಟಾಗಿ ಒಂದು ಜಾಗ ಮಾಡಿಬಿಟ್ಟು ಹಾಕಿದ್ದೀನಿ.
0: ಓಕೆ, ಅದನ್ನು ಹೇಗೆ ನಿರ್ವಹಣೆ ಮಾಡ್ತೀರಿ?
1: ಅದು ಹೀಗೇನೆ, ಎಲ್ಲ ಗೊಬ್ಬರಗಳು ತಂದು ಹಾಕಿ ಆ ಹೂವು ಬಿಡೋ ಟೈಮಲ್ಲಿ ಒಂದು ಅದಕ್ಕೆ ಅಂತ ಒಂದು ಸ್ಪೆಷಲ್ ಔಷಧಿ ಬರುತ್ತೆ. ಇಲ್ಲದ್ರೆ ಆ ಹೂವು ಉದುರೋಗ್ಬಿಡುತ್ತೆ, ಅಥವಾ ಅದು ಕಾಯದ ಹಣ್ಣಾದ್ರೂ ಹುಳ ಸೇರ್ಕೊಂಡ್ಬಿಟ್ಟಿರುತ್ತೆ ಒಳಗೆ. ಅದಾಗದೇ ಇರಲಿ ಅಂತ ಹೂವಿನ ಸ್ಟೇಜಲ್ಲೇ ಔಷಧಿ ಹೊಡೆದ್ಬಿಟ್ಟು ಹಣ್ಣಾದಲ್ಲೇ ತಿರ್ಗಾ ಇನ್ನೂ ಒಂದು ಸರ್ತಿ ಅದಕ್ಕೆ ಏನು ಕೆಮಿಕಲ್ಸ್ ಇದೆ ಅದನ್ನೆಲ್ಲ ಹಾಕ್ಬಿಟ್ಟು ಕಾಪಾಡ್ತೀವಿ ಅದನ್ನು.
0: ಓಕೆ,
1: ಆದರೆ ನಮಗೆ ಮಾರೋಷ್ಟು ಹಣ್ಣು ಸಿಗಲ್ಲ ಅಲ್ಲಿ, ಮಾರಿ ದುಡ್ಡು ಮಾಡ್ಕೊಳ್ಳೋಷ್ಟು. ಏನು ನಮಗೊಂದು ನಮ್ಮನೆಗೆ ಆಗ್ಬಿಟ್ಟು ನಮ್ಮ ಫ್ರೆಂಡ್ಸ್ಗೆ

0: ನರ್ಸರಿಯಿಂದ ಒಂದು 70 ಮರ ತಂದಿದ್ದೀನಿ, ಅದು ಬೇರೆ ಬೇರೆ ಕಡೆ ನೆಡಬೇಕು ಅಂತ ಹೇಳ್ಬಿಟ್ಟು.
1: ಏನು ಮರ?
0: ಈ ಟಬೂಬಿಯಾ ಅಂತ ಒಂದು ಬರುತ್ತೆ, ನೀಲಿ ಹೂವು ಬಿಡ್ತು, ಭಾಳ ಚೆನ್ನಾಗಿರುತ್ತೆ ಅದು. ಅದು ತಂದು ಸುಮಾರು ಕಡೆ ನೆಟ್ಟಿದ್ದೀನಿ. ಅದು ಫ್ಲವರಿಂಗ್ ಟೈಮಲ್ಲಿ ನೋಡೋಕ್ಕೆ ಕಣ್ಣಿಗೆ ಹಬ್ಬ.
1: ನಮ್ಮ ರಾಘವೇಂದ್ರ ರಾವ್ ಇನ್ಫ್ಲೂಯೆನ್ಸ,
0: ಅವ್ರ ಇನ್ಫ್ಲೂಯೆನ್ಸ ಇದು. ಯಾಕೆ ಅಂತಂದರೆ 16 ಎಕರೆಯಲ್ಲಿ 8 ಎಕರೆಯಲ್ಲಿ ಲೇಔಟ್ ಮಾಡಿಬಿಟ್ಟಿದ್ದೀನಿ. ಅದು ನನ್ನ ಸ್ವಾರ್ಥ, ಅದು ಇದನ್ನು ಮಾಡೋಕ್ಕೆ ಬಿಡ್ತಾ ಇಲ್ಲ ಅವರು. ಹಾಗಾಗಿ ಹಾಗೆ
1: ಸರಿ ಸರ್, ಲಂಗ್ ಸ್ಪೇಸ್ ಆಗಿರಲಿ ಅಂತ. ಓಕೆ, ಈಗ ಗಂಧ ನೀವೇ ಹಾಕಿದ್ದ?
0: ಗಂಧ ಅಲ್ಲೇ ಮೊದಲೇ ಇತ್ತು
1: ಇತ್ತು.
0: ಜೊತೆಗೆ ಅದೇನಾಗುತ್ತೆ ಅಂದರೆ ಗಂಧ ಈ ಪಕ್ಷಿಗಳಿಂದ ಬೇರೆ ಬೇರೆ ಕಡೆ ಬೆಳ್ಕೊಳ್ಳುತ್ತೆ. ಆ ಬೀಜ ಅಲ್ಲಿ ಇಲ್ಲಿ ಹೋಗಿ ಅದು ಹಿಕ್ಕೆ ಇಡುತ್ತಲ್ಲ, ಹಾಗಾಗಿ ಸುಮಾರು ಒಂದು 25 ಗಂಧದ ಮರಗಳಿದೆ ಬೇರೆ ಬೇರೆ ಕಡೆ.
1: ಪರವಾಗಿಲ್ವಾ, ಕಳ್ತನ ಆ ಥರದ್ದೇನು ಸಮಸ್ಯೆ?
0: ಕಳ್ತನ ಪ್ರಾಬ್ಲಮ್ ಇದೆ. ಕಳ್ತನ ಬಂದು ನಮ್ಮ ವಾಚ್ಮನ್ಗಳಿಗೆಲ್ಲ ಹೆದರ್ಸಿ ಮಾಡಿ ಕಿತ್ಕೊಂಡು ಹೋಗ್ತಾರೆ ಕಟ್ ಮಾಡಿಕೊಂಡು.
1: ಆದರೂ ತಮಗೇನು ಬೇಜಾರಿಲ್ಲ?
0: ನನಗೇನು ಬೇಜಾರಿಲ್ಲ.
1: ಓಕೆ, ಅಂದರೆ ಒಂದು ಜೀವ ವೈವಿಧ್ಯತೆ ಇಟ್ಕೊಂಡಿದ್ದೀರಿ ಜಮೀನಲ್ಲಿ. ಜಾನುವಾರುಗಳನ್ನ ಏನಾದ್ರು ಸಾಕಿದ್ದೀರಾ? ಹಸು
0: ಇದೆ, ಹಸು ಇದೆ. ನಮ್ಮ ವಾಚ್ಮನ್ ಸುಮಾರು ಒಂದು 10 ಕುರಿ ಸಾಕೊಂಡಿದ್ದಾನೆ. ಆಮೇಲೆ ಹಾಗೆ ಒಂದು 20 ಕೋಳಿಗಳನ್ನು ಸಾಕಿದ್ದಾನೆ ಅಲ್ಲೂ.
1: ನಾಟಿ ಕೋಳಿಗಳು?
0: ನಾಟಿ ಕೋಳಿ.
1: ಓಕೆ,
0: ಅವೆಲ್ಲ ಭಾಳ ಅಲ್ಲಿ ಹೋದಾಗ ದಿವಸ ಒಂದು ಸುಂದರವಾದ ವಾತಾವರಣ ಇರುತ್ತೆ ಅಲ್ಲಿ.
1: ಈ ಹಸುಗಳು ನೀವು ಸಾಕಿರೋದು?
0: ಇಲ್ಲ, ಅವನೇ ಸಾಕಿರೋದು.
1: ಅವರೇ ಸಾಕಿರೋದು ಅಂದರೆ ಅವ್ರು ಸಾಕ್ತಾರೆ, ಹಾಲೇನಾದರೂ ಬಳಕೆ ಮಾಡ್ತಿರ ತಾವು ಅಥವಾ?
0: ಅವಾಗ ಅವಾಗ ಕೊಡ್ತಾನೆ, ಇಲ್ಲದ್ರೆ ಅವನು ಅವನ ಜೀವನ ಇದಾಗಬೇಕು ಅಂತ ಮಾರ್ಕೋತಾನೆ ಅವನು
1: ಅಲ್ವಾ,
0: ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ಅದು.
2: ಕೃಷಿ ನಿರಂತರ,
3: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಮೇಡಮ್ ಅನುಪಮಾ ಗೌತಮ್ ಅವರೇ,
4: ಹೇಳಿ ಸರ್.
3: ಈಗ ತೋಟಕ್ಕೆ ಪ್ರತಿನಿತ್ಯ ಹೋಗ್ತೀರಾ ಅಥವಾ ವೀಕೆಂಡ್ ರೈತರ ಹೇಗೆ?
4: ವೀಕೆಂಡ್ ಇಲ್ಲ ಸರ್, ವೀಕ್ ಡೇಸ್ ಏನೇನೆ. ವೀಕ್ಲಿ 3 times ಅಟ್ ಲೀಸ್ಟ್ ಹೋಗ್ಬಿಟ್ಟು ಅಲ್ಲೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ತಿದ್ದು ಬರ್ತೀವಿ.
3: ಓಕೆ, ಏನು ಮಾಡ್ತೀರಿ ಹೋದಾಗ?
4: ಹೋದಾಗ ಅಲ್ಲಿ ಇವಾಗೆ ಬರೀ ಕೂತ್ಕೊಂಡು ನೋಡೋದು, ಸುತ್ತಾಡೋದು, ಅಲ್ಲಿ ಕೆರೆ ಹತ್ರ ಹೋಗೋದು, ಹೂವಿನ ಗಿಡಗಳು ಎಷ್ಟಿದೆ ಯಾವ್ದಿದೆ ನೋಡೋದು, ಯಾವ ತಂದು ಹಾಕ್ಬೋದು ಅಂತ ಯೋಚನೆ ಮಾಡೋದು. ಇನ್ನೂ ಆ ಸ್ಟೇಜಲ್ಲೇ ಇದ್ದೀವಿ, ಇನ್ನು ಕೃಷಿ ಸ್ಟೇಜ್ಗೆ ಈಗ ಬರಬೇಕು.
3: ಹೂ ಕಂಡ್ರೆ ತುಂಬಾ ಇಷ್ಟ ನಿಮಗೆ?
4: ತುಂಬಾ ಇಷ್ಟ ಸರ್.
3: ಏನೇನು ಹೂ ಬೆಳಿಬೇಕು ಅನ್ಕೊಂಡಿದ್ರಿ?
4: ಎಲ್ಲಾ ತರ ರೋಸಸ್ ಮೇನ್ಲಿ, ಎಲ್ಲಾ ತರ ದಾಸವಾಳದ ಹೂವು, ಆಮೇಲೆ ಚಂಪಕ, ಆಮೇಲೆ ಚಂಪಕದಲ್ಲಿ ಇನ್ನೊಂದು ವೆರೈಟಿ ಬರುತ್ತೆ ಮ್ಯಾಗ್ನೋಲಿಯಾ ಅಂತಾರೆ ಇಂಗ್ಲಿಷ್ ಅಲ್ಲಿ, ಬಹಳ ಚೆನ್ನಾಗಿರುತ್ತೆ ನೋಡಕ್ ಇಷ್ಟಗ್ಲ ಬಿಡುತ್ತೆ ಅಂತ ಎಲ್ಲ ಹೊಸ ಹೊಸ ತರ ಹೂವುಗಳು. ಅದು ತುಂಬಾ ಕಷ್ಟ ಸರ್, ಅವನು ಹೇಳ್ದಂಗೆ ಇಲ್ಲಿ ನೇಟಿವ್ನೇ ಬೆಳಿಬೇಕು. ನಾನು ಕೆಮಿಲಿಯಾ ಅಂತ ಅಂದ್ಬಿಟ್ಟು ಇಷ್ಟಪ್ಪ ರೋಸ್ ತರ ಬಿಡುತ್ತೆ ಯು ಎಸ್ ಅಲ್ಲಿ ಇದ್ದಾಗ ನೋಡಿದ್ದು, ಅದನ್ನ 4 ತಂದು ಹಾಕ್ತೆ ತುಂಬಾ ಆಸೆಯಿಂದ, ಕಲರ್ ಕಲರ್ 6, ಒಂದು ಬಿಡ್ಲಿಲ್ಲ. ನಮ್ ನೇಟಿವ್ ಏನೋ, ನಾವು ಅದನ್ನೇ ಬೆಳೆಸ್ಬೇಕಿಲ್ಲ.
3: ಈಗ ಜಮೀನಿಗೆ ಹೋದಾಗ ನೀವು ಒಂದಷ್ಟು ಬೆಳೆಗಳನ್ನ ಬೆಳಿಬೇಕು ಅಂತ ಯೋಚನೆ ಮಾಡ್ತೀರಿ
4: ಈಗ?
3: ಈಗ ವ್ಯವಸಾಯದಲ್ಲೇ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ಏನಾದರೂ ಬಂದಿದೆಯಾ? ಬಂದಿದ್ರೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ನಿಮ್ಮ ಜಮೀನಲ್ಲಿ?
4: ಇವಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ ಸರ್. ಅದರಲ್ಲಿ ಬೆಳೆಯೋ ತರಕಾರಿ ಹಣ್ಣು ಎಷ್ಟಾದರಷ್ಟು ನಾವು ಬೆಳೆದು ಅದನ್ನ ಮೇನ್ಲಿ ನಮ್ಮನೆಗೆ ಉಪಯೋಗಿಸ್ಕೊಂಡು ನಮ್ಮ ಫ್ರೆಂಡ್ಸ್ ಅವ್ರಿಗೆ ಎಲ್ಲರಿಗೂ ಹಂಚೋದೇ ನಮ್ಮದು ಇಂಟೆನ್ಷನ್ ಇರೋದು. ಅದ್ರ ಮೇಲೆ ಏನಾರ ಫಲ ಬಂತು ಅಂತಂದ್ರೆ ಅದನ್ನ ಮಾರ್ಕೆಟಿಂಗ್ ಮಾಡ್ಬೇಕಷ್ಟೆ.
3: ಈ ತರಕಾರಿಗಳನ್ನ ಏನಾದರೂ ಬೆಳೆಯೋ ಆಲೋಚನೆ ಇದೆಯಾ?
4: ಹೌದು ಸರ್, ಇದೆ. ಹುರುಳಿಕಾಯಿ, ಬೆಂಡೆಕಾಯಿ ಎಲ್ಲ ಬೆಳಿಬೇಕು ಅಂತ, ಕಾಳುಗಳು, ತೊಗರಿ ಕಾಳು ಅಂತವೆಲ್ಲ ಬೆಳಿಬೇಕು ಅಂತ.
3: ಅಂದ್ರೆ ಮನೆಯಲ್ಲಿ ಏನೇನು ತಿನ್ನೋದಕ್ಕೆ ಬಳಸ್ತೀರಿ ಅದನ್ನೆಲ್ಲ ಬೆಳಕಬೇಕು ಅಂತ ಅಲ್ವೇ?
4: ಸೊಪ್ಪು ತುಂಬಾ ಸುಲಭವಾಗಿ ಬೆಳೆಯುತ್ತೆ, ಸ್ವಲ್ಪ ಕಂಪ್ಯಾರಿಟಿವ್ಲಿ ಬೇಗ ಬೆಳೆ ಬರುತ್ತೆ.

0: ಆಗುತ್ತೆ, ಅದನ್ನು ಬೆಳಿಬೇಕು ಅಂತ.
1: ಬರ್ಡ್ ವಾಚಿಂಗ್ ಅಭ್ಯಾಸ ಏನಾದ್ರು ಇದೆಯಾ ರಾಘವೇಂದ್ರ ರಾವ್ ಅವರೇ?
2: ಇದೆ ಸರ್, ಹೌದು
1: ಇದೆ. ನಿಮ್ ಜಮೀನ್ ಪಕ್ಕದಲ್ಲೇ ಒಂದು ಕೆರೆ ಇದೆ ಅಂತ?
2: ಹೌದೌದು, ಕೆರೆ ಇದೆ, ಸುಮಾರು ಪಕ್ಷಿಗಳು ಬರುತ್ತವೆ.
1: ಓಕೆ,
2: ಮೈಗ್ರೇಟರಿ ಬರ್ಡ್ಸು ಬರುತ್ತವೆ ಪ್ರತಿ ವರ್ಷ.
1: ಒಂದು ಪಕ್ಷಿಧಾಮ ಅಲ್ಲೇ ಇದೆ?
2: ಅಲ್ಲೇ ಇದೆ ಪಕ್ಷಿಧಾಮ, ಇದೆ. ಕರೆಕ್ಟ್ ಆಗಿ ಹೇಳಿದ್ರಿ.
1: ಓಕೆ, ಯಾವ ಪಕ್ಷಿಗಳನ್ನ ಗುರುತಿಸಿದ್ದೀರಿ ತಾವಲ್ಲಿ?
2: ಅಲ್ಲಿ ಸುಮಾರು ಪಕ್ಷಿಗಳು ಇದೆ ಸರ್, ರೆಸಿಡೆಂಟ್ ಬರ್ಡ್ಸು. ಅಂದರೆ ಫಾರ್ ಎಕ್ಸಾಂಪಲ್ ಓಪನ್ ಬಿಲ್ಡ್ ಸ್ಟಾರ್ಕ್ಸ್ ಇದೆ, ಪೇಂಟೆಡ್ ಸ್ಟಾರ್ಕ್ಸು, ಆಮೇಲೆ ಆ ಚಿಕ್ಕ ಪೌಂಡಲ್ಲೇ ಇದು ಇದೆ, ಆಟರ್ಸ್ ಇದೆ, ಸ್ಮೂತ್ ಕೋಟೆಡ್ ಆಟರ್ಸ್ ಅಂತ, ನೀರ್ನಾಯಿ ಅಂತೀವಲ್ಲ ಅದು. ಆಮೇಲೆ ರೇರ್ ಬರ್ಡ್ಸ್ ಬರೋದು ಅಂದರೆ ನಮ್ಮ ಜಾಗಕ್ಕೆ ಯೆಲ್ಲೋ ಫುಟೆಡ್ ಗ್ರೀನ್ ಪಿಜನ್ಸ್ ಅಂತ, ಅದೊಂಥರ ವೈಲ್ಡ್ ಪಾರಿವಾಳ ಸ್ಪೀಷೀಸ್ ಅದು ಅದು. ಆಮೇಲೆ ಸುಮಾರು ಸಣ್ಣ ಸಣ್ಣ ಹಕ್ಕಿಗಳು, ಫ್ಲೈ ಕ್ಯಾಚರ್ಸು, ಬುಲ್ ಬುಲ್ಸು, ಇದೆಲ್ಲನೂ ಇದೆ ತೋಟದಲ್ಲಿ.
1: ಓಕೆ, ನೀವು ಫೋಟೋಗ್ರಫಿಯಲ್ಲೂ ಇದ್ದೀರಾ?
2: ಹಾಂ, ಇದ್ದೀನಿ.
1: ವೈಲ್ಡ್ ಲೈಫ್ ಫೋಟೋಗ್ರಫಿ?
2: ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತೀನಿ.
1: ತೆಗಿತಾ ಇರ್ತೀರಾ ಹಕ್ಕಿಗಳ ಚಿತ್ರ?
2: ಹಕ್ಕಿಗಳು, ಪ್ರಾಣಿಗಳು ಏನೇನು ಕಾಣಿಸುತ್ತೆ ಎಲ್ಲ ತೆಗಿತಾ ಇರ್ತೀನಿ.
1: ತುಂಬಾ ತಾಳ್ಮೆ ಬೇಕು ಅಂತಾರಲ್ವಾ ಹಕ್ಕಿ ಪಕ್ಷಿಗಳ ಫೋಟೋ ತೆಗೆಯೋದಕ್ಕೆ?
2: ತುಂಬಾ ತಾಳ್ಮೆ ಬೇಕು.
1: ನೀವು ಅಲ್ಲಿ ಕೂರೋದಕ್ಕೆ ಮಾಡೋದಕ್ಕೆಲ್ಲ ಏನಾದ್ರು ಅಟ್ಟಣಿಗೆಗಳನ್ನೆಲ್ಲ ನಿರ್ಮಾಣ ಮಾಡ್ಕೊಂಡಿದ್ದೀರಿ?
2: ಇದೆ ಇದೆ, ಜಾಗಿದೆ,
1: ಜಾಗ ಇದೆ.
2: ಅಲ್ಲಿ ಹೋಗಿ ಕೂತ್ಕೊಂಡು, ಅಂದ್ರೆ ನಿಮ್ಗೆ ಸ್ಪೆಸಿಫಿಕ್ ಪಕ್ಷಿ ಬೇಕು ಅಂದ್ರೆ ನೀವು ಅದ್ರ ಕೂಗೋದು ಕೇಳಿಸ್ಕೊಂಡು, ಯಾವ್ಯಾವ ಟೈಮಲ್ಲಿ ಕೂಗುತ್ತೆ ಅಂದ್ರೆ ಎಲ್ಲ ಅಷ್ಟು ಸುಲಭವಾಗಿ ಕಾಣಿಸಲ್ಲ, ಕೇಳಿಸತ್ವೆ. ಸೊ ಆ ಟೈಮ್ಗೆ ಹೋಗಿ ಅಲ್ಲೇ ಕಾದ್ಕೊಂಡಿರೋದು, ಯಾವ್ಯಾವ ಮರ ವಿಸಿಟ್ ಮಾಡುತ್ತೆ ಅದನ್ನ ನೋಡ್ಕೊಂಡಿರೋದು, ಆಮೇಲೆ ನಿಧಾನಕ್ಕೆ ಒಂದಿನ ಒಂದು ಫೋಟೋ ಸಿಗುತ್ತೆ.
1: ಒಂದು ಒಳ್ಳೆ ಫೋಟೋ ಸಿಕ್ಕಾಗ ಬಹಳ ಖುಷಿ ಆಗುತ್ತಲ್ಲ?
2: ಹೌದು ಸರ್, ಹೌದು.
1: ಓಕೆ, ಈಗ ಪಕ್ಷಿ ವಾಚ್ ಮಾಡ್ತೀರಿ ವ್ಯವಸಾಯದಲ್ಲಿ ಅಂದ್ರೆ ನೀವು ಅದೇ ಕಾಡು ಗಿಡಗಳನ್ನ ನಿಮ್ಮ ಜಮೀನಿನಲ್ಲಿ ಬೆಳಿಬೇಕು ಅನ್ನೋಂಥದ್ದು?
2: ಬೆಳಿಬೇಕು, ಪ್ಲಸ್ ಅದೇ ಸರ್, ಈಗ ಆದಷ್ಟು ಕೆಮಿಕಲ್ಸ್ ಎಲ್ಲನೂ ಯೂಸ್ ಮಾಡೋದು ಕಮ್ಮಿ ಮಾಡೋಣ. ಪೆಸ್ಟಿಸೈಡ್ಸ್ ಆಗಿರ್ಬೋದು, ಔಷಧಿಗಳು ಗಿಡಗಳಿಗೆ ಹೊಡೆಯೋದಾಗಿರ್ಬೋದು, ಅದನ್ನೆಲ್ಲ ನಾವು ಆದಷ್ಟು ಆರ್ಗ್ಯಾನಿಕ್ ಆಗಿ ಬಳಸ್ಕೊಂಡ್ರೆ ಪರಿಸರಕ್ಕೆ ಒಳ್ಳೆಯದು ಅಂತ.
1: ಪ್ರಕಾಶ್ ಅವರೇ, ಈಗ ತಾವು ಹೇಳಿ ಸರ್, ಮುಂದೆ ಏನೇನು ಮಾಡಬೇಕು ಅನ್ನೋ ಆಲೋಚನೆಗಳು ಇದಾವೆ ತಮ್ಮದು? ಈ ಸಾವಯವ ಕೃಷಿ ಜೊತೆಗೆ ಬೆಳೆ ವೈವಿಧ್ಯತೆ ಏನಾದರೂ ಮಾಡೋ ಪ್ರಯತ್ನ ಮಾಡ್ತೀರಾ ಅಥವಾ ಹೇಗೆ?
3: ಸಾವಯವ ಕೃಷಿ ಜೊತೆಗೆ ಈ ತರಕಾರಿಗಳೆಲ್ಲ ಬೆಳೆಯೋದ್ರ ಜೊತೆಗೆ ನಮ್ಮ ಮನೆಗೆ ಬೇಕಾಗಿರುವಂಥ ಭತ್ತ, ರಾಜಮುಡಿ ಇವೆಲ್ಲ ಹೆಲ್ತ್ಗೆ ಭಾಳ ಒಳ್ಳೆಯದು.
1: ನೀವು ಮುಂಚೆಯಿಂದ ಭತ್ತ ಬೆಳೀತಾ ಇದ್ರಿ?
3: ಬೆಳೀತಾ ಇದ್ವಿ.
1: ಹೇಗೆ ಬೆಳಿತೀರಿ ಭತ್ತನ?
3: ಭತ್ತನ ನಾವು ಹೊಟ್ಟಲು ಹಾಕ್ಬಿಟ್ಟು ಅದು ಮೊಳಕೆ ಹೊಡೆದ್ಮೇಲೆ ಅದನ್ನು ತಗೊಂಡೋಗಿ ನೆಟ್ಟು ಎಲ್ಲ ಮಾಡಿ ಬೆಳಿತೀವಿ. ಅನ್ನು
1: ಈಗ ಇಲ್ಲೂ ಈ ಜಮೀನಲ್ಲೂ ಬೆಳೀತಾ ಇದ್ರೆ ಭತ್ತನ?
3: ಬೆಳೀತಾ ಇದ್ದೀವಿ.
1: ಹೌದಾ?
3: ಹೌದು, ನಮ್ಮನೆಗೆ ಉಪಯೋಗಿಸೋದು ಅದನ್ನೇ, ನಮ್ಮ ಅಲ್ಲಿ ಬೆಳೆದಿರೋ ಅಕ್ಕಿನೇ ನಮ್ಮ ಮನೆಗೆ ಉಪಯೋಗಿಸೋದು.
1: ತಳಿ ಯಾವುದು ಅಂತ ಕೇಳ್ಬೋದಾ? ಸಣ್ಣ ಅಕ್ಕಿ ಬೆಳ್ಕೋತೀರಾ?
3: ಸಣ್ಣ ಅಕ್ಕಿ, ಬಂಗಾರ ಸಣ್ಣ, ಅದು ಯಾವುದೋ ಒಂದು ಬಂಗಾರ ಸಣ್ಣದು ಯಾವುದೋ ಒಂದು ಸಣ್ಣ ಬರುತ್ತೆ, ಅದನ್ನು ಬೆಳೆದ್ರೆ ತುಂಬ ಸಣ್ಣಗಿದೆ.
1: ಓಕೆ,
3: ತುಂಬಾ ನಾವು ಪರ್ಟಿಕ್ಯುಲರ್ ಯಾಕೆ ಅಂತಂದ್ರೆ ನಾವೇ ಮಿಲ್ ಮಾಡಿಸಿ, ಪಾಲಿಶ್ ಇಲ್ದಿರೋ ಮಿಲ್ ಮಾಡಿಸಿ ತರ್ಬೋದು. ನಾವು ಬೇರೆ ಎಲ್ಲೇ ಅಂಗಡಿಗಳಲ್ಲಿ ತಗೊಂಡ್ರೆ ಅದು ಪಾಲಿಶ್ ಮಾಡಿರ್ತಾರೆ, ಹಾಫ್ ಪಾಲಿಶ್ ಅದು ಇದು ಮಾಡಿರ್ತಾರೆ, ನಮಗೆ ಗ್ಯಾರಂಟಿ ಇಲ್ಲ. ಹಾಗೆ ಇದು ಟೋಟಲಿ ಅನ್ಪಾಲಿಶ್ಡ್ ರೈಸು ನಮ್ಮನೆಗೆ ಉಪಯೋಗಿಸ್ತೀವಿ.
1: ಓಕೆ, ಅಂದರೆ ನಿಮಗೆ ಅದೊಂದು ಇಷ್ಟ ಆಗಿದೆಯಾ, ಪಾಲಿಶ್ ಇಲ್ಲದ?
3: ಹೌದು, ಇಷ್ಟ ಆಗಿದೆ.
1: ನಿಮಗೇನೋ ಇಷ್ಟ, ಸರಿ, ಮಕ್ಕಳಿಗೆ ಇಷ್ಟ ಆಗಬೇಕಲ್ಲ.
3: ಅಲ್ಲ, ಏನಂದ್ರೆ ಅವ್ರಿಗೆ ಹೇಳಿದ್ದೇನೆ ನಾನು, ಆ ರೈಸಲ್ಲಿ ಈಗ ರೈಸ್ ತಿನ್ನೋದು ಡಯಾಬಿಟಿಕ್ಸ್ ಇರೋ ತಿಂದ್ರೆ ಇದು ಅಂತ ತೊಂದರೆ ಅಂತ ಹೇಳ್ತಾರೆ, ತಿನ್ನಬಾರ್ದು ಅಂತ. ಆದರೆ ಏನು, ರೈಸ್ ತಿಂದ್ರೆ ತೊಂದರೆ ಇಲ್ಲ, ಪಾಲಿಶ್ಡ್ ರೈಸ್ ತಿಂದ್ರೆ ತೊಂದರೆ, ಅನ್ಪಾಲಿಶ್ ತಿಂದ್ರೆ ಏನೂ ತೊಂದರೆ ಇಲ್ಲ.
1: ಹೌದಾ? ಮೇಡಮ್ ಏನಂತಾರೆ ಕೇಳೋಣ, ಏನಂತೀರಿ ಮೇಡಮ್ ಅನುಪಮ್ಮ ಅವರ?
0: ಅವ್ರು ಹೇಳ್ತಿರೋದು ಕರೆಕ್ಟ್ ಸರ್, ದಿನಕ್ಕೆ ಒಂದು ಬಾರಿ ಆದರೂ ಎಂಥ ಡಯಾಬಿಟಿಕ್ ಪೇಷಂಟ್ ಇರಲಿ ರೈಸ್ ತಿನ್ನಬೇಕು ಸರ್, ಅದರಿಂದನೇ ಅವ್ರಿಗೆ ಡೈಲಿ ಎನರ್ಜಿ ಬರೋದು. ಇನ್ನೊಂದು ಹೊತ್ತು ನಾನು ನವಣೆ ತಿಂತೀನಿ, ಆಮಿಲೆಟ್ ತಿಂತೀನಿ, ರಾಗಿ ಮುದ್ದೆ ನುಂಗ್ತೀನಿ, ಎಲ್ಲ ಓಕೆ, ಅದೆಲ್ಲ ವೆರಿ ಗುಡ್, ಬಟ್ ಒಂದು ಹೊತ್ತು ಅನ್ನ ತಿನ್ನೋದು ತುಂಬ ಒಳ್ಳೇದು ಸರ್. ಅದು ಬ್ಯಾಲೆನ್ಸ್ ಆಗುತ್ತೆ, ಅನ್ಪಾಲಿಶ್ಡ್ ರೈಸ್ ತಿನ್ನಬೇಕು, ಬ್ಯಾಲೆನ್ಸ್ ಆಗುತ್ತೆ ಅದು.
1: ಓಕೆ ಅನುಪಮ ಅವರೇ, ಈಗ ನೀವು ಒಂದೆರಡು ಕಂಪ್ನಿ ಕಟ್ಟಿ ಬೇಡ ಸಾಕು ಅಂತ ಬಿಟ್ಬಿಟ್ಟು ಬಂದಿರೋರು, ಈ ವ್ಯವಸಾಯನೂ ಕೂಡ ಒಂದು ಕಂಪ್ನಿ ಥರ ನಿರ್ವಹಣೆ ಮಾಡ್ಬೋದು ಅನ್ಸುತ್ತೆ ನಿಮಗೆ?
0: ಕಂಪನಿ ಥರ ಮಾಡೋಕ್ಕೆ ಸರ್, ಅದೇ ಸ್ಟ್ರಿಕ್ಟ್ ಆಗಿದ್ವಿ ಅಲ್ಲಿ ತುಂಬ, ಅಲ್ಲಿ ವಿ ವೇರ್ ವರ್ಕಹಾಲಿಕ್ಸ್. ಇದಾಗಬೇಕು ಅಂದರೆ ಈ ಟೈಮಲ್ಲಿ ಇದಾಗಬೇಕು, ನೋ ಕಾಂಪ್ರಮೈಸ್. ನಮ್ಮದು ಗೌರ್ಮೆಂಟ್ ಕಾಂಟ್ರಾಕ್ಟ್ಸ್ ತಗೋತಾ ಇದ್ವಿ ಅಲ್ಲೆಲ್ಲ, ಸಿಂಗಾಪುರ್ ಗೌರ್ಮೆಂಟಿಂದ. ಅಲ್ಲೆಲ್ಲ ಕಾಂಟ್ರಾಕ್ಟ್ ಡೇಟ್ಗೆ ಡೆಲಿವರಿ ಕೊಡಲಿಲ್ಲ ಅಂತಂದರೆ ಕೋಟ್ಯಾಂತರ ರೂಪಾಯಿ ನೆಕ್ಸ್ಟ್ ಡೇ ಪೇಮೆಂಟ್ ಮಾಡಬೇಕು, ಅಷ್ಟು ಇದಿರುತ್ತೆ. ಆ ಕಂಪನಿ ಇದೆ ರೂಲ್ಸೇ ಬೇರೆ ಬಿಡಿ ಆ ದೇಶದಲ್ಲಿ. ಇಲ್ಲಿ ವ್ಯವಸಾಯ ನಾವು ತುಂಬ ಒಂದು ಫ್ರೆಂಡ್ಲಿಯ ಮ್ಯಾನರಿಂದ ಮಾಡಬೇಕು ಅಂತ ಆಸೆ. ಯಾರು ನಮಗೆ ಬೆಟರ್ ಐಡಿಯಾಸ್ ಕೊಡ್ತಾರೆ, ಇವಾಗ ನಾವು ಮಾಡ್ತಿರೋ ಒಂದು 27ನೇ ತಾರೀಕಿನ ಪ್ರೋಗ್ರಾಮಲ್ಲಿ ಆ ವೇದಿಕೆ ಮೇಲೆ ಯಾರ್ಯಾರು ಬಂದು ನಮ್ಗೆ ಏನೇನು ಅಲ್ಲಿ ಮಾಡ್ಬೋದು, ನಮ್ಮ ತೋಟದಲ್ಲಿ ಏನು ಬೆಳಿಬೋದು, ಹೇಗೆ ಬೆಳಿಬೋದು, ಯಾವುದು ಬೆಟರ್ ವೇ, ಯಾವ ಗೊಬ್ಬರ ಯೂಸ್ ಮಾಡಿದ್ರೆ ಬೆಟರು, ಅದು ಯಾವುದನ್ನ ಇವಾಗ ಅದನ್ನು ಫ್ರೀಸ್ ಡ್ರೈ ಮಾಡೋದು ಅದೆಲ್ಲ ಬರುತ್ತಲ್ಲ, ಅದು ಎಲ್ಲ ಅದನ್ನು ತಿಳ್ಕೊಳ್ಳೋ ಒಂದು ಆಸಕ್ತಿ ಇದೆ ಆನ್ 27th. ಅದರಿಂದ ಮುಂದಕ್ಕೆ ನಾವು ನೋಡಬೇಕು ಸರ್ ಹೇಗೆ ಬೆಳಿಬೇಕು ಅಂತ. ಕಂಪನಿ ತರ ಇದನ್ನಂತೂ ನಡ್ಸಕ್ಕಾಗಲ್ಲ.
1: ಅಲ್ಲ ಅಲ್ಲ, ಅಂದ್ರೆ ಆ ಪ್ರೊಫೆಷನಲಿಸಂ ಬಗ್ಗೆ ಮಾತಾಡ್ತಿದ್ದೀನಿ.
0: ಓ, ಪ್ರೊಫೆಷನಲಿಸಂ, ಎಸ್, ಹೌದು ಹೌದು. ನಾವು ಅದ್ರ ಒಳಗಡೆ ನಾವು ಕೈ ಹಾಕ್ತು ಅಂದ್ರೆ ಅದರಲ್ಲಿ 100% ನಮ್ಮ ಡೆಡಿಕೇಶನ್ ಅದಲ್ಲಿರುತ್ತೆ.
1: ಓಕೆ, ತಮ್ಮೇ ತಾವೇನಂತೀರಿ ರಾಘವೇಂದ್ರ ರಾವ್ ಅವರೇ?
2: ಹೌದು ಸರ್, ಈಗ ನಾವು ಬೇರೆ ಕಂಪನಿಗಳಿಗೆ ಕೆಲಸ ಮಾಡಿ ಏನು ಎಕ್ಸ್ಪೀರಿಯನ್ಸ್ ತೊಗೊಂಡಿರ್ತೀವೋ ಅದನ್ನು ಇಲ್ಲಿ ಅಪ್ಲೈ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಗುಡ್ ರಿಸಲ್ಟ್ಸ್ ಅನಿಸುತ್ತೆ.
1: ಓಕೆ, ಈಗ ನೀವು MBA ಮಾಡಿದ್ದೀರಿ, ಮಾರ್ಕೆಟಿಂಗಲ್ಲಿ ಆ ನಾಲೆಡ್ಜನ್ನು ಬಳಸ್ಬೋದು, ಮತ್ತು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದೆ, ಸೊ ಯಾವ ಇನ್ಪುಟ್ಸ್ ತರಬೇಕು, ಏನು ಹಾಕಬೇಕು ಅದನ್ನು ಮಾಡ್ಬೋದು. ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಹಾಗಾಗಿ ವ್ಯವಸಾಯನೂ ಕೂಡ ಒಂದು ಬಿಸ್ನೆಸ್ ಥರ ಮಾಡಬಹುದೇ ಅನ್ನೋ ಆಲೋಚನೆ ತಾವು ಖಂಡಿತ ಮಾಡ್ಬೋದು ಅಲ್ವೇ? ಏನಂತೀರಿ ಪ್ರಕಾಶ್ ಸಾಹೇಬ್ರು?
3: ಅದು ಸರಿ, ಆದರೆ ಮೇಯ್ನಾಗಿ ಅದನ್ನು ಬಿಸ್ನೆಸ್ ಥರ ಮಾಡಬೇಕು ಅನ್ನೋ ಒಂದು ಇದಿಲ್ಲ. ಈಗ ನಮಗೆ ಕೆಲವರು ಆರ್ಗ್ಯಾನಿಕ್ ಫಾರ್ಮರ್ಸ್ ಅಸೋಸಿಯೇಷನ್ ಬಂದಿದ್ದಾರೆ ನಮ್ಮ ಜೊತೆಗೆ. ಸೊ ಅವರು ಹೆಚ್ಚು ಉತ್ತೇಜನ ಕೊಟ್ಟು ನೀವು ಬೆಳೀರಿ, ನಾವು ನಿಮ್ಮ ಜೊತೆ ಸೇರ್ಕೋತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಹಾಗಾಗಿ ಮುಂದೆ ಅದು ಬಿಸ್ನೆಸ್ ಥರನೂ ಆಗ್ಬೋದು.
4: ಬಾನುಲಿ ಕೃಷಿ ಬೆಳಗು, ಕೃಷಿ ಬೆಳಗು.
5: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
4: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
5: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
3: ನಾನು ಡಿಟಿ ಪ್ರಕಾಶ್.
0: ನಾನು ಅನುಪಮ ಗೌತಮ್.
3: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
0: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ನಿಮ್ಮ ಜಮೀನಿಗೆ ಬರೋ ಮಾರ್ಗ ಹೇಗೆ ಪ್ರಕಾಶ್ ಅವರೇ, ಹೇಗೆ ಬರ್ಬೇಕು ನಿಮ್ಮ ಜಮೀನಿಗೆ?
4: ಟೀನರ್ಸಿಪುರ್ ರೋಡ್ ಇದೆಯಲ್ಲ, ಟೀನರ್ಸಿಪುರ್ ರೋಡಲ್ಲಿ ಬಂದರೆ ಮೊದಲು ವರುಣಾ ಕೆರೆ ಸಿಗುತ್ತೆ, ಅಲ್ಲಿಂದ ಒಂದು 2 ಕಿಲೋಮೀಟರ್ ಬಂದರೆ ವರ್ಕೌಟ್ ಬಸ್ ಸ್ಟಾಪ್ ಇದೆ, ಅದರ ಹಿಂಭಾಗಕ್ಕೆ ನಮ್ಮದು ಜಮೀನು ಇರೋದು.
3: ಓಕೆ, ಲ್ಯಾಂಡ್ ಮಾರ್ಕ್ ಏನಾದ್ರು ಇದೆಯಾ
4: ಅಲ್ಲಿ? ವರ್ಕೌಟ್ ಪೇಪರ್ ಬೋರ್ಡ್ಸ್ ಅಂತ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ,
3: ಓಕೆ,
4: ಅದರ ಪಕ್ಕದ ಜಮೀನು.
3: ಮೇಡಮ್ ಆಗಲೇ ಹೇಳಿದ್ದಾರೆ, ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬಾನುಲಿ ಕೃಷಿ ಬೆಳೆದು, ಬರೋವಂತಹ ರೈತರಿಂದ ನಾವು ಕಲಿತೀವಿ, ನಮಗೆ ಗೊತ್ತಿರೋದನ್ನ ಅವ್ರಿಗೂ ಕಲಿಸ್ತೀವಿ ಅಂತ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಪ್ರಕಾಶ್ ಅವರೇ ಸಂಪರ್ಕಕ್ಕೆ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬಿಡ್ತೀರಾ?
4: ಹಾಂ, 9945266832.
3: ಇನ್ನೊಮ್ಮೆ ಹೇಳ್ತೀರಾ?
4: 9945266832.
3: ಇನ್ನೂ ಒಂದ್ಸರಿ ಹೇಳ್ಬಿಡಿ.
4: 9945266832.
3: ತಮ್ಮದು

0: ಅನುಪಮ ಅವರೇ.
1: ಖಂಡಿತ ಸರ್. 8867190653.
0: ಇನ್ನೊಮ್ಮೆ ಹೇಳ್ತೀರಾ?
1: 8867190653.
0: ಇನ್ನೂ ಒಂದ್ಸರಿ ಹೇಳ್ಬಿಡಿ.
1: 8867190653.
0: ಒಳ್ಳೆಯದು. ಪ್ರಕಾಶ್ ಅವರೇ, ಅನುಪಮ ಅವರೇ ಮತ್ತು ರಾಘವೇಂದ್ರ ರಾವ್ ಅವರೇ, ಇದುವರೆಗೂ ನಿಮ್ಮ ಬೇಸಾಯದ ಬದುಕಿನ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಯಶಸ್ವಿಯಾಗಿ ಬೇಸಾಯ ಮಾಡಿ, ಒಳ್ಳೆಯದಾಗಲಿ. ನಮಸ್ಕಾರ.
2: ಧನ್ಯವಾದಗಳು ಸರ್.
1: ಧನ್ಯವಾದಗಳು ಸರ್.
3: ಧನ್ಯವಾದಗಳು. ಇದುವರೆಗೂ ಸಮಗ್ರ ಸಾವಯವ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಕ್ಕಳಾದ ಅನುಪಮ ಗೌತಮ್ ಹಾಗೂ ರಾಘವೇಂದ್ರ ರಾವ್. ಪ್ರಸ್ತುತಿ ಎನ್ ಕೇಶವಮೂರ್ತಿ.
4: ಬಾನುಲಿ ಕೃಷಿ ಬೆಳಗು.
5: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
4: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
5: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
6: ನಾನು ಡಿಟಿ ಪ್ರಕಾಶ್.
1: ನಾನು ಅನುಪಮ ಗೌತಮ್.
6: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
1: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ರೈತ ಬಾಂಧವರೇ ಗಮನಿಸಿ, ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ಸರಣಿ ಕೃಷಿ ಮಾರಾಟ ರಂಗ, ಕೃಷಿ ಉದ್ಯಮಶೀಲತೆ ಕುರಿತು ಬೆಂಗಳೂರಿನ ಬೀಗಲ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾದ ಕೆಎಸ್ ಹವ್ಯಾಸ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
4: ಕೇಳುಗರೇ, ಕಾರ್ಬನ್ ಮೊನಾಕ್ಸೈಡ್ ಹೆಸರು ಕೇಳಿರಬಹುದು. ಇದು ಜೀವಿಗಳ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡಬಲ್ಲಂತ ಒಂದು ಅನಿಲ. ನಾವು ಹಸಿ ಸೌದೆ ಉರಿಸಿದಾಗ, ಇದ್ದಿಲನ್ನು ಉರಿಸಿದಾಗ, ಗ್ಯಾಸ್ ಗೀಸರನ್ನು ಬಳಸಿದಾಗ, ಗ್ಯಾಸ್ ಡ್ರೈಯರ್ ಬಳಸಿದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಅನಿಲ ಉತ್ಪತ್ತಿಯಾಗುತ್ತೆ. ಉಸಿರಾಡುವಾಗ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಶರೀರದ ಒಳ ಹೋದಾಗ ತಲೆನೋವು ಬರಬಹುದು, ತಲೆ ಸುತ್ತು ಬರಬಹುದು, ವಾಂತಿ ಆಗಬಹುದು, ಕೈಕಾಲು ನಡುಕ ಉಂಟಾಗಬಹುದು, ಮೂರ್ಛೆ ಕೂಡ ಹೋಗಬಹುದು, ಮತ್ತು ಮುಂದೆ ಹೋಗಿ ಹೃದಯ ಸ್ತಂಭನಕ್ಕೂ ಕೂಡ ಕಾರಣವಾಗಬಹುದು. ಅದಕ್ಕೆ ಎಚ್ಚರವಾಗಿರಬೇಕು.
5: ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರೊಮೇನಿಯಾ ಸಂಬಂಧ ಮತ್ತಷ್ಟು ಬಲಿಷ್ಠ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಚಿವ ಸ್ಥಾನಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಸಾರನಾಥ್. ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು.

0: ವಾರ್ತೆಗಳ ವಿವರ. ವಿದೇಶಗಳಲ್ಲಿ ವಾಸಿಸುವ ಭಾರತೀಯರು ತಮ್ಮ ಮಾತೃಭೂಮಿಯೊಂದಿಗೆ ಆಳವಾದ ಸಂಪರ್ಕ ಹೊಂದಿದ್ದಾರೆ ಹಾಗೂ ಅವರ ಸಾಧನೆಗಳು ಮತ್ತು ಸಮರ್ಪಣೆಯ ಮೂಲಕ ಪ್ರತಿಯೊಬ್ಬ ಭಾರತೀಯರನ್ನು ಹೆಮ್ಮೆ ಪಡುವಂತೆ ಮಾಡುತ್ತಿದ್ದಾರೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರೊಮೇನಿಯಾದ ಬುಕಾರೆಸ್ಟ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಿದ ಅವರು, ರೊಮೇನಿಯಾ ಅಧ್ಯಕ್ಷ ನಿಕೋಸೋರ್ ಡಾನ್ ಮತ್ತು ಇತರ ನಾಯಕರೊಂದಿಗಿನ ತಮ್ಮ ಸಂವಹನವು ದ್ವಿಪಕ್ಷೀಯ ಸಂಬಂಧಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಬಲವಾದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದರು. ಭಾರತ ಮತ್ತು ರೊಮೇನಿಯಾ ನಡುವಿನ ಸಹಕಾರವು ವ್ಯಾಪಾರ, ರಕ್ಷಣೆ, ನವೀಕರಿಸಬಹುದಾದ ಇಂಧನ, ಡಿಜಿಟಲ್ ತಂತ್ರಜ್ಞಾನ, ಶಿಕ್ಷಣ, ಸಂಶೋಧನೆ, ಆರೋಗ್ಯ ರಕ್ಷಣೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ನಾವೀನ್ಯತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ವಿಸ್ತರಿಸಿದೆ ಎಂದು ಅವರು ತಿಳಿಸಿದರು. ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಉಲ್ಲೇಖಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು, ಇದರ ಆರಂಭಿಕ ಅನುಷ್ಠಾನವು ರೊಮೇನಿಯಾ ಮತ್ತು ಇತರ ಐರೋಪ್ಯ ಒಕ್ಕೂಟದ ಸದಸ್ಯ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮತ್ತು ಹೂಡಿಕೆಗೆ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಎಂದು ಹೇಳಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಇಂದು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಕಳೆದ 10 ದಿನಗಳಿಂದ ವಿದ್ಯಾರ್ಥಿಗಳ ಪ್ರತಿಭಟನೆಯ ನಂತರದ ಪರಿಸ್ಥಿತಿಯಿಂದ ತಮಗೆ ನೋವಾಗಿದೆ, ಇದು ತಮಗೆ ಪ್ರತಿಷ್ಠೆಯ ವಿಷಯವಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿನ ಪರಿಸ್ಥಿತಿಯನ್ನು ಪರಿಗಣಿಸಿ ರಾಷ್ಟ್ರ ವಿರೋಧಿ ಶಕ್ತಿಗಳು ಅದನ್ನು ಬಳಸಿಕೊಳ್ಳದಂತೆ ತಡೆಯುವ ಜೊತೆಗೆ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವು ಕಾನೂನು ಸಂಕೀರ್ಣತೆಗಳಲ್ಲಿ ಸಿಲುಕಿಕೊಳ್ಳದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಪ್ರಧಾನಿಗೆ ರಾಜೀನಾಮೆ ನೀಡಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿಯವರ ಮಾರ್ಗದರ್ಶನ, ನಂಬಿಕೆ ಮತ್ತು ನಿರಂತರ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿರುವ ಧರ್ಮೇಂದ್ರ ಪ್ರಧಾನ್, ರಾಷ್ಟ್ರ ಸೇವೆಯು ತಮ್ಮ ಜೀವನದ ಅತ್ಯುನ್ನತ ಆದ್ಯತೆಯಾಗಿದೆ ಮತ್ತು ಅದಕ್ಕೆ ಸದಾ ಸಮರ್ಪಿತ ಎಂದು ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ದಶಕದ ಪ್ರಯಾಣವು ಸಾರ್ವಜನಿಕ ಜೀವನ ಮತ್ತು ವಿದ್ಯಾರ್ಥಿಗಳ ಕಲ್ಯಾಣಕ್ಕೆ ಹಾಗೂ ಜೀವಮಾನದ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಅವರ ಸಮರ್ಪಿತ ಸೇವೆ, ಸುಧಾರಣೆಗಳಿಗೆ ಬದ್ಧತೆ ಮತ್ತು ಬಲವಾದ ಭಾರತವನ್ನು ನಿರ್ಮಿಸಲು ನೀಡಿದ ಕೊಡುಗೆಗಾಗಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಭಾರತದ ಶಿಕ್ಷಣ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಕ್ಷೇಮಕ್ಕಾಗಿ ಧರ್ಮೇಂದ್ರ ಪ್ರಧಾನ್ ಅವರ ಪ್ರಾಮಾಣಿಕ ಪ್ರಯತ್ನಗಳನ್ನು ಸಚಿವ ಕಿರಣ್ ರಿಜಿಜು ಶ್ಲಾಘಿಸಿದ್ದಾರೆ. ಸರ್ಕಾರ ತನ್ನ ಬೇಡಿಕೆಗಳಿಗೆ ಒಪ್ಪಿಕೊಂಡ ಬಳಿಕ ಸಿಜೆಪಿ ತನ್ನ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಇಂದು ಸಿಜೆಪಿ ನಿಯೋಗದೊಂದಿಗೆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟುವ ಕ್ರಮಗಳ ಬೇಡಿಕೆಗಳ ಮೇಲೆ ಕೇಂದ್ರೀಕರಿಸುವ 3ನೇ ಸುತ್ತಿನ ಚರ್ಚೆ ನಡೆಸಿದರು. ನಂತರ ನವದೆಹಲಿಯಲ್ಲಿ ಸಿಜೆಪಿ ನಿಯೋಗದೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಸಭೆಯಲ್ಲಿ ಪ್ರತಿಭಟನಾಕಾರರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಬಾರದು ಮತ್ತು ಅವರ ವಿರುದ್ಧ ಯಾವುದೇ ಎಫ್ಐಆರ್ಗಳನ್ನು ದಾಖಲಿಸಬಾರದು ಎಂಬ ಸಿಜೆಪಿಯ ಬೇಡಿಕೆಗಳನ್ನು ಸರ್ಕಾರ ಮಾನ್ಯ ಮಾಡಿದೆ ಎಂದು ಹೇಳಿದರು. ಯಾವುದೇ ಎಫ್ಐಆರ್ ದಾಖಲಾಗಿದ್ದರೆ ಅದನ್ನು ಹಿಂಪಡೆಯಲಾಗುತ್ತದೆ ಮತ್ತು ಎಫ್ಐಆರ್ಗಳ ಪ್ರತಿಗಳನ್ನು ಸಹ ಒದಗಿಸಲಾಗುತ್ತದೆ ಎಂದು ಸರ್ಕಾರ ಒಪ್ಪಿಕೊಂಡಿದೆ. ಆತ್ಮಹತ್ಯೆ ಮಾಡಿಕೊಂಡವರಿಗೆ ಪರಿಹಾರದ ವಿಷಯದ ಬಗ್ಗೆ ಸರ್ಕಾರ ಸಂಪೂರ್ಣ ಸಹಾನುಭೂತಿಯನ್ನು ಹೊಂದಿದೆ. ನಿಯಮಗಳಿಗೆ ಅನುಸಾರವಾಗಿ ಗರಿಷ್ಠ ಪರಿಹಾರವನ್ನು ಒದಗಿಸುವುದನ್ನು ಸರ್ಕಾರ ಖಚಿತಪಡಿಸುತ್ತದೆ ಎಂದು ಅವರು ತಿಳಿಸಿದರು. ಸಿಜೆಪಿಯ ಮುಖ್ಯ ವಕ್ತಾರ ಸೌರವ್ ದಾಸ್ ಮಾತನಾಡಿ, ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳುವುದಾಗಿ ಘೋಷಿಸಿದರು. ಪ್ರಾಚೀನ ಬೌದ್ಧ ತಾಣ ಸಾರನಾಥವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಇದನ್ನು ಭಾರತದ ಸಾಂಸ್ಕೃತಿಕ ಪರಂಪರೆಗೆ ನಿರ್ಣಾಯಕ ಕ್ಷಣ ಎಂದು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಸಾರನಾಥವು ಶಾಂತಿ, ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯ ಕಾಲಾತೀತ ದೀಪಸ್ತಂಭವಾಗಿದೆ. ಇದು ಮಾನವೀಯತೆಗೆ ಭಾರತೀಯ ನಾಗರಿಕತೆಯ ಆಳವಾದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಕೊಡುಗೆಗಳನ್ನು ಪ್ರತಿಬಿಂಬಿಸುತ್ತದೆ. ಪೀಳಿಗೆಯಿಂದ ಪೀಳಿಗೆಗೆ ಸ್ಫೂರ್ತಿ ನೀಡುವ ವಿಚಾರಗಳ ತೊಟ್ಟಿಲಾಗಿ ರಾಷ್ಟ್ರದ ಶಾಶ್ವತ ಪಾತ್ರವನ್ನು ಈ ಶಾಸನವು ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.

ಚುನಾವಣೆಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಇಂದು ನವದೆಹಲಿಯಲ್ಲಿ ಸಿಂಗಾಪುರದ ಕಾನೂನು ಸಚಿವ ಎಡ್ವಿನ್ ಟಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಅರ್ಜುನ್ ರಾಮ್ ಮೇಘವಾಲ್, ಸಭೆಯಲ್ಲಿ ಭಾರತ ಸಿಂಗಾಪುರ ನಡುವಿನ ಕಾನೂನು ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಹಾಗೂ ಸಾಂಸ್ಥಿಕ ಮತ್ತು ನ್ಯಾಯಾಂಗ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಪರಿವರ್ತನಾತ್ಮಕ ಕಾನೂನು ಸುಧಾರಣೆಗಳನ್ನು ಮುಂದುವರೆಸುವುದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಕಾನೂನು ಸಹಭಾಗಿತ್ವವನ್ನು ವಿಸ್ತರಿಸುವ ಕಾರ್ಯಕ್ಕೂ ಆದ್ಯತೆ ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಕರಾವಳಿ ರಕ್ಷಣಾ ಪಡೆ ಐಸಿಜಿ ದಮನ್, ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಕ್ಷಿಣ ಗುಜರಾತ್ನ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿದ್ದ 170 ಮಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಿದೆ. ಈ ತಿಂಗಳ 22ರ ಮಧ್ಯರಾತ್ರಿಯಿಂದ ಇದುವರೆಗೆ 11 ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸಲಾಗಿದ್ದು, ನಿರಂತರ ಮಳೆ, ತೀವ್ರ ಪ್ರವಾಹ ಹಾಗೂ ಅತ್ಯಂತ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯ ನಡುವೆಯೂ ಕಾರ್ಯಾಚರಣೆ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿಆರ್ಐ ಚಿನ್ನ ಕಳ್ಳಸಾಗಣೆ ಗುಂಪುಗಳ ಮೇಲೆ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಕಳ್ಳಸಾಗಣೆ ಮಾಡುತ್ತಿದ್ದ ಒಟ್ಟು 27 ಕಿಲೋಗ್ರಾಂ ತೂಕದ ವಿದೇಶಿ ಮೂಲದ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು 12 ಜನರನ್ನು ಬಂಧಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಮುಂಬೈನಲ್ಲಿ ಡಿಆರ್ಐ ಅಧಿಕಾರಿಗಳು ಇಥಿಯೋಪಿಯಾದ ಅಡಿಸ್ ಅಬಾಬಾದಿಂದ ಆಗಮಿಸಿದ 3 ಪ್ರಯಾಣಿಕರನ್ನು ಬಂಧಿಸಿದ್ದು, ಸುಮಾರು 12 ಕಿಲೋಗ್ರಾಂಗಳಷ್ಟು ತೂಕದ ವಿದೇಶಿ ಮೂಲದ 6 ಚಿನ್ನದ ಇಟ್ಟಿಗೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಿಮಾನದ ಹಿಂಭಾಗದ ಶೌಚಾಲಯದ ಸೀಲಿಂಗ್ ಪ್ಯಾನೆಲ್ಗಳ ಒಳಗೆ ಚಿನ್ನವನ್ನು ಮರೆಮಾಡಲಾಗಿತ್ತು. ಮತ್ತೊಂದು ಕಾರ್ಯಾಚರಣೆಯಲ್ಲಿ ಉತ್ತರ ಪ್ರದೇಶದ ಬ್ರಹ್ಮಪುತ್ರ ಮೇಲ್ನಲ್ಲಿ ಸುಮಾರು 5 ಕಿಲೋಗ್ರಾಂಗಳಷ್ಟು ತೂಕದ ವಿದೇಶಿ ಮೂಲದ 42 ಚಿನ್ನದ ಬಿಸ್ಕೆಟ್ಗಳನ್ನು ಕಳ್ಳಸಾಗಣೆ ಮಾಡುತ್ತಿದ್ದಾಗ ಮಹಿಳಾ ಪ್ರಯಾಣಿಕರೊಬ್ಬರನ್ನು ಬಂಧಿಸಲಾಯಿತು. ಬಾಂಗ್ಲಾದೇಶದ ಮೂಲಕ ಭಾರತಕ್ಕೆ ಚಿನ್ನವನ್ನು ಕಳ್ಳಸಾಗಣೆ ಮಾಡಲಾಗಿದೆ ಎಂಬುದನ್ನು ವಿಚಾರಣೆಯ ಸಮಯದಲ್ಲಿ ಮಹಿಳೆ ಒಪ್ಪಿಕೊಂಡಿದ್ದಾರೆ. ಮುಂಬೈ, ಕೋಲ್ಕತ್ತಾ, ಕೊಚ್ಚಿ ಮತ್ತು ಗೌಹಾಟಿಯಲ್ಲಿ ಇದೇ ರೀತಿಯ ಕಾರ್ಯಾಚರಣೆಗಳನ್ನು ನಡೆಸಲಾಗಿದ್ದು 8 ಜನರನ್ನು ಬಂಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಜಿಂಬಾಬ್ವೆಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 219 ರನ್ ಗಳಿಸಿದೆ. ಭಾರತದ ಪರ ಇಶಾನ್ ಕಿಶನ್ 81 ರನ್ ಸಿಡಿಸಿದರೆ ತಿಲಕ್ ವರ್ಮಾ 60 ರನ್ ಪೇರಿಸಿದರು. ಗೆಲುವಿನ ಗುರಿ ಬೆನ್ನತ್ತಿರುವ ಜಿಂಬಾಬ್ವೆ ಇತ್ತೀಚಿನ ವರದಿಯಂತೆ 13 ಓವರ್ಗಳಿಗೆ 6 ವಿಕೆಟ್ ನಷ್ಟಕ್ಕೆ 99 ರನ್ ಮಾಡಿ ಆಡುತ್ತಿದೆ. ಕಳೆದ 1 ತಿಂಗಳಿನಲ್ಲಿ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಇರಾನ್ನಿಂದ ಒಟ್ಟು 14,539 ಅಫ್ಘಾನ್ ನಿರಾಶ್ರಿತ ಕುಟುಂಬಗಳು ದೇಶಕ್ಕೆ ಮರಳಿವೆ ಎಂದು ಅಫ್ಘಾನಿಸ್ತಾನ ಸರ್ಕಾರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರೊಮೇನಿಯಾ ಸಂಬಂಧ ಮತ್ತಷ್ಟು ಬಲಿಷ್ಠ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಚಿವ ಸ್ಥಾನಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಸಾರನಾಥ್. ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಟಿ20 ಕ್ರಿಕೆಟ್ ಜಿಂಬಾಬ್ವೆ ತಂಡಕ್ಕೆ 220 ರನ್ಗಳ ಗುರಿ ನೀಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7 ಗಂಟೆ 5 ನಿಮಿಷಕ್ಕೆ.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ, ವಾಣಿಜ್ಯ ಆರ್ಥಿಕ ಸಹಕಾರ ತಂತ್ರಜ್ಞಾನ ಕುರಿತು ಮಾತುಕತೆ. ಭಾರತೀಯ ನೌಕಾಪಡೆಗೆ ಕಾರವಾರದ ಕದಂಬ ನೌಕಾ ನೆಲೆಯಲ್ಲಿ ಐಎನ್ಎಸ್ ಮಾಲ್ವಣ್ ಯುದ್ದ ನೌಕೆ ಸೇರ್ಪಡೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಾಯು ಜಲಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ.

0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ ತಮ್ಮನ್ನು ಭೇಟಿಯಾದ ಜಪಾನ್, ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ ನಡೆಸಿದರು. ಜಪಾನ್ ದೇಶದ ಫುಕುವೋಕದ ಭಾರತದ ಕಾನ್ಸುಲೇಟ್ ಜನರಲ್ ರಾಮ್ಕುಮಾರ್ ಜೊತೆ ಮುಖ್ಯಮಂತ್ರಿ ಅವರು ಉಭಯ ದೇಶಗಳ ಬಲ ಸಂವರ್ಧನೆ ಕುರಿತಂತೆ ಮಾತುಕತೆ ನಡೆಸಿದರು. ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಕಾರಕ್ಕಾಗಿ ಅವಕಾಶ ಕುರಿತಂತೆ ಚರ್ಚೆ ನಡೆಸಲಾಗಿದೆ. ಭಾರತಕ್ಕೆ ಲಕ್ಸೆಂಬರ್ಗ್ನ ಗ್ರ್ಯಾಂಡ್ ಡಚ್ಚಿಯ ರಾಯಭಾರಿ ಕ್ರಿಶ್ಚಿಯನ್ ಬೀವರ್, ಲಕ್ಸೆಂಬರ್ಗ್ನ ರಾಯಭಾರ ಕಚೇರಿಯ ಕೌನ್ಸಿಲರ್ ಮ್ಯಾಕ್ಸಿಮೆ ವಿಕ್ಟರ್ ಮತ್ತು ಬೆಂಗಳೂರಿನಲ್ಲಿರುವಂತಹ ಲಕ್ಸೆಂಬರ್ಗ್ನ ಗೌರವ ಕೌನ್ಸುಲ್ ಸುರೇಶ್ ವಾಸ್ವಾನಿ ಅವರು ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದರು. ಲಕ್ಸೆಂಬರ್ಗ್ ಜೊತೆಗಿನ ರಾಜ್ಯದ ಮೈತ್ರಿಯನ್ನು ಬಲಪಡಿಸುವ ಬಗ್ಗೆ ಹಾಗೂ ಆರ್ಥಿಕ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಚಾರ ವಿನಿಮಯ ನಡೆಸಲಾಯಿತು. ಬೆಂಗಳೂರು ಸ್ಪೇಸ್ ಎಕ್ಸ್ಪೋ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಲಕ್ಸೆಂಬರ್ಗ್ ಉಪಪ್ರಧಾನಿ ಕ್ಸೇವಿಯರ್ ಬೆಟಲ್ ಮತ್ತು ವಿದೇಶಾಂಗ ವ್ಯವಹಾರ ಮತ್ತು ವಾಣಿಜ್ಯ ಖಾತೆ ಸಚಿವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿಯೂ ಮಾತುಕತೆ ನಡೆಸಲಾಯಿತು. ಬೆಂಗಳೂರಿನಲ್ಲಿರುವಂತಹ ಆಸ್ಟ್ರೇಲಿಯಾ ಕಾನ್ಸುಲ್ ಜನರಲ್ನ ಹಿಲರಿ ಮ್ಯಾಕ್ ಗೇಚಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ಆಸ್ಟ್ರೇಲಿಯಾ ನಡುವಿನ ಸಹಭಾಗಿತ್ವ ಬಲವರ್ಧನೆ ಬಗ್ಗೆ ಚರ್ಚೆ ನಡೆಸಲಾಯಿತು. ತಂತ್ರಜ್ಞಾನ, ಶಿಕ್ಷಣ ಮತ್ತು ಜನರ ನಡುವಿನ ಸೌಹಾರ್ದ ಸಂಬಂಧ ವಿಕೇಂದ್ರೀಕರಿಸಿ ಮಾತುಕತೆ ನಡೆಸಲಾಯಿತು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತೀಯ ನೌಕಾಪಡೆಗೆ ಐಎನ್ಎಸ್ ಮಾಲ್ವಣ್ ಯುದ್ದ ನೌಕೆಯನ್ನು ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಈ ವೇಳೆ ಮಾತನಾಡಿದ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಇದರಿಂದ ದೇಶದ ಕರಾವಳಿ ರಕ್ಷಣಾ ಸಾಮರ್ಥ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಇದು ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಮತ್ತಷ್ಟು ವೃದ್ಧಿಸುವ ಮಹತ್ವದ ಹೆಜ್ಜೆಯಾಗಿದೆ. ಐಎನ್ಎಸ್ ಮಾಲ್ವಣ್ ಸೇರ್ಪಡೆಯೊಂದಿಗೆ ಭಾರತೀಯ ನೌಕಾಪಡೆಯ ಕರಾವಳಿ ಕಣ್ಗಾವಲು, ಜಲಾಂತರ್ಗಾಮಿ ವಿರೋಧಿ ಕಾರ್ಯಾಚರಣೆ ಹಾಗೂ ಸಮುದ್ರ ಭದ್ರತಾ ಸಾಮರ್ಥ್ಯ ಮತ್ತಷ್ಟು ಬಲಿಷ್ಠವಾಗಲಿದೆ. ಸ್ವದೇಶಿ ಯುದ್ದ ನೌಕೆ ನಿರ್ಮಾಣ ಕ್ಷೇತ್ರದಲ್ಲಿನ ಭಾರತದ ಸಾಧನೆಗೆ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಹಿತಾಸಕ್ತಿಗಳ ರಕ್ಷಣೆಯಲ್ಲಿ ಮೂರು ಸೇನಾಪಡೆಗಳ ನಡುವಿನ ಸಮನ್ವಯ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೃದ್ಧಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: According to me, any technology delayed is technology denied. So we all who are in this field of aviation, military sailing or military land war, we have to realize that part, that if things have to happen, they have to happen at a certain pace that we still remain relevant. And I'm very happy that the way our indigenous infrastructure is growing in terms of R&D, in terms of production, there is a big impetus which has been given. I'm not saying we've reached somewhere very close to the target, but we are in the right direction. And as long as one is moving in the right direction, there is hope. I'm sure if we don't waver from this path, if we remain focused on this, this will be a game changer. I must compliment the entire team of shipbuilding for delivering this fine platform to the nation. And also, I must commend the Indian Navy's project trials and acceptance teams for their sustained effort and meticulous oversight, you know, in ensuring the successful induction of so many ships, including this.
0: ಕಾರ್ಯಕ್ರಮದಲ್ಲಿ ಪಶ್ಚಿಮ ನೌಕಾ ಕಮಾಂಡ್ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವತ್ಸಾಯನ್ ಮಾತನಾಡಿ, ಕಾರವಾರದ ನೌಕಾನೆಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುದ್ದ ನೌಕೆ ಲೋಕಾರ್ಪಣೆಗೊಂಡಿದೆ. ಐಎನ್ಎಸ್ ಮಾಲ್ವಾಡ್ ಆತ್ಮನಿರ್ಭರ ಭಾರತಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ ಎಂದು ತಿಳಿಸಿದ್ದಾರೆ. ಐಎನ್ಎಸ್ ಮಾಲ್ವಾಡ್ ಯುದ್ದ ನೌಕೆಯ ಕಮಾಂಡರ್ ಚೀಫ್ ಪ್ರವೀಣ್ ಕುಮಾರ್ ತಿವಾರಿ, ಕೊಚ್ಚಿ ಶಿಪ್ ಯಾರ್ಡ್ ಲಿಮಿಟೆಡ್ ವ್ಯವಸ್ಥಾಪಕ ಜೋಸ್ ವಿಜಯ್ ಸೇರಿದಂತೆ ಹಿರಿಯ ನೌಕಾಪಡೆ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ರಕ್ಷಣಾ ಉದ್ಯಮ ವಲಯದ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಪ್ಲೇಸ್ಮೆಂಟ್ ಮತ್ತು ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ದೇಶದ ಅತ್ಯುನ್ನತ ಸರ್ಚ್ ಎಂಜಿನ್ ಆಗಿರುವ ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ಶೈಕ್ಷಣಿಕ ಒಪ್ಪಂದ ಮಾಡಿಕೊಂಡಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವ ಪ್ರೊಫೆಸರ್ ಪ್ರಸಾದ್ ಬಿ ರಾಮ್ಪುರೆ ಮತ್ತು ಗೂಗಲ್ ಫಾರ್ ಎಜುಕೇಷನ್ ಇಂಡಿಯಾ ಕಂಪನಿಯ ಮುಖ್ಯಸ್ಥ ಸಂಜಯ್ ಜೈನ್ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಎಐ ಕೌಶಲ್ಯ, ಬೋಧಕರಿಗೆ ಕೌಶಲ್ಯ ಶಿಕ್ಷಣ, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಕೈಗಾರಿಕೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ದಪಡಿಸುವುದು ಹಾಗೂ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಪಡೆಯಲು ತರಬೇತಿ ನೀಡುವ ಉದ್ದೇಶದಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕ್ವಾಲ್ಕಮ್, ಭಾರತ್ ಸ್ಕಿಲ್ಸ್ ಇನ್ಸ್ಟಿಟ್ಯೂಟ್ ಫೌಂಡೇಶನ್, ಸೀಲ್ ಕಂಪನಿಗಳ ಜೊತೆಯೂ ವಿಟಿಯು ಒಪ್ಪಂದ ಮಾಡಿಕೊಂಡಿದೆ. ಈ ಕುರಿತಂತೆ ಆಕಾಶವಾಣಿ ಜೊತೆ ಮಾಹಿತಿ ಹಂಚಿಕೊಂಡಿರುವ ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್, ವಿಟಿಯು 250 ಎಂಜಿನಿಯರಿಂಗ್ ಕಾಲೇಜುಗಳನ್ನು ಹೊಂದಿದ್ದು ಇಲ್ಲಿ 300,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ದಿಮತ್ತೆ ಇಂದು ಎಲ್ಲಾ ಕ್ಷೇತ್ರಗಳಿಗೂ ವಿಸ್ತರಿಸಿದ್ದು ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಗೂಗಲ್ ಜೊತೆ ಎಐ ಕುರಿತಂತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಷ್ಟೀಯ ಶುದ್ದ

0: ವಾಯು ಕಾರ್ಯಕ್ರಮ ಎನ್ಸಿಎಪಿ ಅಡಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ವಾಯು ಮತ್ತು ಜಲ ಗುಣಮಟ್ಟ ಮೇಲ್ವಿಚಾರಣೆ ಹಾಗೂ ಮಾಲಿನ್ಯ ನಿಯಂತ್ರಣ ಕ್ರಮಗಳ ಕುರಿತು ಸಂಸತ್ತಿನಲ್ಲಿ ಕೇಳಿದ್ದ ಚುಕ್ಕಿ ರಹಿತ ಪ್ರಶ್ನೆಗೆ ಉತ್ತರವಾಗಿ ಕೇಂದ್ರ ಸರ್ಕಾರ ಈ ಮಾಹಿತಿ ನೀಡಿದೆ. ದಾವಣಗೆರೆಯಲ್ಲಿ ಗಾಳಿಯಲ್ಲಿನ ಧೂಳಿನ ಕಣಗಳ ಪ್ರಮಾಣದಲ್ಲಿ ಶೇಕಡಾ 41% ಇಳಿಕೆಯಾಗಿದೆ. ಇದರೊಂದಿಗೆ ದಾವಣಗೆರೆ ಮತ್ತು ಕಲಬುರಗಿ ನಗರಗಳು ರಾಷ್ಟೀಯ ವಾಯು ಗುಣಮಟ್ಟ ಮಾನದಂಡವನ್ನು ತಲುಪುವಲ್ಲಿ ಯಶಸ್ವಿಯಾಗಿವೆ. ಎನ್ಸಿಎಪಿ ಅಡಿಯಲ್ಲಿ ಇತರ ನಗರಗಳಾದ ಹುಬ್ಬಳ್ಳಿ ಧಾರವಾಡದಲ್ಲಿ ಶೇಕಡಾ 23 ಹಾಗೂ ಬೆಂಗಳೂರಿನಲ್ಲಿ ಶೇಕಡಾ 17% ಸುಧಾರಣೆ ಕಂಡುಬಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಬೆಂಗಳೂರು ದಾವಣಗೆರೆ ಕಲಬುರಗಿ ಹಾಗೂ ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ 2019-20 2025-26 ಅವಧಿಯಲ್ಲಿ ಒಟ್ಟು 625.94 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸಿಪಿಸಿಬಿ ಮಾರ್ಗಸೂಚಿಗಳಂತೆ ನಿರಂತರ ತಪಾಸಣೆ ನಡೆಸುತ್ತಿದ್ದು ರಾಜ್ಯದಲ್ಲಿ ಪ್ರಸ್ತುತ 358 ಜಲ ಗುಣಮಟ್ಟ ಹಾಗೂ 73 ವಾಯು ಗುಣಮಟ್ಟ ಮೇಲ್ವಿಚಾರಣಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯದಲ್ಲಿ 2018ರಲ್ಲಿ 17% ಮಾಲಿನ್ಯ ಪೀಡಿತ ನದಿ ವ್ಯಾಪ್ತಿ ಸಂಖ್ಯೆ 2025ರ ವೇಳೆಗೆ 14% ಇಳಿಕೆಯಾಗಿದೆ. ಅಮೃತ್ 2.0 ಯೋಜನೆಯಡಿ ರಾಜ್ಯದ 159 ಜಲಮೂಲಗಳ ಪುನರುಜ್ಜೀವನಕ್ಕಾಗಿ 520.20 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತದ ನೀತಿ ಆಯೋಗ ಅಟಲ್ ಇನೋವೇಷನ್ ಮಿಷನ್ ರಾಷ್ಟಮಟ್ಟದಲ್ಲಿನ ತಳಮಟ್ಟದ ನಾವೀನ್ಯತೆಯ ಕೊಡುಗೆಗಾಗಿ ಕೂಡ ಮಾಡುವಂತಹ 2026ನೇ ಸಾಲಿನ ರಾಷ್ಟಮಟ್ಟದ ಸಾಧಕರ ಗೌರವಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದರಿಯ ಅನುಷಾ ಆಚಾರ್ ಪಾತ್ರರಾಗಿದ್ದಾರೆ. ಬಾಣಂತನ ಹಂತದಲ್ಲಿ ಪರಂಪರೆಯ ಲೇಹ ಉಪಚಾರದ ಆಹಾರವನ್ನ ನಾವೀನ್ಯತೆಯ ಜೊತೆಗೆ ಉಳಿಸಿ ಬೆಳೆಸುವ ನಿಟ್ಟನಲ್ಲಿ ಸ್ಟಾರ್ಟ್ಅಪ್ ಮೂಲಕ ಅನುಷಾ ಅವರು ಆರಂಭಿಸಿರುವ ಮಾವೇದಾಸ್ ಉತ್ಪನ್ನ ಆಯ್ಕೆಯಾಗಿದೆ. ಇದೇ 31ರಂದು ದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಾಧಕರನ್ನ ಗೌರವಿಸಲಿದ್ದಾರೆ. ಕರ್ನಾಟಕದಿಂದ ಆಯ್ಕೆಯಾಗಿರುವ ಇಬ್ಬರು ಸಾಧಕರ ಪೈಕಿ ಅನುಷಾ ಆಚಾರ್ ಒಬ್ಬರಾಗಿದ್ದಾರೆ. ಮೂಲತಃ ಉಡುಪಿ ಜಿಲ್ಲೆಯ ಕುಂದಾಪುರದವರಾದಂತಹ ಅನುಷಾ ಅವರು ಬಿಇ ಎಲೆಕ್ಟ್ರಿಕಲ್ ಪದವೀಧರೆ. ದೇಸಿ ಆಹಾರ ಅದರಲ್ಲೂ ಮೆಂತೆ ಸತ್ವ, ಬಾಣಂತಿ ಲೇಹ, ಬೆಳ್ಳುಳ್ಳಿ ಲೇಹ, ಮೆಂತೆ ಲಡ್ಡು ಇತ್ಯಾದಿ ಬಾಣಂತಿ ಆರೈಕೆಯ ಆಹಾರಾದಿಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಒದಗಿಸುವುದರ ಜೊತೆಗೆ ಮುಂದಿನ ಪೀಳಿಗೆಗೆ ಪರಂಪರೆಯ ಆಹಾರ ಪದ್ದತಿಯನ್ನು ಪರಿಚಯಿಸುವ ಮತ್ತು ಅದರ ಮಹತ್ವ ಸಾರುವ ಕೆಲಸವನ್ನು ಅನುಷಾ ಮಾಡುತ್ತಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ಅನುಷಾ, ಇದೊಂದು ಹೆಮ್ಮೆಯ ವಿಷಯ. ನಮ್ಮ ಪರಂಪರೆಯ ಬಾಣಂತಿ ಲೇಹ ಪದ್ದತಿ ಉಳಿಯಬೇಕೆಂಬ ನಿಟ್ಟನಲ್ಲಿ ಸ್ಟಾರ್ಟ್ಅಪ್ ಮೂಲಕ ಆರಂಭಿಸಿರುವ ಮಾವೇದಾಸ್ ಉತ್ಪನ್ನಕ್ಕೆ ಎಲ್ಲೆಡೆಯಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಎಂದು ಹೇಳಿದ್ದಾರೆ.
1: ನನ್ನ ಈ ಕನಸಿಗೆ ಪೂರಕವೆಂಬಂತೆ ಭಾರತದ ನೀತಿ ಆಯೋಗದ ಅಟಲ್ ಇನೋವೇಷನ್ ಮಿಷನ್ ರಾಷ್ಟಮಟ್ಟದಲ್ಲಿನ ತಳಮಟ್ಟದ ನಾವೀನ್ಯತೆಯ ಕೊಡುಗೆಗಾಗಿ ಕೊಡಮಾಡುವ 2026ನೇ ಸಾಲಿನ ಆಯ್ದ 26 ರಾಷ್ಟಮಟ್ಟದ ಸಾಧಕರ ಪೈಕಿ ನಮ್ಮ ಈ ಮಾವೇದಾಸ್ ಆಯ್ಕೆಯಾಗಿದೆ. ದೇಶದ 250 ಅಧಿಕ ನಾವೀನ್ಯತೆಯ ಸ್ಟಾರ್ಟ್ಅಪ್ಗಳವರು ಈ ಸ್ಪರ್ಧಾ ಕಣದಲ್ಲಿದ್ದು ಅಂತಿಮ ಹಂತದಲ್ಲಿ 26 ಮಂದಿಗೆ ಈ ಸಾಲಿನ ರಾಷ್ಟೀಯ ಮನ್ನಣೆ ದೊರೆಯುತ್ತಿದೆ. ನಮ್ಮ ಮುಖ್ಯವಾದ ಧ್ಯೇಯ ಏನಂದ್ರೆ ಭಾರತದ ಈ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರಗಳನ್ನು ಉಳಿಸುವುದು, ಹಾಗೆ ಈ ಪೌಷ್ಟಿಕ ಆಹಾರದ ಮೂಲಕ ಮುನ್ನೆಚ್ಚರಿಕಾ ಆರೋಗ್ಯವನ್ನು ಉತ್ತೇಜಿಸುವುದು ಹಾಗೂ ಆಧುನಿಕ ಕುಟುಂಬಗಳಿಗೆ ಈ ಆಹಾರವನ್ನು ಸುಲಭವಾಗಿ ಲಭ್ಯವಂತೆ ಮಾಡುವುದು. ಮಾವೇದಾಸ್ ನಾನು ಹೇಳಬೇಕಂದ್ರೆ ಇದೊಂದು ಅಡುಗೆ ಮನೆಯಿಂದ ಆರಂಭವಾಯಿತು. ನನ್ನ ಅಜ್ಜಿಯವರಿಂದ ಕಲಿತ ಈ ಪ್ರಸವೋತ್ತರ ಪೌಷ್ಟಿಕ ಆಹಾರ ಪದ್ಧತಿಗಳನ್ನು ಸುರಕ್ಷಿತ, ಗುಣಮಟ್ಟದ ಮತ್ತು ಬಳಸಲು ಸುಲಭವಾದ ಉತ್ಪನ್ನಗಳಾಗಿ ರೂಪಿಸಿದ್ದೇವೆ. ನಮ್ಮ ಉತ್ಪನ್ನಗಳು ಎಫ್ಎಸ್ಎಸ್ಐ ಪ್ರಮಾಣೀಕೃತವಾಗಿದೆ ಹಾಗೂ ಪೌಷ್ಟಿಕ ಮತ್ತು ಶೆಲ್ಫ್ ಲೈಫ್ ಪರೀಕ್ಷೆಗಳನ್ನು ಪೂರೈಸಿವೆ. ಸ್ಥಳೀಯವಾಗಿ ದೊರೆಯುವ ಕಾಲಪರೀಕ್ಷಿತ ನೈಸರ್ಗಿಕ ಪದಾರ್ಥಗಳಿಂದ ತಯಾರಾಗಿವೆ ಹಾಗೂ ಯಾವುದೇ ಕೃತಕ ಬಣ್ಣ, ಸಂರಕ್ಷಕ ಅಥವಾ ರಾಸಾಯನಿಕಗಳನ್ನು ಹೊಂದಿಲ್ಲ. ಇಂದು ಮಾರುಕಟ್ಟೆಯಲ್ಲಿ ಮಹಿಳೆಯರ ಆರೋಗ್ಯಕ್ಕಾಗಿ ಪೂರಕ ಆಹಾರಗಳಿವೆ, ಆದರೆ ಮಾವೇದಾಸ್ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರವನ್ನು ಆಧುನಿಕ ಜೀವನ ಶೈಲಿಗೆ ಹೊಂದುವ ರೀತಿಯಲ್ಲಿ ಒದಗಿಸುವ ನೈಸರ್ಗಿಕ ಪರ್ಯಾಯವಾಗಿದೆ.
0: ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ನಡೆಯಿತು. ಎಸ್ಕೆ ಹಲ್ದಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಲ್ಲೆಡೆ ಬರದ ಛಾಯೆ ಆವರಿಸಿದ್ದು ಕಾವೇರಿ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರವೇ ಬಳಸಿಕೊಳ್ಳಬೇಕು ಎಂದು ಎಲ್ಲಾ ರಾಜ್ಯಗಳಿಗೆ ನಿರ್ದೇಶನ ನೀಡಲಾಗಿದೆ. ನೀರಿನ ಕೊರತೆ ಎದುರಾಗುವುದನ್ನು ತಪ್ಪಿಸುವ ಸಲುವಾಗಿ ಕೃಷಿ ಹಾಗೂ ಇತರ ನೀರಾವರಿ ಉದ್ದೇಶಗಳಿಗೆ ಕಾವೇರಿ ನೀರನ್ನು ಬಳಸಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಪ್ರಾಥಮಿಕ ಶಿಕ್ಷಣವನ್ನು ಬಲಪಡಿಸುವ ನಿಟ್ಟನಲ್ಲಿ ಸಿಎಸ್ಆರ್ ಉಪಕ್ರಮಗಳನ್ನು ಕೇಂದ್ರೀಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೈಗಾರಿಕೆಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆಯೋಜಿಸಿದಂತಹ ಜಾಗತಿಕ ಸಿಎಸ್ಆರ್ ಮತ್ತು ಸುಸ್ಥಿರತಾ ಶೃಂಗಸಭೆ 2026 ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ಬೆಳವಣಿಗೆಗೆ ಎಫ್ಕೆಸಿ

0: ಸಿಐ ನೀಡಿದ ಕೊಡುಗೆಯನ್ನು ಶ್ಲಾಘಿಸಿದರು. ಸಿಎಸ್ಆರ್ ಎಂಬುದು ದಾನವಲ್ಲ, ಇದು ಸುಸ್ಥಿರ ಅಭಿವೃದ್ಧಿಯಲ್ಲಿ ಹೂಡಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಮಿಕರ ಕಲ್ಯಾಣಕ್ಕೆ ಸಮತೋಲಿತ ವಿಧಾನದ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಉದ್ಯೋಗದಾತರು ಮತ್ತು ಉದ್ಯೋಗಿಗಳು ಸಮಾನವಾಗಿ ಪ್ರಾಮುಖ್ಯತೆ ಹೊಂದಿದ್ದಾರೆ ಎಂದು ತಿಳಿಸಿದ್ದಾರೆ. ಕೈಗಾರಿಕೆಗಳು ಈ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಗೆ ಕರೆ ನೀಡಿದ ಮುಖ್ಯಮಂತ್ರಿ, ರಾಜ್ಯವು ಈಗ ಬೆಂಗಳೂರು ಬಿಟ್ಟು ಇತರ ನಗರಗಳತ್ತ ಗಮನ ಹರಿಸುವಂತೆ ಸಲಹೆ ನೀಡಿದ್ದಾರೆ. ರಾಜ್ಯದಲ್ಲಿ ಶೀಘ್ರವೇ ಜಾರಿಗೆ ಬರಲಿರುವ 2026-2031 ನೂತನ ವೈಮಾಂತರಿಕ್ಷ ಮತ್ತು ರಕ್ಷಣಾ ನೀತಿಯಲ್ಲಿ ಆಧುನಿಕ ಎಲೆಕ್ಟ್ರಾನಿಕ್ ಸಮರ ಸಾಧನಗಳು, ಎಂಬೆಡೆಡ್ ತಂತ್ರಾಂಶ, ಇ ವಿಟಾಲ್ ಸಾಧನಗಳು, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಬಳಸಲಾಗುವಂತಹ ಪೇಲೋಡ್, ಇವುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಮಗ್ರ ಕ್ಲಸ್ಟರ್ಗಳನ್ನು ಅಭಿವೃದ್ಧಿಪಡಿಸಲು ಒತ್ತು ನೀಡಲಾಗಿದೆ. ಡಿಸೆಂಬರ್ ವೇಳೆಗೆ ಕ್ವಿನ್ ಸಿಟಿ ಹಂತ 1ರಲ್ಲಿ 200 ಎಕರೆ ವಿಸ್ತಾರವಾದಂತಹ ಸೆಮಿಕಂಡಕ್ಟರ್ ಪಾರ್ಕ್ ಕಾರ್ಯಾಚರಣೆ ಆರಂಭಿಸಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರದಲ್ಲಿ ಆರಂಭವಾದಂತಹ 15ನೇ ವರ್ಷದ ವ್ಯೂಹಾತ್ಮಕ ವಿದ್ಯುನ್ಮಾನ ಸಮಾವೇಶದಲ್ಲಿ ಮಾತನಾಡಿದ ಅವರು, ರಾಜ್ಯವು 2 ವರ್ಷಗಳ ಹಿಂದೆಯೇ ಸೆಮಿಕಂಡಕ್ಟರ್ ಮತ್ತು ಆಧುನಿಕ ಇಎಸ್ಡಿಎಂ ವಲಯಗಳಲ್ಲಿ 23,000 ಕೋಟಿ ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಿದೆ. ಇದರಿಂದ ಹೆಚ್ಚಿನ ಕೌಶಲ್ಯ ಹೊಂದಿರುವಂತಹ 3,500ಕ್ಕೂ ಹೆಚ್ಚು ಎಂಜಿನಿಯರಿಂಗ್ ಹುದ್ದೆಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಶೋಧನೆ, ಡೀಪ್ಟೆಕ್ ವಿನ್ಯಾಸ ಮತ್ತು ಎಕ್ವಿಪ್ಮೆಂಟ್ ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಅಗ್ರಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲಿ 100ಕ್ಕೂ ಹೆಚ್ಚು ಚಿಪ್ ವಿನ್ಯಾಸ ಸಂಸ್ಥೆಗಳು ಮತ್ತು 3 ನ್ಯಾನೋಮೀಟರ್ ವಿನ್ಯಾಸ ಕೇಂದ್ರಗಳು ಸಕ್ರಿಯವಾಗಿವೆ. ಉದ್ಯಮಿಗಳು ಇವೆಲ್ಲವನ್ನು ಸಕಾರಾತ್ಮಕವಾಗಿ ಪರಿಗಣಿಸಿ ಹೂಡಿಕೆಗೆ ಮುಂದಾಗಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವ ಜನತೆ ಸಕ್ರಿಯವಾಗಿ ಭಾಗಿಯಾಗಿ ಮೈಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ದೇಶದ ಅತ್ಯಂತ ದೊಡ್ಡ ಶಕ್ತಿ ಯುವ ಜನತೆಯಾಗಿದ್ದು, ವಿಕಸಿತ ಭಾರತ 2047ರ ಕನಸನ್ನು ನನಸಾಗಿಸಲು ಯುವ ಜನರ ಶಕ್ತಿ, ನವೋತ್ಸಾಹ ಮತ್ತು ಬದ್ದತೆ ಅತ್ಯಂತ ಅಗತ್ಯವಾಗಿದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಯಂ ಸೇವಾ ಕಾರ್ಯ, ನಾಯಕತ್ವ ಅಭಿವೃದ್ಧಿ, ಕೌಶಲ್ಯ ವೃದ್ಧಿ ಮತ್ತು ರಾಷ್ಟ ನಿರ್ಮಾಣದಲ್ಲಿ ಸಕ್ರಿಯ ಪಾಲ್ಗೊಳ್ಳುವಿಕೆಗೆ ಮೈ ಭಾರತ ವೇದಿಕೆಯು ಅರ್ಥಪೂರ್ಣ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಷ್ಟೀಯ ಹೆದ್ದಾರಿ 69ರ ಶಿರಾ ಬಡವನಹಳ್ಳಿ ಭಾಗದ ರಸ್ತೆ ಕಾಮಗಾರಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. 584,98,00,000 ರೂಪಾಯಿ ವೆಚ್ಚದ ಚತುಷ್ಪಥ ರಸ್ತೆ ಕಾಮಗಾರಿಗೆ ಕೇಂದ್ರ ಹೆದ್ದಾರಿ ಮತ್ತು ಭೂಸಾರಿಗೆ ಸಚಿವಾಲಯ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಕಾಮಗಾರಿಗೆ ಗುತ್ತಿಗೆ ಆದೇಶ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈ ಹೆದ್ದಾರಿಯಿಂದ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಿಂದ ತಿರುಪತಿ ಮತ್ತು ಚೆನ್ನೈ ನಡುವಿನ ಪ್ರಯಾಣಕ್ಕೆ ಇನ್ನಷ್ಟು ಅನುಕೂಲಕರವಾಗಲಿದೆ. ತಿರುಪತಿಗೆ ಕೇವಲ 4 ಗಂಟೆಯಲ್ಲಿ ತಲುಪುವುದರ ಜೊತೆಗೆ ಸುಮಾರು 60 ಕಿಲೋಮೀಟರ್ ರಸ್ತೆ ಪ್ರಯಾಣ ಕಡಿಮೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಪಿಎಂ ಇ ಡ್ರೈವ್ ಯೋಜನೆಯ ಸಿ ವಿಭಾಗದ ಅಡಿಯಲ್ಲಿ ರಾಜ್ಯದಲ್ಲಿ ಸಾರ್ವಜನಿಕ ಇವಿ ಚಾರ್ಜಿಂಗ್ ಕೇಂದ್ರಗಳ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಬೆಸ್ಕಾಂ ಚಾರ್ಜ್ ಪಾಯಿಂಟ್ ಆಪರೇಟರ್ಗಳ ಜೊತೆ ಇದೇ 27ರಂದು ಬೆಸ್ಕಾಂ ನಿಗಮ ಕಚೇರಿಯಲ್ಲಿ ಸಮಾಲೋಚನಾ ಸಭೆ ನಡೆಸಲಿದೆ. ಬಳಕೆದಾರರಿಗೆ ಇವಿ ಮೂಲಭೂತ ಸೌಲಭ್ಯ ಕಲ್ಪಿಸಲು ರಾಜ್ಯದ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಬೆಸ್ಕಾಂ ಸಿಪಿಒಗಳ ಜೊತೆ ವಿಸ್ತೃತ ಚರ್ಚೆ ನಡೆಸಲಿದೆ. ಆಸಕ್ತ ಸಿಪಿಒಗಳು ಸಭೆಯಲ್ಲಿ ಭಾಗಿಯಾಗಿ ಇವಿ ಮೂಲಭೂತ ಸೌಲಭ್ಯ ಕಲ್ಪಿಸುವ ಕುರಿತು ಅಗತ್ಯ ಸಲಹೆ ಸೂಚನೆ ನೀಡಲು ಬೆಸ್ಕಾಂ ವಿನಂತಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ಪ್ರಶ್ನಕಾಲ ಭೀ ನಹೀಂ ಚಲ ಸಕೆ. सत्र के पहले दिन यानी सोमवार को लोकसभा में विपक्षी सदस्यों ने पेपर लीक को लेकर शिक्षा मंत्री के इस्तीफे तथा राम मंदिर चढ़ावा चोरी के मुद्दे पर प्रश्न

ಆಕಾಶವಾಣಿ ಮೈಸೂರು. ದೇವನೂರು ಮಹಾದೇವ ಅವರ ದ್ಯಾವನೂರು ಕಥೆಗಳ ಬಾನುಲಿ ನಾಟಕ ಸರಣಿ. ಇಂದಿನ ನಾಟಕ ಗ್ರಸ್ತರು. ಬಾನುಲಿ ನಾಟಕ ರೂಪ ಪ್ರಸಾದ್ ಕುಂದೂರು. ನಿರ್ದೇಶನ ಜಿ ಶಾಂತಕುಮಾರ್. ಕೇಳಿ ದೇವನೂರು ಮಹಾದೇವ ಅವರ ಗ್ರಸ್ತರು ಕಥೆಯ ನಾಟಕ ರೂಪ.

0: அவா அவா அவோ இல்ல தளார் நோகி தளார்னு பத்தினி
1: ஏன்ல அது தளார்கி ஹோகோது தளார்னு பரோது எந்ததுல அது
2: ಅದೆಲ್ಲ ಹೇಳಕ್ ಆಯ್ಕಿಲ್ಲ ಕಣವ್ವ.
1: ಲೋ ಅಮ್ಮಸ ನನ್ ಕೂಸೆ ನಿಮ್ಮವ್ವ ಕಂಡ್ಲ ಅದು ಗುಟ್ಟ ಗುಟ್ಟು
2: ಬುಡವ
1: ಏಯ್ ಅಮ್ಮಸ
2: ಏವ್ವ ಹೇಳಕ್ ಆಯ್ಕಿಲ್ಲ ಅಂದ್ರೆ ಹೇಳಕ್ ಆಯ್ಕಿಲ್ಲ ಸುಮ್ ಇರವ ನೀನು ಬುಡ.
0: ಯಪ್ಪ ಬಚಾವಾದಿ ಮಾದೇವಣ್ಣ ಯಾರ್ಗೂವಿಯ ಏಳ್ಬೇಡ ಅಂದವನೆ.
3: ಲೋ ಏನ್ಲ ಮಾಸ ಯಾಕ್ಲ ಯಾಕ್ಲ ಇಷ್ಟೊತ್ತಿಗೆ ಬಂದಿದೀಯೋ?
2: ಮಾದೇವಣ್ಣ ಇನ್ನ ಕೊಟ್ಟು ಬರ ಕೇಳವನೆ ತಗ.
0: ಮುಗೀತು ಇನ್ನು ಮಾದೇವಣ್ಣನ ತಾವ ನಾಲ್ಕು ಬಿಸ್ಕ ತೆಗಿಸ್ಕೋಬೇಕು.
3: ಓಹ್ ಇಷ್ಟು ಸುಮಧುರ ಯಾತನೆ, ಥೂ ವಾಸನೆ ಸಿಗರೆಟ್ ಒಂದು. ಇವನೇ ಬರ್ಬೋದಿತ್ತಲ್ಲ, ಥೂ ದರಿದ್ರದೋನು.
2: ಯಪ್ಪ ಅಂತೂ ಮುಗೀತು, ಇನ್ನೇನಿದ್ರು ಬಿಸ್ಕ ತೀಸ್ಕೊಳ್ಳದೆಯ ಬಾಕಿ.
1: ಯಾರಪ್ಪ ನಮ್ನ ಕೇಳೋರು? ಯಾರಪ್ಪ ನಮ್ಗೆ ದಿಕ್ಕು? ಶಿವನೇ ಅಯ್ಯೋ ಅಮಾಸ ಮಗನೇ.
4: ನಮ್ದು ಮೂಡಲ್ ಸೀಮೆ, ಇಲ್ಲಿ ಕೊಲೆ ಗಿಲೆ ಎಲ್ಲ ನಿತ್ಯದ ನಡಾವಳಿಗಳು. ನನಗೂ ಒಂದು ಹೆಸರು ಇದ್ದು ಅದು ಇಲ್ಲದಂತಿದೆ. ನಮ್ಮ ಹಟ್ಟಿ ಜನರು ಇದ್ದು ಇಲ್ಲದಂತಿರುವರು. ನಮ್ಮದು ಮೂಡಲ ಸೀಮೆಯಲ್ಲಿರೋ ಊರೊಳಗಿನ ಒಂದು ಹಟ್ಟಿ. ಎಲ್ಲ ಹಟ್ಟಿಗಳಂತೆಯೇ ಇದು ಊರ ಹೊರಗಿರುವುದು. ಆಳುದ್ದದ ಎಕ್ಕದ ಗಿಡಗಳು, ಮನೆ ತುಂಬ ಜೇಡನೆದಿರುವ ಬಲೆಗಳು, ತೊಲೆಯಿಂದ ಇಳಿಬಿದ್ದಿರುವ ಕಪ್ಪನೆಯ ದಾರಗಳು, ಉರಿದು ನೆಲಕ್ಕಂಟಿದ ತೊಂಬುಗಳು, ಅವಶೇಷ ಚೂರು ಚೂರು ಹಂಚು, ಕುಟ್ಟ ಹಿಡಿದು ಪುಡಿ ಉದುರಿಸ್ತಾ ನಿಂತ ಮುಂಡಿಗೆ ಕಂಬುಗಳು, ಇವು ನಮ್ಮ ಹಟ್ಟಿಯ ಗುರುತುಗಳು. ಊರು ತುಂಬ ಮರಗಳು, ಈ ಜಾತಿ ಆ ಜಾತಿ ಅನ್ನೋ ಗೋಡೆಗಳು, ಇವುಗಳ ಮಧ್ಯೆ ಸಂಬಂಜ ಅನ್ನೋ ಗಾಳಿ ಹರಿದಾಡದು ನಿಂತು ಹೋಗಿ ಎಷ್ಟೋ ಕಾಲವಾಗಿದೆ. ಅಸ್ಪೃಶ್ಯತೆ ಅನ್ನೋದು ಊರನ್ನೇ ಹಾಸಿ ಹೊತ್ಕೊಂಡು ಮಲಗೈತೆ. ಹೊಲಾರ ಹಟ್ಟಿ ಒಳಗೆ ಹುಟ್ಟಿ ಅಲ್ಲೇ ಬೆಳೆದು ಅವಮಾನ ಸಹಿಸ್ಕೊಂಡು ಬೆಳೆದಿರೋ ನಾನು, ನಮ್ಮವ್ವ, ಸತ್ತೋಗಿರೋ ನಮ್ಮಪ್ಪ, ಇಡೀ ಹಟ್ಟಿ ಗ್ರಸ್ತರ ಥರ ಬದುಕಿದ್ದೀವಿ. ಇಲ್ಲಿ ಪ್ರೀತಿಗೂ ಬೆಲೆ ಇದೆ, ಹಾಡಿಗೂ ತರತಮ ಇದೆ. ಇನ್ನು ನಮ್ಮವ್ವ ಕಾಯಿಲೆ ಹಿಡಿದು ಮನ್ಗವಳೆ, ದೊಡ್ಡವ ಇರೋದ್ರಿಂದ ದೀಪ

0: ಲೋ ಮಾದೇವ, ಎಲ್ಲ ಹಾಳಾಗೋದ್ನು? ಹಸಿ ಬಿಸಿನೀರು ತತ್ತಾರೋ?
1: ಅದ್ಯಾಕ ಹಿಂಗಾಡಿಯ? ಇಲ್ಲೇ ಕುಂತಿಲ್ವಾ?
0: ಅವು ಅಂದಂಗೆ ಕುಂತಿದ್ಯಲ್ಲೋ. ಮತ್ತೆ ಪೇಟೆಯಿಂದ ಬಂದ್ಮ್ಯಾಕೆ ನಿನ್ ದಿಗ್ಲೇ ಜಾಸ್ತಿ ಆಯ್ತು ನೋಡು. ಓದಿರೋನು ಹಸಿ ಎಚ್ಚರವಾಗಿರ್ತಾನೆ ಅಂದ್ರೆ ನೀನ್ ಯಾಕೋ ಹಂಗೆ ಒಚ್ಚೋರಿ ಮೂಲೆಯಲ್ಲಿ ಕುಂತ್ಕೊಂಡ್ಬಿಟ್ರೆ ಹೆಂಗದ್ದು?
1: ಯವ್ವಾ ಸುಮ್ನೆ ಮಲಿಕ, ನೀರ್ ತಾನೆ ಬೇಕಾದ್ದು, ತತ್ತಿ ನೀರು.
0: ಮಗ, ಮಧ್ಯಾಹ್ನಕ್ಕೇನಾರು ಉಂಡೆನ್ಲ? ನಂಗೆ ಅದೆಂಥದೋ ಏನೋ ನಿದ್ದೆ ಅನ್ನೋದು ವಜ್ಜಾರಿಂದ ಬಂದು ಕಣ್ಣೆ ಬಿಡಕ್ಕಾಗ್ನಿಲ್ಲ ನೋಡು.
1: ಉಂಡೆ ಕಣವ್ವ.
0: ಏನು ಉಂಡ್ಲ?
1: ಕಾಳು ಸಾರು ಮಾಡಿದ್ಯಲ್ಲ, ನೆಂಚ್ಕೊಂಡು ಮುದ್ದೆ ಉಂಡೆ.
0: ಅಯ್ಯೋ ನನ್ನ ಶಿವನೆ, ನಾನು ಚೆನ್ನಾಗಿದ್ರೆ ಕೋಳಿನಾರು ಕೂದಿರ್ತಿದ್ಲೆ. ಅಪ್ರೂಪಕ್ಕೆ ಬಂದಿದ್ದೀಯಾ, ಏನು ಮಾಡಲಿ, ಹಾಳಾದ ನರ್ಜನ್ಮ. ನಂಗೂ ಹಿಂಗಾದ್ಮೇಲೆ ನಿಮ್ಮ ದೊಡ್ಡವನೇ ಅಲ್ವಾ ದಿನ ದೀಪ ಕಸಿಸ್ತಿರೋದು.
1: ನೀ ಕುಡ್ದಿಯಲ್ಲ ಸುಮ್ಕೆ ಮಲಿಕ್ಕಳವ.
0: ಸುಮ್ಕೆ ಅಂದ್ರೆ ಹೆಂಗಾದದ್ಲ ಮಗ, ಊರಟ್ಟಿ ತುಂಬಾ ನಿಂದೆ ಯವಾರ. ಗೌಡ್ರು ಚಾರ ಮಾರ ಅಂದ್ರು, ನೀನು ಎದ್ರು ನಡೆಯೋದು ಅಂದ್ರೇನು? ಎಷ್ಟೇ ಆಗ್ಲಿ ಅವರು ದೊಡ್ಡವರಲ್ವೇನ್ಲ.
2: ಸ್ವಾಮಿಗಳ ಕಾಲ್ಗೆ ಬಿದ್ದು ಕೆಲಸ ಕೊಡಿಸ್ತವ ನಾನು. ಈಗ ಸ್ವಾಮಿಗಳಿಗೆ ಏನೇನೋ ಅಂದ್ಬಿಟ್ನಲ್ಲ ನಿನ್ನ ಮಗ, ಓದೋಕೆ ಅಂತ ಸಾವಿರ ಸಾಲ ಕೊಟ್ಟೆ, ಈಗ ನಿನ್ನ ಮಗ ಎಷ್ಟವನು ಅಂತ ಗೊತ್ತಾಯ್ತಾ? ಹಾಂ ಮೇಡಮ್, ನಾನು ಹೇಳೋದು ಇಷ್ಟೇ, ಅಸಲು ಬಡ್ಡಿ ಜೊತೆ ಮಾಡ್ಕೊಂಡು ಅಟ್ಟಿ ಬಾಗಿಲು ಮೆಟ್ಟಕ್ಕೆ ಹೇಳು. ಕೆಲಸ ಹೊಲ ಅಂಗೈಲಿ ಉಳಿಯಾಕಿಲ್ಲ ನೋಡ್ಕ.
0: ಓದ್ಕೊಂಡು ನಟ್ಟಿಗೆ ಬಂದು ಊರನ್ನೇ ಅಲ್ಲಾಡಿಸ್ಬಿಟ್ಟೆ ಅಂತವ್ರೆ, ಯಾವ ಮಾತ್ ಕೇಳಲಿ ಯಾವ ಮಾತ್ ಬಿಡ್ಲಿ.
1: ಯಾವುದು ಬೇಡ ಕಣವು, ನಿನ್ ಮಾತನ್ನೇ ಕೇಳ್ಕ.
0: ನನ್ ಮಾತ ಏನ್ಲ ಕೇಳೋದು? ಗೌಡ್ರು ಅಟ್ಟಿ ತಾವ್ ಹೋಗಿದ್ಯಾ? ಏನಂದ್ರು? ಶರಣ್ ಮಾಡಿದ್ಯಾ? ಹ್ಞೂ ಅಂದ್ರ?
1: ನಿಂದು ಇದೇ ಆಯ್ತು ಮನಿಕ.
0: ನಾನ್ ಮನ್ಗಿದ್ರೆ ಇಷ್ಟು ವರ್ಷ ಈ ಅಟ್ಟಿ ಅನ್ನೋದು ನಿಂತಿತ್ತ ಉಳಿತಿತ್ತ? ನೀನು ಕಡ್ದು ಹೊಂಟೋದೆ, ನೆಲ ಇಡ್ಕೊಂಡು ನಿಂತೋಳು ನಾನಲ್ವೇನ್ಲಲ್ಲ.
1: ಅವ್ರೇನೋ ಅನ್ಲಿಲ್ಲ,
0: ಮತ್ತೆ
1: ನಾನೇ ಅಂದು ಬಂದೆ.
0: ಏನಂದ್ಲ?
1: ಏನು ಇಲ್ಲ ಕಣವು.
0: ತು ನಿನ್ ಮಕ್ಕಿಷ್ಟು ಹೋಗಿ ಗೌಡ್ರು ತವ ತಪ್ಪಾಯ್ತು ಅಂತ ಕೇಳ್ಕಬಾ.
1: ಹೆಂಗವ ಕೇಳಿ, ತಪ್ಪು ಮಾಡಿಲ್ಲ ಅಂದ್ಮೇಲೆ?
0: ಹಂಗಾರೆ ನೀನ್ ಮಾಡಿದ್ದು ಏನು ಉತ್ತಮರು ಮಾಡೋ ಕೆಲ್ಸವಾ?
1: ಹೆಂಗಾದ್ವು ಅದು ತಪ್ಪು? ಊರಲ್ಲಿ ಎಲ್ಲಾರ್ಗು ಒಂದು ನ್ಯಾಯ, ನಮ್ಗೆ ಒಂದು ನ್ಯಾಯವಾ?
0: ನಾವು ಊರೇ ಅಲ್ವೇನ್ಲ.
1: ಇದೇ ಬೇಡ ಅಂದದ್ದು. ನಾವು ಊರೇ ಆಗಿದ್ದಿದ್ರೆ ಊರು ಹೊಲಗೇರಿ ಬ್ಯಾರೆ ಆಯ್ತಿದ್ವಾ? ಆಯ್ತು, ನಾನು ಓದಕ್ಕೆ ಅಂತ ಗೌಡ್ರು ಸಾಲ ಕೊಟ್ಟವ್ರೆ ನಿಜ, ಅದು ತೀರ್ಸಕ್ಕೆ ಟೇಮ್ ಬೇಡ್ವಾ? ಈಗಲೇ ತೀರ್ಸು ಅಂದ್ರೆ ಹೆಂಗೆ? ನಂಗೂ ಕೆಲಸ ಅಂತ ಒಂದು ಸಿಗ್ಬಾರ್ದಾ?
0: ನೆಟ್ಕಿರೋ ಕೆಲಸ ಆದ್ರೆ ಅದೊಂಥರ, ನಿಂದೆ ಅಂದ್ಲ ಊರ್ನೇ ಪ್ರಶ್ನೆ ಮಾಡ್ತೀಯಂತೆ.
1: ಹ್ಞೂ ಕಣವ, ನಾನು ಓದಿದ್ದಕ್ಕೆ ಹಂಗಾಗದೆ.
0: ಮನೇಲಿ ಏನಾದ್ದು ಅಂತ ಕಂಡಿದ್ಯಲ್ಲ.
1: ಯಾವೋ ನಿಂದು ಯಾವಾಗ್ಲೂ ಇದೇ ಆಯ್ತು ಕಣವ, ಸುಮ್ಕೆ ಮಲ್ಕಳವ.
3: ಒಂಚೂರು ತಡ ಆಗೋಯ್ತು. ಲೋ ಮೊದ್ಲ ದೀಪ ಕಸ್ಬಾರ್ದ?
1: ತೊಡವ ಈಗ ಬಂದ್ಯಾ?
3: ಇದು ಯಾಕೆ ಹಿಂಗೆ ಕೇಳ್ತೀಯೇ?
1: ಅಲ್ಲ ಅವ್ವ, ನಂಗೆ ಚಿಡ್ಗಾಯಿಸ್ಕೊಂಡಿದ್ಲು.
3: ಇನ್ನೇನು ಮಾಡಾಳು, ನೀನು ಊರಿಂದ ಅಟ್ಟಿಗೆ ಬಂದವನು ಹಿಂಗ್ ಕುಂತ್ಕೊಂಡ್ಬಿಟ್ರೆ ಹೆಂಗೆ? ಅಸ್ತಿ ಕಾಳು ತಂದೀನಿ
0: ಈಗ ಬಂದೇನೆ.
3: ಗಂಜಿ ಕುಡ್ದ? ಇದ್ಯಾಕೆ ಒಂಥರ ಇದೆಯೇ ಇವತ್ತೇ?

0: ಏನಾಯ್ತು?
1: ಇನ್ನೇನಾದ್ದು, ಇವನ್ನ ಗೌಡ್ರ ಮನೆಗೆ ಹೋಗ್ಲ ಅಂದ್ರೆ ಎಲ್ಗೋಗಿ ಬಂದೋ ಏನೋ.
0: ಇನ್ನೇನು, ಆ ಗಾರ್ಸಿದ ಮಾವ ವೆಂಕಟೇಶ್ ಅಣ್ಣನ ಜೊತೆಗೆ ಊರು ಮಾನ ಅದು ಇದು ಅಂತ ಪಟ್ಟಂಗ ಹೊಡ್ಕೊಂಡು ಬಂದಿರ್ತಾನೆ ಅಲ್ಲ.
2: ಥೂ ಸುಮ್ಕಿರಿ, ಏನೇನು ಆಡಬೇಡಿ.
1: ಊರೇ ಕುಣಿಯಕ್ಕೆ ಶುರು ಮಾಡ್ಕೊಂಡೈತೆ, ನೀನೇನ್ಲ ಹೇಳೋದು?
2: ಸುಮ್ಕಿರಿ, ಮತ್ತೆ ನಿಮ್ಗೆಲ್ಲ ಧೂಳು ಇಟ್ಕೊಂಡಂಗೈತೆ.
1: ಓದು ಬರ್ದಿದ್ದು ಮುಗೀತು, ಹೋಗಿ ಗೌಡ್ರ ತವ ಮಾತಾಡು.
0: ಓದ್ ತಿಂಗಳಿಂದ ನಿಮ್ಮ ಅವ್ನ ಇಟ್ಕೊಂಡು ಕುಂತವನೆ, ಎಲ್ಲ ಆಯ್ತಲ್ಲ, ಸಾಲ ತೀರ್ಸ್ಬೇಡವ ಅಂತ, ಇಲ್ಲಾಂದ್ರೆ ಹೊಲ ಮನೆ ಬರ್ಕೊಡಿ ಅಂತವನೆ. ನೀನು ಅದೇನೋ ಭಾಷಣ ಮಾಡ್ದಂತಲ್ಲ, ಅದಾದ್ಮ್ಯಾಗೆ ಊರೇ ಎದ್ದಾಡ್ತಾದೆ, ಅವತ್ತಿಂದ ಇದು ಶುರುವಾಗದೆ. ಅವ್ರು ಕೇಳೋದು ಸರಿಯಾಗಿ ಐತೆ.
2: ನೀವೇನೋ ಬದುಕಿದ್ದೀರಾ ಇಲ್ವಾ, ಇರಾದು ಅಂಗೈಯಾಗಲ ಅಟ್ಟಿ, ಎಲ್ಗೋಗನ ಅದನ್ನು ಬರ್ಕೊಟ್ಟು.
0: ವಾ, ಏನ್ ಕಿಸಾಂತ್ರ ಕೊಂಡಿದೀಯ ನೀನು, ಹಿಂಗೆಲ್ಲ ಅನ್ನೋನು ಹೋಗಿ ಗೌಡ್ರ ತವ ಮಾತಾಡು.
2: ಆಗ್ಲಿ ತಗ.

0: ಹೆಂಗೆ ಬಂದದು?
1: ನೆನ್ನೆ ಕಣವ.
0: ಏನಪ್ಪ ಸುದ್ದಿ ಜೋರಾಗದೆ?
1: ಏನು ಸುದ್ದಿ ಕಣವ?
0: ನಿನ್ ತಿಳಿಲಾರ್ದ?
1: ತಿಳಿದುದ್ದ ಮಾತಾಡಿದ್ದೀನಿ.
0: ಅದೇ ನಂಗೂ ಅರ್ಥ ಆಯ್ತಾ ಇಲ್ಲ. ಅಕ್ಕ ಗೌಡ್ರು ಬಂದರು.
2: ಬಾ ಇವನೇ. ಏ ಟೀ ಕಾಯ್ಸು.
1: ಗೌಡ್ರೆ ಬೇಡ, ಪರವಾಗಿಲ್ಲ.
2: ಏ ಇರಲಿ, ಕೂತ್ಕ. ದೊಡ್ಡ ಮನ್ಸು ಅಲ್ವಾ ನೀನೀಗ?
1: ಇದು ಯಾಕೆ ಹಿಂಗೆ ಅಂದಿರಿ?
2: ಇನ್ನೇನಪ್ಪ ಅನ್ನೋದು, ನೀವು ಓದ್ಕೊಂಡು ಬಂದಿರೋನು, ಕೆಲಸ ಮಾಡ್ತಿರೋನು, ಕೆಲಸ ಕೊಡಿಸ್ದವ್ರ ಮನ ತೆಗಿತಾ ಇದೆಯಾ? ಇನ್ನೇನಾದ್ದು ನಮ್ಮ ಹಲ್ಲುವೇ ನವದಾಡ್ತವೆ ಕಣ್ಲ.
1: ನಮ್ದುವೇ ಅಲ್ಲೇ ಅಲ್ಲೂರ.
2: ಹೌದು ಕಣ್ಲ, ಆದರೆ ನಾಲ್ಗೆ ಅಂತ ಒಂದು ಐತೆ ತಿಳ್ಕ. ಆಯಿತು, ಈಗ ಕಮಾತು. ನಿಂದೇ ಪತ್ರ ನೋಡ್ತಾ ಇದ್ದೆ, ಅಸಲು ಬಡ್ಡಿ ಸೇರಿ ಸಿಕ್ಕಾಪಟ್ಟೆ ಆಗೈತೆ.
1: ಗೌಡ್ರೆ ಸ್ವಲ್ಪ ನಿಧಾನಿಸಿದ್ರೆ ಆಗ್ತಿತ್ತು.
2: ಹೆಂಗಾಯ್ತದೆ ಈಗಲೇ ಇಷ್ಟೊಂದು ಏರ್ಕೊಂಡಿದೆ?
1: ಅಲ್ಲ ನಿಮಗೂ ಗೊತ್ತೇ ಅದೇ, ಕೆಲಸ ಬಿಟ್ಟು ಬಂದದ್ದು, ಈಗ ಎಲ್ಲಿಂತರಲಿ?
2: ಆಯ್ತಪ್ಪ, ನೀನೇನೋ ಕೆಲಸ ಬಿಟ್ಟು ಬಂದೆ, ಕೆಲಸ ಕೊಡಿಸ್ದವ್ರ ಮಾನ ಏನಾಗ್ಬೇಕು ಹೇಳು? ಸ್ವಾಮಿಗಳ ಕಾಲು ಬಿದ್ದೋ ನಾನು, ನೀನಲ್ಲ. ಈಗ ಅವ್ರಿಗೆ ಮುಖ ತೋರ್ಸಕ್ಕಾಯ್ತಾ ಇದನ್ಲ.
1: ಹಂಗಲ್ಲ, ಅದು ನಿಮಗೆ ಗೊತ್ತಾಗಲ್ಲ.
2: ಏನಂದೆ? ಹೌದಪ್ಪ, ನಂಗಲ್ಲಿ ಗೊತ್ತಾಯ್ತದೆ. ಹೇಳು, ಸ್ವಾಮಿಗಳ ಮುಂದೆ ಎಷ್ಟು ನೀನು? ಈ ಸ್ವಾಮಿಗಳು ಹಂಗೆ ಹಿಂಗೆ ಅಂತ ಭಾಷಣ ಬೇರೇನಿದ್ದು, ನಮ್ಮವ್ರ ಹುಡುಗಿ ಜೊತೆ ಓಡಾಡ್ತೀಯಂತೆ, ಊರೆಲ್ಲ ಸುದ್ದಿ ಆಗಿದೆ.
1: ಅದು ನನ್ನ ಪರ್ಸ್ನಲ್ ವಿಚಾರ ಕೊಟ್ರೆ.
2: ಊರು ತುಂಬ ಗುಸು ಗುಸು ಅಂತದೆ, ಪಿಸ ಪಿಸ ಅಂತದೆ, ಇನ್ನೆಂಥದ್ದು ಪರ್ಸ್ನಲ್ಲು?
1: ಗೌಡ್ರೆ
2: ಏ ತಗೊಂಡಿರೋ ಸಾಲನು ಪರ್ಸ್ನಲ್ಲೇ ಅಲ್ವೇನ್ಲ, ಅದೆಲ್ಲ ಬೇಡ. ಈಗಕ್ಕೆ ಪಂಚಾಯ್ತಿ, ನಂದು ನಿಂದ ವ್ಯವಹಾರ ಮುಗಿಯಿತು, ಅಸ್ಲು ಬಡ್ಡಿ ತಂದು ಕೊಟ್ಬಿಡು. ಮುಂದೆ ನಿನ್ನ ದಾರಿ ನಿಂಗೆ, ನನ್ನ ದಾರಿ ನಂಗೆ, ಗೊತ್ತಾಯ್ತಾ? ಏ ಇವಳೇ ಆಯ್ತೇನೆ.
1: ಹಂಗಲ್ಲ ಗೌಡ್ರೆ.
2: ಇನ್ನಂಗಪ್ಪ
1: ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ಗೌಡ್ರೆ.
2: ಅಲ್ಲ ಅಲ್ಲ ಅಲ್ಲ ಅಲ್ಲ, ಏನು ಚೆಂದಾಗಿ ಮಾತಾಡ್ತೀನಿ ನೋಡು, ಚದ್ರ ನಂಗೆ ನನಗೆ ಗೊತ್ತಾಗಲ್ಲ. ಬಿದಿರು ಕಾಣ್ತದೆ, ಅದರೊಳಗಿನ ಚದ್ರೇನೂ ಕಾಣ್ತಾಳೆ. ಏನು ಗೊತ್ತಾಗಲ್ಲ ಅಂದರೆ ಎಲ್ಲ ಈಗ ಗೊತ್ತಾಯ್ತದೆ. ತಕ್ಕ ಅಸ್ಲು ಬಡ್ಡಿ ತಕ್ಕಂಡು ಆಮ್ಯಾಕೆ ಈ ಹಟ್ಟಿ ಬಾಗಲು ಬಿಡಿ. ನಿಮ್ಮ ಅವಂಗು ಏಳು ಬಂದಿದ್ದೀನಿ, ಗೊತ್ತಾಯ್ತಾ? ಆಯ್ತೇನೆ
1: ಕೊಡ್ರೆ. ಸರಿ ಬರ್ತೀನಿ.
2: ಹಾಂ ಬಂದ್ಬಿಟ್ಟ.
3: ಇದ್ಯಾಕಲ ಇವ್ನು ಹಿಂಗೆ ಮಾಡ್ತವನೆ?
4: ನನಗೂ ಗೊತ್ತಾಯ್ತಾ ಇಲ್ಲ ಕಣಪ್ಪ, ಆದ್ರೂ ಸಿಕ್ಕಾಪಟ್ಟೆ ಓದ್ಕೊಂಬಂದವನೆ.
3: ಅಯ್ಯೋ
4: ಸಿಟಿಲಿ ಆದಿದ್ದು ಹಳ್ಳಿಲಿ ಆಯ್ತದ?
3: ಅದು ಬೇರೆ ಮಾತು, ಆದರೆ ಅವನು ಹೇಳ್ತಾ ಇರೋದು ನಿಜ ಅಲ್ವರ? ಅಲ್ಲಿ ನೋಡು ಗಾರ್ಸಿದ ಮಾವ ಹೆಂಗ್ ಓಡಾಡ್ತವನೆ.
5: ಹಲೋ ಹಲೋ, ಆಯ್ತು ಆಯ್ತು ಬುಡ್ರಪ್ಪ, ಒಸಿ ಸುಮ್ಕಿರಿ ಒಸಿ ಸುಮ್ಕಿರಿ.
3: ಇಲ್ಲಿ

0: ಯೋಳಿ ಎಲ್ರೂ ಆ ಒತ್ತಟಿಗೆಯ ಕೇಳ್ಕೊಳ್ಳಿ, ಸಭೆ ಶುರುವಾಗದೆ ಎಲ್ರೂ ಸುಮ್ಕಿದ್ರೆ ಇಲ್ಲಿ ಬಂದಿರೋರೆಲ್ಲ ಏನ್ ಹೇಳ್ತಾರೆ ಅದನ್ನ ಕೇಳ್ಕೋಬಹುದು. ಎಲ್ಲಿ ಎಲ್ರೂ ಭಾರತ್ ಮಾತಾ ಕಿ ಜೈ ಅನ್ನಿ, ಭಾರತ್ ಮಾತಾ ಕಿ. ಈಗ ಮೊದಲು ನಮ್ ಕ್ರಿಸ್ಟಪ್ನವರು ಮಾತಾಡಬೇಕು.
1: ದೇವನವರಿನ ಮಹಾಜನಗಳೇ, ಕೂಗಿದ್ದು ಸಾಕು, ಅತ್ತಿದ್ದು ಸಾಕು, ನೊಂದಿದ್ದು ಸಾಕು, ಇನ್ಮೇಲೆ ಏನಿದ್ರೂ ನಮ್ಮ ಬದುಕ ಕಟ್ಕೊಳಕ್ಕೆ ಏನು ಬೇಕೋ ಅದನ್ನು ಮಾಡ್ಕೋಬೇಕು. ನಮ್ಮ ತಾತ ಮುತ್ತಾತಂದ್ರ ಕಾಲದಿಂದ ಈ ಜಾತಿ ವ್ಯವಸ್ಥೆ ಒಳಗೆ ಸಿಕ್ಕಾಕಂಡು ನರಳಿದ್ದು ಸಾಕು. ನಾವೆಲ್ಲ ಭಾರತ್ ಮಾತಾ ಕಿ ಜೈ ಅಂತೀವಿ. ಅದೇ ಭಾರತದೊಳಗಿರೋ ಈ ಊರಲ್ಲಿ ಎಲ್ಲರೂ ಹಂಗೆ ಅವರ ಮ್ಯಾಗಲ್ಕೇರಿ ಒಳಗೆ ನಮ್ಮನ್ನು ಸೇರಿಸ್ಕೋತಾರ? ನಮ್ಮ ಹುಡುಗ ಅವ್ರ ಹುಡುಗಿನ ಮದುವೆ ಆಗಕ್ಕೆ ಆಗತ್ತಾ? ಇದಕ್ಕೆಲ್ಲ ನಾವು ಹೋರಾಟ ಮಾಡಬೇಕು. ನಾವು ಮನುಷ್ಯರು ಅನ್ನೋ ಹಕ್ಕನ್ನ ಪಡ್ಕೋಬೇಕು.
0: ಎಲ್ಲ ಚಪ್ಪಳೆ ಹೊಡಿರ್ಲ, ಹೊಡಿರಿ ಹೊಡಿರಿ. ಈಗ ನಮ್ಮ ಊರು ಹುಡುಗ ಮಾದೇವ ಮಾತಾಡ್ತಾನ, ಎಲ್ಲ ಸ್ವಲ್ಪ ಸುಮ್ಕಿರಿ. ಬಾರ್ಲ ಮಾದೇವ, ಏ ಚಪ್ಪಾಳೆ ಹೊಡಿರ್ಲ. ಇವನುವಿಯ ನಮ್ ಕೃಷ್ಣಪ್ಪ ಅವ್ರ ನಂಗೆ ಸಿಟಿಲ್ ಓದ್ಕೊಂಡ್ ಬಂದವನೇ, ಹೊಡ್ರಿ ಚಪ್ಪಾಳೆಯ.
2: ನಮಸ್ಕಾರ. ಇವತ್ತು ನಮ್ಮ ಊರು, ನಮ್ಮ ಹಟ್ಟಿ ಎಲ್ಲವೂ ನಿಂತಲೇ ನಿಂತುಬಿಟ್ಟವೆ. ಇವು ಮುಂದಕ್ಕೆ ಹೋಗಬೇಕು ಅಂದರೆ ಈ ಹಟ್ಟಿ ಒಳಗೆ ಊರು ಗಾಳಿ ಆಡಬೇಕು. ಈ ಗಾಳಿ ಆಡ್ದಂಗೆ ಯಾರ್ಯಾರೋ ತಡಿತಾವ್ರೆ. ನಾವೆಲ್ಲ ಇಲ್ಲಿ ಉಸಿರುಗಟ್ಕೊಂಡು ಒದ್ದಾಡ್ತಾ ಇದ್ದೀವಿ. ಇನ್ನು ಎಷ್ಟು ವರ್ಷ ಹಿಂಗೆ ಇರಬೇಕು? ಗಾಳಿನ ಹಿಡಿಯೋಕಾಯ್ತದ? ಅದಾಗಬೇಕು ಅಂದರೆ ಮೊದಲು ನಾವು ತಿಳಿವಳಿಕಸ್ತರಾಗಬೇಕು. ಊರು ಆಳ್ತಾ ಇರೋ ಈ ಮಠದವರು, ಐನವರು ಎಲ್ಲ ಸುಳ್ಳು ಜನ ಅಂತ ತಿಳ್ಕೋಬೇಕು. ಇವರೆಲ್ಲ ಊರಿಗೊಂದು ಮಠ ಕಟ್ಕೊಂಡವ್ರೆ. ಈ ಧರ್ಮ, ಕರ್ಮ, ಮಠ, ಸ್ವಾಮಿ ಇವೆಲ್ಲ ಸೋಗು, ಅದನ್ನ ನಂಬ್ಯಾಡೆ.
3: ಯಾಕೆ ಇಷ್ಟೊತ್ತು ಮಾಡಿದೆ?
2: ಇಷ್ಟೊತ್ತಾಯ್ತು?
3: ನಿನ್ನೊಂದಿಗೆ ಎಷ್ಟು ಮಾತಾಡಿದ್ರು ಅಷ್ಟೇಯ, ಭಾಳ ಹೊತ್ತಾಯ್ತು. ಆ ಅಟ್ಟಿಲು ಏನಾರು ಮಾಡ್ಬೇಕಲ್ಲ, ಒಯ್ತೀನಿ. ಅವಂಗೆ ನೀನೇ ಗಂಜಿ ಕೊಟ್ಬಿಡು.
2: ಹ್ಞೂ, ಆಗಲಿ ಬಿಡು.
3: ಟೀ ಇಡ್ಲಾ?
2: ಹ್ಞೂ.
3: ಹ್ಞೂ, ನೀನು ಮದುವೆ ಆಗದೆ ದಿನ ನಂಗೆ ಕಷ್ಟ ಕೊಟ್ಟರೆ ನೋಡು, ಎದ್ದು ಎರಡು ದಿಕ್ಕಲ ಕೆಲಸ.
2: ಏನು ದೊಡ್ಡವ
3: ನೀನು, ಕೂಸುಕಲ್ಲ.
2: ಹ್ಞೂ,
3: ಮದುವೆ ಅಂದರೆ ನಿನ್ಗೆ ಯಾಕಪ್ಪ ಮಾತೇ ಬರೋಕ್ಕಿಲ್ಲ? ನಂಗೆ ಒದ್ದು ಆಗದೆ ಇದ್ದುದೆಲ್ಲ ಕಟ್ಕೊಂಡು ಸುಮ್ಮನೆ ಕೊರಕ್ತೀಯ ಗೌಡ್ರು.
2: ಹೇಳ್ತೀನಿ ಬಿಡು. ಉಣ್ಣಕ್ಕೇನಾರ ತರ್ಲವ?
3: ಅವಳು ಓದ್ಲಾ?
2: ಹ್ಞೂ.
3: ಎರಡೂರಲ್ಲಿ ಹೋಯ್ತಾ?
2: ಹೋಗಿರ್ಬೇಕು. ಇನ್ನೂ ಇದ್ದದ?
3: ಇನ್ನೂ ಹೊಸಿ ಹೊತ್ತು ಹೋಗ್ಲಿ.
2: ಸರಿ.
3: ಮಳೆ ಬಂದದ?
2: ಬರ್ಬೋದು.
3: ಬಡ್ಕಂಡೆ ಬೇಸಿಗೆಯಲ್ಲೇ ಹಂಚ್ ಕೈ ಆಡಿಸುವಂತ, ಈಗ ನೋಡು ಮಳೆ ಬಂದ್ರೆ ಮನೆ ತುಂಬಾ ಸೋರ್ತದೆ.

0: ಯಾಕೆ ಲೇಟು?
1: ವಸಿ ಲೇಟ್ ಆಯ್ತು,
0: ಚಳಿ ಆಯ್ತಾ? ಅದೇ ಥೂ, ನಿನ್ ಸಿಗರೇಟು ಯಪ್ಪ ವಾಸನೆ, ಬುಡಕಿಲ್ವಾ ಇದನ್ನ?
1: ಹೆಂಗೆ ನಿನ್ನಂಗೆ ಇದುವೆ ನಾನು ಹಿಡ್ಕೊಂಡದೆ?
0: ಎಷ್ಟು?
1: ತುಂಬ.
0: ತುಂಬ ಅಂದ್ರೆ ದೂರಾನೋ ಹತ್ರಾನೋ?
1: ಹತ್ರಕ್ಕಿಂತ

0: ದೂರ.
1: ಥು, ಸರಿಯಾಗಿ ಹೇಳಬಾರ್ದ? ಹತ್ರ ಅಂದ್ರೆ ಎಷ್ಟು, ದೂರ ಅಂದ್ರೆ ಎಷ್ಟು, ಅಥವಾ ಎರಡುವೇ ಒಂದೇನಾ?
0: ಒಂಥರ ನಂಗೆ ದುಃಖ ಆದಾಗೆಲ್ಲ ನೀನು ಬೇಕು ಅನ್ಸುತ್ತೆ. ಹೇಳಿದ್ರೆ ಬರೀ ಮಾತಾಗ್ಬಿಡುತ್ತೆ, ಅದು ನಂಗೆ ಇಷ್ಟ ಇಲ್ಲ ಬಿಡು.
1: ಓಹೋ, ಹಂಗಾದ್ರೆ ಹೆಂಗೆ?
0: ಹೆಂಗೆ ಅಂದರೆ ಹಿಂಗೆ. ಹಾಂ, ನನಗೆ ನೀನು ಅಕ್ಕ, ಅವ್ವ, ತಂಗಿ, ಮಗು, ಗೆಳತಿ ಎಲ್ಲನೂ. ಹಾಂ, ಮತ್ತೆ ಈ ನಿನ್ನ ಮಡ್ಲೈತಲ್ಲ, ಅದು ನನ್ನ ಅವಮಾನ ದುಃಖ ಎಲ್ಲ ಮರೆಸಿ ಜೋಗ್ಲ ಹಾಡಿ ಮಲಗಿಸುತ್ತೆ ಅಂತ ಅನಿಸುತ್ತೆ. ಏ, ಮತ್ತೆ ಜಗಳ ಮಾಡಬೇಡ, ಇದು ಸತ್ಯ.
1: ಜಗಳ? ಅದು ಮೊದಲಿಂದಲೂ ಆಯ್ತಲ್ಲ. ಆದ್ರೂ ಬಿ ಇದು ಬಹಳ ದೂರ ನಡೆಯಕ್ಕಿಲ್ಲ.
0: ಏ, ಮತ್ತೆ ದೂರ ಹತ್ರ ಶುರುವಾಯ್ತಲ್ಲ ನಿಂದು.
1: ಇದಿರಾದೆ ಹಿಂಗೆ ತಿಳ್ಕ ನೋಡು, ಹಿಂಗೆ ಪದೇ ಪದೇ ಬರೋದು ಬ್ಯಾಡ. ಹೊತ್ತುಟ್ಟೋ ಹೊತ್ತಿಗೆ ಹೊಂಡು ಆಮ್ಯಾಕೆ ಊರು ತುಂಬ ಗುಲ್ಲಾದೀತು.
0: ಮನೇಲಿ ಒಪ್ಪಕ್ಕಿಲ್ವಾ?
1: ಎಲ್ಲಾದರೂ ದೂರ ಹೋಗ್ಬಿಡ್ಬೇಕು. ಅಪ್ಪ, ಅಮ್ಮ, ಬಂಧು, ಬಳಗ ಇವ್ರು ಯಾರು ಇಲ್ಲದೆ ಇರೋತಾವ.
0: ಇಬ್ರೆಯ?
1: ಆದ್ರೂ ಆ ಮಾತು ದೂರವಯ್ಯ ತಗ.
0: ಈ ದೂರ, ಈ ಹತ್ರ, ಈ ಮಠ, ಈ ಊರು, ಈ ಜಾತಿ ಕುಲಗಳ ಮಧ್ಯೆ ನೀನು ನಾನು, ಹದ್ದುಗಳಿಗೆ ಎಸ್ತಿರೋ ಹೆಣಗಳ ಥರ ಅಲ್ವಾ?
1: ಸತ್ತೋರ್ಗೆ ಊಟ ಆದಂಗೆ.
0: ನಾವ್ಯಾಕೆ ಇನ್ಯಾರ್ಗ ಊಟ ಆಗುಮ? ನಾವು ನಮಗೆ ಆಗುಮ.
1: ಇನ್ನೂ ದೂರ ಆಯ್ತಲ್ಲೋ.

0: ದೇವ್ರೇ, ಈ ನನ್ನ ಮಗನ ಹೆಣನ ನಾನು ನೋಡ್ದೆ ಇರೋ ಹಂಗಾಗ್ಲಿ ಸ್ವಾಮಿ. ಲೇ, ಗೌಡ್ರು ಹಟ್ಟಿಗೆ ಹೋಗಿದ್ಲ, ಏನಂದ್ರು ಅವರು?
1: ಹೋಗಿದ್ದೆ ಕಣವ.
0: ಏನಂದ್ರು?
1: ಇನ್ನೇನಂತಾರೆ? ಅದೇಯ.
0: ಅದೇ ಅಂದ್ರೆ ಏನ್ಲ?
1: ಅವೋ, ಈಗ ಸುಮ್ನೆ ಮನಿಕಲವೋ.
0: ಏಯ್, ನನ್ ಮಾತು ಅಂದ್ರೆ ನಿಂಗೆ ಹಿಂಗೆ ಯಾಕೆ ಹೇಳು?
1: ಆಯ್ತು, ಹೇಳವ.
0: ಬಾ ಕುತ್ಕೋ. ಈಗ ಏಳು. ಏಳ?
1: ನಂಗ ಸತ್ಯ ಅನ್ಸಿದ್ದೊಂದು ಏಳೊತ್ತೆಪ್ಪ.
0: ಹೆಂಗ್ ತಪ್ಪದ್ದು?
1: ಅದಕ್ಕೆ ಕಣವ, ಈ ಧರ್ಮ, ಮಠ, ಸ್ವಾಮಿ ಇವರೆಲ್ಲ ಸುಳ್ಳು ಅಂತ ಹೇಳ್ದೆ. ಸರಿಯಾ?
0: ಮುಂದೇನು ಹೇಳ?
1: ಇನ್ನೇನು ಇಲ್ಲ ಕಣವು, ನೀನೇ ಯೋಚನೆ ಮಾಡು.
0: ಇನ್ನೇನ್ಲ ಯೋಚನೆ ಮಾಡೋದು? ಈಗಲೇ ಹೋಗಿ ತಪ್ಪಾಯ್ತು ಅಂತ ಕೇಳ್ಕೊ. ದೇವ್ರಂತವ್ರ ಹತ್ರ ನಿಷ್ಠೂರ ಕಟ್ಕೋಬೇಡ. ಅಯ್ಯೋ ಯಪ್ಪ ಸಿವ್ನೆ, ಇದೆಲ್ಲ ನಾನ್ ಮಾಡಿದ ಕರ್ಮ. ಈಗೇನು ನೀನು ಹೋಯ್ತೀಯೋ ಇಲ್ವೋ?
1: ಆಗಾಗಿಲ್ಲ ಕಣವ.
0: ಆಗಲ್ಲ ಅಂದ್ರೆ ಹೆಂಗ್ಲ ನಾವು ಬದುಕದು?
1: ಯವೋ, ಈಗೇನ್ ನಾವು ಬದುಕಿದೀವಾ?

ದೇವನೂರು ಮಹಾದೇವ ಅವರ ದ್ಯಾವನೂರು ಕಥೆಗಳ ಬಾನುಲಿ ನಾಟಕ ಸರಣಿಯಲ್ಲಿ ಗ್ರಸ್ತರು ಕಥೆಯ ನಾಟಕ ರೂಪ ಕೇಳಿದಿರಿ. ಪಾತ್ರವರ್ಗದಲ್ಲಿ ಮಗ ಮಂಜು ಉಪಾಧ್ಯಾಯ್, ಅವ್ವ ವನಿತಾ ಎಸ್ಎಸ್, ದೊಡ್ಡವ್ವ ನಂದಿನಿ ಕೆಆರ್, ಗೌಡರು ಪ್ರಶಾಂತ್ ಹಿರೇಮಠ್, ಕೃಷ್ಣಪ್ಪ ಪಿ ನಾಗಭೂಷಣ, ಅಮಾಸ ಹಾಗೂ ಗಾರ ಸಿದ್ಮಾವ ಕಾರ್ತಿಕ್ ಎಂಎಸ್, ಆಕೆ ಆರ್ ಲೋಕೇಶ್ವರಿ.

0: ಇತರೆ ಧ್ವನಿಗಳು ಜಿ ಶಾಂತಕುಮಾರ್ ಹಾಗೂ ಶ್ರೀಮಾನ್ ಎಸ್. ಧ್ವನಿಮುದ್ರಣ ಸಹಕಾರ ಶ್ರೀಮಾನ್ ಎಸ್. ಸಂಕಲನ ಸೌಭಾಗ್ಯ ವಿ. ನಿರ್ಮಾಣ ಸಹಕಾರ ಕಾರ್ತಿಕ್ ಎಂಎಸ್. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಈ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
2: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ, ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
1: ಪ್ರತಿ ಶನಿವಾರ ರಾತ್ರಿ 8:15
2: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ.
1: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

ಮುಂದಿನ ಶನಿವಾರ ಆಗಸ್ಟ್ 1ನೇ ತಾರೀಕು ರಾತ್ರಿ 8:15 ಕೇಳಿ, ದೇವನೂರು ಮಹಾದೇವ ಅವರ ದ್ಯಾವನೂರು ಕಥೆಗಳನ್ನು ಆಧರಿಸಿದ ಬಾನುಲಿ ನಾಟಕ ಸರಣಿಯಲ್ಲಿ ಕಥಾನಾಟಕ ಮೂಡಲ ಸೀಮೆಯಲ್ಲಿ ಕೊಲೆ ಗಿಲೆ ಮುಂತಾಗಿ. ದೇವನೂರು ಮಹಾದೇವ ಅವರ ರಚನೆಯನ್ನು ಬಾನುಲಿಗೆ ಅಳವಡಿಸಿದ್ದಾರೆ ಜಿ ಪಿ ಬಸವರಾಜು. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್.

ನಾಳೆ ಬೆಳಗ್ಗೆ 11 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮವನ್ನು ಆಲಿಸಬಹುದು. ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅನುವಾದದ ಕಾರ್ಯಕ್ರಮ ಮನದ ಮಾತು ಇದರ ನಂತರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.

0: ದೇವೇಂದ್ರಪ್ಪ ವೈದಿ, ತಾಯಿ ಭಾರತಿ ಕೆಎಸ್. ಇವರು ನರಸಿಂಹರಾಜಪುರ ತಾಲೂಕಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಸರ್. ನನ್ನ ಪ್ರಾಥಮಿಕ ಶಿಕ್ಷಣ ಬಂದು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡೂರಲ್ಲಿ ಪೂರ್ಣಗೊಳಿಸ್ತೀನಿ. ನನ್ನ ಪಿಯು ಶಿಕ್ಷಣನ ನಾನು SDM ಪಿಯು ಕಾಲೇಜ್ ಉಜ್ಜರೆಯಲ್ಲಿ ಕಂಪ್ಲೀಟ್ ಮಾಡಿ ಪದವಿ ಶಿಕ್ಷಣನ ಏಲೆನ್ರಾವ್ ಮೆಮೋರಿಯಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕೊಪ್ಪ ಇಲ್ಲಿ ಪೂರ್ಣಗೊಳಿಸಿ ಪ್ರೆಸೆಂಟ್ಲಿ ನಾನು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಸರ್.
1: ಅಂದ್ರೆ ವೃತ್ತಿಯಲ್ಲಿ ತಾವು ವೈದ್ಯರಾಗಿದ್ದೀರಿ, ಅನೇಕ ಒಂದು ವಿಶೇಷವಾದಂತಹ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ, ಜನಸೇವೆಯನ್ನ ಮಾಡ್ತಾನೆ ತಾವು ತಮ್ಮದೇ ಆದ ಪ್ರತಿಭೆಯನ್ನ ಅನಾವರಣ ಮಾಡಿಕೊಂಡಿದ್ರಿ. ಯಾವ್ಯಾವ ರೀತಿ ಹಾಗಳನ್ನ ಬೆಳೆಸ್ಕೊಂಡಿದ್ದೀರಿ, ಯಾವ್ಯಾವ ರೀತಿ ನಿಮ್ಮದೇ ಆದ ಒಂದು ವೃತ್ತಿ ಜೊತೆಗೆ ಪ್ರವೃತ್ತಿಯನ್ನ ರೂಢಿಸಿಕೊಂಡಿದ್ದೀರಿ?
0: ಸರ್, ನಂಗೆ ಚಿಕ್ಕ ವಯಸ್ಸಿಂದನು ಎಸ್ಸೆ ಕಾಂಪಿಟೇಷನ್ ಅಲ್ಲಿ, ಪೇಪರ್ ಪ್ರೆಸೆಂಟೇಷನ್, ಪೋಸ್ಟರ್ ಪ್ರೆಸೆಂಟೇಷನ್, ಡ್ಯಾನ್ಸ್ ಅಲ್ಲಿ, ಡಿಬೇಟ್ ಅಲ್ಲಿ, ಸ್ಪೋರ್ಟ್ಸ್ ಅಲ್ಲಿ, ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಲ್ಲಿ, ಟೀಚಿಂಗ್ ಅಲ್ಲಿ, ಸ್ಟ್ರೀಟ್ ಪ್ಲೇಸ್ ಅಲ್ಲಿ, ಎಲ್ಲದ್ರಲ್ಲೂ ತುಂಬಾನೇ ಆಸಕ್ತಿ ಇದೆ ಸರ್.
1: ಅಂದ್ರೆ ಚಿಕ್ಕನಿಂದಲೇ ಕ್ರೀಡೆ ಇರ್ಬೋದು ಅಥವಾ ಚರ್ಚಾ ಸ್ಪರ್ಧೆ ಇರ್ಬೋದು ಅಥವಾ ಲೇಖನ ಬರೆಯೋದಿರ್ಬೋದು, ಇದೆಲ್ಲ ಯಾವಾಗ ನಿಮ್ ಯಾಕೆಂದ್ರೆ ಒಂದು ಸಂದರ್ಭ ಬಹಳ ಮುಖ್ಯ ಆಗುತ್ತೆ, ಇವೆಲ್ಲ ನಾನು ಸೇರ್ಕೋಬೇಕು ಮಾಡಬೇಕು ಅನ್ನುವಂಥದ್ದು, ಯಾವ ಸಂದರ್ಭದಲ್ಲಿ ಇವೆಲ್ಲ ನಿಮಗೆ ಈ ಒಂದು ನಿಮ್ಮ ಮನಸ್ಸಿನಲ್ಲಿ ಮೊಳಕೆ ಹೊಡಿತು, ನಾನು ಇದು ಈ ಕೆಲಸದಲ್ಲಿ ನಾನು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ?
0: ಸರ್, ನಾನು ನನ್ನ ಪ್ರಾಥಮಿಕ ಶಿಕ್ಷಣ ನಾನು ಸರ್ಕಾರಿ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ರಿಂದ ಅದನ್ನ ಸರ್ವತೋಮುಖ ಬೆಳವಣಿಗೆ ಆಗೋಕೆ ಸಾಧ್ಯ ಆಯ್ತು ಸರ್. ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಪಠ್ಯಕ್ಕೆ ಎಷ್ಟು ಆದ್ಯತೆಯನ್ನ ಕೊಡ್ತಾರೋ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಅಷ್ಟೇ ಆದ್ಯತೆಯನ್ನ ಕೊಡ್ತಾ ಇದ್ರು. ಹಾಗಾಗಿ ನನ್ನಲ್ಲಿದ್ದಂತಹ ಒಂದು ಆಸಕ್ತಿಯನ್ನು ಮೊಳಕೆನ ಚಿಗುರು ಬರೋವಾಗ ಮಾಡಿದ್ದೆ ಅಲ್ಲಿ ಸರ್. ನನಗೆ ಸಾಕಷ್ಟು ಅವಕಾಶಗಳನ್ನ ನನ್ನ ಟೀಚರ್ಸ್ ಕೊಡ್ತಾ ಹೋದ್ರು, ಸಿಕ್ಕಿರೋ ಎಲ್ಲಾ ಅವಕಾಶಗಳನ್ನು ಕೂಡ ನಾನು ಬಳಸ್ಕೊಳ್ತಾನೆ ಹೋದ, ಯಾವ ಅವಕಾಶನೂ ಬಿಡಲಿಲ್ಲ. ಹಾಗಾಗಿ ನಾನು ಪ್ರತಿಯೊಂದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ವಿನ್ ಆಗ್ತಾ ಆಗ್ತಾ ನನ್ನಲ್ಲಿರುವಂತಹ ಆತ್ಮಸ್ಥೈರ್ಯ ಜಾಸ್ತಿ ಆಯ್ತು, ಆಸಕ್ತಿಗಳು ಇನ್ನೂ ಹೆಚ್ಚಾಗ್ತಾನೆ ಹೋಯ್ತು ಸರ್. ಅಲ್ಲಿಂದ ನಾನು ಹೇಳ್ದಂಗೆ SDM ಅಲ್ಲಿ ಅಲ್ವಾ, ಅಲ್ಲಿ ಸಾಂಸ್ಕೃತಿಕ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದ್ರು. ಹಂಗಾಗಿ ನನ್ನ ಆಸಕ್ತಿಗಳು ಅಲ್ಲೂ ಕೂಡ ಕಡಿಮೆ ಆಗ್ಲಿಲ್ಲ. ಆಮೇಲೆ ನಾನು ಓದಿದ ಮೆಡಿಕಲ್ ಪ್ರೊಫೆಷನ್ ಆದ್ರೂ ಕೂಡ ನಮ್ಮ ಜೊತೆಲೂ ಅಷ್ಟೇ ಅವಕಾಶಗಳು ಬರುತ್ತೆ ಸರ್. ಅವಕಾಶಗಳು ಎಲ್ಲಾ ಕಡೆನೂ ಇರುತ್ತೆ, ನಾವು ಯಾವುದೇ ಕೋರ್ಸ್ ಆಗಿರ್ಲಿ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೇಕು. ನಾನು ಎಲ್ಲಾ ಅವಕಾಶಗಳನ್ನು ಉಪಯೋಗಿಸ್ಕೊಳ್ತಾ ಬಂದಿದ್ರಿಂದನೇ ನನ್ಗೆ ಇಷ್ಟೆಲ್ಲ ಸಾಧ್ಯ ಆಯ್ತು ಸರ್.
1: ಅಂದ್ರೆ ತಾವು ಪ್ರಾಥಮಿಕ ಶಿಕ್ಷಣದಿಂದಲೇ ಈ ತರದ ಲೇಖನ ಇರಬಹುದು ಅಥವಾ ಒಂದು ವಿಶಿಷ್ಟವಾದಂತಹ ಬರವಣಿಗೆ ಇರಬಹುದು, ಹಾಗೇನೆ ಕ್ರೀಡೆ ಇರಬಹುದು ಮತ್ತೆ ನಿರೂಪಣಾ ವಿಧಾನ ಇರಬಹುದು, ಈ ಎಲ್ಲದರನ್ನು ನೀವು ಬೆಳೆಸ್ಕೊಂಡು ಬಂದ್ರಿ. ನೀವು ಈ ಲೇಖನ ಅಂತ ಹೇಳಿದ್ರಲ್ಲ, ಯಾವ್ಯಾವ ತರದ ಲೇಖನಗಳನ್ನ ಪ್ರಕಟಿಸಿದಿರಿ, ಎಲ್ಲೆಲ್ಲಿ ಈ ತರ ಲೇಖನಗಳನ್ನ ಪ್ರಕಟಿಸಿ ತಮಗೆ ಬಹುಮಾನಗಳು ದೊರೆತಿದೆ?
0: ನಾನು ಲೇಖನಗಳನ್ನ ಎಲ್ಲಾ ಕಾಲೇಜಲ್ಲೂ, ಇಂಟರ್ ಕಾಲೇಜ್ ಕಾಂಪಿಟೇಷನ್ ಆಗಿರ್ಬೋದು, ಮತ್ತೆ ಕ್ಲಾಸ್ ಅಲ್ಲಿ ಬರುವಂತಹ ಕಾಂಪಿಟೇಷನ್, ಪ್ರತಿಯೊಂದರಲ್ಲೂ, ಈಗ ಶಿಕ್ಷಕರ ದಿನಾಚರಣೆ ಬಂದ್ರೆ ಅಲ್ಲೂ ಲೇಖನವನ್ನ ಬರೀತಾ ಇರೋದು, ಮಕ್ಕಳ ದಿನಾಚರಣೆಯಲ್ಲಿ ಎಲ್ಲದ್ರಲ್ಲೂ ಕೂಡ ನಾನು ಅವಾಗಿಂದ ಬೆಳೆಸ್ಕೊಳ್ತಾ ಬಂದೆ. ನಾನು ಪದವಿಯಲ್ಲಿ ಇದ್ದಾಗ ನಾನು ಬರೆದಂತಹ ಒಂದು ಲೇಖನಕ್ಕೆ ಜಿಲ್ಲಾ ಮಟ್ಟದಲ್ಲಿ ಅಂದ್ರೆ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಕ್ಷೇತ್ರದಲ್ಲಿರೋ ಸ್ಟೂಡೆಂಟ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ನನಗೆ ಜಿಲ್ಲೆಗೆ ಪ್ರಥಮ ಸ್ಥಾನ ಬರುತ್ತೆ ಸರ್ ಆ ಲೇಖನಕ್ಕೆ. ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅವರು ಆಯೋಜಿಸಿದಂತಹ ಒಂದು ಲೇಖನ, ಅದರಲ್ಲಿ ನನಗೆ ಪ್ರಥಮ ಸ್ಥಾನ ಬಂದಿದ್ರಿಂದ ಕ್ಯಾಶ್ ಪ್ರೈಸ್ ಜೊತೆಗೆ ಆಗಿನ ಜಿಲ್ಲಾಧಿಕಾರಿಗಳು ರಮೇಶ್ ಸರ್ ಅಂತ ಇದ್ರು, ಅವ್ರ ಜೊತೆಗೆ ಒಂದು ದಿನ ಅನ್ನೋ ಕಾರ್ಯಕ್ರಮ ಇತ್ತು ಸರ್. ಅವ್ರದ್ದೆಲ್ಲಾ ಚಟುವಟಿಕೆಗಳಲ್ಲೂ ಕೂಡ ನಾನು ಭಾಗವಹಿಸಬಹುದಾಗಿತ್ತು ಅಂದ್ರೆ ಅವ್ರ ಜೊತೆಗೆ. ಆ ಸಂದರ್ಭದಲ್ಲಿ ನಾನು ಅವ್ರ ಜೊತೆಗೆ ಹೋಗಿ ಅವ್ರಿಗೆ ಒಂದು ZPL ಮೀಟಿಂಗ್ ಇರುತ್ತೆ, ಅಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ಆಗಿರ್ಬೋದು, ತುಂಬಾ ದೊಡ್ಡ ದೊಡ್ಡ ಅನೇಕ ವ್ಯಕ್ತಿಗಳು ಬಂದಿದೆ, ಅವ್ರ ಜೊತೆ ನಾನು ಕೂಡ ಚೇರ್ ಅಲ್ಲಿ ಕುತ್ಕೊಂಡು ಅವ್ರ ಜೊತೆ ಒಂದು ಭಾಗವಹಿಸೋ ಅವಕಾಶ ನಂಗೆ ಸಿಗುತ್ತೆ. ಆಮೇಲೆ ಅವ್ರ ಜೊತೆ DC ಕೋರ್ಟ್ ಆಗಿರ್ಬೋದು, AC ಕೋರ್ಟ್, ಎಲ್ಲಾ ಕೋರ್ಟ್ ಗಳನ್ನ ನಾನು ಅಟೆಂಡ್ ಮಾಡ್ತೀನಿ ಸರ್. ಅದು ನನ್ನ ಲೈಫ್ ಅಲ್ಲಿ ತುಂಬಾ ಮೆಮೊರಿಯಬಲ್ ಮತ್ತೆ ಮರೆಯೋಕಾಗದೆ ಇರುವಂತಹ ಕ್ಷಣ ನನಗೆ, ಯಾಕಂದ್ರೆ ಅದನ್ನ ನಂಗೆ ತುಂಬಾ ಗೌರವ ಆಗಿರ್ಬೋದು, ಇನ್ನೂ ಆಸಕ್ತಿ ಜಾಸ್ತಿ ಆಗ್ತಾ ಹೋಯ್ತು ಸರ್. ಒಂದು ಸಾಮಾನ್ಯ ಸ್ಟೂಡೆಂಟ್ ಆಗಿ ಅವ್ರ ಜೊತೆಗೆ ಅವ್ರದೆಲ್ಲ ಆಕ್ಟಿವಿಟೀಸ್ ಪಾರ್ಟಿಸಿಪೇಟ್ ಮಾಡ್ದೇವಲ್ಲ ಅನ್ನೋ ಸಂತೋಷ ತುಂಬಾನೇ ಇತ್ತು ಸರ್ ನಂಗೆ. ಅದು ನಂಗೆ ತುಂಬಾ ಎಲ್ಲ ಬಂದಿದ್ದ ಎಲ್ಲಾ ಅವಾರ್ಡ್ಗಳಿಗಿಂತನೂ ಅದು ತುಂಬಾ ದೊಡ್ಡ ಅವಾರ್ಡ್ ಅಂತಾನೆ ಹೇಳ್ಬೋದು.
1: ಅಂದ್ರೆ ಈಗ ನಾವು ಶಿಕ್ಷಣದ ಜೊತೆಗೆ ಸ್ಕಿಲ್ ಅನ್ನೋದು ಬಹಳ ಮುಖ್ಯ, ಯಾಕೆಂದ್ರೆ ಇವತ್ತು ಸ್ಕಿಲ್ ಇತ್ತು ಅಂತಂದ್ರೆ ಇವತ್ತು ವ್ಯಕ್ತಿ ಎಲ್ಲಿ ಬೇಕಾದರೂ ತನ್ನ ಸಾಧನೆಯನ್ನ ಅಪರಿಮಿತವಾಗಿ ಮಾಡ್ತಾ ಹೋಗ್ತಾನೆ. ನೀವು ಆ ಲೇಖನದಲ್ಲಿ ಯಾವ ತರ ಸ್ಕಿಲ್ ಬಳಕೆ ಏನು ಸ್ಕಿಲ್ ಅನ್ನು ಕುರಿತು ವಿಶ್ಲೇಷಣೆ ನಡೆಸಿದ್ರಿ ಅದಕ್ಕೆ? ಯಾಕೆಂದ್ರೆ ಜಿಲ್ಲಾ ಮಟ್ಟಕ್ಕೆ ಪ್ರಥಮ ಬಹುಮಾನ ಬರೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಆ ಸ್ಕಿಲ್ ಅಲ್ಲಿ ಯಾವ ವಿಶೇಷತೆ ಏನು ಹೇಳಿದ್ರಿ, ಯಾವ ತರ ಸ್ಕಿಲ್? ಯಾಕೆಂದ್ರೆ ಪ್ರತಿಯೊಂದು ವೃತ್ತಿ ಕ್ಷೇತ್ರಕ್ಕೂ ಸ್ಕಿಲ್ಗಳು ಬೇರೆ ಇರುತ್ತೆ. ಒಂದು ಮಾಧ್ಯಮ ಇರ್ಬೋದು ಅಥವಾ ಇಂಜಿನಿಯರಿಂಗ್ ವಿಭಾಗ ಇರ್ಬೋದು ಅಥವಾ ವೈದ್ಯಕೀಯ ಇರ್ಬೋದು ಮತ್ತೆ ಇತ್ಯಾದಿ ಇತ್ಯಾದಿ, ಈಗ ಕೃಷಿ ಕ್ಷೇತ್ರ, ಅದಕ್ಕೂ ಸ್ಕಿಲ್ ಇರಬೇಕು. ಈಗ ಎಲ್ಲರೂ ರೈತರು ಅಂತ ನಾವು ಹೋಗ್ತೀವಿ, ರೈತರಾಗಬೇಕು ಅಂದ್ರೆ ಅದಕ್ಕೆ ಕೃಷಿ ಮಾಡೋದಕ್ಕೂ ಕೆಲವು ಸ್ಕಿಲ್ ಇಟ್ಕೊಂಡಿರ್ಬೇಕು ನಾವು, ಯಾವ ರೀತಿ ಕೃಷಿ ಮಾಡಬೇಕು ಅಂತೇಳಿ. ನೀವು ಬರೆದಂತ ಸ್ಕಿಲ್ ಲೇಖನದ ವಿಷಯತೆ ಏನಾಗಿತ್ತು
0: ಅಂದ್ರೆ ಅದರಲ್ಲಿ ಇದ್ದು ಮೇನ್ ಟಾಪಿಕ್ ಯಾವ್ದು ವೇಸ್ಗಳು, ಈಗ ಸಾಮಾನ್ಯ ಗೃಹಿಣಿಯರಾಗಿರ್ಬೋದು, ಮನೇಲಿರುವಂತಹರಾಗಿರ್ಬೋದು, ಯಾವ ತರ ದಾರಿಗಳಿದೆ ಅವರಿಗೆ ಜೀವನದಲ್ಲಿ ಮುಂದೆ ಬರಕ್ಕೆ, ಅವರಲ್ಲಿದ್ದ ಸ್ಕಿಲ್ಗಳನ್ನ ಉಪಯೋಗಿಸಿ ಅವ್ರು ಹೇಗೆ ಅರ್ನ್ ಮಾಡ್ಬೋದು, ಲೈಫ್ ಲೀಡ್ ಮಾಡ್ಬೋದು, ಅವ್ರು ಹೇಗೆ ಬದುಕಬಹುದು ಅನ್ನೋದ್ರ ಬಗ್ಗೆ

0: ನಿಮ್ಮ ಆಲೋಚನೆಗಳಲ್ಲಿ ಹೇಳಿ ಅನ್ನೋದು ಅದ್ರದ್ದು ಟಾಪಿಕ್ ಇದ್ದಿದ್ದು ಸರ್. ಅದ್ರಲ್ಲಿ ನಾನು ಕಿಲ್ಲ ಎಲ್ರಿಗೂ ಒಂದಲ್ಲ ಒಂದು ಇದರಲ್ಲಿ ಬಿಲ್ಡ್ ಆಗೇ ಇರುತ್ತೆ ನಮ್ಗೆ ಹುಟ್ಟಿದಾಗಿಂದಲೂ. ಅದನ್ನ ನಾವು ಹೇಗೆ ಉಪಯೋಗಿಸ್ಕೊಳ್ತಾ ಇರ್ತೀವಿ ಮತ್ತೆ ಅದಕ್ಕೆ ನಮ್ಗೆ ಅವಕಾಶಗಳು ಹೇಗೆ ಸಿಗುತ್ತೆ, ಸಿಕ್ಕಿರೋ ಅವಕಾಶಗಳನ್ನ ಹೇಗೆ ನಾವು ಉಪಯೋಗ ಮಾಡ್ಕೊಳ್ಳೋ ಅನ್ನೋದ್ರ ಮೇಲೆ ನಮ್ಮಲ್ಲಿರುವಂತಹ ಪ್ರತಿಭೆ ಆಗಿರ್ಬೋದು ಸ್ಕಿಲ್ ಹೊರಗ್ ಬರುತ್ತೆ ಅನ್ನೋ ಟಾಪಿಕ್ ಬಗ್ಗೆ ನಾನು ಎಸ್ಸೆ ಬರೆದಿದ್ದೆ ಸರ್. ಅದರಲ್ಲಿ ಪ್ರತಿಯೊಬ್ಬರು ನಮ್ಮಲ್ಲಿರುವಂತಹ ಕೌಶಲ್ಯಗಳು ಏನಿದೆ ಅದನ್ನ ಉಪಯೋಗ ಮಾಡಿಕೊಂಡು ಅದರಿಂದ ನಾವು ಲೈಫಲ್ಲಿ ಮುಂದೆ ಬರಬೇಕು. ಈಗ ವಿದ್ಯಾಭ್ಯಾಸ ಇಲ್ಲ ಓದಕ್ಕಾಗಿಲ್ಲ ಅನ್ನೋದು ಅಷ್ಟೇ ಅಲ್ಲ, ಈ ತರ ಕಲೆಗಳು ತುಂಬಾ ಜನ ಮಹಿಳೆಯರಿಗೆ ಹೂ ಕಟ್ಟೋದಾಗಿರ್ಬೋದು, ಮ್ಯಾಟ್ ಎಳೆಯೋದು, ಡೆಕೋರೇಷನ್ ಐಟಮ್ಸ್ ಮಾಡೋದಾಗಿರ್ಬೋದು, ಈ ತರ ಎಲ್ಲ ಪ್ರತಿಭೆಗಳಿರುತ್ತೆ. ಅದನ್ನ ಹೊರಹಾಕಿ ಅದರಿಂದನು ಕೂಡ ಅವರು ಚೆನ್ನಾಗಿ ಲೈಫ್ ನಲ್ಲಿ ಲೀಡ್ ಮಾಡಬಹುದು ಅನ್ನೋ ವಿಷಯದ ಬಗ್ಗೆ ನಾನು ಎಸ್ಸೆ ರೈಟಿಂಗ್ ಬರೆದಿದ್ದು ಸರ್. ಅದು
1: ಅಂದ್ರೆ ಮಹಿಳೆಯರು ತಮ್ಮ ಬಿಡುವಿನ ವೇಳೆ ತಮ್ಮಲ್ಲಿರುವಂತಹ ಕೌಶಲ್ಯತೆಗಳನ್ನು, ಪ್ರತಿಯೊಬ್ಬ ಮಹಿಳೆಯು ಒಂದು ಅಡಿಗೆ ಮಾಡೋದೇ ಒಂದು ಕೌಶಲ್ಯತೆ, ಅಥವಾ ಯಾವ್ದೋ ಒಂದು ಕ್ರೋಶ ಕಡ್ಡಿಯಲ್ಲಿ ಹೆಣಿಗೆಯನ್ನು ಹೆಣಿಯೋದೇ ಒಂದು ರೀತಿಯಲ್ಲಿ ಕೌಶಲ್ಯತೆ. ಆ ಕೌಶಲ್ಯತೆಗಳೆಲ್ಲ ತಮ್ಮಲ್ಲಿರುವ ಕೌಶಲ್ಯತೆಗಳನ್ನ ರೂಢಿಸ್ಕೊಂಡು ಅವರಲ್ಲೂ ಸಬಲೀಕರಣದ ನಾವು ಏನಂದ್ರೆ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಮಹಿಳಾ ಸಬಲೀಕರಣದ ಬಗ್ಗೆ ನಾವು ಮಾತಾಡೋ ಒಂದು ಇಷ್ಟತೆ ಅಂತ ಹೇಳ್ತೀವಿ. ಮಹಿಳೆ ತನ್ನಲ್ಲಿರುವ ಪ್ರತಿಭೆಯನ್ನು ರೂಢಿಸ್ಕೊಂಡು ಆಕೆ ತನ್ನನ್ನ ತಾನು ಸಬಲೀಕರಣದತ್ತ ಕೊಂಡೊಯ್ಯೋದಕ್ಕೆ ಆಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ನೀವು ಅದರಲ್ಲಿ ನಿರೂಪಿಸಿದ್ರಿ. ನಿಮ್ಗೆ ಏನನ್ನಿಸ್ತು ಇದು ಸಬಲೀಕರಣ ಅನ್ನೋದ್ರ ಬಗ್ಗೆ ನಾವು ಮಾತಾಡಕ್ ಹೊರಟಾಗ ಮಹಿಳೆಯ ಸಬಲೀಕರಣ ಇವತ್ತು ಬಹಳ ಮುಖ್ಯ ಅನ್ಸುತ್ತಲ್ವಾ? ಯಾಕೆಂತಂದ್ರೆ ಪರಾಧೀನವಾಗದಲೆ ಅವಳ ಕಾಲ ಮೇಲೆ ನಿಂತುಕೊಂಡು ಕೆಲವು ಸಂದರ್ಭಗಳಲ್ಲಿ ಕೆಲವು ಅನೇಕ ಸನ್ನಿವೇಶಗಳು ಬರುತ್ತವೆ, ಆ ಎಲ್ಲ ಕುಟುಂಬದ ನಿರ್ವಹಣೆ ಇರಬಹುದು ಎಲ್ಲಾ ಕ್ಷೇತ್ರದಲ್ಲೂ ಆಕೆಯ ಒಂದು ಪಾಲು ಹೆಚ್ಚಿರ್ತದೆ. ಆಕೆ ತನ್ನನ್ನು ತಾನು ತೊಡಗಿಸಿಕೊಳ್ಳೋದಕ್ಕೆ ಇದೊಂದು ಕೌಶಲ್ಯತೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಅನ್ನೋದು. ಹಾಗೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಕ್ರೀಡೆಯಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ರಿ, ಯಾವ್ಯಾವ ಸ್ಪೋರ್ಟ್ಸ್ ಅಲ್ಲಿ ತಾವು ರೂಢಿಸಿಕೊಂಡಿದ್ರಿ ಮತ್ತೆ ಎಲ್ಲೆಲ್ಲಿ ತಮ್ಮ ಕ್ರೀಡಾ ಪ್ರದರ್ಶನ ನಡೆಸಿದ್ರಿ?
0: ಸ್ಪೋರ್ಟ್ಸ್ ಅಂದ್ರೆ ಮೇನ್ಲಿ ನಾನು ಗೌರ್ಮೆಂಟ್ ಸ್ಕೂಲ್ ಓದಿದ್ರಿಂದ ನಾನು ಕಬಡ್ಡಿ ಮತ್ತೆ ಖೋಖೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಸರ್. ನಾವ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ವರ್ಗೂ ಹೋಗ್ತಾ ಇದ್ವಿ, ಪ್ರತಿ ಸಲನು ಇಯರ್ಲಿ ಒಂದ್ಸಲ ಸ್ಪೋರ್ಟ್ಸ್ ಅಂತ ನಡೆಯುತ್ತೆ ಸರ್. ಆಗ ಕಬಡ್ಡಿ ಮತ್ತೆ ಖೋಖೋ ಅಲ್ಲಿ ನಾವು ಜಿಲ್ಲಾ ಮಟ್ಟದವರೆಗೂ ಹೋಗಿ ಪ್ರಶಸ್ತಿಗಳನ್ನ ತಗೊಂಡ್ ಬಂದಿದ್ದೀನಿ ಸರ್.
1: ಈ ಸ್ಪೋರ್ಟ್ಸ್ ಅಲ್ಲಿ ಹೋಗ್ಬೇಕು ಅಂದ್ರೆ ಒಂದು ನಮ್ಮಲ್ಲಿ ಸಾಹಸದ ಮತ್ತು ಜೊತೆಗೆ ಸ್ಪರ್ಧಾತ್ಮಕ ಮನೋಭಾವ ಇರಬೇಕಾಗ್ತದೆ. ಸ್ಪೋರ್ಟ್ಸ್ ಹೋಗ್ಬೇಕು ಅಂತ ಯಾವಾಗ ಅನ್ನಿಸ್ತು ಆ ಸಂದರ್ಭ?
0: ಸಂದರ್ಭ ಅಂದ್ರೆ ಅವಾಗಿಂದನೂ ನಾವು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಸ್ಪೋರ್ಟ್ಸ್ ಅಂದ್ರೇನೆ ಹುಚ್ಚು ಸರ್. ಅಲ್ಲಿ ಪಠ್ಯೇತರ ಚಟುವಟಿಕೆಗಳು ಜಾಸ್ತಿ ಇರೋದ್ರಿಂದ ಅವಕಾಶಗಳು ಸಿಗ್ತಾ ಇರುತ್ತೆ ಸರ್. ಎಲ್ಲ ಅವಕಾಶಗಳನ್ನ ನಾನು ಉಪಯೋಗ ಮಾಡ್ಕೊಳ್ತಿದ್ದೆ, ನಂದು ಮನೋಭಾವನೆ ಅದೇ ತರ ಇತ್ತು, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೇಕು ಹೋಗ್ಬೇಕು ಅನ್ನೋ ಶಕ್ತಿ ಜಾಸ್ತಿನೇ ಇತ್ತು ಸರ್. ಹಂಗಾಗಿ ನಾನು ಎಲ್ಲದಕ್ಕೂ ಹಾಗೆ ಪಾರ್ಟಿಸಿಪೇಟ್ ಮಾಡ್ತಾ ಹೋದೆ.
1: ಅಂದ್ರೆ ಅವಕಾಶ ಸಿಕ್ತಾಗ ಶಾಲೆಯಲ್ಲಿ ಈಗ ಯಾಕೆಂದ್ರೆ ಕ್ರೀಡಾ ಆಯ್ಕೆ ಇರುತ್ತೆ ಶಾಲೆಯಲ್ಲಿ, ಆ ಆಯ್ಕೆ ಸಂದರ್ಭದಲ್ಲಿ ತಮಗೆ ನಾನೊಂದು ನನ್ನಿರುವಂತದ್ದು ಕ್ರೀಡಾ ಆಸಕ್ತಿಯನ್ನು ಯಾಕೆ ತೊಡಗಿಸ್ಕೊಳ್ಬಾರ್ದು ಅನ್ನುವ ರೀತಿಯಲ್ಲಿ ನೀವು ಅದ್ ಪ್ರಯತ್ನ ಮಾಡಿದ್ರಿ, ಈ ಜಿಲ್ಲಾ ಮಟ್ಟಕ್ಕೆ ಹೋಗಿದ್ರಿ ಅಂತ ಹೇಳಿದ್ರಿ, ಆ ಜಿಲ್ಲಾ ಮಟ್ಟದ ಆಡಬೇಕಾದ್ರೆ ಏನ್ ಅನಿಸ್ತು? ಯಾಕೆಂದ್ರೆ ಎಲ್ಲಾ ಶಾಲೆಗಳು ಬಂದಿರ್ತವೆ ತುಂಬಾ ಕೊಜಲ್ಲೂ ಬಂದಿರ್ತದೆ, ಏನ್ ಅನಿಸ್ತವಾಗ ನೀವು?
0: ತುಂಬಾ ಖುಷಿ ಆಗ್ತಾ ಇತ್ತು ಮತ್ತೆ ತುಂಬಾ ಹೆಮ್ಮೆ ಆಗ್ತಾ ಇತ್ತು ಸರ್. ನಾವು ಜಿಲ್ಲಾ ಮಟ್ಟಕ್ಕೆ ಹೋದಾಗ ನಾವು ನಮ್ ತಾಲೂಕನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ, ಆಗ ನಮ್ಗೆ ಇನ್ನೂ ಜಾಸ್ತಿ ಜವಾಬ್ದಾರಿ ಬಂದಿತ್ತು. ಆಗ ತುಂಬಾ ಜವಾಬ್ದಾರಿಯುತವಾಗಿ ತುಂಬಾ ಫೋಕಸ್ಡ್ ಆಗಿ ಆಡ್ತಾ ಇದ್ವಿ, ಬಟ್ ಜಿಲ್ಲಾ ಮಟ್ಟದಲ್ಲಿ ಗೆಲ್ಲಕ್ ಆಗಿಲ್ಲ. ಆದ್ರೂ ಆಗಿಂದ ಸಿಚುವೇಶನ್ ಅಲ್ಲಿ ತುಂಬಾನೇ ಸಂತೋಷ ಆಗ್ತಿತ್ತು ಸರ್. ಅದು ಇಡೀ ತಾಲೂಕನ್ನ ರೆಪ್ರೆಸೆಂಟ್ ಮಾಡ್ತಿದೀವಿ ಅನ್ನೋ ಹೆಮ್ಮೆ ಇರ್ತಿತ್ತು ನಮ್ಗೆ.
1: ಅಂದ್ರೆ ನಿಮ್ಗೆ ಒಂದ್ ರೀತಿಯಲ್ಲಿ ನಾವು ಈ ತಾಲೂಕಿನಲ್ಲಿ ನಮಗೊಂದು ಖುಷಿ ಆಗ್ತದೆ, ಏನು ಆಟ ಆಡೋದ್ರ ಮುಖಾಂತರ ನಮ್ಮ ಜೊತೆಗೆ ಶಾಲೆಯ ಪರವಾಗಿ ಇರ್ತೀವಿ, ಆ ಶಾಲೆಯ ಪ್ರತಿನಿಧಿಯಾಗಿರ್ತೀರಿ ನೀವು. ಒಂದ್ ರೀತಿ ನನ್ನ ಶಾಲೆಯ ಹೆಸರನ್ನ ನಾನ್ ತರಬೇಕು, ಜೊತೆಗೆ ನಿಮ್ಮ ಹೆಸರನ್ನ ನೀವು ಅಲ್ಲಿ ಗುರುತಿಸ್ಕೊಳ್ಬೇಕು ಎನ್ನುವ ಒಂದು ಕಾತುರ ಇರುತ್ತೆ, ಹೌದಾ? ಹಾಗೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಈ ಪೋಸ್ಟರ್ ಮೇಕಿಂಗ್ ಅಂತ ಹೇಳಿದ್ರಿ, ಯಾವ ತರ ಅದು ಪೋಸ್ಟರ್ ಮೇಕಿಂಗ್ ಅಂದ್ರೆ?
0: ಅದು ಸೆಮಿನಾರ್ ಗಳು ನಡೆಯುತ್ತೆ ಸರ್. ನಾನು ಅದು ಪದವಿಗೆ ಬಂದಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಪೋಸ್ಟರ್ ಮತ್ತೆ ಪೇಪರ್ ಪ್ರೆಸೆಂಟಿಂಗ್ ಅಂತ ಒಂದ್ ಟಾಪಿಕ್ ಕೊಡ್ತಾರೆ ಸರ್. ಈಗ ಗೃಹಿಣಿ ಅಂತ ನಮ್ದೊಂದು ಟಾಪಿಕ್ ಬರುತ್ತೆ ಆಯುರ್ವೇದದಲ್ಲಿ, ಡೈಜೆಸ್ಟಿವ್ ಸಿಸ್ಟಮ್ ಗೆ ಸಂಬಂಧಪಟ್ಟಂಗೆ. ಅದ್ರ ಪ್ರಕಾರನೇ ಒಂದು ಟಾಪಿಕ್ ಬಗ್ಗೆ ನಾವು ಫುಲ್ ಎಕ್ಸ್ಪ್ಲೇನ್ ಬೇಕು, ಒಂದ್ 10 ಸ್ಲೈಡ್ಸ್ ಇರುತ್ತೆ, ಆ ಸ್ಲೈಡ್ಸ್ ಅಲ್ಲಿ ನಾವು ಪ್ರೆಸೆಂಟೇಷನ್ ಮಾಡ್ಬೇಕಾಗುತ್ತೆ ಸರ್, ಜನರಿಗೆ ಹೇಗೆ ಕನ್ವೆ ಮಾಡ್ತೀವಿ ಅಂತ. ಅದ್ರಲ್ಲಿ ನಂಗೊಂದು ಸಿಕ್ಕಂತ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಅಂದ್ರೆ 2022 ಅಲ್ಲಿ ಬಿದ್ರೆ ಆಳ್ವಾಸ್ ಅಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಸೆಮಿನಾರ್ ನಡೆಯುತ್ತೆ ಸರ್. ಅಲ್ಲಿ ಎಲ್ಲಾ ಸ್ಟೇಟ್ ಇಂದನು ಸ್ಟೂಡೆಂಟ್ಸ್ ಬಂದಿರ್ತಾರೆ, ಅಷ್ಟು ಜನದ ಮುಂದೆ ನಾವು ಪ್ರೆಸೆಂಟ್ ಮಾಡ್ಬೇಕಾಗತ್ತೆ, ನಮ್ದು ಏನಿದೆ, ವೇ ಇದೆ, ನಮ್ ಥಿಂಕಿಂಗ್ ಏನಿದೆ ಆ ಟಾಪಿಕ್ ಬಗ್ಗೆ. ಅದರಲ್ಲಿ ಬೆಸ್ಟ್ ಯಾರು ಪ್ರೆಸೆಂಟ್ ಮಾಡ್ತಾರೋ ಅವರಿಗೆ ಬೆಸ್ಟ್ ನ್ಯಾಷನಲ್ ಲೆವೆಲ್ ಪೇಪರ್ ಪ್ರೆಸೆಂಟೇಷನ್ ಅವಾರ್ಡ್ ಬರುತ್ತೆ ಸರ್. ಆ ಸಂದರ್ಭದಲ್ಲಿ ನಾನು ನಮ್ ಕಾಲೇಜ್ ಅನ್ನ ರೆಪ್ರೆಸೆಂಟ್ ಮಾಡಿದ್ವಿ ಒಂದ್ 4-5 ಜನ. ಅದರಲ್ಲಿ ನನ್ಗೆ ಅಷ್ಟೇ ನನ್ ಮಧ್ಯನ ಬೆಸ್ಟ್ ಪೇಪರ್ ಪ್ರೆಸೆಂಟೇಷನ್ ಅವಾರ್ಡ್ ಆಳ್ವಾಸ್ 2022 ಅಂತ ಅವಾರ್ಡ್ ಬರುತ್ತೆ ಸರ್. ಅದು ನಂಗೆ ಬೆಸ್ಟ್ ಅವಾರ್ಡ್. ಆ ಸಂದರ್ಭದಲ್ಲಿ ಮಾಡಿದಂತ ಎಲ್ಲಾ ಪೇಪರ್ ಪ್ರೆಸೆಂಟೇಷನ್ ಅಲ್ಲೂ ಅದು ನಂಗೆ ಬೆಸ್ಟ್ ಅವಾರ್ಡ್ ಸಿಕ್ಕಿದ್ದು ಸರ್.
1: ಹಾಗೇನೆ ನೀವು ಹೇಳ್ತಾ ಇದ್ರಿ ಬೆಸ್ಟ್ ಪೇಪರ್ ಅವಾರ್ಡ್ ಅಂತ ಹೇಳಿ, ಆ ಲೇಖನದಲ್ಲಿ ಏನು ನೀವು ಪೋಸ್ಟರ್ ಪ್ರೆಸೆಂಟೇಷನ್ ಮಾಡಿದ್ರಲ್ಲ ಅದರ ಅದೇನು ವಿಚಾರ ನಮ್ಮ ಕೇಳುಗರು ಒಂಚೂರು ತಿಳ್ಕೊಳ್ಳಿ. ಯಾಕೆಂದ್ರೆ ನಮ್ಮ ಸಂಶೋಧನೆ ಅದು ನಮ್ಮ ಕೇಳುಗರಿಗೆ ಒಂದಷ್ಟು ತಿಳಿಯೋ ಅವಶ್ಯಕತೆ ಇದೆ. ಯಾಕೆಂದ್ರೆ ನೀವು ವೈದ್ಯಕೀಯ ಕ್ಷೇತ್ರದಲ್ಲೂ ಆಯುರ್ವೇದ ನಮ್ಮ

0: ಭಾರತೀಯ ಪರಂಪರೆಯ ಆಯುರ್ವೇದ ಏನು ವೈದ್ಯ ಪದ್ಧತಿ ನೀವು ಅರಿತಿರುವವರು, ಆ ಗೃಹಿಣಿ ಅನ್ನೋ ಲೇಖನದಲ್ಲಿ ಏನಿತ್ತು ಆ ಪೋಸ್ಟರ್ ಅಲ್ಲಿ, ಯಾವ ವಿಚಾರವನ್ನ ನೀವು ಮಂಡಿಸಿದ್ರಿ?
1: ಸರ್, ಆ ವಿಚಾರದಲ್ಲಿ ನಾವು ನಮ್ಮ ಡೈಜೆಸ್ಟಿವ್ ಪವರ್ ಹೇಗಿರ್ಬೇಕು, ನಮ್ಮ ಡೈಜೆಷನ್ ಹೆಂಗಾಗುತ್ತೆ, ಆ ಗ್ರಹಣಿ ಅನ್ನೋದೇ ಒಂದು ಡೈಜೆಸ್ಟ್ ಮಾಡುವಂತಹ ಒಂದು ಡೈಜೆಸ್ಟ್ ಸಿಸ್ಟಮ್ ಅಲ್ಲಿ ಅದನ್ನ ನಾವು ಹೇಗೆ ಕಾಪಾಡ್ಕೊಳ್ತೀವೋ ಅಂದ್ರೆ ಹೆಲ್ದಿ ಫುಡ್ ತಿನ್ನೋದ್ರಿಂದ ಅದನ್ನ ಹೆಲ್ತ್ ನ ಲೈಫ್ ಸ್ಪ್ಯಾನ್ ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಅದೇ ತರ ನಮ್ದು ಲೈಫ್ ಲಾಂಗ್ ಹೋಗುತ್ತೆ. ಸರ್, ಈಗ ಮನೆಯಲ್ಲಿ ಗೃಹಿಣಿ ಒಂದು ಕಿಚನ್ ಅಂತಂದ್ರೆ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದೇ ತರ ನಮ್ ಇಡೀ ದೇಹ ಭಾಗದಲ್ಲೂ ಕೂಡ ಗೃಹಿಣಿ ಅನ್ನೋ ಜಾಗ ನಾವು ಅಡ್ಗೆ ಮನೆಗೆ ಹೋಲ್ತೀವಿ. ಸರ್, ಎಷ್ಟು ನೀಟಾಗಿ ಎಷ್ಟು ಹೆಲ್ದಿಯಾಗಿ ಅದನ್ನ ಮೇಂಟೈನ್ತೀವೋ ಅಂದ್ರೆ ಆ ಜಂಕ್ ಫುಡ್ ತಿನ್ನೋದ್ರ ಬದಲು ಹೆಲ್ದಿ ಫುಡ್ ತಿನ್ನೋದ್ರ ಮೂಲಕ ಮತ್ತೆ ವೆಜಿಟೇಬಲ್ಸ್ ಇಂದ ಒಳ್ಳೆ ಫುಡ್ ನ ತಿನ್ನೋದ್ರ ಮೂಲಕ ಹೇಗೆ ಅದನ್ನ ಮೇಂಟೈನ್ ಮಾಡ್ತೀವಿ ಅದೇ ತರ ನಮ್ ಲೈಫ್ ನ ಮುಂದೆ ಹೋಗುತ್ತೆ. ಆ ತರ ಅದನ್ನ ಅದಕ್ಕೆ ಹೋಲ್ಸಿರ್ತಾರೆ. ಸರ್, ನಾವು ಆ ತರ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕು, ಇಲ್ಲಾಂತಂದ್ರೆ ಯಾವ ಯಾವ್ದು ಡಿಸೀಸ್ ಬರುತ್ತೆ, ಆಮೇಲೆ ಹೇಗೆ ನಾವು ಅದನ್ನ ಕಂಡಿಡ್ಕೊಳ್ಳೋದು ಇನ್ವೆಸ್ಟಿಗೇಷನ್ ಮಾಡೋದ್ರ ಮೂಲಕ ಆ ತರ ಎಲ್ಲ ಪೋಸ್ಟರ್ ಪ್ರೆಸೆಂಟೇಷನ್ ಒಂದೇ ಪ್ರೆಸೆಂಟೇಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೇನೆ.
0: ಅಂದ್ರೆ ಈಗ ನೀವು ಅಡಿಗೆಯ ತಯಾರಿ ಮತ್ತು ಜೀರ್ಣಾಂಗವನ್ನ ನೀವು ಗೃಹಿಣಿ ಅಂತಲೇ ಕರೆದು ಬಿಟ್ರಿ, ಯಾಕೆ ಅಂತಂದ್ರೆ ಅಥವಾ ಮನೆಯಲ್ಲಿ ಹೆಂಡತಿ ಇರ್ಬೋದು ತಾಯಿ ಇರ್ಬೋದು ಅಥವಾ ಹೆಣ್ಣು ನಮ್ಗೆಲ್ಲ ಇವತ್ತು ಉಣಬಡಿಸುವ ಅನ್ನಪೂರ್ಣೆ. ಆಕೆ ನಮ್ಗೆ ಆ ಪದಾರ್ಥ ಏನ್ ಕೊಡ್ತಾಳಲ್ಲ ಅದು ನಮ್ಮ ದೇಹದ ಶಕ್ತಿಯನ್ನ ವೃದ್ಧಿಸುವಂತದ್ದು. ನೀವು ಹೇಳಿದ ರೆಸಿಸ್ಟೆನ್ಸ್ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ನಾವು ಪಡೆಯೋದಕ್ಕೆ ಮೂಲ ಕಾರಣ ಜೀರ್ಣ ಅವಸ್ಥೆ ಆದ್ರೂ ಅದಕ್ಕೆ ಜೀರ್ಣಕ್ಕೆ ಸಿದ್ಧ ಮಾಡುವಂತ ಆಹಾರ ಮಾಡುವ ಗೃಹಿಣಿಯ ಮೂಲ ಕಾರಣ ಆಗಿರ್ತಾಳೆ ಎಂಬುದನ್ನ ನೀವು ಅಲ್ಲಿ ಪ್ರತಿಬಿಂಬಿಸಿದ್ದೀರಾ, ಹೌದಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ, ಅದು ಗೃಹಿಣಿ ಮತ್ತೆ ಗ್ರಹಿಸು. ಇನ್ನೊಂದು ಅರ್ಥ ಅಂದ್ರೆ ಗ್ರಹಿಕೆ ಅಂತಂದ್ರೆ ನೀವು ಜೀರ್ಣಿಸಿಕೊಳ್ಳೋದು. ಈಗ ಮೇಷ್ಟು ಪಾಠ ಬೇಕಾದ್ರೆ ವಿದ್ಯಾರ್ಥಿಗಳು ಅದನ್ನ ವಿಚಾರವನ್ನ ಜೀರ್ಣಿಸ್ಕೋಬೇಕು ಅಂದ್ರೆ ಎಲ್ಲಿಗೆ ತಮ್ಮ ಬುದ್ಧಿಶಕ್ತಿಗೆ ಜೀರ್ಣಿಸ್ಕೊಳ್ಳೋದು. ಇದು ನಮ್ಮ ದೇಹಕ್ಕೆ ಆಹಾರವನ್ನು ಒದಗಿಸೋದು ಜೀರ್ಣಿಸುವ ಶಕ್ತಿ ಆ ತಾಯಿಗಿರುತ್ತೆ, ಅದಕ್ಕೆ ಗೃಹಿಣಿ ಅನ್ನೋದನ್ನ ಒಂದು ಲೇಖನವನ್ನು ಕೊಟ್ರಿ. ನೀವು ಈಗ ಆಯುರ್ವೇದ ವೈದ್ಯಕೀಯದ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕೆಂದ್ರೆ ಅದು ಅಧ್ಯಯನ ಮಾಡೋದಕ್ಕೂ ಸ್ವಲ್ಪ ಬಹಳಷ್ಟು ತಾಳ್ಮೆ ಇರಬೇಕು. ಯಾಕೆ ನಮಗೆ ಚರಕ ಇರ್ಬೋದು, ಸುಶ್ರುತ ಇರ್ಬೋದು, ಅನೇಕ ಪದ ಯೋಗದ ಬಗ್ಗೆನೂ ಅಲ್ಲಿ ಬರುತ್ತೆ. ಪತಂಜಲಿಯ ಯೋಗವನ್ನು ನಾವು ಅದನ್ನ ಯೋಚನೆ ಮಾಡ್ತೀವಿ. ಬಹಳ ತಾಳ್ಮೆಯಿಂದ ನಮ್ಗೆಲ್ಲ ಹೇಳಿಕೊಟ್ಟಿರುವ ವಿದ್ಯೆ ಅದು ಭಾರತೀಯ ಪಾರಂಪರಿಕ ವೈದ್ಯಕೀಯ ವಿದ್ಯೆ. ಅದ್ರ ಬಗ್ಗೆ ನೀವು ಯಾಕೆ ಆಯುರ್ವೇದ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತು? ಬಿ ಎಂ ಎಸ್ ಅಂತ ಕರಿತೀವಿ ಅದಕ್ಕೆ ಬಹುಶಃ ಅಲ್ವಾ, ಯಾಕೆ ಅದಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತು ನಿಮಗೆ?
1: ನಂಗೆ ತುಂಬಾನೇ ಆಸಕ್ತಿ ಇತ್ತು. ಸರ್, ನನಗೆ ಈ ಟೀಚಿಂಗ್ ಅಲ್ಲಿ ಟೀಚ್ ಅಲ್ಲಿ ಹೇಗೆ ಅಂತ ಅಂದ್ರೆ ನಾನು ಅವೇರ್ನೆಸ್ ಪ್ರೋಗ್ರಾಮ್ ಮುಟ್ಬೇಕು ಜನರಿಗೆ ಅನ್ನೋದು ನನ್ನ ತಲೆಯಲ್ಲಿ ಯಾವಾಗಿಂದನೂ ಇದ್ದಿದ್ದು. ಸರ್, ನಾನು ಸ್ಕೂಲ್ ಡೇಸ್ ಇಂದನೂ ಅದೇ ತರ ಈ ಆಯುರ್ವೇದ ಏನ್ ಬರುತ್ತೆ ಅಂದ್ರೆ ನಾವು ರೋಗನ ಸ್ವಸ್ಥತೆ ಸ್ವಾಸ್ಥ್ಯ ರಕ್ಷಣ ಆತುರತೆ ವಿಕಾರ ಪ್ರಶಮನ ಅಂತ ಒಂದು ಸ್ಲೋಗನ್ ಬರುತ್ತೆ ನಮ್ದ್ರಲ್ಲಿ. ಅಂದ್ರೆ ನಾವು ಹೆಲ್ದಿಯಾಗಿದ್ದರೂ ಕೂಡ ಹೇಗೆ ನಮ್ಮ ಬಾಡಿನ ಹೆಲ್ತ್ ನ ಅದೇ ರೀತಿ ಟೆನ್ ಮಾಡಬಹುದು ಅಥವಾ ರೋಗ ಬಂದ್ಮೇಲೆ ಹೇಗೆ ಟ್ರೀಟ್ಮೆಂಟ್ ಬರೋದು ಎರಡರ ಬಗ್ಗೆನೂ ಹೇಳ್ತಾರೆ. ಹಂಗಾಗಿ ನಾನು ಜನರಿಗೆ ರೋಗ ಬಂದ್ಮೇಲೆ ಚಿಕಿತ್ಸೆ ಮಾಡೋಕ್ಕಿಂತ ಮುಂಚೆನೆ ರೋಗ ಬದ್ದೇ ಇರೋ ತರ ಹೇಗೆ ತಡಿಬಹುದು ಅನ್ನೋದ್ರ ಬಗ್ಗೆ ನನಗೆ ನಾಲೆಜ್ ಬೇಕು, ನಾನು ಬರೋ ರೋಗಗಳನ್ನ ನಿಲ್ಲಿಸ್ಬೇಕು ಅನ್ನೋ ಉದ್ದೇಶ ನನಗೆ ತುಂಬಾನೇ ಇತ್ತು. ಸರ್, ಆಮೇಲೆ ಆಯುರ್ವೇದ ಸೇರ್ಕೊಳ್ಬೇಕು ಅಂದಾಗ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಾಗ ನನ್ಗನ್ಸ್ತು ಇದು ನಮ್ಮ ಪರಂಪರೆ, ಇದು ನಮ್ಗೆ ಓದ್ಬೇಕು. ಮನೇಲಿರುವಂತಹ ಎಷ್ಟೊಂದು ಮದ್ದುಗಳಿಂದಾನೇ ನಾವು ಮೆಡಿಸನ್ ಮಾಡ್ಬೋದು, ಅದರಿಂದ ಜನರಿಗೆ ಉಪಯೋಗ ಆಗತ್ತೆ, ಅದನ್ನ ನಾನು ಜನರಿಗೆ ತಿಳಿಸ್ಬೇಕು. ಆಮೇಲೆ ಮೆಡಿಸನ್ ಕೊಡೋದು ಸೆಕೆಂಡ್ರಿ. ಸರ್, ಬರೋಕ್ಕಿಂತ ಮುಂಚೆನೆ ಆರನ್ನ ಕಾಪಾಡ್ಕೊಳ್ಬೇಕು ಅನ್ನೋ ವಿಷಯ ಫಸ್ಟ್ ನಾನ್ ತಿಳ್ಕೊಂಡು ಅದನ್ನ ಎಲ್ರಿಗೂ ತಿಳಿಸ್ಬೇಕು ಅನ್ನೋ ಮುಖ್ಯ ಉದ್ದೇಶ ಆಗಿತ್ತು ನನ್ಗೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ವಿಚಾರಗಳನ್ನ ತಿಳ್ಕೊಂಡ್ಮೇಲೆ ಆಯುರ್ವೇದ ಓದೋದಕ್ಕೆ ನಾನು ತುಂಬಾನೇ ಹೆಮ್ಮೆ ಪಡ್ತೀನಿ. ಇಷ್ಟು ವಿಷಯಗಳು ನಮ್ಗೆ ಗೊತ್ತಿರಲ್ಲ, ನಮ್ ಅಕ್ಕಪಕ್ಕ ಇರುವಂತಹ ಗಿಡಗಳಿಂದ ಎಷ್ಟು ಔಷಧಿ ಮೂಲಗಳಿದಾವೆ, ಅದರಿಂದ ನಮ್ಗೆ ಎಷ್ಟು ಉಪಯೋಗ ಆಗ್ತಾ ಇರುತ್ತೆ. ನಮಗೆ ಗೊತ್ತಿಲ್ಲದೆ ಉಪಯೋಗಿಸಿರ್ತೀವಿ ಚಿಕ್ಕೋರಿಂದನು, ಬಟ್ ಅದ್ರ ಇಂಪಾರ್ಟೆನ್ಸ್ ನಮಗೆ ಗೊತ್ತಿರಲ್ಲ. ನಾನು ಅಲ್ಲಿ ಹೋಗಿ ಓದಿ ಅದ್ರ ಇಂಪಾರ್ಟೆನ್ಸ್ ನಮಗೆ ಗೊತ್ತಾದ್ಮೇಲೆ ಇಷ್ಟು ನಮ್ದು ನೇಚರ್ ನಮ್ ಹೆಲ್ತ್ಗೋಸ್ಕರ ಹೆಲ್ಪ್ ಮಾಡಿದೆ, ಅಲ್ಲಿಂದ ಇಷ್ಟು ಸೃಷ್ಟಿ ಮಾಡಿದ್ದಾರೆ ದೇವರು, ಅದನ್ನ ನಾವು ಉಪಯೋಗಿಸ್ಕೊಂಡಿಲ್ಲ ಇಷ್ಟು ಅನ್ನೋದು ಗೊತ್ತಿಲ್ಲದೆ ನಾವು ಕೆಲವರು ಮಾಡಿರೋದನ್ನೆಲ್ಲ ಉಪಯೋಗಿಸ್ಕೊಂಡಿದೀವಿ. ನಾವು ನಮ್ದು ಹಿರಿಯರು ಮಾಡಿರೋದಾಗಿರ್ಬೋದು, ಎಷ್ಟೊಂದು ವಿಷಯಗಳನ್ನ ಅವ್ರು ಆಲ್ರೆಡಿ ಅಳವಡಿಸಿದ್ದಾರೆ, ಅದನ್ನ ನಾವು ಒಂದು ಸಿಸ್ಟಮ್ ಅಲ್ಲಿ ಇಲ್ಲಿ ಓದ್ಕೊಂಡ್ ಬಂದಿದ್ದೀನಿ. ಸರ್, ಅದ್ ನಂಗೆ ತುಂಬಾನೇ ಹೆಮ್ಮೆ ಇದೆ ನಾನು ಆಯುರ್ವೇದ ಮಾಡಿದ್ದು.
0: ಆಯುರ್ವೇದ ಚಿಕಿತ್ಸೆಗೂ ಮತ್ತು ಅಲೋಪತಿಗೂ ಒಂದ್ ರೀತಿಯಲ್ಲಿ ಏನಾದ್ರು ಸಂಬಂಧ ಇದೆಯಾ? ಯಾಕೆಂದ್ರೆ ಅಲೋಪತಿಯಿಂದ ಇಂಗ್ಲಿಷ್ ಮೆಡಿಸನ್ ಮತ್ತು ಇಂಗ್ಲಿಷ್ ವೈದ್ಯಕೀಯ ಎಂಬಿಬಿಎಸ್ ಅಂತ ಕರಿವೆ, ಇವೆರಡಕ್ಕೂ ಏನಾದ್ರೂ ಹೋಲಿಕೆ ಅನ್ಸುತ್ತಾ ನಿಮ್ಮ ಅಭಿಪ್ರಾಯದಲ್ಲಿ?
1: ಹೋಲಿಕೆ ಅಂತ ಅಂತಲ್ಲ, ಅದೇ ಬೇರೆ ಮೆಡಿಸನ್, ಇದೇ ಬೇರೆ ಮೆಡಿಸನ್. ಇದು ನಮ್ಮಲ್ಲೇ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ತೀವಿ ನಾವು ಆಯುರ್ವೇದ ಮೆಡಿಸನ್ ಇಂದ. ಅಂದ್ರೆ ಈ ಟ್ರೀಟ್ಮೆಂಟ್ ಆಗಿ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ತಕ್ಕಂಗೆ ಕೊಡಲ್ಲ. ಈಗ ಅಲೋಪತಿಕ್ ಬಂತಂದ್ರೆ ಜ್ವರ ಅಂದ್ರೆ ಜ್ವರಕ್ಕೆ ತಕ್ಕಂಗೆ ಮಾತ್ರೆ, ಶೀತ ಅಂದ್ರೆ ಶೀತಕ್ಕೆ ತಕ್ಕಂಗೆ ಮಾತ್ರೆ ಕೊಡ್ತಾರೆ. ಅದೇ ನಾವ್ ಆಯುರ್ವೇದಿಗೆ ಅಂತಂದ್ರೆ ನಮ್ ಬಾಡಿಯಿಂದನೇ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ಬೇಕು, ಅದೇ ಡಿಸೀಸ್ ಜೊತೆ ವರ್ಕ್ ಮಾಡ್ಬೇಕು. ಅದಕ್ಕೆ ತುಂಬಾ ಜನ ಹೇಳ್ತಾರೆ, ಸರ್ ಆಯುರ್ವೇದ ಮೆಡಿಸನ್ ವರ್ಕ್ ಆಗು ತುಂಬಾ ಲೇಟ್ ಆಗುತ್ತೆ, ಅದಕ್ಕೆ ಟೈಮ್ ತಗೊಳ್ಳೋದಷ್ಟು ಕಾಯೋಕಾಗಲ್ಲ ಅಂತ. ಯಾಕಂದ್ರೆ ಬಾಡಿ ಒಳಗಿಂದಾನೆ ಇನ್ಬಿಲ್ಟ್ ಮಾಡ್ತಾ ಹೋಗುತ್ತೆ ರೆಸಿಸ್ಟೆಂಟ್ ಪವರ್ ಆಗಿರ್ಬೋದು, ರೋಗ ನಿರೋಧಕ ಶಕ್ತಿನ. ಹಂಗಾಗಿ ಅದು ಕ್ಯೂರ್ ಆಗೋ ನಿಧಾನ ಆಗುತ್ತೆ, ಬಟ್ ಪರ್ಮನೆಂಟ್ ಕ್ಯೂರ್ ಆಗುತ್ತೆ. ನಿಧಾನಕ್ಕಾದ್ರೂ ಇನ್ನೂ 2 ವರ್ಷಕ್ಕಾಗುವಷ್ಟು ರೋಗ ನಿರೋಧಕ ಶಕ್ತಿನ ಅದು ರೂಢಿಸ್ಕೊಂಡಿರುತ್ತೆ. ಆ

0: ಆಯುರ್ವೇದಕ್ಕೂ ಮಾಡರ್ನ್ಗೂ ನಾನು ಡಿಫರ್ ಅಂತ ಹೇಳ್ಬೋದು ಸರ್. ಇದು ಹೇಗೆ ಅಂದ್ರೆ, ನಾವು ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋಗೋದು, ಮೆಡಿಸಿನ್ ತಗೊಳ್ತಾನ್ ಬರೋದು, ಹಂಗೆ ಇದಾಯ್ತಂದ್ರೆ ನಾವು ಇಮ್ಯುನಿಟಿನು ಎಕ್ಸ್ಟ್ರಾ ತಗೊಂಡು ಹೋಗ್ತೀವಿ ಆಯುರ್ವೇದ ಮೆಡಿಸಿನ್ ಅಲ್ಲಿ ಅನ್ನೋದು ನನ್ನ ಅಭಿಪ್ರಾಯ.
1: ಅಂದ್ರೆ ನೀವು ಏನ್ ಹೇಳ್ತೀರಿ ಅಂದ್ರೆ, ಆಯುರ್ವೇದ ಚಿಕಿತ್ಸೆ ಅನ್ನುವಂಥದ್ದು ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತಲೇ ಮುಂದೆ ರೋಗ ಬಾರದಾಗಿ ಅದು ಕಾರ್ಯನಿರ್ವಹಿಸುತ್ತದೆ ಅನ್ನೋದು ನಿಮ್ಮ ಅಭಿಲಾಷೆ. ಬಹುಶಃ ನೀವು BMS ಅಲ್ಲಿ ಮಾಡೋದಾದ್ರೆ ಈ ಎರಡನ್ನೂ ಸ್ವಲ್ಪ ತಿಳಿಯ ಅವಕಾಶ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ.
0: ಯಾಕಂದ್ರೆ
1: ಆ ಎರಡನ್ನೂ ತಿಳ್ಕೊಂಡ್ರೆ ನಿಮಗೆ, ಯಾಕಂದ್ರೆ ನಿಮ್ಗೊಂದು ಸಬ್ಜೆಕ್ಟ್ ಆಗೂ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೌದಾ? ಎರಡೂ ತಿಳ್ಕೊಂಡಾಗ್ಲೇ ಒಂದೊಂದಷ್ಟು ಈಗಿನ ಕಾಲಕ್ಕೆ ನಾವು ಒಂದಷ್ಟು ಔಷಧಿ ಉಪಚಾರಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
0: ಹೌದು ಸರ್, ಔಷಧಿ ಉಪಚಾರಗಳು ಅನ್ನೋದಕ್ಕಿಂತನೂ ಈ ಮಾಡರ್ನ್ ಅಲ್ಲಿ ನಾವು ಜಾಸ್ತಿ ಫಾರ್ಮಕಾಲಜಿ ಕಲಿತೀವಿ. ಅನಾಟಮಿ ಮತ್ತೆ ಫಿಸಿಯೋಲಜಿ ನಮಗೆ ಬೇಕೇ ಬೇಕು ಸರ್. ಆಯುರ್ವೇದ ಪ್ರಾಕ್ಟೀಸ್ ಮಾಡೋದಾಯ್ತು ಅಂದ್ರೆ ಕೂಡ ಅನಾಟಮಿ ಬೇಕು ನಮ್ಗೆ. ಎಲ್ಲೆಲ್ಲಿ ಬಾಡಿ ಸ್ಟ್ರಕ್ಚರ್ ಹೇಗೆ, ಎಷ್ಟು ಮಸಲ್ಸ್ ಇದೆ, ಎಷ್ಟು ವೇನ್ಸ್ ಇದೆ, ನಾಡಿ ಪರೀಕ್ಷೆ ಅಂತಾನು ಬರುತ್ತೆ ಸರ್ ನಮ್ಮ ಆಯುರ್ವೇದದಲ್ಲಿ. ಆಗ ನಾವೆಲ್ಲ ಚೆಕ್ ಮಾಡೋದಿರುತ್ತೆ. ಅನಾಟಮಿ ಫಿಸಿಯೋಲಜಿ ತುಂಬಾನೇ ಇಂಪಾರ್ಟೆಂಟ್ ಸರ್ ನಮ್ಗೆ. ಆ ಟಾಪಿಕ್ ನ ನಾವು ಜಾಸ್ತಿ ಓದ್ತೀವಿ, ಅದು ಫಸ್ಟ್ ಇಯರ್ ಅಲ್ಲೇ ಓದ್ತೀವಿ. ಮತ್ತೆ ಫಾರ್ಮಕಾಲಜಿ ಇದೆ ಸರ್ ನಮ್ಗೆ, ಯಾವ ಮೆಡಿಸಿನ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಓದ್ತೀವಿ. ಸರ್ಜರಿ ಎಲ್ಲದನ್ನೂ ಅದ್ರ ಜೊತೆ ಜೊತೆಗೆನೆ ಓದ್ತೀವಿ. ಟ್ರೀಟ್ಮೆಂಟ್ ಅಷ್ಟು ಕಲಿಯಲ್ಲ, ಬಟ್ ಮೆಕಾನಿಸಮ್ ಹೇಗಿದೆ ಅಂತ ಫುಲ್ ಕಂಪ್ಲೀಟ್ ಸ್ಟಡಿ ಮಾಡ್ತೀವಿ. ಎರಡು ಕೂಡ, ಮಾಡರ್ನ್ ಅನ್ನು ಕೂಡ ಆಯುರ್ವೇದನು ಕೂಡ.
1: ಅಂದ್ರೆ ಎರಡನ್ನು ಉಭಯವನ್ನು ಅರಿತಾಗ್ಲೇನೆ ಯಾವ ತರ ನಾವು ಚಿಕಿತ್ಸೆಯನ್ನು ಕೊಡಬಹುದು ಅನ್ನುವ ರೋಗಿಗೆ ಅಂತ ನಿಮಗೆ ಅಲ್ಲಿ ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ.
0: ಹೌದು ಸರ್, ಇನ್ನು ನನ್ಗನ್ಸೋ ಪ್ರಕಾರ ನಾನು MBBS ಓದಿದ್ರು ಕೂಡ ನನಗೆ ಎರಡು ಕಲಿಯೋ ಅವಕಾಶ ಸಿಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಆಯುರ್ವೇದ ಓದಿದ್ರಿಂದ ನನಗೆ ಎರಡು ಕೂಡ ತಿಳ್ಕೊಳಕ್ ಅವಕಾಶ ಜಾಸ್ತಿನೇ ಸಿಕ್ತು. ಮತ್ತೆ ಜಾಸ್ತಿ ಪೇಷಂಟ್ ಗೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ ಸಹಾಯ ಆಗಿದೆ ಸರ್ ಎರಡನ್ನು ಓದಿದ್ರಿಂದ ನಂಗೆ.
1: ಅಂದ್ರೆ ಎರಡನ್ನು ಸಹ ನಾವು ಅದರಲ್ಲಿ ಅಭ್ಯಾಸ ಮಾಡಬಹುದು ಅನ್ನೋದು ಒಂದು ಭಾಗ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ತೀವಿ, ನಮ್ಮ ವಿದ್ಯಾರ್ಥಿಗಳಿರಬಹುದು ಅಥವಾ ಇವತ್ತಿನ ಯುವ ಜನತೆ ಇರಬಹುದು, ಸಾಮಾಜಿಕ ಜಾಲತಾಣಗಳಿರಬಹುದು ಅಥವಾ ಇನ್ಯಾವುದೋ, ಇದು ಒಂದು ವ್ಯಸನವಾಗೋಗ್ಬಿಟ್ಟಿದೆ. ಈ ವ್ಯಸನವನ್ನ ಬಗೆಹರಿಸಿಕೊಳ್ಬೇಕು ಅಂತಂದ್ರೆ ನಮ್ಮ ಚಿಕಿತ್ಸಾ ಕ್ರಮದಲ್ಲಿ ಏನಾದ್ರೂ ಉಂಟಾ ಈ ಒಂದು ಆಯುರ್ವೇದ ಚಿಕಿತ್ಸಾ ಕ್ರಮದಲ್ಲಿ? ಅಂದ್ರೆ ಇದು ಕೇವಲ ನಾನು ಹೇಳ್ತಾ ಇರೋದು ಮಾನಸಿಕವೂ ಒಂದು, ಯಾಕೆಂದ್ರೆ ರೋಗಿಗೆ ನಾವು ಔಷಧಿ ಕೊಟ್ರೆ ಅವನು ಮನಸ್ಪೂರ್ವಕವಾಗಿ ಔಷಧಿಯನ್ನು ತಗೋಬೇಕು. ಅವನು ಮನಸ್ಸಿನಲ್ಲಿ ಪಾಸಿಟಿವ್, ಈ ಔಷಧಿ ತೆಗೆದುಕೊಂಡ್ರೆ ನನಗೆ ಕಾಯಿಲೆ ವಾಸಿ ಆಗ್ತದೆ, ಇದಿಟ್ಕೋಬೇಕಾಗ್ತದೆ. ಈ ರೀತಿಯಾಗಿ ಆಯುರ್ವೇದದಲ್ಲೂ ಸಹ ಮಾನಸಿಕ ರೋಗಗಳನ್ನ ಗುಣಪಡಿಸುವಂತ ಒಂದು ಚಿಕಿತ್ಸಕ ಒಂದು ಗುಣ ಇದೆಯಾ ಅಂತ?
0: ಹೌದು ಸರ್, ಇದೆ. ಬರೀ ಮಾನಸಿಕ ಅಂತಾನೆ ಅಲ್ಲ, ಪ್ರತಿಯೊಂದು ಮೆಡಿಸನ್ ಆದ್ರೂ ಅಷ್ಟೇ ಸರ್. ಈಗ ಒಂದು ಶೀತ ಜ್ವರಕ್ಕೆ ನಾವು ಹೋದ್ರು ಕೂಡ ಮನಸ್ಪೂರ್ವಕವಾಗಿ ಆ ರೋಗಿ ನಮ್ಮನ್ನ ನಂಬಬೇಕು ಸರ್. ರೋಗಿ ನಮ್ಮ ವೈದ್ಯರನ್ನ ನಂಬಬೇಕಾಗತ್ತೆ. ಇವ್ರ ಹತ್ರ ಬಂದ್ರೆ ನನಗೆ ಗುಣ ಆಗತ್ತೆ, ನನ್ನ ಎಲ್ಲಾ ಕಾಯಿಲೆಗಳು ಗುಣ ಆಗುತ್ತೆ ಅನ್ನೋ ಮನೋಭಾವದಿಂದ ಬಂದು ಅದೇ ಮನೋಭಾವದಲ್ಲಿ ಔಷಧಿಗಳನ್ನ ಸೇವನೆ ಮಾಡಿದ್ರೆ ಮಾತ್ರ ಅವರಿಗೆ ಆ ಕಾಯಿಲೆಗಳು ಗುಣ ಆಗತ್ತೆ. ಇದ್ರ ಬಗ್ಗೆ ಸುಮಾರು ಆರ್ಟಿಕಲ್ಸ್ ನ ಕೂಡ ನಾನು ಓದಿದ್ದೀನಿ. ರೋಗ, ರೋಗಿ, ವೈದ್ಯ ಎಷ್ಟು ಮ್ಯಾಟರ್ ಆಗ್ತಾರೆ ಒಂದು ಚಿಕಿತ್ಸಾ ಕ್ರಮದಲ್ಲಿ ಅಂತ ಅಂದ್ರೆ, ಅದನ್ನ ಚಿಕಿತ್ಸಾ ಚತುಷ್ಪಾದ ಅಂತಾನೆ ಹೇಳ್ತೀವಿ ಸರ್ ನಾವು. ರೋಗ, ರೋಗಿ, ಆತುರ ಮತ್ತೆ ಬಿಷಜ ಅಂತ ಮೆಡಿಸನ್. ಆ ಮೂರು ಕೂಡ ಅದ್ರ ಮೇಲೆ ಒಂದು ನಂಬಿಕೆ ಇರಬೇಕು. ಅವ್ರು ಯಾವಾಗ ಮನಸ್ಪೂರ್ವಕವಾಗಿ ನಮ್ಮ ನಂಬಿ ಬಂದು ತಗೊಳ್ತಾರೋ ಆಗ ನಾವು ಕೊಟ್ಟಂತಹ ಟ್ರೀಟ್ಮೆಂಟ್ ಅವರಿಗೆ ಬೇಗನೆ ವರ್ಕ್ ಆಗುತ್ತೆ, ಬೇಗನೆ ಹೀಲ್ ಆಗುತ್ತೆ ಸರ್.
1: ಅಂದ್ರೆ ಅವ್ರು ನಂಬಿ ಬಂದಾಗ ಮಾತ್ರ ಅದು ಸಾಧ್ಯವಾಗುತ್ತೆ ಅನ್ನುವ
0: ಸರ್. ಅವರು ಕಾಯವಾಚ ಎಲ್ಲದೂ ಕೂಡ ಡಾಕ್ಟರ್ ಮೇಲೆ ನಂಬಿರ್ಬೇಕು ಸರ್. ಅವರು ಇವರಿಂದ ನನಗೆ ಗುಣ ಆಗುತ್ತೆ, ಈ ಮೆಡಿಸನ್ ನನಗೆ ವರ್ಕ್ ಆಗುತ್ತೆ ಅನ್ನೋ ಮನೋಭಾವದಿಂದ ಪ್ರತಿಯೊಂದು ಮೆಡಿಸನ್ ತಗೊಳ್ಬೇಕು. ಅಂದ್ರೆ ನಾವು ಪ್ರತಿಯೊಂದು ಟ್ರೀಟ್ಮೆಂಟ್ ಕೊಡ್ತಾನೆ ಅದ್ರಲ್ಲಿ ಪ್ರಾರ್ಥನೆ ಮಾಡೇನೆ ಕೊಡ್ತೀವಿ. ಅದೇ ರೀತಿ ಅವರು ಈ ವೈದ್ಯರಿಂದ ನಾನು ಈ ಕಾಯಿಲೆ ಗುಣ ಆಗುತ್ತೆ ದೇವ್ರೆ ಅಂತ ಮನಸ್ಸಲ್ಲಿ ಒಂದು ಮಾತೆ ಸಾಕು ಸರ್ ಅವ್ರದ್ದು ಟ್ರೀಟ್ಮೆಂಟ್ ನ ಫುಲ್ ಗುಣ ಮಾಡೋಕೆ. ಆ ತರ ಮನಸ್ಪೂರ್ವಕವಾಗಿ ರೀಸೆಂಟ್ ಟ್ರೀಟ್ಮೆಂಟ್ ತಗೊಂಡಾಗ ಎಷ್ಟೋ ಕಾಯಿಲೆಗಳೇ ಗುಣ ಆಗುತ್ತೆ. ಟ್ರೀಟ್ಮೆಂಟೇ ತಗೊಳ್ಬೇಕು ಅಂತೇನಿಲ್ಲ ಆಯುರ್ವೇದದಲ್ಲಿ. ನಾವು ಬೆಳಗ್ಗೆ ಎದ್ದು ಪ್ರಾಣಾಯಾಮ ಮಾಡೋದು, ಯೋಗ ಮಾಡೋದು, ಮತ್ತೆ ಹಿರಿಯರು ಏನ್ ಮಾಡುತ್ತೆ ಅಂತ ಪ್ರಾಪರ್ ಫುಡ್ ತಗೊಳ್ಳೋದಾಗಿರ್ಬೋದು, ಇಂಥದ್ರಲ್ಲಿನೇ ನಾವು ಆರಾಮಾಗಿ ಮೇಂಟೈನ್ ಮಾಡಬಹುದು ಹೆಲ್ತ್ ನ. ಅದ್ರ ಬಗ್ಗೆ ಫುಲ್ ಅವ್ರಿಗೆ ಹೇಳ್ಬಿಟ್ಟನೆ ಕೊಡೋದು. ಈಗ ಮಾಡರ್ನ್ ಆಯ್ತು ಅಂದ್ರೆ ಬರೀ ಮೆಡಿಸನ್ ಕೊಟ್ಟು ಕಳಿಸ್ತಾರೆ ಸರ್. ನಾವು ಮೆಡಿಸನ್ ಕೊಡೋದ್ರ ಜೊತೆಗೆ ಅವರಿಗೆ ಪಥ್ಯ ಅಪಥ್ಯಗಳನ್ನ ಹೇಳ್ತೀವಿ. ಪಥ್ಯ ಅಪಥ್ಯಗಳು ಅಂತಂದ್ರೆ ಡೂಸ್ ಅಂಡ್ ಡೋನ್ಸ್ ಅಂತ. ನಾವು ಎಷ್ಟು ಮೆಡಿಸನ್ ಕೊಟ್ರು ಕೂಡ, ಈಗ ಜ್ವರಕ್ಕೆ ಅಂತ ನಾವು ಮೆಡಿಸನ್ ಕೊಟ್ವಿ, ಹೋಗಿ ಚಿಕನ್ ತಿನ್ನಿ, ಏನ್ ಬೇಕಾದ್ರೂ ತಿನ್ನಿ, ಶೀತದ ಕೋಲ್ಡ್ ಐಟಮ್ಸ್ ತಿನ್ನಿ ಅಂತಂದ್ರೆ ಅದು ಗುಣ ಆಗಲ್ಲ. ಯಾಕಂದ್ರೆ ಜ್ವರ ಬಂದಾಗ ನಮ್ಗೆ ಬಾಡಿ ರೆಸಿಸ್ಟೆನ್ಸ್ ಪವರ್ ತುಂಬಾನೇ ಕಮ್ಮಿ ಇರುತ್ತೆ. ಆ ಟೈಮಲ್ಲಿ ನಾವು ಪಥ್ಯ ತಿನ್ನಿ, ತಿಳಿಸಾರ್ ತಿನ್ನಿ, ಇಡ್ಲಿ ತಿನ್ನಿ ಅನ್ನೋ ಪಥ್ಯನ ಸಜೆಸ್ಟ್ ಮಾಡ್ತೀವಿ ಅವರಿಗೆ. ಆಗ ನಾವು ಕೊಟ್ಟಂತಹ ಮೆಡಿಸನ್ ಜಾಸ್ತಿ ಡೈಜೆಸ್ಟಿವ್ ಪವರ್ ಮೇಲೆ ವರ್ಕ್ ಮಾಡುವಂತ ಅವಶ್ಯಕತೆ ಅವ್ರಿಗೆ ಬರಲ್ಲ. ಆ ಮೆಡಿಸನ್ ಡೈಜೆಸ್ಟ್ ಮಾಡೋದ್ರ ಮೂಲಕ ನಮ್ಗೆ ಬಾಡಿಲಿ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗಿ ಇಮ್ಯುನಿಟಿ ಬಂದು ಆ ರೋಗ ಈಗ ಕ್ಯೂರ್ ಆಗುತ್ತೆ. ಅದ್ರ ಪ್ರಕಾರ ಹೇಳೋದಾದ್ರೆ ಪಥ್ಯ ಅಪಥ್ಯ ನಾವು ಹೇಳೋದ್ರಿಂದ ಸ್ವಲ್ಪ ಬೇಗನೆ ಅವರಿಗೆ ಚಿಕಿತ್ಸೆ ಕೊಟ್ಟು ಗುಣ ಮಾಡಬಹುದು ಕಾಯಿನ ಅಂತ ನನ್ಗನ್ಸುತ್ತೆ ಸರ್, ನನ್ನ ಅಭಿಪ್ರಾಯ.
1: ಅಂದ್ರೆ ಅವರಿಗೆ ಬೇಗ ನೀವು ಕಾಯಾವಾಚ ಮನಸ ಅಂತ ಹೇಳಿದ್ರೆ ತ್ರಿಕರಣ ಶುದ್ಧಿ ಅಂತ ಹೇಳ್ತೀವಿ, ಆ ತ್ರಿಕರಣ ಶುದ್ಧಿಯ ಮೂಲಕ ಔಷಧಿಯನ್ನು ತೆಗೆದುಕೊಂಡ್ರು ಅವರಲ್ಲಿ ಪಾಸಿಟಿವ್ ಥಿಂಕಿಂಗ್ ಮೂಡಿದಾಗ ಮಾತ್ರ ಈ ಎಲ್ಲ ಒಂದು ರೋಗಗಳು ಹೋಗೋದಿಕ್ಕೆ ಸಾಧ್ಯವಾಗುತ್ತೆ. ಪಾಸಿಟಿವ್ ಥಿಂಕಿಂಗ್ ಅನ್ನುವ

0: ಅಂತದ್ದು ಆರಂಭದಲ್ಲಿ ಒಂದು ಪದವನ್ನು ಬಳಸುತ್ತೆ, ವೈದ್ಯೋ ನಾರಾಯಣ ಹರಿ ಅಂತ ಹೇಳಿ. ಯಾಕೆಂದ್ರೆ ನಾರಾಯಣನ ನಾವು ಹರಿಯನ್ನ ಕಾಯುವವನು ಅಂತ ಹೇಳ್ತೇವೆ, ವೈದ್ಯರ ಕಾಯುವವರಿಗೆ ಹೋಲಿಸಿದಿವಿ. ಈ ಎಲ್ಲ ಹಿನ್ನೆಲೆ ಒಳಗೆ ರೋಗಿಯಾದಂತವನು ವೈದ್ಯರನ್ನ ನಂಬಿ ಬಂದಾಗ ಮಾತ್ರ ರೋಗ ಅನ್ನೋದು ನಿವಾರಣೆ ಆಗುತ್ತದೆ ಅನ್ನೋದು ನಿಮ್ಮ ಅಭಿಪ್ರಾಯ. ಈಗ ನೀವು ವೈದ್ಯಕೀಯ ಕ್ಷೇತ್ರದಲ್ಲಿ ಕಾಲಿಟ್ಟಿದ್ದೀರಿ, ವೈದ್ಯಕೀಯ ಕ್ಷೇತ್ರದಲ್ಲಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಮತ್ತೆ ಜೊತೆಗೆ ಕುವೆಂಪು ವಿಶ್ವವಿದ್ಯಾಲಯದ ನೀವು ಮಹಿಳಾ ವೈದ್ಯ ಆಗಿದ್ದೀರಿ. ಈ ಸಂದರ್ಭಗಳಲ್ಲಿ ನಿಮ್ಮಲ್ಲಿ ಅನೇಕ ಇವತ್ತು ಯುವಜನತೆಗೆ, ನೀವು ಬಹಳಷ್ಟು ವಿಶ್ವವಿದ್ಯಾಲಯ ಅಂತಂದ್ರೆ ಯುವಜನತೆಯೇ ಹೆಚ್ಚು ಬರ್ತಾರೆ ನಿಮ್ಮನ್ನು ಕನ್ಸಲ್ಟೇಷನ್ ಮಾಡೋದಿಕ್ಕೆ. ಆಗ ಬಂದಾಗ ಅವರಲ್ಲಿ ನಾವು ಏನನ್ನ ನೋಡಕ್ ಇವತ್ತು ಹೆಚ್ಚು ಹೋಗ್ತಾ ಇರುವಂತದ್ದು ಈ ಮಾನಸಿಕ ಕೆಲವೊಂದು ವ್ಯಾಧಿ ಅಂತಂದ್ರೆ ಇವತ್ತು ಹೆಚ್ಚಾಗಿ ನಾವು ನೋಡ್ತಾ ಇರುವಂತ ಮೊಬೈಲ್ಗಳ ಮುಖಾಂತರ. ಈ ಮೊಬೈಲ್ಗಳ ಬಳಕೆಯನ್ನ ವಿದ್ಯಾರ್ಥಿಗಳು ದೂರ ಇಟ್ಟಾಗ ಅವರಿಗೆ ಅದು ಸೂಕ್ತ ಹೋಗ್ತದೆ ಅಥವಾ ಅದರಲ್ಲೇ ಲೀನವಾದ್ರೆ ಏನಾಗಬಹುದು ಅಂತ?
1: ಅವ್ರು ಎಷ್ಟು ಮೊಬೈಲ್ ನ ದೂರ ಇರ್ತಾರೋ ಅಷ್ಟು ಅವ್ರಿಗೆ ಇನ್ನು ಒಳ್ಳೇದೆ ಸರ್. ಆ ಮೊಬೈಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಓದುವಂತಹ ಅನೇಕ ಸಮಯಗಳನ್ನ ಬರೀ ಮೊಬೈಲ್ ನೋಡೋದ್ರಲ್ಲೇನೆ ಕಲಿತಾರೆ ಅವರು. ಅದ್ರ ಬದಲು ಅವರು ಬೇರೆ ಚಟುವಟಿಕೆಗಳನ್ನ ಭಾಗವಹಿಸೋದ್ರಿಂದ ಅಥವಾ ಬೇರೆ ಅವರಲ್ಲಿರುವಂತಹ ಪ್ರತಿಭೆಗಳನ್ನ ಹೊರಹಾಕೋದ್ರಿಂದ ಅವ್ರ ಜೀವನಕ್ಕೂ ಒಳ್ಳೇದಾಗತ್ತೆ, ಮತ್ತೆ ಹೆಲ್ತ್ ಮೇಲೆ ಕೂಡ ತುಂಬಾನೇ ಪರಿಣಾಮ ಬೀಳ್ತಾ ಇದೆ ಸರ್. ಈಗ ಮುಂಚೆ ಕಾಲೇಜ್ ಅಲ್ಲಿ ಮೊಬೈಲ್ ಯೂಸ್ ಮಾಡೋದು ಕೂಡ ಕಮ್ಮಿ ಇರತ್ತೆ, ಈಗ ಡಿಗ್ರಿ ಅಂತ ಈ ಪ್ರೊಫೆಷನ್ ಗೆ ಬಂದ ತಕ್ಷಣನೇ ಅವರಿಗೆ ಹೊಸ ಮೊಬೈಲ್ ಬರುತ್ತೆ, ಆ ಮೊಬೈಲ್ ಅಲ್ಲೇ ಕಾಲಗಳನ್ನ ಕಳೀತಾ ಇರ್ತಾರೆ. ಅದರಿಂದ ಅವರಿಗೆ ಗೊತ್ತಿಲ್ಲದೆ ಅವ್ರ ಬಾಡಿಲಿ ತುಂಬಾನೇ ಚೇಂಜಸ್ ಆಗ್ತಾ ಹೋಗುತ್ತೆ, ಅದರಿಂದ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ ಎಷ್ಟೋ ಹೆಣ್ಮಕ್ಳಿಗೆ. ಅವರಲ್ಲಿ ಇದ್ದಂತಹ ಕಣ್ಣಿನ ಸಮಸ್ಯೆ ಆಗಿರ್ಬೋದು, ಕಂಪವಾರಿದ್ದು ಇನ್ನು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹೆಚ್ಚಿನ ಕಾಲ ಮೊಬೈಲ್ ನ ಯೂಸ್ ಮಾಡೋದ್ರಿಂದ. ನಾನ್ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತೀನಿ, ಎಷ್ಟೊಂದ್ ಜನಕ್ಕೆ ಅದೇ ಪ್ಲಾನ್ ಹಾಕಿ ಕೊಟ್ಟಿದ್ದೀನಿ, ಬೆಳಗ್ಗೆ ಎದ್ದು ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ವಾಕಿಂಗ್ ಮಾಡಿ, ಓದಿ. ಕೊನೆಗೆ ಎಷ್ಟೋ ಜನ ಮೊಬೈಲ್ ಬಿಡಕ್ ಆಗಲ್ಲ ಅಂತ ಹೇಳ್ತಾರೆ, ಮನಸ್ಸಿನ ಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಾರೆ, ಅವರಿಗೆಲ್ಲ ನಾನ್ ಸಜೆಸ್ಟ್ ಮಾಡೋದು ಒಂದೇ ಅಂದ್ರೆ ಮೆಡಿಟೇಷನ್ ಸರ್. ಮೆಡಿಟೇಷನ್ ಅಂತೂ ತುಂಬಾನೇ ಇಂಪಾರ್ಟೆಂಟ್, ನಾನು ಕೂಡ ಅದನ್ನ ಅಳವಡಿಸ್ಕೊಂಡಿದ್ದೀನಿ. ದಿನದಲ್ಲಿ ಒಂದು 10 ನಿಮಿಷ ಸಾಕು, 10 ನಿಮಿಷ ನಾವು ಮೆಡಿಟೇಷನ್ ಮಾಡೋದ್ರಿಂದ ನಮ್ಮಲ್ಲಿ ತುಂಬಾನೇ ಚೇಂಜಸ್ ಬರುತ್ತೆ. ನಾವ್ ಏನ ಬಿಡ್ಬೇಕು ಅನ್ನೋ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಮೆಡಿಟೇಷನ್ ಕ್ಲಾಸ್ ನ ಸ್ಟಾರ್ಟ್ ಮಾಡ್ತೀವೋ ಅದನ್ನ ಕಂಪ್ಲೀಟ್ ಆಗಿ ಅವ್ರು ಬಿಡ್ತಾರೆ ಸರ್. ನಾನು ಎಲ್ರಿಗೂ ಅದನ್ನ ಸಜೆಸ್ಟ್ ಮಾಡ್ತೀನಿ, ತುಂಬಾ ಮೊಬೈಲ್ ಕಂಟ್ರೋಲ್ ಮಾಡಕ್ ಆಗಿಲ್ಲ ಅಂದ್ರೆ ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ರೆ ನಾವು ತುಂಬಾ ಸಾತ್ವಿಕ ಆಗ್ತೀವಿ, ಸಾತ್ವಿಕ ಆದಾಗ ನಮ್ಗೆ ಏನು ಸಾತ್ವಿಕ ಅನ್ಸುತ್ತೆ ನಮ್ ಸುತ್ತಮುತ್ತ ನಾವ್ ಅದನ್ನ ರೂಢಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಅದು ಒಂದು ಮೇನ್ ಸಜೆಷನ್ ನಾನ್ ಕೊಡೋದು, ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಅಂತಾನೆ ಹೇಳ್ತೀನಿ ಸರ್ ಅವರಿಗೆ.
0: ಖಂಡಿತ ತಿನ್ನಿ, ಯುವ ಜೊತೆಗೆ ಬೇಕಾದಂತದ್ದು ಏನು ಖಂಡಿತ ಇವತ್ತು ಮತ್ತೆ ಬಹಳಷ್ಟು ಜನ ಇವತ್ತು ಲೇಟ್ ಆಗಿ ಹೇಳೋದಿರ್ಬೋದು, ಮತ್ತೆ ರಾತ್ರಿ ಬಹಳ ಹೊತ್ತು ಎದ್ದಿರೋದಿರ್ಬೋದು, 12 ಗಂಟೆ 1 ಗಂಟೆ 2 ಗಂಟೆ ಮಲಗೋದು, ಇವೆಲ್ಲವೂ ಸಹ ವ್ಯಸನಕ್ಕೆ ಕಾರಣ ಇರ್ಬೋದಲ್ವಾ?
1: ಹೌದು, ಏನಾಗತ್ತೆ ಅಂದ್ರೆ ಅವ್ರಿಗೆ ಅವರೇ ಗೊತ್ತಿರಲ್ಲ ಸರ್. ಈಗ ಓದ್ತಾ ಇರ್ತಾರೆ, ಏನಾದ್ರೂ ಒಂದು ಸರ್ಚ್ ಮಾಡ್ಬೇಕು ಅಂತ ಮೊಬೈಲ್ ನೋಡ್ತಾರೆ, ಯಾವ್ದೋ ಒಂದು ಬರುತ್ತೆ ಅದನ್ನೇ ನೋಡ್ತಾ ನೋಡ್ತಾ ನೋಡ್ತಾ ಹೆಚ್ಚಿನ ಕಾಲ ಅದರಲ್ಲೇ ಮುಳುಗ್ತಾರೆ ಸರ್. ಮಲಗೋದೇ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ಅಂತ ಮಾಡ್ಕೊಂಡು ಬೆಳಗ್ಗೆ 7 ಗಂಟೆ 8 ಗಂಟೆ 9 ಗಂಟೆ ಆಗ್ಬಿಡುತ್ತೆ. ಅವ್ರು ಓದೋದನ್ನ ಬಿಟ್ಟು ಬರೀ ಇದ್ರೇನೆ ಜಾಸ್ತಿ ಅವರು ತೊಡಗೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಅಂತಾನೆ ಹೇಳ್ಬೋದು ಸರ್.
0: ನೀವು ನಿಮ್ಮ ದಾರಿಯಲ್ಲಿ ಬಹುಮುಖ ಪ್ರತಿಭೆಯನ್ನು ಬೆಳೆಸ್ಕೊಂಡು, ಕ್ರೀಡೆ ಇರ್ಬೋದು ಅಥವಾ ಇನ್ನ ಬರವಣಿಗೆ ಇರ್ಬೋದು ಮತ್ತು ವೈದ್ಯಕೀಯ ಕ್ಷೇತ್ರ, ಹೀಗೆ ಬಹುಮುಖ ಪ್ರತಿಭೆಯಾಗಿ ಬೆಳೆಯೋದಕ್ಕೆ ಸಾಧ್ಯವಾದಾಗ್ಲೇ ನಾವು ಇವೆಲ್ಲ ವ್ಯಸನದಿಂದ ದೂರ ಇರೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಅನ್ನೋದು ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಯಾವುದೋ ಒಂದು ವಸ್ತುವನ್ನೇ ಅವಲಂಬಿತವಾಗ ನಾವು ಇವತ್ತು ಕೊನೆಗೆ ಏನ್ ಹೇಳ್ತೀವಿ, ಅದರಲ್ಲೇ ಲೀನವಾಗಿ ಹೋಗ್ಬಿಡ್ತೀವಿ, ಮತ್ತೆ ಅದರ ಬಗ್ಗೆ ಹೆಚ್ಚು ಡಿಪೆಂಡ್ ಆಗ್ತಾ ಹೋಗ್ತೀವಿ. ಅದು ಎಲ್ಲೋ ಒಂದ್ ಕಡೆಗೆ ಕೈ ಕೊಟ್ಟಾಗ ತುಂಬಾ ಏನು ವ್ಯಸನಕ್ಕೆ ಒಳಗಾಗ್ಬಿಡ್ತೀವಿ ಅಥವಾ ತಾಷೆಗೊಳಗಾಗಿ ಎಷ್ಟೋ ಸಂದರ್ಭಗಳಲ್ಲಿ ನಾನು ಎಲ್ಲೋ ಪತ್ರಿಕೆಯಲ್ಲಿ ಓದಿದ್ ನೆನಪಿದೆ, ಮೊಬೈಲ್ ಅಮ್ಮ ಬೇಡ ಅಂದಿದ್ದಕ್ಕೇನೆ ಮಗು ಹೋಗಿ ಒಂದು ಆತ್ಮಹತ್ಯೆ ಮಾಡಿಕೊಂಡಿರೋ ಪ್ರಕರಣ ಪತ್ರಿಕೆಯಲ್ಲಿ ವರದಿಯಾಗಿರುತ್ತೆ. ಈ ತರದ ಒಂದು ದುರಂತಕ್ಕೆ ಕಾರಣ, ಅದಕ್ಕಿಂತ ಪೂರ್ವದಲ್ಲಿ ಮಕ್ಕಳನ್ನ ನಾವು ಹೆಚ್ಚಾಗಿ ಅಥವಾ ವಿದ್ಯಾರ್ಥಿಗಳು ಹೆಚ್ಚಾಗಿ ತಮ್ಮಲ್ಲಿರುವ ಪ್ರತಿಭೆಯ ಕೌಶಲ್ಯತೆಗಳ ಅನಾವರಣ ಮಾಡೋದ್ರ ಮೂಲಕ ತಮ್ಮಲ್ಲಿರುವಂತಹ ಒಂದು ಪ್ರತಿಭೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಾಗಿ ತಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡಬಹುದು. ಹೌದಾ? ಕೊನೆಯದಾಗಿ ನಿಮ್ಮ ಮಾತಿದೆ.
1: ಹೌದು, ಯಾಕಂದ್ರೆ ಈಗಿನ ಜನರೇಷನ್ ಹಂಗೆ ಇದೆ ಸರ್. ನಮ್ಮ ಜನರೇಷನ್ ಅಲ್ಲಿ ಹೇಗೆ ಅಂದ್ರೆ ಮಕ್ಳು ಬೆಳೀತಾ ಬೆಳಿತಾನೆ ನಾವು ಹೊರಗಡೆ ಬಿಡ್ತಾ ಇದ್ರು. ನಾವು ಹೊರಗಡೆ ಏನೇನು ಆಟ ಆಡ್ಬೋದು, ಮಕ್ಳ ಜೊತೆಗಾಗಿರ್ಬೋದು, ಮಕ್ಳ ಜೊತೆ ಮಿಂಗಲ್ ಆಗೋದು, ಸಾಂಗ್ ಹೇಳೋದು, ಡ್ಯಾನ್ಸ್ ಮಾಡೋದು, ಈ ತರದೆಲ್ಲ ಚಟುವಟಿಕೆಗಳು ನಮ್ಗೆ ಚಿಕ್ಕ ವಯಸ್ಸಿಂದಾನೆ ಅದು ಇನ್ಬಿಲ್ಟ್ ಆಗ್ತಾ ಬರುತ್ತೆ. ನಾವು ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆನೆ ನಮ್ಮ ಪೇರೆಂಟ್ಸ್ ಮನೇಲಿ ಇರುವಂತಹ ಮಕ್ಳ ಜೊತೆ ಆ ಕಡೆ ಈ ಕಡೆ ಏರಿಯಾದಲ್ಲಿ ಇರೋದ್ರ ಜೊತೆ ಎಲ್ಲ ಆಟ ಆಡ್ಕೊಂಡು ನಮ್ ಲೈಫ್ ಈಗ ಸ್ಟಾರ್ಟ್ ಆಗ್ತಾ ಬರುತ್ತೆ. ಈಗಿನ ಜನರೇಷನ್ ಹೇಗೆ ಅಂತ ಮಕ್ಳನ್ನ ಹೊರಗಡೆನೆ ಬಿಡಲ್ಲ, ಮನೆಯೊಳಗನೆ ಕೂರ್ಸ್ಕೊಳ್ಳೋದು, ವಿಡಿಯೋ ಗೇಮ್ಸ್ ಆಗಿರ್ಬೋದು, ಮಕ್ಳು ಆಟ ಮಾಡಿದ್ರು ಊಟ ಮಾಡಲ್ಲ ಅಂತ ತಕ್ಷಣ ಮೊಬೈಲ್ ಕೊಡೋದು. ಹೆಚ್ಚಿನಾಗಿ ಮಕ್ಳನ್ನ ಬೇರೆ ಜೊತೆ ಬೆರೆಯೋಕೆ ಬಿಡ್ತಾ ಇಲ್ಲ ಸರ್. ಈಗ ಏನಿತ್ತಂದ್ರು ಅವ್ರು ಅವ್ರ ಮನೆ ಮತ್ತೆ ಮೊಬೈಲ್ ಫೋನ್ ಇಂಥದನ್ನೇ ಜಾಸ್ತಿ ಮಕ್ಳನ್ನ ತೊಡಗಿಸ್ಕೊಳ್ತಾ ಇರೋದ್ರಿಂದ ಈಗ ಜಾಸ್ತಿ ಅವರಿಗೆ ಆಪರ್ಚುನಿಟಿಗಳು ಸಿಗ್ತಾ ಇಲ್ಲ, ಅವ್ರ ಪ್ರತಿಭೆಗಳನ್ನ ಹೊರಗಾಕೋ ಅವಕಾಶನೇ ಸಿಗ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಸರ್.
0: ಖಂಡಿತ ನಿಜವಾಗ್ಲೂ ಡಾಕ್ಟರ್ ಭೂಮಿಕಾ ವೈಡಿ ಅವರೇ, ಇದುವರೆಗೂ ತಮ್ಮ ಬಾಲ್ಯದ ಜರ್ನಿ ಇರ್ಬೋದು ಅಥವಾ ಪದವಿ ಹಂತದ ಜರ್ನಿ ಇರ್ಬೋದು ಮತ್ತು ನಿಮ್ಮ ವೃತ್ತಿ ಹಂತದ ಜರ್ನಿಯನ್ನ ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಹಂಚಿಕೊಂಡ್ರಿ, ತುಂಬಾ ಖುಷಿ ಆಗ್ತಾ

0: ಮಾಡ್ತಾ ಇದೆ. ಹಾಗೇನೆ ಈ ನಮ್ಮ ಎಲ್ಲ ಕೇಳುಗರಿಗೆ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡ್ರಿ. ಏನು ಈ ನಿಮ್ಮ ಈ ಬಹುಮುಖ ಪ್ರತಿಭೆಯಿಂದ ಇನ್ನೊಂದಷ್ಟು ಒಂದು ಸಾಮಾಜಿಕ ಸೇವೆ, ಯಾಕೆಂದ್ರೆ ವೈದ್ಯ ಸೇವೆ ಅನ್ನೋದು ಬಹಳ ದೊಡ್ಡದು. ಇವತ್ತು ಡಾಕ್ಟರ್ ಅನ್ನೋದು ಇವತ್ತು ಈ ಸಾಮಾಜಿಕ ಸ್ವಾಸ್ಥ್ಯ ಜೊತೆಗೆ ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡುವಂತ ವ್ಯಕ್ತಿ ಅಂತ ನಾವು ಭಾವಿಸ್ತೀವಿ. ಮತ್ತೊಮ್ಮೆ ನಾನು ಪದವನ್ನ ಉಚ್ಚಾರಣೆ ಅಡೆ ಮಾಡ್ತೀನಿ, ವೈದ್ಯೋ ನಾರಾಯಣ ಹರಿ ಅನ್ನುವ ಹಾಗೆ. ಆದ್ರಿಂದ ನೀವು ಕಾಯೋರಾದ್ರಿಂದ ಸಾಮಾಜಿಕವಾಗಿ ಇನ್ನಷ್ಟು ನಿಮ್ಮ ಭವಿಷ್ಯದಲ್ಲಿ ಮತ್ತಷ್ಟು ನಿಮ್ಮ ಒಂದು ಸೇವೆ ಸಮಾಜಕ್ಕೆ ಸಿಗಲಿ ಅಂತ ಹೇಳಿ ಇದುವರೆಗೂ ತಾವು ತಮ್ಮ ನಮ್ಮ ಆಕಾಶವಾಣಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಕೇಳುಗರಿಗೆ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡ ನಿಮಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ಮತ್ತು ಕೇಳುಗರ ಪರವಾಗಿ ಧನ್ಯವಾದಗಳು ತಿಳಿಸ್ತೀವಿ.
1: ನಿಮಗೂ ಧನ್ಯವಾದಗಳು ಸರ್. ನಾನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಬರೋದಕ್ಕೆ ನನ್ನ ಶಿಕ್ಷಕರಿಂದ ತುಂಬಾನೇ ಸಪೋರ್ಟ್ ಮಾಡಿದೆ. ಅವರು ನನ್ನಲ್ಲಿರೋ ಪ್ರತಿಭೆಯನ್ನು ಗುರುತಿಸಿ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇಷ್ಟೆಲ್ಲ ಮಾಡೋಕೆ ಸಾಧ್ಯ ಆಯ್ತು. ಮತ್ತೆ ಇಂತರ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೂ ಕೂಡ ನನಗೆ ಅವರೇ ಕಾರಣ ಅಂತಾನೆ ಹೇಳ್ಬೋದು. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಸರ್. ನನ್ನ ಎಲ್ಲ ಶಿಕ್ಷಕರಿಗೂ ನನ್ನ ತಂದೆ ತಾಯಿಗಳಿಗೂ ಈ ಮೂಲಕ ನಾನು ತುಂಬಾ ಕೃತಜ್ಞಳಾಗಿರ್ತೀನಿ. ಹಾಗೆ ನಿಮ್ಗೂ ಕೂಡ ಮತ್ತೆ ನನಗೆ ರೆಫರ್ ಮಾಡಿದ ಪ್ರಕಾಶ್ ಸರ್ ಹಾಗೂ ನಿಮ್ಗೂ ತುಂಬಾ ಧನ್ಯವಾದಗಳು ಸರ್ ನನಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್.
0: ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ.
1: ಥ್ಯಾಂಕ್ ಯು.
2: ಇದುವರೆಗೂ ಯುವ ಸಾಧಕರೊಂದಿಗೆ ಕಾರ್ಯಕ್ರಮದಲ್ಲಿ ಮಹಿಳಾ ವೈದ್ಯಾಧಿಕಾರಿಯಾದ ಡಾಕ್ಟರ್ ಭೂಮಿಕಾ ವೈಡಿ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ.
3: ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಟಿಎನ್ ಬಸವರಾಜ್.
4: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ആകാശവാണി.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದ್ಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ್ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 11 ಗಂಟೆ. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಜಾಲದಲ್ಲಿ ಚಿಂತನ, ಡಾಕ್ಟರ್ ಪಿ ಶಿವರಾಜು ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಕಸ್ತೂರಿ ಮಾತ್ರೆ ವಾರಕ್ಕೊಂದು, ನಾ ಕಸ್ತೂರಿ ಅವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ, ಬಾನುಲಿ ರೂಪ ಬಿಎಸ್ ರಾಜಾರಾಮ್ ಪ್ರಸ್ತುತಿ ಉಮೇಶ್ ಎಸ್ಎಸ್. ಕಾರ್ಯಕ್ರಮದ ಮರುಪ್ರಸಾರ ಅಂದೇ ಸಂಜೆ 6:10. 6:50 ರೈತರಿಗೆ ಸಲಹೆ, 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರಸ್ತುತಿ ಜಿ ಶಾಂತಕುಮಾರ್. ಸೇವಾವಾಹಿನಿ 7:30, ಬೆಳಿಗ್ಗೆ 7:45, 8:30, 10:15 ಹಾಗೂ ಸಂಜೆ 4:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 9:40 ನಮ್ಮ ಆರೋಗ್ಯ ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಕಾರಣಗಳು ಮತ್ತು ಪರಿಹಾರ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಡಾಕ್ಟರ್ ಶರಣ್ಯ ವಾಸು ಅವರೊಂದಿಗೆ ಮಾತುಕತೆ. ಅವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 10:00 ಕೇಳಿಗಿಳಿಗಳೇ, ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬಾಲದತ್ತ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದ ಪುಟ್ಟ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯದ ಮೊದಲ ಭಾಗ. 10:30 ಮಕ್ಕಳ ಮಂಟಪ, ಚಿಣ್ಣರ ಚಿಲಿಪಿಲಿ, ಶಿಶುಗೀತೆಗಳ ಕಾರ್ಯಕ್ರಮ, ಕಾರ್ಯಕ್ರಮದ ಪ್ರಸ್ತುತಿ ಬಿಜಿ ಕವಿತಾ. 11:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಳ್ಳುವ ಮನ್ ಕಿ ಬಾತ್. ನಂತರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅನುವಾದ ಮನದ ಮಾತು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಈ ಕನ್ನಡ ಅನುವಾದ ಕಾರ್ಯಕ್ರಮದ ಮರುಪ್ರಸಾರ ಅಂದೇ ರಾತ್ರಿ 8:00. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. 2025 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಹಿರಿಯ ಸಂಗೀತ ಕಲಾವಿದರಾದ ಡಾಕ್ಟರ್ ಟಿಎಸ್ ಸತ್ಯವತಿ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಕೆಎಲ್ ರಾಜೇಶ್ವರಿ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ. ಟಿ ನರಸೀಪುರ ಬಿನಕನಹಳ್ಳಿಯ ಗಿರಿಜಮ್ಮ ಮತ್ತು ಸಂಗಡಿಗರಿಂದ ಗಿರಿಜಾ ಪಾರ್ವತಿ ಹಾಡು. 1:00 ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಮಾಹಿತಿ. 1:20 ನಮ್ಮ ನಿಲಯದಿಂದ ಎನ್ ಶ್ರೀನಾಥ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 12:30 ಹಾಗೂ ಸಂಜೆ 5:05 ಸಂದೇಶಗಳನ್ನು ಆಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 2:40 ನಕ್ಷತ್ರಲೋಕ, ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರ ಸಂದರ್ಶನದ ಮರುಪ್ರಸಾರ, ಪ್ರಸ್ತುತಿ ಶ್ರೀಮಾನ್ ಎಸ್. 3:40 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:45 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎ ಸದಾಶಿವಂ ಅವರ ಹಾಡುಗಾರಿಕೆ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ನಮ್ಮ ನಿಲಯದಿಂದ ಕೃಷಿರಂಗದಲ್ಲಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಮಾರಾಟ ರಂಗ. ಕೃಷಿ ಉದ್ಯಮಶೀಲತೆ ಕುರಿತು ಬೆಂಗಳೂರಿನ ಬೀಗಲ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾದ ಕೆಎಸ್ ಹವ್ಯಾಸ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ, ಜನಪದರಲ್ಲಿ ಮೇದರ ಕೇತಯ್ಯ. ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಸರ್ವಮಂಗಳ ಸಕ್ರಿ. ಕಾರ್ಯಕ್ರಮ ರಾಯಚೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 8:30 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:30 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ ಕಾರ್ಯಕ್ರಮ. 10:00 ದೆಹಲಿ ಕೇಂದ್ರದಿಂದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದುಷಿ ವರ್ಷಾ ಅಗರ್ವಾಲ್ ಅವರ ಸಂತೂರ್ ವಾದನ ಕಾರ್ಯಕ್ರಮ, ಆಕಾಶವಾಣಿ ಇಂದೋರ್ ಕೇಂದ್ರದ ಕೊಡುಗೆ. ಇದುವರೆಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani. The news read by Amrit Bhushan. Union Education Minister Dharmendra Pradhan has resigned today and tendered his resignation to Prime Minister Narendra Modi. In a social media post, Mr. Pradhan said that he was pained by the prevailing situation following students' protest during the past 10 days, saying that it is not a matter of prestige for him. He said he had taken into account the situation at Jantar Mantar in New Delhi, as well as the situation across the country. Mr. Pradhan also expressed his gratitude to the Prime Minister for his guidance, trust and constant support. He said that service to the nation is the highest priority of his life and he will remain forever dedicated to it. Mr. Pradhan said from day one he took full responsibility and never turned away from the situation. He said the NEET UG results declared on July 16 were satisfactory, with many meritorious students from underprivileged backgrounds achieving success. He said, however, even during this time, individuals holding responsible positions attempted to create obstacles and misled students, calling it an act that caused him deep anguish. Union Minister Prahlad Joshi will be the new Education Minister following the resignation of Dharmendra Pradhan. Mr. Joshi has been assigned the charge of the Ministry of Education in addition to his existing portfolio. Mr. Joshi is currently serving as the Minister of Consumer Affairs, Food and Public Distribution and New and Renewable Energy. President Draupadi Murmu has accepted the resignation of Dharmendra Pradhan from the Union Council of Ministers with immediate effect. The CJP has withdrawn its protest after the government agreed to its demands. Union ministers JP Nadda and Dr. Jitendra Singh today held the third round of discussion with the CJP delegation, focusing on its demands for reforms in the examination system and measures to prevent paper leaks. Later, in a joint press conference with the CJP delegation in New Delhi, Mr. Nadda said that during the meeting, the government agreed to the demands of CJP that no action should be taken against the protesters and no FIRs should be filed against them.
2: तो वो FIR की कॉपी भी इनको हम देंगे और उसको विड्रॉ करने की बात कोई भी एक्शन नहीं होगा जो प्रोटेस्टर्स के साथ प्रोटेस्ट के दौरान हुआ है जो ऑर्गेनाइजर्स हैं और प्रोटेस्टर्स हैं उनका इस केस इस एक्टिविटी के लिए कोई भी उन पर आगे केस नहीं होगा इस बात को हम लोगों ने माना है कंपनसेशन अकॉर्डिंग टू द रूल्स एंड रेगुलेशंस व्हाटएवर मैक्सिमम विल बी पॉसिबल दैट विल बी गिवन टू देम.
1: On the 5-point charter given by the CJP for reforms in examinations, Mr. Nadda said that the government will deeply think about the charter and will do whatever is possible after holding deliberations with the CJP. CJP's chief spokesperson, Saurav Das, announced to withdraw the agitation in good faith, expressing hope that the agreed-upon terms will be executed within the agreed-upon timelines. Prime Minister Narendra Modi will share his thoughts with the people of the country and abroad in the Mann Ki Baat program on Akashvani tomorrow at 11 a.m. It will be the 136th episode of the monthly radio program. The program will be broadcast across the entire Akashvani and Doordarshan network, the AIR news website and the news on AIR mobile app. It will also be live streamed on the YouTube channels of AIR News, DD News, the PMO and the Ministry of Information and Broadcasting. Akashvani will broadcast the program in regional languages immediately after the Hindi broadcast. President Draupadi Murmu has concluded her state visit to Romania and departed for New Delhi this afternoon. Romania was the final leg of the president's three-nation state visit, which also included Moldova and North Macedonia. On the final leg of her visit to Romania, the president held wide-ranging discussions with her Romanian counterpart, President Nicușor Dan, aimed at strengthening bilateral cooperation across trade, investment, defense, digital technology, education, renewable energy and culture. She noted that cooperation between India and Romania has expanded across a wide range of sectors. President Murmu also met Romania's Prime Minister and parliamentary leaders, addressed the India-Romania Business Forum and interacted with members of the Indian community. In men's cricket, India defeated host Zimbabwe by 90 runs in the second T20 international of the three-match series in Harare. With this win, the men in blue have registered an unassailable 2-0 lead in the series. This also marks the first series win under the captaincy of new T20 skipper Shreyas Iyer. And that is the end of this news bulletin.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 11:10:10. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ನಿಲಯದ ನಾಳಿನ ಪ್ರಸಾರ ಕಾರ್ಯ ಎಂದಿನಂತೆ ಮುಂಜಾನೆ 5:53 ಎಫ್ಎಂ ಕಂಪನಾಂಕ 100.6 ಪ್ರಾರಂಭವಾಗಲಿದೆ. ನಿಲಯದ ಸಮಸ್ತ ಕೇಳುಗ ಸ್ನೇಹಿತರಿಗೆ ಕಾರ್ತಿಕ್ ಎಂಎಸ್ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.